ಆಕಾಶವಾಣಿ ಮಂಗಳೂರು, ಇಂದು ಮಂಗಳವಾರ. ರಾಷ್ಟ್ರೀಯ ಶಕವರ್ಷ 1948 ಶ್ರಾವಣ ಮಾಸದ 6ನೇ ದಿನ, ಅಂದರೆ 2026 ಸವಿಯ ಜುಲೈ ತಿಂಗಳ 28ನೇ ತಾರೀಕು. ಸಮಯ 5:58:56. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 meters, 1089 kilohertz ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 megahertz. ಆತ್ಮೀಯ ಕೇಳುಗರೆಲ್ಲರಿಗೂ ನಿಲಯದ ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತ. ಶುಭ ಮುಂಜಾನೆಯ ನಮಸ್ಕಾರಗಳೊಂದಿಗೆ ನಾನು ನಿಮ್ಮ ರಾಕೇಶ್ ಶೆಟ್ಟಿ.

0: ಇದುವರೆಗೆ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಪೃಥ್ವಿರಾಜ್ ಕವತ್ತಾರ್ ಅವರಿಂದ ಚಿಂತನ.
1: ಗ್ರೀಕ್ ಪುರಾಣದಲ್ಲಿ ಅಕಿಲೀಸ್ ಎಂಬ ನಾಯಕನೊಬ್ಬನಿದ್ದ. ಹೋಮರ್ನ ಇಲಿಯಡ್ ಮಹಾಕಾವ್ಯದಲ್ಲಿ ಅಕಿಲೀಸ್ನ ವೀರಚರಿತ್ರೆಯ ವರ್ಣನೆ ಇದೆಯಾದರೂ ಅವನ ಅವಸಾನದ ಕುರಿತ ವಿವರ ಅಲ್ಲಿಲ್ಲ. ನಮ್ಮಲ್ಲಿ ಶತಗಜತ್ರಾಣಿ ವಜ್ರಶರೀರಿ ಎಂದೆಲ್ಲ ಬಣ್ಣಿಸುತ್ತೇವಲ್ಲ, ಹಾಗೆ ಅಖಂಡ್ಯವಾದ ಶರೀರ ವಿಶೇಷವನ್ನು ಅವನು ಹೊಂದಿದ್ದನಂತೆ. ಅವನನ್ನು ಜಯಿಸುವವರು ಇಡೀ

0: ಈ ಭೂಮಂಡಲದಲ್ಲಿಯೇ ಇರಲಿಲ್ಲವಂತೆ. ಟ್ರೋಜನ್ ಯುದ್ಧದಲ್ಲಿ ಅವನು ಅಜೇಯನಾಗಿ ಮೆರೆಯುತ್ತಿದ್ದಾಗ ಪ್ಯಾರಿಸ್ ಎಂಬವನು ಅವನ ಪಾದದ ಗಂಟಿಗೆ ಬಾಣ ಎಸೆದು ಅವನನ್ನು ಧರೆಗುರುಳಿಸುತ್ತಾನೆ. ಅದ್ವಿತೀಯನಾಗಿ ಮೆರೆಯುತ್ತಿದ್ದ ಅಕಿಲೀಸ್ ಕಾಲಗಂಟಿಗೆ ಬಾಣ ತಾಗಿದುದರಿಂದ ಹೇಗೆ ಅವಸಾನ ಹೊಂದಿದ ಎಂಬುದಕ್ಕೆ ಕಾರಣವಾಗಿ ಆಸಕ್ತಿದಾಯಕವಾದ ಕುತೂಹಲಕಾರಿಯಾದ ಕಥನ ಹೊಂದಿದೆ. ಅಖಿಲೀಸ್ನ ಅಮ್ಮ ಥೇಟಿಸ್ಗೆ ತನ್ನ ಮಗ ಅಜೇಯನಾಗಿ ಮೆರೆಯಬೇಕೆಂಬ ಆಸೆ ಇತ್ತಂತೆ. ಅದೇ ಸಂಕಲ್ಪದಲ್ಲಿ ಅವಳು ಅವನನ್ನು ಬೆಳೆಸುತ್ತಿದ್ದಳು ಕೂಡ. ಪ್ರತಿದಿನ ಬೆಳಿಗ್ಗೆ ಹಸುಳೆ ಅಖಿಲೀಸ್ನ ಪಾದದ ಗಂಟನ್ನು ಹಿಡಿದು ಒಂದು ಮಹಿಮಾನ್ವಿತವಾದ ದ್ರಾವಣಕ್ಕೆ ತಲೆಕೆಳಗಾಗಿ ಅದ್ದಿ ತೆಗೆಯುತ್ತಿದ್ದಳು. ಇಲ್ಲಿ ಅಖಿಲೀಸ್ನ ಇಡೀ ದೇಹ ವಜ್ರಮಯವಾಗಿ ಅದು ಯಾವುದೇ ಬಾಣಕ್ಕೆ ಅಭೇದ್ಯವಾಗುವಂತೆ ಅವಳು ರೂಪಿಸಿದ್ದಳು. ಅವನ ಮುಂದೆ ನಿಂತ ವೈರಿಗಳೆಲ್ಲ ಅವನ ಮೇಲೆ ಬಾಣಪ್ರಯೋಗ ಮಾಡುವ ನಿರರ್ಥಕ ಪ್ರಯತ್ನವನ್ನು ಮಾಡುತ್ತಿದ್ದರು. ಆದರೆ ಅವನ ಪಾದದ ಗಂಟಿಗೆ ಬಾಣ ತಾಗಿದಾಗ ಅವನು ಧರೆ ಗುರುಳಲು ಕಾರಣವೇನು? ಅವನ ಅಮ್ಮ ಅವನನ್ನು ತಲೆಕೆಳಗಾಗಿಸಿ ನೀರಿನಲ್ಲಿ ಅದ್ದಿ ತೆಗೆಯುವಾಗ ಪಾದದ ಗಂಟಿನಲ್ಲಿ ಹಿಡಿದುಕೊಳ್ಳುತ್ತಿದ್ದಳು. ಹಾಗಾಗಿ ಅವಳು ಹಿಡಿದಷ್ಟು ಭಾಗಕ್ಕೆ ಮಹಿಮಾ ವಿಶೇಷವಾದ ದ್ರವ ಸೋಕದೆ ಅದು ವಜ್ರ ಶರೀರ ಆಗದೇ ಉಳಿಯಿತು. ಇಡೀ ಶರೀರದಲ್ಲಿ ಎಲ್ಲ ಭಾಗಗಳು ಅಖಂಡ್ಯವಾದರೂ ಪಾದದ ಗಂಟು ಮಾತ್ರ ದೇಹದ ದೌರ್ಬಲ್ಯವಾಗಿ ಉಳಿಯಿತು. ಇಂಥ ದೌರ್ಬಲ್ಯವೆಲ್ಲಿದೆಯೋ ಅದರ ಮೂಲಕವೇ ಒಬ್ಬಾತ ಪತನವನ್ನು ಹೊಂದುತ್ತಾನೆ ಎಂಬುದಕ್ಕೆ ದ್ಯೋತಕವಾಗಿ ಈ ಕಥನವನ್ನು ಉದಾಹರಿಸುವುದಿದೆ. ಝೆನ್ ಬೌದ್ಧರಲ್ಲಿ ಚಹಾ ಕುಡಿಯುವ ವಾಡಿಕೆ ಅವರ ಜೀವನದ ಭಾಗವೇ ಆಗಿದೆ. ಚಹಾ ಬುದ್ಧಿಭಾವಗಳನ್ನು ಸದಾ ಪ್ರೇರೇಪಿಸುತ್ತದೆ, ಜಾಗೃತವಾಗಿರಿಸುತ್ತದೆ ಎಂದು ಅವರು ಭಾವಿಸುತ್ತಿದ್ದರು. ಪ್ರತಿದಿನ 10 ಕಪ್ ಚಹಾ ಕುಡಿಯುತ್ತಿದ್ದರು. ಹಾಗೆ ಒಬ್ಬ ಝೆನ್ ಗುರುವನ್ನು ಓಲೈಸುವುದಕ್ಕಾಗಿ ಶಿಷ್ಯನೊಬ್ಬ ಪ್ರತಿದಿನ ಆಗಾಗ ಚಹಾ ತಂದುಕೊಡುತ್ತಿದ್ದ. ಗುರು ಶಿಷ್ಯ ನೀಡಿದ ಚಹಾ ಕುಡಿಯುತ್ತಿದ್ದ, ಆದರೆ ಶಿಷ್ಯನ ಮೇಲೆ ಅಧಿಕವಾದ ಪ್ರೀತಿಯನ್ನೇನೂ ತೋರುತ್ತಿರಲಿಲ್ಲ. ಒಮ್ಮೆ ಶಿಷ್ಯ ಕೇಳಿಯೇ ಬಿಟ್ಟ, ನಾನು ಇಷ್ಟು ಚಹಾ ತಂದುಕೊಟ್ಟರೂ ಕೂಡ ನಿಮಗೆ ನನ್ನ ಮೇಲೆ ಅಧಿಕ ವಾತ್ಸಲ್ಯ ಯಾಕೆ ಮೂಡುತ್ತಿಲ್ಲ? ಗುರು ನಗುತ್ತಾ ಹೇಳಿದ, ನೀನು ಕೊಡುವ ಚಹಾವನ್ನು ನಾನು ಕುಡಿಯುತ್ತೇನೆ, ಆದರೆ ಚಹಾವೇ ನನ್ನನ್ನು ಕುಡಿಯಲಾರದು. ಅಂದರೆ ಚಹಾ ಕುಡಿಯಬಹುದು, ಚಹಾ ಕುಡಿಯುವ ಕ್ರಿಯೆಗೆ ತಾನು ಅಂಟಿಕೊಂಡಿಲ್ಲ ಎಂದರ್ಥ. ಸ್ಪೃಹತೆ ಮತ್ತು ನಿಸ್ಪೃಹತೆ ಅಥವಾ ಅಟ್ಯಾಚ್ಮೆಂಟ್ ಮತ್ತು ಡಿಟ್ಯಾಚ್ಮೆಂಟ್, ಇವು ವೈರುಧ್ಯವನ್ನು ಬಿಂಬಿಸುವ ಎರಡು ಪದಗಳು. ಎಲ್ಲಿ ಅಟ್ಯಾಚ್ಮೆಂಟ್ ಅಧಿಕವಿದೆಯೋ ಅದು ದೌರ್ಬಲ್ಯವೆನಿಸಿಕೊಳ್ಳುತ್ತದೆ. ಚಹಾ ಇದ್ದರೆ ಕುಡಿಯುವುದು, ಇಲ್ಲದಿದ್ದರೆ ತೊಂದರೆ ಇಲ್ಲ ಎಂಬ ಒಂದು ಭಾವ ಗುರುವಿನಲ್ಲಿರುವ ಕಾರಣದಿಂದ ಅವನು ನಿಸ್ಪೃಹನಾಗಿರುತ್ತಾನೆ. ಹಾಗಾಗಿ ಅದು ಅವನ ದೌರ್ಬಲ್ಯವೆನಿಸಿಕೊಳ್ಳಲಿಲ್ಲ. ಆ ದೌರ್ಬಲ್ಯದ ಮೂಲಕ ಶಿಷ್ಯನಿಗೆ ಗುರುವಿನ ಗಮನ ಸೆಳೆಯಲು ಸಾಧ್ಯವಾಗಲಿಲ್ಲ. ಲೌಕಿಕ ಸುಖದಿಂದ ದೂರವಾಗಲು ಸಾಧ್ಯವಿಲ್ಲ, ಹತ್ತಿರವಾದಷ್ಟೂ ಅದು ದೌರ್ಬಲ್ಯವೆನಿಸಿಕೊಳ್ಳುತ್ತದೆ. ವಿವೇಕ ಚೂಡಾಮಣಿಯಲ್ಲಿರುವ ಶ್ಲೋಕವೊಂದರಲ್ಲಿ ಕುರಂಗ, ಮಾತಂಗ, ಪತಂಗ, ಮೀನ, ಭೃಂಗ ಹೀಗೆ 5 ಜೀವಜಂತುಗಳ ದೌರ್ಬಲ್ಯವನ್ನು ಹೇಳಲಾಗುತ್ತದೆ. ಕುರಂಗ ಅಥವಾ ಜಿಂಕೆ ಶಬ್ದಕ್ಕೆ, ಮಾತಂಗ ಅಥವಾ ಆನೆ ಸ್ಪರ್ಶಕ್ಕೆ, ಪತಂಗ ಬೆಳಕಿಗೆ, ಮೀನು ನಾಲಗೆಯ ರುಚಿಗೆ, ಭ್ರಮರ ಗಂಧಕ್ಕೆ ಮೋಹಗೊಳ್ಳುತ್ತದೆ. ಅವು ಆ ಜೀವಿಗಳ ದೌರ್ಬಲ್ಯಗಳು. ಅಂತಹ ದೌರ್ಬಲ್ಯಗಳ ಮೂಲಕವೇ ಆ ಜೀವಿಗಳ ಮೇಲೆ ನಿಯಂತ್ರಣ ಸಾಧಿಸಲು ಸಾಧ್ಯವಾಗುತ್ತದೆ. ಯಾವುದೇ ದೌರ್ಬಲ್ಯಗಳಿಲ್ಲದೆ ಹೋದರೆ ಒಬ್ಬ ಪರಿಪೂರ್ಣನಾಗುತ್ತಾನೆ ಅಥವಾ ಪರಿಪೂರ್ಣತೆ ಇರುವುದು ದೇವರಲ್ಲಿ ಮಾತ್ರ. ಅಂತಹ ದೇವರಿರುವುದು ದೇಶಕಾಲಗಳನ್ನು ಮೀರಿದ ದೇವಲೋಕದಲ್ಲಿ. ಈ ಭೂಮಿಯಲ್ಲಿ ಇರುವ ಅರ್ಹತೆ ಪಡೆಯಬೇಕಾದರೆ ಯಾವುದಾದರೊಂದು ಸಣ್ಣ ದೌರ್ಬಲ್ಯ ಇರಲೇಬೇಕೋ ಏನೋ.
1: ಇದುವರೆಗೆ ಪೃಥ್ವಿರಾಜ್ ಕವತಾರ್ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಮುಂಜಾನೆ 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಜನೀಶ್ ವಿ ಗಿರಿ. 6:50 ರೈತರಿಗೆ ಸಲಹೆ, ಬೆಳೆ ಸಮೀಕ್ಷೆ ಕೃಷಿ, ಸಿಟಿ ಬಾಲರೆಡ್ಡಿ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಝಂಡು ಆಯುರ್ ಸಿಂಚನ, ವಿಷಯ ಮಾನಸಿಕ ಖಿನ್ನತೆಗೆ ಆಯುರ್ವೇದ ಪರಿಹಾರ, ಸಂದರ್ಶನ ಡಾಕ್ಟರ್ ದಾನೇಶ್ವರಿ HA. 7:45 ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:30 ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ಡಾಕ್ಟರ್ ಅನುರಾಗ ಶೆಟ್ಟಿ ಇವರೊಂದಿಗೆ ಸಂದರ್ಶನ

ಇವರು ಹೊಟ್ಟೆ ಮತ್ತು ಕರುಳಿನ ತಜ್ಞರು, ಕೆಎಂಸಿ ಆಸ್ಪತ್ರೆ, ಮಂಗಳೂರು. 9 ಗಂಟೆಗೆ ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಹಿಂದಿ ಚಿತ್ರಗೀತೆಗಳು, 10 ಗಂಟೆಗೆ CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 ಹೃದಯ ರಾಗ, ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ, ನೀವು ಚಿತ್ರಮಂದಿರದಲ್ಲಿ ನೋಡಿದ ಮರೆಯಲಾಗದ ಚಲನಚಿತ್ರ ಹಾಗೂ ಅದರ ಅನುಭವ. ನಮ್ಮೊಂದಿಗೆ ಹಂಚಿಕೊಳ್ಳಿ. ಕರೆ ಮಾಡಿ 2211999 2222611. ನಮ್ಮ STD ಸಂಖ್ಯೆ 0824. ಮೊಬೈಲ್ ನಂಬರ್ 8277038000. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುವಿರಿ. ರಾಗ್ ಭೂಪಾಲಿ ತೋಡಿ, ಬಳಿಕ ರಾಗ್ ದಿನ್ಕಿ ಪುರಿಯಾ.

ಮಧ್ಯಾಹ್ನ 12:05 ವನಿತಾ ವಿಹಾರ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೆ ಏನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂತೋಷ್ ಹಾಜಾರೆ ಅವರಿಂದ ಮಾಹಿತಿ ಕೇಳುವಿರಿ. ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಸಂಯೋಜನೆ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಸಂಪನ್ಮೂಲ ವ್ಯಕ್ತಿ ರವಿಚಂದ್ರ ಆಚಾರ್ಯ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಕಾರ್ಯಕ್ರಮದ ನಿರ್ಮಾಣ ಪ್ರದೀಪ್ ಡಿ ಹವಂಜೆ. 1:20 ಸ್ವರ ಮಾಧುರ್ಯ. ಸಂಗೀತ ಬಾಲಚಂದ್ರ ಹಾಡಿರುವ ಕೀರ್ತನೆಗಳನ್ನು ಕೇಳುವಿರಿ. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:15 ಹಿಂದಿ ಚಿತ್ರಗೀತೆಗಳು. 2:40 ಮಹೇಂದ್ರ ಕಪೂರ್ ಅವರ ಭಜನ್ಸ್ ಕೇಳುವಿರಿ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಯುವವಾಣಿ, ಸುಪ್ರೀತಾ ಅವರಿಂದ ಹಾಡುಗಾರಿಕೆ. ನಂತರ ಶ್ರಾವ್ಯಾ ಕೆ ಎನ್ ಭಟ್ ಅವರಿಂದ ದೇವರ ನಾಮಗಳನ್ನು ಕೇಳುವಿರಿ. ನಂತರ ಪ್ರಾರ್ಥನಾ ಡಿ ಶೆಟ್ಟಿ ಅವರಿಂದ ಆರೋಗ್ಯ ಕಾಪಾಡುವಲ್ಲಿ ವಿಜ್ಞಾನ ಹಾಗೂ ಕ್ರೀಡೆಗಳ ಮಹತ್ವ, ಈ ಕುರಿತು ಭಾಷಣ ಕೇಳುವಿರಿ. 5:30 ಸಂಸ್ಕೃತ ಪಾಠ. ಗುರುಗಳು ರಮೇಶ್ ಆಚಾರ್ಯ ನೊರಳ, ವಿದ್ಯಾರ್ಥಿಗಳು ವರ್ಷಿಣಿ ಪುಣಿಚಿತ್ತಾಯ ಹಾಗೂ ಅನೀಶ್ ಪುಣಿಚಿತ್ತಾಯ. 5:30 ಕ್ಯಾಚ್ ದ ಟ್ರೈನ್ ಅಭಿಯಾನದ ಕುರಿತು ಚರ್ಚೆ. 6:10 ಭಕ್ತಿಗೀತೆಗಳು. 6:30 ಅವಲೋಕನ. 6:50 ಕಿಸಾನ್ ವಾಣಿಯಲ್ಲಿ ಭತ್ತದ ಕೃಷಿ, ಈ ಕುರಿತು ಮೂಡುಬಿದಿರೆಯ ಇಗ್ನೇಷಿಯಸ್ ಲೋಬೋ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು. 8:00 ಭಾವಗೀತೆಗಳು. 8:15 ಟುಡೇ ಇನ್ ಪಾರ್ಲಿಮೆಂಟ್. 8:30 ಕನ್ನಡದಲ್ಲಿ ಭಾಷಣ, ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿ ಆರಾಧನೆಯ ಮಹತ್ವ, ಈ ಕುರಿತು ರಘುರಾಜ್ ಯು ವಿ ಇವರ ಭಾಷಣ ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 100.3 ಆಕಾಶವಾಣಿ ಟೆಲಿಕ್ವಿಜ್, ಇದರ 10ನೇ ಸಂಚಿಕೆ ಪ್ರಸಾರವಾಗಲಿದೆ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ಅಣ್ಣಪ್ಪ ಕಾಮತ್, ನಿರೂಪಣೆ ಸ್ನೇಹ ಭಟ್. ಕಾರ್ಯಕ್ರಮದ ನಿರ್ಮಾಣ ಪಿ ವಿ ಪ್ರಶಾಂತ್ ಕುಮಾರ್. 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಲಾಪಗಳ ಧ್ವನಿ ಮುದ್ರಣದ ಮರುಪ್ರಸಾರ ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇದು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಏನು ರಂಗ ಕೈಗೆ ಬ್ಯಾಂಡೇಜು
2: ಬಿದ್ದ್ಬಿಟ್ಟ

0: ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ್ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮಂಗಳೂರು ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿಬೇಕು.
5: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
6: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ತಾಂತ್ರಿಕತೆ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇಲ್ಲಿ ಇವತ್ತು ನಾವು ಜೇನು ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಜೇನು ಸಂಸ್ಕರಣೆ ಇತ್ತೀಚಿನ ದಿನದಲ್ಲಿ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಯುವಕರು ಇರ್ಬೋದು, ರೈತಾಪಿ ವರ್ಗದವರು ಇರ್ಬೋದು, ಅಥವಾ ರೈತ ಮಹಿಳೆಯರು ಕೂಡ ಇತ್ತೀಚಿನ ದಿನದಲ್ಲಿ ಈ ಜೇನು ಘಟಕಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ತೋಟದಲ್ಲಿ, ತಮ್ಮ ಮನೆಯ ಸುತ್ತಮುತ್ತ ಈ ಜೇನು ಪೆಟ್ಟಿಗೆ ಕೂರಿಸಿ ಜೇನನ್ನು ತೆಗೆದು ತಮ್ಮ ಸ್ವಂತ ಉಪಯೋಗಕ್ಕಾಗಿ ಹಾಗೂ ಮತ್ತು ಮಾರ್ಕೆಟ್ಗೆ ಸೆಲ್ ಮಾಡಿ ತಮ್ಮ ಆದಾಯವನ್ನು ದುಡಿತಾ ಇದ್ದಾರೆ. ಇದೇ ರೀತಿ ಈ ಜೇನು ಮಾರೋದ್ರಿಂದ ಏನು ಪ್ರಾಫಿಟ್ ಬರುತ್ತೆ ಅದನ್ನೇ ನೀವೇ ಬೆಳೆದಿರ್ತಕ್ಕಂಥ ಜೇನು ಬೆಳೆ, ಎಲ್ಲಿ ಬೆಳೆದಿರ್ತಕ್ಕಂಥ ಜೇನನ್ನು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮುಖಾಂತರ ನೀವು ಇನ್ನೂ ಹೆಚ್ಚು ನಿಮ್ಮ ಆದಾಯವನ್ನು ಪಡಿಬೋದು ಅಂತ ಹೇಳಿ ಇವತ್ತಿನ ಈ ಒಂದು ಸಂಭಾಷಣೆಯಲ್ಲಿ ನಾನು ಡಿಸ್ಕಸ್ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಏನಪ್ಪ ಅಂದರೆ, ಜೇನು ಜನರಲ್ಲಿ ಇದರಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ 15-20% ತೇವಾಂಶ ಇರುತ್ತೆ. ಇನ್ನು ಮಿಕ್ಕಿದ್ದು 80% ಅದರಲ್ಲಿರ್ತಕ್ಕಂಥ ಲ್ಯಾಕ್ಟೋಸ್ ಶುಗರ್ ಇರ್ಬೋದು, ಮತ್ತು ಮಿನರಲ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಇನ್ನಿತರ ಆರೋಗ್ಯಕ್ಕೆ ಉಪಯೋಗವಾಗುವಂತಹ ಅಂಶಗಳು ತುಂಬ ಇದೆ. ಹಾಗಾಗಿ ಈ ಜೇನು ಸಂಸ್ಕರಣೆ, ಇತ್ತೀಚೆಗೆ ಜೇನು ಬೆಳೆ ತುಂಬ ರೈತರು ತುಂಬ ಜನ ಮಾಡ್ತಿದ್ದಾರೆ, ಬಟ್ ಸೆಲ್ಲಿಂಗ್ ಪ್ರಾಬ್ಲಮ್ ಬರ್ತಾ ಇದೆ. ಯಾಕಂದರೆ ಎಲ್ಲರೂ ಜೇನು ಬೆಳೀತಾ ಇದ್ದಾಗ ಅದರದ್ದು ಒಂದು ಸ್ಟೋರೇಜ್, ಪ್ರಾಪರ್ ಸ್ಟೋರೇಜ್ ಮಾಡದೆ ಜೇನು ಬೆಳೆದಿರ್ತಕ್ಕಂಥ ಜೇನು ಕೆಡ್ತಾ ಇದೆ, ಮತ್ತು ಮಾರ್ಕೆಟಿಂಗ್ ಅವರಿಗೆ ಒಂದು ಮಾರ್ಕೆಟ್ನ ಒಂದು ಸೌಲಭ್ಯ ಸಿಗದೆ ಯಾವ ರೀತಿ ಸೇಲ್ ಮಾಡಬೇಕು, ಅವ್ರದೇ ಒಂದು ಬ್ರ್ಯಾಂಡ್ ಇಟ್ಕೊಂಡು ಮಾರಕ್ಕೆ ಹೋದ್ರೂ ಇವತ್ತು ತುಂಬ ಬ್ರ್ಯಾಂಡ್ಸ್ ಮಾರ್ಕೆಟ್ನಲ್ಲಿ ದೊರೀತಾ ಇದ್ದಾವೆ. ಹಾಗಾಗಿ ಈ ಜೇನನ್ನು ಮಾರೋದು ಕೂಡ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಟ್ ಅದನ್ನು ರೀಪ್ಲೇಸ್ ಆಗಿ ನಾವೇನು ಮಾಡ್ಬೋದು, ಯಾವ ರೀತಿಯಾಗಿ ಮೌಲ್ಯವರ್ಧನೆಯನ್ನು ಅಂಥೇಳಿ ಮಾಡ್ಬೋದು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಜೇನು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಲ್ಲಿ ಬಹುಮುಖ್ಯವಾಗಿ ಈ ಸ್ಪ್ರೇ ಡ್ರೈಯರ್ ಎಂಬ ಒಂದು ಯಂತ್ರ ಬರುತ್ತೆ, ಒಣಗಿಸುವ ಸಾಧಕ ಇದು. ಈ ಒಂದು ಸಾಧನವನ್ನು ನೀವು ಪರ್ಚೇಸ್ ಮಾಡಿದರೆ, ಸೊ ಈ ಒಂದು ಜೇನು ಪುಡಿ ಮಾಡಲಿಕ್ಕೆ, ಅಂದರೆ ಜೇನು ರಸವನ್ನು ಪುಡಿ ಮಾಡಲಿಕ್ಕೆ ಬಳಸುವಂತಹ ಈ ಸ್ಪ್ರೇ ಡ್ರೈಯರ್, ಕೃತಕ ಒಣಗಿಸುವ ಸಾಧನ, ಇದನ್ನು ಪರ್ಚೇಸ್ ಮಾಡಿ. ಇದರಿಂದ ಈ ನಾವು ಏನೇ ಜೇನಿರ್ಬೋದು, ಜೊತೆ ಜೊತೆಗೆ ನೀವು ಜೇನಿನ ಜೊತೆಗೆ ಏನಾದರೂ ಹೈನುಗಾರಿಕೆ ಇಟ್ಕೊಂಡಿದ್ರೆ ಹಾಲಿನ ಪುಡಿಯನ್ನು ಕೂಡ ನಾವು ಇದರಲ್ಲಿ ಇದೇ ಒಂದು ಮಷೀನನ ಸಹಾಯದಿಂದ ಹಾಲಿನ ಪುಡಿ, ವಿವಿಧ ಹಣ್ಣುಗಳ ಒಂದು ಪುಡಿಗಳನ್ನು ಮಾಡ್ಬೋದು, ತರಕಾರಿಗಳ ಒಂದು ರಸವನ್ನು ಸಪ್ರೇಟ್ ಮಾಡಿ ಈ ಒಂದು ವಿವಿಧ ಬೀಟ್ರೂಟ್ ಕ್ಯಾರೆಟ್ ತರಕಾರಿಗಳು ಇರ್ಬೋದು ಎಕ್ಸಾಂಪಲ್ಸು, ಇಂಥ ವಿವಿಧ ಹಣ್ಣು ಮತ್ತು ತರಕಾರಿಗಳು ಅಲ್ಲದೆ ಡೈರಿ ಹಾಲು ಮತ್ತು ಹಾಲಿನ ಪುಡಿಯನ್ನು ಮಾಡಬಹುದು. ಅದೇ ರೀತಿಯಾಗಿ ಈ ಜೇನು ಪುಡಿ, ಜೇನು ಶೇಖರಣೆ ಮಾಡಲಿಕ್ಕೆ ನಿಮಗೆ ಬೇರೆ ಬೇರೆ ಸಂಸ್ಕರಣೆ ಘಟಕಗಳಿವೆ, ಹಂತಗಳು ಇವೆ. ಆದರೆ ಈ ಪುಡಿ ಮಾಡಲಿಕ್ಕೆ ಬಹುಮುಖ್ಯವಾಗಿ ನಮಗೆ ಈ ನಾನೇನು ಹೇಳಿರ್ತಕ್ಕಂಥ ಸಾಧನ ನಿಮಗೆ ಬೇಕೇ ಬೇಕಾಗತ್ತೆ. ಸೊ ಇದಿದ್ದರೆ ನಾವು ಜೇನನ್ನು ಪುಡಿ ಮಾಡಿ ಮಾರೋದ್ರಿಂದ ಇನ್ನು ಏನು ಫ್ರೆಶ್ ಜೇನು ಮಾರ್ತೀವಲ್ಲ ಅದಕ್ಕಿಂತ ಹೆಚ್ಚಿನ ಆದಾಯವನ್ನು ನಾವು ನಮ್ಮ ಆದಾಯದಲ್ಲಿ ದ್ವಿಗುಣತೆಯನ್ನು ಹೊಂದ್ಬೋದು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಏನಪ್ಪ ಅಂದರೆ, ಇದು ಈ ತಂತ್ರಜ್ಞಾನ ಯಾವ ರೀತಿ ನಮಗೆ ಉಪಯೋಗಕಾರಿಯಾಗಿದೆ ಅಂದರೆ, ಈ ಒಂದು ಏನು ಜೇನು, 1 kg ಜೇನನ್ನು ನಾವು ತೆಗೆದು ಅದನ್ನು ಸ್ಪ್ರೇ ಮಾಡೋದ್ರಿಂದ ನಮಗೆ 700-800 ಗ್ರಾಮ್ ಪುಡಿ ಬರುತ್ತೆ. ಅಂದರೆ 20% ತೇವಾಂಶ, ನಾನು ನಿಮಗೆ ಮೊದಲೇ ಹೇಳಿದಾಗೆ 15-20% ನೀರಿನ ಅಂಶ ಇರುತ್ತೆ. ಅದು ಎಲ್ಲ ಹೋದ್ಮೇಲೆ ರಿಮೈನಿಂಗ್ 80% ಅಂಶ ಗಟ್ಟಿ ಅಂಶನೇ ಇರುತ್ತೆ. ಹಾಗಾಗಿ ನಾವು ಈ ಸ್ಪ್ರೇ ಡ್ರೈಯರ್ ಮುಖಾಂತರ ಕೆಲವೊಂದಿಟ್ಟು ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿ ನಾವು ಇದನ್ನು ಜೇನನ್ನು ಜೇನು ಪುಡಿಯಾಗಿ ಮಾರ್ಪಾಡಿದರೆ ಮಾರ್ಕೆಟ್ನಲ್ಲಿ ಕಾನ್ಫೆಕ್ಷನರೀಸು, ಬೇಕರೀಸು, ಈಗ ಒಳ್ಳೊಳ್ಳೆ ಪೇಸ್ಟ್ರಿ ಕೇಕ್ಸ್ ಎಲ್ಲ ನೋಡ್ತಿದ್ದೀವಿ, ಈ ಜೇನು ಪುಡಿಯನ್ನು ವಿವಿಧ ಕಾನ್ಫೆಕ್ಷನರೀಸ್ನಲ್ಲಿ ಬಳಸೋದ್ರಿಂದ ತುಂಬ ಹೆಚ್ಚಿನ ಬೇಡಿಕೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ, ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ. ನನ್ನ ದೂರವಾಣಿ ಸಂಖ್ಯೆ 7829201724. ಧನ್ಯವಾದಗಳು.
5: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ

0: ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಜಲೋಕಾವಚರಣ ಅಥವಾ ಲೀಚ್ ಥೆರಪಿ ಎಂದರೇನು? ಪ್ರಸ್ತುತಿ ಡಾಕ್ಟರ್ ರಜನೀಶ್ ವಿ ಗಿರಿ.
4: ಮೆಡಿಕಲ್ ಸೈನ್ಸ್ದು ದೇವರು, ಆಯುರ್ವೇದ ದೇವರು ಧನ್ವಂತರಿ. ಕ್ಷೀರಸಾಗರ ಮಥನ ಆದಾಗ ಅವರು ಉದ್ಭವ ಆಗುವಾಗ ಒಂದು ಕೈಯಲ್ಲಿ ಅಮೃತ, ಒಂದು ಕೈಯಲ್ಲಿ ಆಯುರ್ವೇದ ಸಸ್ಯಗಳು, ಮತ್ತು ಇನ್ನೊಂದು ಕೈಯಲ್ಲಿ ಜಲೋಕ ಹಿಡ್ಕೊಂಡು ಪ್ರತ್ಯಕ್ಷರಾದರು ಅಂತ ಒಂದು ಕಥೆ ಇದೆ. ಈ ಜಲೋಕ ಹಾಗಾಗಿ ನಮ್ಮ ಆಯುರ್ವೇದದಲ್ಲಿ ಬಹಳ ಮುಖ್ಯವಾದ ಒಂದು ಚಿಕಿತ್ಸೆ. ಜಲೋಕ ಅಂದರೆ ಏನು ಅಂದರೆ ಅದು ಸಾಮಾನ್ಯವಾಗಿ ನಾವು ಅದನ್ನ ಜಿಗಣೆ ಅಂತ. ಬಟ್ ಜಲೋಕ ನಾವು ಯಾವುದು ಮೆಡಿಕಲ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಮತ್ತು ಸಾಮಾನ್ಯವಾಗಿ ಜನರು ನೋಡುವಂಥ ಜಿಗಣೆ ಅದು ಬೇರೆನೆ. ಯಾಕೆಂದರೆ ಈಗ ನಾವು ಮೆಡಿಕಲಿ ನೋಡಿದ್ರೂ ಕೆಲವುದು ಟಾಕ್ಸಿಕ್ ಲೀಚ್ ಅಂತ ಇರುತ್ತೆ, ಕೆಲವುದು ನಾನ್ ಟಾಕ್ಸಿಕ್ ಲೀಚ್ ಅಂತ ಇರುತ್ತೆ. ಟಾಕ್ಸಿಕ್ಕು ನಾನ್ ಟಾಕ್ಸಿಕ್ಕಿಗೆ ಏನು ಡಿಫ್ರೆನ್ಸ್ ಅಂದರೆ, ಲೀಚ್ ಬೈಟ್ ಆದಾಗ ಏನಾದರೂ ಅಲರ್ಜಿಕ್ ರಿಯಾಕ್ಷನ್ ಆದರೆ ವಿ ಕನ್ಸಿಡರ್ ಇಟ್ ಆಸ್ ಟಾಕ್ಸಿಕ್ ಲೀಚ್, ಅದು ನಾವು ಮೆಡಿಕಲಿ ಯೂಸ್ ಮಾಡಬಾರ್ದು. ಬೇರೆ ಲೀಚಸ್ ಇದೆ, ಅದು ಬೈಟ್ ಮಾಡಿದಾಗ ಅದು ಯಾವುದೇ ಥರದ ರಿಯಾಕ್ಷನ್ ಪ್ರೊಡ್ಯೂಸ್ ಮಾಡೋದಿಲ್ಲ, ಆ ಲೀಚ್ನ ಮಾತ್ರ ನಾವು ಮೆಡಿಕಲಿ ಯೂಸ್ ಮಾಡಬೇಕು. ಈಗ ಇದ್ರದ್ದು ಐಡೆಂಟಿಫಿಕೇಶನ್ ಹೇಗೆ ಅಂದರೆ ಇದು ವೈದ್ಯರಿಗೆ ಮಾತ್ರ ಸಾಧ್ಯ, ಯಾಕೆಂದರೆ ಅದರಲ್ಲಿ ತುಂಬ ಹಲವಾರು ವೆರೈಟೀಸ್ ಇದೆ. ನಾವು ಮೆಡಿಸನ್ಗೆ ಯೂಸ್ ಮಾಡುವಂಥ ಲೀಚ್ದು ಹೆಸರು ಹಿರಿಡಿನೇರಿಯಾ ಗ್ರ್ಯಾನ್ಯುಲೋಸಾ ಅಂತ. ದಿಸ್ ಈಸ್ ಕಾಲ್ಡ್ ಆಸ್ ಕಾಮನ್ ಇಂಡಿಯನ್ ಕ್ಯಾಟಲ್ ಲೀಚ್ ಅಂತ. ಕ್ಯಾಟಲ್ ಲೀಚ್ ಅಂದರೆ ಸಾಮಾನ್ಯವಾಗಿ ಈ ದನಗಳು

0: ಲೀಚು ಸಾಮಾನ್ಯವಾಗಿ ಇಟ್ ಈಸ್ ಎ ನಾನ್ ಟಾಕ್ಸಿಕ್ ಲೀಚ್. ಸೊ ಮುಂಚಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಆ ಲೀಚ್ನ ಕಲೆಕ್ಟ್ ಮಾಡಿ ಆಮೇಲೆ ಮನುಷ್ಯರಿಗೆ ಯೂಸ್ ಮಾಡ್ತಾಯಿದ್ರು. ಸೊ ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಇಂಡಿಯನ್ ಕ್ಯಾಟಲ್ ಲೀಚ್ ಅಂತ. ಓನ್ಲಿ ದಟ್ ಈಸ್ ಯೂಸ್ಡ್ ಫಾರ್ ಮೆಡಿಸಿನಲ್ ಪರ್ಪಸ್. ಹಾಗಾಗಿ ಇದಕ್ಕೆ ಮೆಡಿಕಲ್ ಲೀಚ್ ಥೆರಪಿ ಅಂತ ಹೇಳೋದು. ಸಾಮಾನ್ಯವಾಗಿ ಹೊರಗೋಗಿ ಕಚ್ಚಿಸ್ಕೊಂಡ್ರೆ ಅದು ಲೀಚ್ ಥೆರಪಿ ಆಗೋದಿಲ್ಲ, ಅದರಿಂದ ಅಲರ್ಜಿಕ್ ರಿಯಾಕ್ಷನ್ನೇ ಬರತ್ತೆ ಹೊರತು ಯಾವುದೇ ಉಪಯೋಗ ಇಲ್ಲ. ವೆರಸ್ ನಮ್ಮಲ್ಲಿ ಬಂದು ನಾವು ಕರೆಕ್ಟಾದ ಲೀಚ್ ನಾನ್ ಟಾಕ್ಸಿಕ್ ಲೀಚ್ ಯೂಸ್ ಮಾಡಿದರೆ ಅದರಿಂದ ತುಂಬ ಹಲವಾರು ಉಪಯೋಗಗಳು ಇದೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಜಲೋಕಾವಚರಣ ಅಥವಾ ಲೀಚ್ ಥೆರಪಿ ಎಂದರೇನು. ಪ್ರಸ್ತುತಿ ಡಾಕ್ಟರ್ ರಜನೀಶ್ ವಿ ಗಿರಿ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು ಇದೀಗ ರೈತರಿಗೆ ಸಲಹೆ.
1: ಪಶು ಆಹಾರ ತಯಾರಿಕೆಯಲ್ಲಿ ಕೂಡ ಕೆಲವು ಅಸಾಂಪ್ರದಾಯಿಕ ವಿಧಾನಗಳನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ಉಪ ಆಹಾರದಲ್ಲಿ ಬಳಸುವ ಪದಾರ್ಥಗಳನ್ನು ಪಶು ಆಹಾರದಲ್ಲಿ ಕೂಡ ಬಳಸಿಕೊಂಡು ಉಪಯೋಗವನ್ನು ಪಡೆಯಬಹುದು. ಇದರಿಂದ ಪ್ರಾಣಿಗಳ ಶರೀರದಲ್ಲಿ ಯಾವುದೇ ಹಾನಿಕಾರಕ ಪರಿಣಾಮ ಇರುವುದಿಲ್ಲ. ಜೊತೆಗೆ ಪಶು ಆಹಾರದ ಬೆಲೆ, ಉತ್ಪಾದನಾ ಬೆಲೆ ಕೂಡ ಕಡಿಮೆ ಮಾಡಲು ಸಾಧ್ಯ. ಮುಖ್ಯವಾಗಿ ಬಳಸುವಂತಹ ಅಸಾಂಪ್ರದಾಯಿಕ ಪದಾರ್ಥಗಳೆಂದರೆ ಭತ್ತದ ಸಿಪ್ಪೆ ಮತ್ತು ಕಾಫಿ ಸಿಪ್ಪೆ. ಇವು ಅಷ್ಟು ತಿನ್ನಲು ರುಚಿಕರವಾಗಿರುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಮಾತ್ರ ಇದನ್ನು ಪಶು ಆಹಾರದ ತಯಾರಿಕೆಯಲ್ಲಿ ಬಳಸಬಹುದು. ಪೌಷ್ಟಿಕಾಂಶಗಳು ಸ್ವಲ್ಪ ಕಡಿಮೆ ಇದೆ, ಆದರೂ ಕೂಡ ಪಶುಗಳ ಹೊಟ್ಟೆ ತುಂಬಿಸಿ ಹಸುವು ನೀಗಿಸಲು ಇದನ್ನು ಬಳಸಬಹುದು. ನೀರಿನಲ್ಲಿ ನೆನೆಸಿ ಕೊಡುವುದು ಉತ್ತಮ. ಶೇಂಗಾ ಸಿಪ್ಪೆ ಅಥವಾ ನೆಲಗಡಲೆ ಸಿಪ್ಪೆಯನ್ನು ಕೂಡ ಪಶು ಆಹಾರದಲ್ಲಿ ಬಳಸಬಹುದು. ಇದು ಕನಿಷ್ಠ ಪೌಷ್ಟಿಕಾಂಶವುಳ್ಳ ಪದಾರ್ಥ. ಪುಡಿ ಮಾಡಿದ ಶೇಂಗಾ ಸಿಪ್ಪೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಪಶು ಆಹಾರಕ್ಕೆ ಬಳಸಬಹುದು. ಹುಣಸೆ ಬೀಜದಲ್ಲಿ ಟ್ಯಾನಿನ್ ಎಂಬ ಅಂಶವನ್ನು ಕಡಿಮೆಗೊಳಿಸಿ ಪಶು ಆಹಾರದಲ್ಲಿ ಬಳಸಿದರೆ ಉತ್ತಮ ಪಶು ಆಹಾರ ಆಗಬಲ್ಲದು. ಹುಣಸೆ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ನಂತರ ಚೆನ್ನಾಗಿ ಒಣಗಿಸಬೇಕು. ನಂತರ ಬೀಜದ ಮೇಲಿನ ಕೆಂಪು ಬಣ್ಣದ ಸಿಪ್ಪೆಯನ್ನು ತೆಗೆದು ಪುಡಿ ಮಾಡಿ ಉಪಯೋಗಿಸಬಹುದು. ಮಾವಿನ ಗೊರಟಿನ ಒಳಭಾಗವನ್ನು ಕೂಡ ಪಶು ಆಹಾರಗಳಲ್ಲಿ ಬಳಸಬಹುದು. ಸಾಮಾನ್ಯವಾಗಿ ತಿಂದು ಬಿಸಾಡಿದ ಗೊರಟು ಅಥವಾ ಮಾವಿನ ಹಣ್ಣು ಸಂಸ್ಕರಿಸುವ ಕಾರ್ಖಾನೆಗಳಲ್ಲಿ ಬೇಡವಾಗಿ ಬಿಸಾಡಿದಂತಹ ಗೊರಟುಗಳ ಸಿಪ್ಪೆ ಭಾಗ ತೆಗೆದು ಒಳಗಿನ ಅಂಶವನ್ನು ಪಶು ಆಹಾರದಲ್ಲಿ ಬಳಸುವುದು ಕಂಡುಬರುತ್ತದೆ. ಕಬ್ಬಿನ ಸಿಪ್ಪೆ ಕನಿಷ್ಠ ಪೌಷ್ಟಿಕಾಂಶವುಳ್ಳ ಆಹಾರ ಪದಾರ್ಥ. ಇದು ದನಗಳಿಗೆ ಅಷ್ಟು ರುಚಿಕರವಲ್ಲ, ಆದರೂ ಕೂಡ ಇದನ್ನು ಬೇರೆ ಆಹಾರದ ಜೊತೆ ಸೇರಿಸಿ ಬಳಸಬಹುದು. ಕಾಕಂಬಿ ದ್ರಾವಣದಿಂದ ಉಪಚರಿಸಲ್ಪಟ್ಟ ಕಬ್ಬಿನ ಸಿಪ್ಪೆಯನ್ನು ದನಗಳು ಇಷ್ಟಪಡುತ್ತವೆ. ಬರಗಾಲದ ಕಾಲದಲ್ಲಿ ಮುಖ್ಯವಾಗಿ ಮರದ ಎಲೆಗಳನ್ನು ಕೂಡ ಬಳಸುತ್ತಾರೆ. ಹಲಸಿನ ಎಲೆ, ಬಾಳೆ ಎಲೆ, ಅಗಸೆ, ನುಗ್ಗೆ, ಬೇವಿನ ಮರ ಮುಂತಾದ ಮರಗಳ ಎಲೆಗಳನ್ನು ಇವುಗಳ ಮೇವುಗಳ ಜೊತೆ ಗುಣಮಟ್ಟಕ್ಕೆ ತಕ್ಕಂತೆ ಬಳಸುವುದು ಸೂಕ್ತ. ಬಳಕೆಯಲ್ಲಿ ಇಲ್ಲದ ಹಿಂಡಿಗಳಾದ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಮುಂತಾದವುಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಇತರ ಪದಾರ್ಥಗಳೊಂದಿಗೆ ಬೆರೆಸಿ ಕೊಡುವುದು ಉತ್ತಮ. ಆದರೆ ಇದನ್ನು ಬಳಸಲು ಸರಿಯಾದಂಥ ಕ್ರಮಗಳನ್ನು ತಿಳಿದುಕೊಳ್ಳಬೇಕು. ಕಾರ್ಖಾನೆಗಳಲ್ಲಿ ಉಂಟಾಗುವ ಉಪ ಪದಾರ್ಥಗಳು ಅಂದರೆ ಹಣ್ಣಿನ ಮತ್ತು ಕಾಯಿಪಲ್ಯ ಕಾರ್ಖಾನೆಗಳಲ್ಲಿ ಬರುವಂತಹ ಉಪ ಪದಾರ್ಥಗಳಾದ ಟೊಮೆಟೊ, ಮೂಸಂಬಿ, ಕಿತ್ತಳೆ, ಸೇಬುಹಣ್ಣಿನ ಸಿಪ್ಪೆಗಳನ್ನು ಕೂಡ ಪಶು ಆಹಾರವಾಗಿ ಬಳಸಬಹುದು. ಗಂಜಿ ಮತ್ತು ಮದ್ಯ ತಯಾರಿಕಾ ಕಾರ್ಖಾನೆಗಳ ಉಪ ಪದಾರ್ಥಗಳನ್ನು ಕೂಡ ಬಳಸುವುದು ಕಂಡುಬಂದಿದೆ. ಈ ರೀತಿಯಲ್ಲಿ ಉಪ ಆಹಾರಗಳನ್ನು ಸೇರಿಸಿ ಪಶು ಆಹಾರವನ್ನು ತಯಾರಿಸಿದಲ್ಲಿ ಮೇವಿನ ಪ್ರಮಾಣವನ್ನು ಹಾಗೆಯೇ ಹಿಂಡಿಯ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.
2: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಜ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ? ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ನಾಳೆ ಬೆಳಗ್ಗೆ.

0: 10:30 ಮಧ್ಯಾಹ್ನ 12 ತನಕ.
1: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000.
0: ತಪ್ಪದೆ ಕರೆ ಮಾಡಿ ಭಾಗವಹಿಸಿ. ನೆನಪಿಡಿ, ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12
2: ಕೇಳುಗರೆ, ಇಂದು ಮುಂಜಾನೆ 10:30 ಹೃದಯ ರಾಗ ಶ್ರೋತೃಗಳ ನೆಚ್ಚಿನ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ, ನೀವು ಚಿತ್ರಮಂದಿರದಲ್ಲಿ ನೋಡಿದ ಮರೆಯಲಾಗದ ಚಲನಚಿತ್ರ ಹಾಗೂ ಅದರ ಅನುಭವ. ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಕರೆ ಮಾಡಿ 2211999 2222611. ನಮ್ಮ STD ಸಂಖ್ಯೆ 0824, ಮೊಬೈಲ್ ನಂಬರ್ 8277038000. ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ರಚಾ ಝಾ. ಅಥ ವಾರ್ತಾಃ. ನೀಟ ಪ್ರಕರಣೆ ಛಾತ್ರಾಣಾಂ ವಿರೋಧ ಪ್ರದರ್ಶನಾವಧೌ ಕಥಿತಾರಕ್ಷಕೈಃ ಕೃತಾನಿ ಕಾರ್ಯಾಣಿ ಅಧಿಕೃತ್ಯ ವಿಪಕ್ಷದಲಾನಾಂ ಕೋಲಾಹಲಾತ್ ಹ್ಯಃ ಸಂಸದಃ ಉಭೇ ಸದನೆ ಲೋಕಸಭಾ ರಾಜ್ಯಸಭಾ ಚ ಸ್ಥಗಿತೆ ಅಭವತಾಂ. ಲೋಕಸಭಾಯಾಂ ಹ್ಯಃ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಂ 20/26 ಇತಿ ಪ್ರಸ್ತುತಂ. ಏತಸ್ಯ ವಿಧೇಯಕಸ್ಯ ಉದ್ದೇಶ್ಯಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಅಧಿನಿಯಮ 20/24 ಇತ್ಯೇತಸ್ಮಿನ್ ಸಂಶೋಧನಮಸ್ತಿ. ಡಾಕ್ಟರ್ ಜಿತೇಂದ್ರ ಸಿಂಹಃ ಏತತ್ ವಿಧೇಯಕಂ ಸದನೆ ಪ್ರಸ್ತುತವಾನ್. ಅಸ್ಮಿನ್ ವಿಧೇಯಕೇ ಅನೇಕಾನಿ ಮಹತ್ವಪೂರ್ಣಾನಿ ಪ್ರಾವಧಾನಾನಿ ಸಂತಿ. ತೇಷು ದೋಷಸಿದ್ಧಾನಾಂ ಕೃತೆ ಅಧಿಕತಮಃ ದಶವರ್ಷೀಯ ಕಾರಾವಾಸಃ 10 crore rupees ಪರ್ಯಂತಃ ಅರ್ಥದಂಡಃ ತಥಾ ದೋಷಸಿದ್ಧಾನಾಂ ಸಂಪತ್ಯಧಿಗ್ರಹಣಂಚ ಸಮ್ಮಿಲಿತಮಸ್ತಿ. ಪ್ರಕರಣಾನಾಂ ಶೀಘ್ರ ನಿಸ್ತಾರಣಂ ಸುನಿಶ್ಚಿತುಂ ಪ್ರತ್ಯೇಕಸ್ಯ ರಾಜ್ಯಸ್ಯ ಕೇಂದ್ರಶಾಸಿತ ಪ್ರದೇಶಸ್ಯ ಚ ಪ್ರಶಾಸನಾಯ ವಿಶೇಷ ದ್ರುತ ನ್ಯಾಯಾಲಯಾನಾಂ ಸ್ಥಾಪನಂ ವಿಧೇಯಕೇ ಅನಿವಾರ್ಯರೂಪೇಣ ವಿಹಿತಂ. ಏತದಪಿ ವಿಧೀಯತೆ ಯತ್ ಅಪರಾಧಸ್ಯ ಸೂಚನಾ ಆರಕ್ಷಕ ಸ್ಥಾನಕ್ಕೆ ಅಭಿಲಿಖಿತ ದಿನಾಂಕಾತ್ ದ್ವಿಮಾಸಾಭ್ಯಂತರೆ ಅನ್ವೇಷಣಂ ಸಂಪನ್ನಂ ಭವೇತ್ ತಥಾ ಚ ಆರೋಪಪತ್ರ ಪ್ರಸ್ತುತೇ ತ್ರಿಮಾಸಾಭ್ಯಂತರೆ ನ್ಯಾಯ ನಿರ್ಣಯಃ ಸಂಪನ್ನಃ ಭವೇತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ಸ್ಕೈರೂಟ್ ಏರೋಸ್ಪೇಸ್ ಇತ್ಯಸ್ಯ ಪವನ ಚಂದನ ನಾಗಾಭರತ ಡಾಕಾ ಇತ್ಯೇತಾಭ್ಯಾಂ ಸಹ ಸಂವಾದಂ ಅಕರೋತ್. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ವಾರ್ತಾಲಾಪೇ ವಿಕ್ರಮ್ 1 ಇತ್ಯಸ್ಯ ಸಫಲತಾ ವಿಶೇಷತಯಾ ಚರ್ಚಿತಾ. ಅನ್ಯೇಷ್ವಪಿ ಕತಿಪಯೇಷು ರೋಚಕ ವಿಷಯೇಷು ಚರ್ಚಾ ಜಾತಾ. ಪ್ರಧಾನಮಂತ್ರಿ ತಯೋಃ ಜೀವನಯಾತ್ರಾಂ ಭಾವಿ ಯೋಜನಾಶ್ಚ ಶ್ರುತ್ವಾ ಹರ್ಷಂ ಅಭಿವ್ಯಕ್ತವಾನ್. ತೇನೋಕ್ತಂ ಯತ್ತಯೋಃ ಊರ್ಜಾ ಮಹತ್ವಾಕಾಂಕ್ಷಾ ಸಕಾರಾತ್ಮಕ ದೃಷ್ಟಿಶ್ಚ ಭಾರತಸ್ಯ ನಿಜ ಅಂತರಿಕ್ಷ ಪರಿತಂತ್ರಸ್ಯ ಸಜೀವ ಭಾವನಾಂ ಪ್ರತಿಬಿಂಬಯತಿ. ಪ್ರಧಾನಮಂತ್ರಿ ಸ್ಕೈರೂಟ್ ಏರೋಸ್ಪೇಸ್ ಇತ್ಯಸ್ಯ ಸಮೂಹಸ್ಯ ಸರ್ವೇಭ್ಯಃ ಸದಸ್ಯೇಭ್ಯಃ ಶುಭಕಾಮನಾಃ ಅಪಿ ಪ್ರೇಷಿತವಾನ್. ಉತ್ತರ ಪ್ರದೇಶ ಪ್ರಶಾಸನೇನ ಉಚ್ಚತಮ ನ್ಯಾಯಾಲಯಃ ಸಂಸೂಚಿತಃ ಯತ್ ಅಯೋಧ್ಯಾಸ್ಥಿತಸ್ಯ ರಾಮಮಂದಿರ ನ್ಯಾಸಾಯ ಪ್ರಾಪ್ತ ದಾನರಾಶೇಃ ಕಥಿತ ದುರುಪಯೋಗಸ್ಯ ಅನವೇಷಣಾರ್ಥಂ ಲಖನೌ ಪರಿಕ್ಷೇತ್ರಸ್ಯ ಆರಕ್ಷಕ ಮಹಾನಿರೀಕ್ಷಕಸ್ಯ ಕಿರಣ್ ಎಸ್ ಇತ್ಯಸ್ಯ ಅಧ್ಯಕ್ಷತಾಯಾಂ ಚತುರ್ಸದಸ್ಯಾತ್ಮಕಂ ವಿಶೇಷಾನವೇಷಣ ದಳಂ ನಿರ್ಮಿತಂ. अस्मिन्दले एकः आरक्षक उपमहानिरीक्षकः, एकः वरिष्ठाराक्षक अधीक्षकः, एकक्ष अपर आरक्षकाधीक्षकः अपि भविष्यन्ति। उच्चतम न्यायालयेन राज्यप्रशासनं निर्देशितं यत् विशेषान्वेषणदले पञ्चमसदस्यरूपेण न्यायिक लेखापरीक्षकः अपि नियोज्यताम्। एतद्दलं द्विसाप्ताहाभ्यन्तरे

0: स्वप्रथमस्थितिप्रतिवेदनं न्यायालये समर्पयिष्यति। न्यायपीठं राममन्दिरदानराशेः कथितदुरुपयोगस्य तथा न्यासस्य वित्तीयलेखानां केन्द्रीयान्वेषणविभागेन अन्वेषणार्थं प्रस्तुताः याचनाः शृणोति स्म। एतन्मध्ये उत्तरप्रदेशस्य विशेषन्यायालयेन कथितराममन्दिरदानचौर्यप्रकरणे सर्वेषाम् अष्टाभियुक्तानां न्यायिकाभिरक्षायाः अवधिः 14 दिनानि यावत् वर्धितः। भारतीय भारोत्तोलिका ज्ञानेश्वरी यादवः ह्यः ग्लास्गोनगरे आयोजितेषु राष्ट्रमण्डलक्रीडासु महिलानां 53 किलोग्राम भारवर्गे रजतपदकं प्राप्तवती। राष्ट्रपतिपदासीना द्रौपदी मुर्मुः, उपराष्ट्रपतिः सीपी राधाकृष्णन् तथा प्रधानमन्त्री नरेन्द्रमोदी च ज्ञानेश्वरी यादवं रजतपदकप्राप्त्यर्थम् अभिनन्दितवन्तः। अधुना भारतस्य पदकतालिकायाम् एकं स्वर्णपदकं, 3 रजतपदकानि, 1 कांस्यपदकञ्च एवम् आहत्य 5 पदकानि सन्ति इति वार्ताः।
1: आकाशवाणी मंगलूरु।
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
6: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವೊಂದು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.

0: ಆಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನ್.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. 2,186 ಕೋಟಿ ರೂಪಾಯಿ ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಾಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ ವಾಣಿಜ್ಯ ಬಳಕೆಗೆ ಪುನಾರಂಭ ಸೇರಿದಂತೆ ಒಟ್ಟು 13 ಅಂಶಗಳ ಕುರಿತು ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಂಸದರ ಜತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಚರ್ಚಿಸಿದರು. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸಾಗರಮಾಲಾ ಯೋಜನೆ, ಕುದುರೆಮುಖ ರಾಷ್ಟೀಯ ಉದ್ಯಾನದಿಂದ ಕುಟುಂಬಗಳ ಸ್ಥಳಾಂತರ, ಪುನರ್ವಸತಿ ಹಾಗೂ ಪರಿಹಾರದ ಪ್ಯಾಕೇಜ್ ಬಗ್ಗೆ ಸಭೆ ಚರ್ಚಿಸಿತು. 2025-26 ಸಾಲಿಗೆ 15ನೇ ಹಣಕಾಸು ಆಯೋಗ 2,186 ಕೋಟಿ 20 ಲಕ್ಷ ರೂಪಾಯಿ ನೆರವು ಘೋಷಿಸಿದ್ದು, ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವಂತೆ ರಾಜ್ಯವನ್ನು ಪ್ರತಿನಿಧಿಸುವ ಸಂಸದರು ಒತ್ತಡ ಹೇರುವಂತೆ ಮುಖ್ಯಮಂತ್ರಿ ಕೋರಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ಟ್ರಾವೆಲರ್ ನೂಕ್ಸ್ ಯೋಜನೆಗೆ 25,64 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭೆಗೆ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ 2023-24 ಸ್ವದೇಶ ದರ್ಶನ ಯೋಜನೆಯಡಿ ಪ್ರವಾಸೋದ್ಯಮ ಸಚಿವಾಲಯ ಈಗಾಗಲೇ 2,56 ಲಕ್ಷ ರೂಪಾಯಿ ಬಳಕೆಗೆ ಅನುಮೋದಿಸಿದೆ ಎಂದರು. ಲೋಕಸಭೆಯಲ್ಲಿ ಸಂಸದ ಇ ತುಕಾರಾಂ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ಸೆಪ್ಟೆಂಬರ್ನಲ್ಲಿ ಸ್ವದೇಶ ದರ್ಶನ ಯೋಜನೆಯ ಮೌಲ್ಯಮಾಪನ ಕೈಗೊಳ್ಳುವುದಾಗಿ ಮಾಹಿತಿ ನೀಡಿದರು. ಕರ್ನಾಟಕದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ದೊರವಾಯನ ಹಕ್ಕಿ ಸಂರಕ್ಷಣೆಗೆ ಯೋಜಿಸಲಾಗುತ್ತಿದೆ ಎಂದು ಪ್ರಧಾನ ಮುಖ್ಯ ವನ್ಯಜೀವಿ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಬಳಿಯ ಕಮಲಾಪುರದ ಪ್ರಕೃತಿ ನಿರೂಪಣಾ ಕೇಂದ್ರದಲ್ಲಿ ಬಳ್ಳಾರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಬಳ್ಳಾರಿ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಅಳಿವಿನಂಚಿನಲ್ಲಿರುವ ದೊರವಾಯನ ಹಕ್ಕಿಯನ್ನು ಸಿರಗುಪ್ಪ ಆಂಧ್ರಪ್ರದೇಶದ ಮಧ್ಯೆ ಪತ್ತೆಹಚ್ಚಲಾಗಿದೆ. 16 ವರ್ಷಗಳ ಅಧ್ಯಯನದ ಬಳಿಕ ಸಂರಕ್ಷಣೆಯ ಮಹತ್ವ ಮನಗಾಣಲಾಗಿದೆ ಎಂದರು. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ

0: ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ತಡೆಗಟ್ಟುವಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕುರಿತು ಧಾರವಾಡದ ಖ್ಯಾತ ಕಾಮಣಿ ಚಿಕಿತ್ಸಾ ತಜ್ಞ ಡಾ ನಿತಿನ್ ಚಂದ್ರ ಹತ್ತಿಕಾಳ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ವೈರಸ್ ಅನ್ನು ಕಂಡುಹಿಡಿದಂತಹ ಡಾಕ್ಟರ್ ಬರೂಚ್ ಬ್ಲಂಬರ್ಗ್ ಅವರ ಜನ್ಮದಿನ, ಆದ್ದರಿಂದ ನಾವು ಇವತ್ತಿನ ದಿವಸ ಹೆಪಟೈಟಿಸ್ ಡೇ ಅಂತ ಹೇಳಿ ಆಚರಿಸ್ತೇವೆ. ಹೆಪಟೈಟಿಸ್ ಅಥವಾ ಇನ್ಫ್ಲೇಮೇಷನ್ ಆಫ್ ದಿ ಲಿವರ್ ಸುಮಾರು 5 ಪ್ರಕಾರದವನ್ನ ನಾವು ಹೆಚ್ಚಾಗಿ ಹೇಳ್ತೇವೆ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ಅಂತ ಹೇಳಿ. ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅತ್ಯಂತ ಅಪಾಯಕಾರಿ. ಕಾಮನಿ ಜಾಂಡಿಸ್ ಆದಾಗ ಕಣ್ಣು ಹಳದಿ ಆಗ್ತವೆ, ಚರ್ಮ ಕೂಡ ಹಳದಿ ಆಗಬಹುದು, ಕಾಲ್ಮಡಿ ಬಣ್ಣ ಬದಲಾಗಬಹುದು. ಹೆಪಟೈಟಿಸ್ ಎ ಮತ್ತು ಇ ಇವೆರಡು ಪ್ರಕಾರ ಹೆಚ್ಚಾಗಿ ಕಲುಷಿತ ನೀರು ಮತ್ತು ಆಹಾರದಿಂದ ಇವು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗ್ತವೆ ಅಂತ ಹೇಳ್ಬೋದು. ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅನ್ನುವಂತದ್ದು ಒಂದೇ ಒಂದು ಮದ್ದು, ಒಳ್ಳೆಯ ನೀರು, ಅದರ ಬಗ್ಗೆನೂ ನಾವು ಹೆಚ್ಚು ಲಕ್ಷ್ಯ ಕೊಡಬೇಕು.
0: ಚಿತ್ರದುರ್ಗ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ದಾವಣಗೆರೆಯ ಎಸ್ಎಸ್ ನಾರಾಯಣ ಆಸ್ಪತ್ರೆಯ ಸಹಯೋಗದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಜಠರ ಮತ್ತು ಕರುಳು ಸಂಬಂಧಿ ತಪಾಸಣಾ ಶಿಬಿರ ಜರುಗಲಿದೆ. ಖ್ಯಾತ ತಜ್ಞ ಡಾ ಡಿಕೆ ಅಶ್ವಿನ್ ತಪಾಸಣೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನರಾದರು. ಅವರಿಗೆ 99 ವರ್ಷ ವಯಸ್ಸಾಗಿತ್ತು. ವಿನೋಬಾ ಭಾವೆ ಅವರೊಂದಿಗೆ ಭೂದಾನ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಹೀರಾಚಂದ್ ವಾಘ್ಮಾರೆ ಸಮಾಜವಾದಿಯಾಗಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಗಿದ್ದ ಅವರು ಮಹಾತ್ಮ ಗಾಂಧಿ ಹಾಗೂ ಜಯಪ್ರಕಾಶ್ ನಾರಾಯಣ್ ಅವರ ತತ್ವಾದರ್ಶಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಭಾಲ್ಕಿ ಪಟ್ಟಣದ ರುದ್ರಭೂಮಿಯಲ್ಲಿ ಜರುಗಿತು. ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲಿಸಿತು. ಕನಕಗಿರಿಯ ಹುಲಿ ಹೈದರ್ ಹಾಗೂ ಗಂಗಾವತಿಯ ಹಾಸಗಲ್ ಗ್ರಾಮಗಳ ರೈತರ ಜಮೀನಿಗೆ ತೆರಳಿ ತೊಗರಿ, ಹತ್ತಿ, ಸೂರ್ಯಕಾಂತಿ ಬೆಳೆ ಹಾನಿ ವೀಕ್ಷಿಸಿ ರೈತರಿಂದ ಮಾಹಿತಿ ಪಡೆಯಿತು. ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಪರಳ್ಳ ಮುನವಳ್ಳಿ, ಬಸವರಾಜ್ ಧಡೆಸೂಗೂರ್ ಪಾಲ್ಗೊಂಡು ರಾಜ್ಯ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಇಂದು ವಿಶ್ವ ಪರಿಸರ ಸಂರಕ್ಷಣೆ ದಿನಾಚರಣೆ. ರಕ್ಷಿಸಿ ಸಂರಕ್ಷಿಸಿ ಪ್ರಾಕೃತಿಕ ಸಂಪತ್ತನ್ನು ಸುಸ್ಥಿರತೆಯೊಂದಿಗೆ ಬಳಸಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯಕರ ಪರಿಸರ ವ್ಯವಸ್ಥೆ ಸುಸ್ಥಿರ ಸಮಾಜಕ್ಕೆ ಅಡಿಪಾಯ. ಹಲವೆಡೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಗಣೇಶ್ ಮುಂಬರುವ ಏಷ್ಯನ್ ಗೇಮ್ಸ್ಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ತರಬೇತಿ ನಿರತರಾಗಿರುವ ಜಿ ಸಿಂಧುಶ್ರೀ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಾನು ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದ್ದೀನಿ ಮತ್ತೆ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದೀನಿ 4.25 ಮೀಟರ್ಸ್ ಮಾಡಿ. ನನ್ನ ಪೋಲ್ ಇರ್ಲಿಲ್ಲ, ಬೇರೆ ನನ್ನ ಫ್ರೆಂಡ್ ಪೋಲ್ ಇಸ್ಕೊಂಡ್ ಬಂದೆ. ನಾನು ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೆ, ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಮಾಡಿದ್ದು.
6: ಸಾಯಲ್ ಕೋಚ್ ಬಂದ್ರು, ವಿಜೇಶ್ ಅಂತ, ಅವರೇ ನನಗೆ ಕೋಚಿಂಗ್ ಮಾಡಿಸ್ತಾ ಇರೋದು. ಇವಾಗವರೆಗೂ ನಾನು ಅವ್ರ ಹತ್ರ ಹೋದಾಗ 3.40 ಮೀಟರ್ಸ್ ಮಾಡ್ತಾ ಇದ್ದೆ, ಇವಾಗ 4.25 ಮಾಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೋಚ್ ವಿಜೇಶ್ ಸರ್.
5: AFI ಹೆಲ್ಪ್ ಮಾಡಿದ್ದಾರೆ, ಕರ್ನಾಟಕ ಗವರ್ಮೆಂಟ್ ಇಂದ ಪರಮೇಶ್ವರ್ ಸರ್ ಕೈಯಿಂದಾನೆ ನನಗೆ 3 ಪೋಲ್ ಕೊಡಿಸಿದ್ದಾರೆ. ಮತ್ತೆ ನಮ್ಮ ಕೋಚ್ ವಿಜೇಶ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿದ್ದೆಲ್ಲರಿಗೂ ಥ್ಯಾಂಕ್ ಯು.
0: ಚಾಮರಾಜನಗರದಲ್ಲಿ ಶ್ರೀ ಚಾಮರಾಜೇಶ್ವರ ಆಷಾಢ ರಥೋತ್ಸವ ಇಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಬೆಳಗ್ಗೆ 11:00 to 11:37 ಜರುಗಲಿದೆ. ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷಾ

0: ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಮುಂಗಾರು ಹಂಗಾಮಿನ ಪ್ರಸಕ್ತ ಸಾಲಿನ ಅಭಿಯಾನಕ್ಕೆ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತ ಭವನದಲ್ಲಿ ಚಾಲನೆ ನೀಡಿದರು. ಹವಾಮಾನ ವೈಪರೀತ್ಯದಿಂದ ರೈತರಿಗೆ ಅನಿರೀಕ್ಷಿತ ನಷ್ಟ ಉಂಟಾಗುವ ಸಾಧ್ಯತೆ ಇದ್ದು ರೈತರ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡಲು ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗಿದೆ. ಆದ್ಯತೆ ಮೇಲೆ ಹೆಸರು ನೋಂದಾಯಿಸುವಂತೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಈವರೆಗೆ 17,15,001 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 9,49,502 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಮಾಹಿತಿ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 12,31,040 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,186 ಕೋಟಿ ರೂಪಾಯಿ ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಂದ್ ವಾಘಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಇಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು. ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು. ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಝಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24x7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.
1: ಇಂದಿನ ಝಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಮನೋವಿಜ್ಞಾನ ಮತ್ತು ಮಾನಸ ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಧನೇಶ್ವರಿ HA ಅವರೊಂದಿಗೆ ಮಾನಸಿಕ ಖಿನ್ನತೆಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉದ್ಯಾವರ ಉಡುಪಿಯು NABH ಮಾನ್ಯತೆಯೊಂದಿಗೆ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ಆಸ್ಪತ್ರೆಯಾಗಿದ್ದು ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆ ಹಾಗೂ ರೋಗ ಪರೀಕ್ಷಾ ವಿಭಾಗದೊಂದಿಗೆ ಸುಸಜ್ಜಿತವಾಗಿದೆ. ಇಲ್ಲಿ ಮಾನಸಿಕ ಅಸಮತೋಲನೆಯ ಕಾರಣವನ್ನು ಪತ್ತೆ ಹಚ್ಚಿ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ದೈಹಿಕ ಮತ್ತು ಮಾನಸಿಕ ಶುದ್ಧಿಗಾಗಿ ಪಂಚಕರ್ಮ ಚಿಕಿತ್ಸೆ, ಮನಸ್ಸನ್ನು ಶಾಂತ ಸ್ಥಿತಿಯಲ್ಲಿಡಲು ಶಿರೋಧಾರ, ಶಿರೋಲೇಪ, ಯೋಗ, ಪ್ರಾಣಾಯಾಮ, ಆಪ್ತ ಸಮಾಲೋಚನೆಯಂತಹ ಸಮಗ್ರ ವಿಧಾನಗಳನ್ನು ಅಳವಡಿಸಿ ಖಿನ್ನತೆಯಿಂದ ಹೊರಬರುವಲ್ಲಿ ಸಹಕರಿಸುತ್ತದೆ.
3: ಕೇಳುಗರು, ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಧನೇಶ್ವರಿ HA. ಇವರು ಸಹಾಯಕ ಪ್ರಾಧ್ಯಾಪಕರು, ಮನೋವಿಜ್ಞಾನ ಮತ್ತು ಮಾನಸ ರೋಗ ವಿಭಾಗ, SDM ಆಯುರ್ವೇದ ಕಾಲೇಜು ಆಸ್ಪತ್ರೆ ಸಂಶೋಧನಾ ಕೇಂದ್ರ ಉಡುಪಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರು, ಇವತ್ತು ಇವರು ನಮಗೆ ಈ ಮಾನಸಿಕ ಖಿನ್ನತೆ ಅಂದ್ರೆ ಏನು, ಇದರ ಲಕ್ಷಣಗಳೇನು, ಮತ್ತೆ ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಪರಿಹಾರಗಳಿವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮಾನಸಿಕ ಖಿನ್ನತೆ ಅನ್ನೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾನೆ ಇರ್ತೇವೆ, ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ಹೇಳಿ. ಏನಿದು ಖಿನ್ನತೆ ಅಂತ ಹೇಳಿದ್ರೆ?
4: ಮಾನಸಿಕ ಖಿನ್ನತೆ ಅಥವಾ ಆಡುಮಾತಿನಲ್ಲಿ ಎಲ್ರಿಗೂ ಈಗ ಡಿಪ್ರೆಷನ್ ಅಂತ ಏನ ಹೇಳ್ತಾರೆ, ಅದು ಒಂದು ಭಾವನೆ ಅಲ್ಲ, ಅದು ಒಂದು ಆರೋಗ್ಯ ಸಮಸ್ಯೆ. ಈಗ ಮಾನಸಿಕ ಖಿನ್ನತೆ ಒಳಗಾದವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆತ್ಮವಿಶ್ವಾಸ ಕಡಿಮೆ ಆಗುವುದು, ಎಲ್ಲಾ ವಿಚಾರಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು, ದುಃಖ ಆಗುವುದು, ನಿರಾಶೆಯಿಂದ ಕೂಡಿರುವುದು. ಸಾಮಾನ್ಯವಾಗಿ ಅಲ್ಪಕಾಲದ ದುಃಖ ಅಥವಾ ಖಿನ್ನತೆ ಸಾಧಾರಣವಾಗಿ ಕಂಡು ಬರುತ್ತದೆ. ಉದಾಹರಣೆಗೆ, ನಾವು ನಮ್ಮ ಪ್ರೀತಿ ಪಾತ್ರನನ್ನು ಕಳೆದುಕೊಳ್ತೇವೆ ಅಥವಾ ದಿಢೀರಾಗಿ ಮನಸ್ಸಿಗೆ ನೋವು ಉಂಟಾಗುವ ಏನೋ ಒಂದು ವಿಚಾರ ನಡೆದು ಬಿಡ್ತದೆ. ಆವಾಗ ವಾಸ್ತವವನ್ನು ಒಪ್ಪಿಕೊಳ್ಳಲು ಕಷ್ಟವಾಗಿ ಖಿನ್ನತೆಗೆ ಒಳಗಾಗುವುದು ಸಹಜ. ಕಾಲಕ್ರಮೇಣ ಏನಾಗ್ತದೆ ಅಂತ ಹೇಳಿದ್ರೆ, ಆ ನೋವು ಕಡಿಮೆಯಾಗಿ ವ್ಯಕ್ತಿ ಸಹಜ ಸ್ಥಿತಿಗೆ ಮರಳುತ್ತಾನೆ.

0: ಕೆಲವೊಮ್ಮೆ ಇದಕ್ಕೆ ವ್ಯತಿರೇಕವಾಗಿ ಸಹಜ ಸ್ಥಿತಿಗೆ ಮರಳದೆ ಖಿನ್ನತೆ ಕಾಯಿಲೆಗೆ ಬಲಿ ಬೀಳಬಹುದು. ಸಾಮಾನ್ಯವಾಗಿ ನಾವು ಹೇಳುವುದಾದ್ರೆ, ಈಗ ನಾವು ಹೇಳ್ತೇವೆ ಅದನ್ನು ವರ್ತ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ಹೋಪ್ಲೆಸ್ನೆಸ್ ಅಂತ. ಅಂದ್ರೆ ಮೂರು ಅಂಶ ಇಲ್ಲಿ ಗಮನಿಸಬೇಕಾಗ್ತದೆ. ಖಿನ್ನತೆ ಇರುವ ವ್ಯಕ್ತಿ ತಾನು ಯಾವುದಕ್ಕೂ ಬೇಡವಾದವನು, ಅಂದ್ರೆ ನನ್ನಿಂದ ಏನು ಯೂಸ್ ಇಲ್ಲ ಅಂತ ತಿಳ್ಕೊಳ್ಳುವವನು. ಅಸಹಾಯಕ ಭಾವನೆ, ನಿರಾಶಾ ಭಾವ, ನನಗೆ ಯಾವತ್ತು ಕೆಟ್ಟದೇ ಆಗುತ್ತೆ, ನನಗೆ ಪಾಸಿಟಿವ್ ಥಿಂಕಿಂಗ್ ಬರುದೇ ಇಲ್ಲ, ಆ ತರ ಒಂದು ಮನಸ್ಥಿತಿಗೆ ತಲುಪುತ್ತಾನೆ. ಇದು ಮಾನಸಿಕ ಖಿನ್ನತೆಯಲ್ಲಿ ಕಂಡು ಬರುವವರ ಸಾಧಾರಣ ಲಕ್ಷಣಗಳು. ಈ ಖಿನ್ನತೆ ಬಗ್ಗೆ ನಾವು ಯಾಕೆ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶ್ವದಾದ್ಯಂತ ಸುಮಾರು 35 ಕೋಟಿ ಜನರು ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಇದು ಅವರದ್ದು ಸರ್ವೆ ಪ್ರಕಾರ ಒಂದು ಮಾಹಿತಿ. ಮತ್ತು 10-15% 10-15% ಆತ್ಮಹತ್ಯೆ ಪ್ರಕರಣಗಳಿಗೆ ಖಿನ್ನತೆ ಕಾರಣವಾಗಿದೆ. ಈ ಅಂಕಿ ಅಂಶಗಳನ್ನು ಗಮನಿಸಿದರೆ ಕಾಯಿಲೆಯ ತೀವ್ರತೆಯನ್ನು ಮನಗಾಣಬಹುದು ಮತ್ತು ಅದರ ಬಗ್ಗೆ ನಾವು ಜಾಗೃತವಾಗುವ ಅನಿವಾರ್ಯ ಖಂಡಿತ ಇದೆ.
1: ಡಾಕ್ಟರ್, ಇನ್ನು ಈ ಮಾನಸಿಕ ಖಿನ್ನತೆ ಅಂತ ಏನು ಹೇಳ್ತೇವೆ, ಇದು ಯಾವ ವಯಸ್ಸಿನಲ್ಲಾದರೂ ಬರಬಹುದು ಅಥವಾ ಈ ವಯಸ್ಸಿನಲ್ಲೇ ಹೆಚ್ಚಾಗಿ ಬರುತ್ತೆ ಅಂತ ಏನಾದರೂ ಹೇಳಬಹುದಾ?
0: ಈಗ ಇಂದಿನ ಕಾಲಘಟ್ಟದಲ್ಲಿ, ಈಗಿನ ಪ್ರಸ್ತುತ ಜೀವನ ಶೈಲಿಯಲ್ಲಿ ನಾವೊಂದು UKG ಮಗು ಹತ್ರ ಕೇಳಿದ್ರು ಅದು ಹೇಳ್ತದೆ, ನಾನು ಡಿಪ್ರೆಷನ್, ನನಗೆ ಖಿನ್ನತೆ ಉಂಟು, ನನಗೆ ಇಂಟ್ರೆಸ್ಟ್ ಇಲ್ಲ, ಲೈಫಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತದೆ. ಹಾಗಾಗಿ ಈಗ ನಾವು ಸಾಧಾರಣವಾಗಿ ನೋಡುದಿದ್ರೆ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳು, ಹದಿಹರೆಯದವರು, ಇಳಿ ವಯಸ್ಸಿನವರು ಯಾರಲ್ಲಿ ಬೇಕಾದ್ರೂ ಇದು ಕಾಣಿಸಿಕೊಳ್ಳಬಹುದು. ಇದು ಸರ್ವೇ ಸಾಮಾನ್ಯವಾಗಿದೆ.
1: ಈಗ ಇನ್ನು ಕಾರಣಗಳ ಬಗ್ಗೆ ಹೇಳೋದಾದ್ರೆ, ಸಾಮಾನ್ಯವಾಗಿ ಯಾವೆಲ್ಲ ಕಾರಣಗಳಿಂದಾಗಿ ಖಿನ್ನತೆ ಉಂಟಾಗುತ್ತೆ?
0: ಕೆಲವೊಮ್ಮೆ ಕಾರಣ ಸ್ಪಷ್ಟವಾಗಿರುತ್ತದೆ. ನಾನು ಆವಾಗಲೇ ಹೇಳಿದೆ, ನಾವು ಯಾರನ್ನು ಒಂದು ಕಳೆದುಕೊಂಡು ಅಥವಾ ದಿಢೀರ್ ಲಾಸ್ ಆಯಿತು, ಫ್ಯಾಮಿಲಿಯಲ್ಲಿ ದುರ್ಘಟನೆ ಸಂಭವಿಸಿತ್ತು, ಆ ಕಾರಣಗಳು ಸ್ಪಷ್ಟವಾಗಿರುತ್ತದೆ. ಕೆಲವೊಮ್ಮೆ ಕಾಣದೇ ಇರುವ ಆಂತರಿಕ ಕಾರಣಗಳಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆ ತರ ಕಾರಣದಿಂದಲೂ ಬರುತ್ತದೆ. ಸಾಧಾರಣವಾಗಿ ನೋಡುದಿದ್ರೆ ಯಾವಲ್ಲಿ ಮಾನಸಿಕ ಒತ್ತಡ, ಸ್ಟ್ರೆಸ್ ಅನ್ನೋದು ಈಗ ಎಲ್ಲರಲ್ಲೂ ಸರ್ವಸಾಮಾನ್ಯ, ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಅಥವಾ ಕೌಟುಂಬಿಕ ಕಲಹಗಳು ಇರ್ತದೆ, ಅಹಿತಕರ ಘಟನೆಗಳು, ಕೆಲಸದ ಸ್ಥಳದ ಒತ್ತಡಗಳು, ಹಾರ್ಮೋನ್ಗಳ ಅಸಮತೋಲನೆ, ದೈಹಿಕ ದೀರ್ಘಕಾಲೀನ ಕಾಯಿಲೆಗಳು, ಮತ್ತೆ ಇನ್ನೂ ಪ್ರಮುಖವಾಗಿ ನೋಡಬೇಕಾಗಿರುವುದು ನಾವು ಈಗ ಮೊಬೈಲ್ ಮತ್ತೆ ಸಾಮಾಜಿಕ ಜಾಲತಾಣಗಳು, ಇದರ ಅತಿಯಾದ ದುರ್ಬಳಕೆ. ನಾವು ಅದನ್ನು ದುರ್ಬಳಕೆ ಅಂತಾನೆ ಹೇಳಬೇಕಾಗ್ತದೆ. ಅದರಲ್ಲಿ ಸದ್ಬಳಕೆ ಕೂಡ ಉಂಟು, ದುರ್ಬಳಕೆ ಉಂಟು. ದುರ್ಬಳಕೆಗೆ ಒಳಪಟ್ಟವರು ಸಾಮಾಜಿಕವಾಗಿ ಬೆರೆಯುವಂತಹ ಮನಸ್ಥಿತಿ ಅವರಲ್ಲಿ ಕಡಿಮೆ ಆಗ್ತದೆ. ಅದು ವ್ಯಕ್ತಿಯನ್ನು ಏಕಾಂಗಿಯನ್ನಾಗಿ ಮಾಡುವುದರಲ್ಲಿ ಸಂಶಯ ಇಲ್ಲ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ 2-3 ಸಾವಿರ ಗೆಳೆಯ ಗೆಳತಿಯರು ಇರ್ತಾರೆ, ಆದರೆ ಮನಸ್ಸಿಗೆ ಯಾವತ್ತಾದ್ರೊಂದು ಆಘಾತವಾದಾಗ ಸಹಾಯಕ್ಕೆ ಬರುವವರು ಯಾರೂ ಇರುವುದಿಲ್ಲ. ಎಲ್ಲ ಸಾಮಾಜಿಕ ಜಾಲತಾಣ ಇದೆ, ಇದರಲ್ಲಿ ಎಲ್ಲರೂ ಅವರವರ ಸಾಧನೆಗಳನ್ನು, ಅವರ ಜೀವನದ ಮೈಲುಗಳನ್ನು ಹಾಕ್ತಾರೆ. ಅದನ್ನು ನೋಡಿ ಅವರ ಜೊತೆ ಹೋಲಿಸಿಕೊಂಡು ಮಾನಸಿಕವಾಗಿ ಕುಗ್ಗುವವರು ಇದ್ದಾರೆ. ಮೊಬೈಲ್ಗಳ ನಿರಂತರ ಬಳಕೆಯಿಂದ ನಿದ್ರೆಯಲ್ಲಿ ಏರುಪೇರಾಗಿ ಮಾಡುವ ಕೆಲಸದಲ್ಲಿ ಅಥವಾ ಓದುವುದರಲ್ಲಿ ಮಕ್ಕಳು ವೈಫಲ್ಯತೆಯನ್ನು ಕಂಡು ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಕೂಡ ಇದೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಂದು ಈಗ ಪ್ರಸ್ತುತ ದಿವಸಗಳಲ್ಲಿ ಕಾಣ್ತಾ ಇರುವುದಂದ್ರೆ ಕಾಯಿಲೆಗಳ ಬಗ್ಗೆ ಅತಿಯಾಗಿ ಓದುವುದು, ಪದೇ ಪದೇ ತನಗೆ ಆ ಕಾಯಿಲೆ ಇರಬಹುದೇನೋ ಎಂದು ಆತಂಕ ಪಡುವುದು, ಇದು ಕೂಡ ಕಾಲಕ್ರಮೇಣ ಖಿನ್ನತೆಗೆ ಒಳಪಡಿಸಬಹುದು. ನಾವು ಸಾಧಾರಣವಾಗಿ ನೋಡುದಿದ್ರೆ ಯಾರಲ್ಲಿ ಮನಸ್ಸು ಗಟ್ಟಿಯಾಗಿರುವುದಿಲ್ಲವೋ ಅಥವಾ ಸಣ್ಣ ಸಣ್ಣ ವಿಚಾರಗಳನ್ನು ಅತಿಯಾಗಿ ಚಿಂತೆ ಮಾಡುತ್ತಾರೋ, ಯಾರು ತುಂಬಾ ನಕಾರಾತ್ಮಕವಾಗಿ ಎಲ್ಲವನ್ನೂ ವಿಶ್ಲೇಷಿಸುತ್ತಾರೋ ಅವರು ಮಾನಸಿಕ ಖಿನ್ನತೆಗೆ ಬಲಿ ಬೀಳುವ ಪ್ರಮೇಯ ಜಾಸ್ತಿ ಇರುತ್ತದೆ. ಮಾತ್ರವಲ್ಲದೆ ಯಾರಲ್ಲಿ ಜೀವನದ ವೈಫಲ್ಯವನ್ನು ಸ್ವೀಕರಿಸುವ ಸಕಾರಾತ್ಮಕ ಮನೋಶಕ್ತಿ ಇರುವುದಿಲ್ಲ, ಅಂದ್ರೆ ಏನೋ ಒಂದು ಸಣ್ಣದಾಯಿತು, ಅದನ್ನು ನಾನು ಪಾಸಿಟಿವ್ ಆಗಿ ತಗೊಳ್ತೇನೆ, ಏನೋ ಅದರಿಂದ ಪಾಠ ಕಲಿತು ಮುಂದೆ ಹೋಗ್ತೇವೆ, ಆ ಭಾವನೆ ಯಾರಲ್ಲಿ ಇರುವುದಿಲ್ಲ ಅಂತವರಲ್ಲಿ ಖಿನ್ನತೆ ಸರ್ವೇ ಸಾಮಾನ್ಯ. ಉದಾಹರಣೆಗೆ ನಾವೀಗ ನೋಡುದಿದ್ರೆ, ಸಾಮಾನ್ಯವಾಗಿ ಹೆತ್ತವರು ತಮಗೆ ತಾವು ಸಣ್ಣದಿರುವಾಗ ಸರಿಯಾದ ಸೌಕರ್ಯ ಸಿಗಲಿಲ್ಲವೆಂದು ತಮ್ಮ ಮಕ್ಕಳಿಗೆ ಅವರ ಬಯಕೆಗಳನ್ನು ಶಕ್ತಿ ಮೀರಿ ಪೂರೈಸುತ್ತಾರೆ. ಮುಂದೊಂದು ದಿನ ಅದೇ ಮಗು ದೊಡ್ಡದಾದಾಗ ತಾನು ಬಯಸಿದ್ದು ಸಿಗಲಿಲ್ಲ ಅಂತಾದಾಗ ಮನೋಸ್ಥೈರ್ಯ ಕಳೆದುಕೊಂಡು ಖಿನ್ನತೆಗೆ ಜಾರಬಹುದು, ಮತ್ತು ನಾವು ಈಗ ನೋಡುವ ಹಾಗೆ ಆತ್ಮಹತ್ಯಾ ಕಾರ್ಯಕ್ಕೂ ಕೂಡ ಮುಂದಾಗಬಹುದು. ಇದು ಎಲ್ಲ ಸಾಮಾನ್ಯವಾಗಿ ಹಲವಾರು ಕಾರಣವಿದೆ, ಇದು ನಾವು ಕಾಣುವ ಸರ್ವೇ ಸಾಮಾನ್ಯ ಕಾರಣಗಳಾಗಿವೆ.
1: ಇನ್ನು ಈಗ ಖಿನ್ನತೆಯ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ಈಗ ಒಬ್ಬ ವ್ಯಕ್ತಿಗೆ ತಾನು ಡಿಪ್ರೆಷನ್ಗೆ ಹೋಗಿದ್ದೇನೆ ಅಂತ ಅವನಿಗೆ ಗೊತ್ತಾಗ್ತದ ಅಥವಾ ಅವನ ಕುಟುಂಬಸ್ಥರಿಗೆ ಗೊತ್ತಾಗ್ತದ, ಗೊತ್ತಾಗೋದಾದ್ರೆ ಯಾವೆಲ್ಲ ಲಕ್ಷಣಗಳಿರ್ತವೆ?
0: ಕೆಲವೊಮ್ಮೆ ಅವರಿಗೆ ಗೊತ್ತಾಗ್ತದೆ, ಕೆಲವೊಮ್ಮೆ ಅವರ ಜೊತೆ ಇರುವವರಿಗೆ ಅರ್ಥ ಆಗುತ್ತೆ. ಈಗ ಸಾಧಾರಣವಾಗಿ ನೋಡುದಿದ್ರೆ ನಿರಾಸೆ, ನಿರುತ್ಸಾಹ, ದಿನನಿತ್ಯ ಚಟುವಟಿಕೆಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುದು. ನಾವೀಗ ಉದಾಹರಣೆಗೆ ಹೇಳುದಿದ್ರೆ ಯಾರೋ ಒಬ್ರು ಇನ್ಸಲ್ಟ್ ಮಾಡಿದೆ ಯಾರನ್ನಾದ್ರೂ, ಆವಾಗ ಸಾಧಾರಣ ಮೈಂಡ್ ಡಿಪ್ರೆಸ್ ಆಗುತ್ತೆ, ಅದು ಸ್ವಲ್ಪ ಸಮಯ ಹೋದ ನಂತರ ಸರಿಯಾಗಿ ಬಿಡ್ತದೆ. ಈ ಖಿನ್ನತೆಗೆ ಒಳಗಾದವರು ಏನು ಅದರಿಂದ ಹೊರಗೆ ಬರುವುದೇ ಇಲ್ಲ. ಮಾತ್ರವಲ್ಲದೆ ನಿದ್ರಾಹೀನತೆ ಅಥವಾ ಹೆಚ್ಚು ಮಲಗುವುದು, ಕಡಿಮೆ ತಿನ್ನುವುದು, ಹಸಿವೆ ಇಲ್ಲ ಅಂತ ಹೇಳುವುದು, ಅಥವಾ ಅತಿಯಾಗಿ ಆಹಾರ ಸೇವನೆ ಮಾಡುವುದು, ತುಂಬಾ ಸುಸ್ತು, ಏನು ಕೆಲಸ ಮಾಡಿಲ್ಲ ಆದ್ರೂ ತುಂಬಾ ಸುಸ್ತು, ನೆನಪಿನ ಸಮಸ್ಯೆ, ನಾನು ತುಂಬಾ ಓದ್ತೇನೆ ಆದ್ರೆ ನನಗೆ ನೆನಪು ಬರುವುದಿಲ್ಲ, ಅಥವಾ ಗಮನ ಹರಿಸ್ಲಿಕ್ಕೆ ಆಗುದಿಲ್ಲ, ಓದ್ತೇನೆ, ಓದಿದ್ದು ನನಗೆ ಮನಸ್ಸಿಗೆ ಹೋಗ್ತಾ ಇಲ್ಲ, ಅಲ್ಲ ಸಾಮಾಜಿಕವಾಗಿ ಬೇರೆಯಲ್ಲಿ ಇಷ್ಟಪಡುವುದಿಲ್ಲ, ನಾನು ಒಬ್ಳೆ ಕೂತ್ಕೊಳ್ತೇನೆ, ಒಬ್ನೇ ಕೂತ್ಕೊಳ್ತೇನೆ, ಅಥವಾ ಆತ್ಮಹತ್ಯೆ ಆಲೋಚನೆ ಮಾಡುದು ಅಥವಾ ಆತ್ಮಹತ್ಯೆ ಪ್ರಯತ್ನ ಪಡುವುದು, ಇವೆಲ್ಲವೂ ಕೂಡ ಸಾಮಾನ್ಯ ಲಕ್ಷಣಗಳಾಗಿ. ನಾನು ಆವಾಗಲೇ ಹೇಳಿದಾಗೆ ನಾನು ಯಾವುದಕ್ಕೂ ಪ್ರಯೋಜನವಿಲ್ಲ, ನನಗೆ ಒಳ್ಳೇದಾಗುವುದೇ ಇಲ್ಲ, ಯಾವತ್ತೂ ನನಗೆ ನೆಗೆಟಿವ್ ಆಗುತ್ತೆ, ಆ ತರ ಮನೋಭಾವನೆಗಳು ಕೂಡ ಡಿಪ್ರೆಷನ್ ಅಥವಾ ಖಿನ್ನತೆಯ ಲಕ್ಷಣಗಳಾಗಿವೆ.
1: ನಾವೀಗ ಆಯುರ್ವೇದ ಅಂತ ಹೇಳಿದ್ರೆ ತೀರಾ ಪುರಾತನ ಕಾಲದಿಂದ ಬಂದಂತಹ ಒಂದು ಜ್ಞಾನ ಪದ್ಧತಿ ಅಂತ ತಿಳ್ಕೊಂಡಿದ್ದೇವೆ. ಹಾಗೆ ಈ ಮಾನಸಿಕ ಆರೋಗ್ಯದ ಕಾನ್ಸೆಪ್ಟ್ ಅನ್ನೋ

0: ಇದು ಬಹಳ ಇತ್ತೀಚಿನದ್ದು ಅಂತ ನಮ್ಮ ತಲೆಯಲ್ಲಿದೆ. ಈಗ ಆಯುರ್ವೇದದಲ್ಲಿ ಈ ಮಾನಸಿಕ ಖಿನ್ನತೆಯ ಬಗ್ಗೆ ಉಲ್ಲೇಖ ಏನಾದ್ರೂ ಇದೆಯಾ?
1: ಖಂಡಿತವಾಗಿ ಇದೆ. ಈಗ ಆಯುರ್ವೇದದಲ್ಲಿ ನಾವು ಉನ್ಮಾದ ಅಂತ ಒಂದು ಕಾಯಿಲೆಯನ್ನು ಹೇಳ್ತೇವೆ, ಅದರ ಬಗ್ಗೆ ಸುಮಾರು ವಿವರಿಸಿದ್ದಾರೆ. ಅಂದ್ರೆ ಮನಸ್ಸಿನ ಯಾವನಿಗೆ ಬುದ್ಧಿ ಹಿತ ಮತ್ತು ಅಹಿತವನ್ನು ಅಥವಾ ಜಜ್ಮೆಂಟ್ ಫೇಲ್ಯೂರ್ ಆದಾಗ ಡಿಸಿಷನ್ ತಗೊಳ್ಳಿಕ್ಕೆ ಆಗುದಿಲ್ಲ ಅಥವಾ ಅವನ ಯೋಚನೆಗಳು ವೈಫಲ್ಯತೆಯನ್ನು ಕಂಡಾಗ ಅದೆಲ್ಲ ಕೂಡ ಉನ್ಮಾದ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಬರ್ತದೆ. ಇದರಲ್ಲಿ ನಾವು ಕಫಜ ಉನ್ಮಾದ ಅಂತ ಹೇಳ್ತೇವೆ ಅಥವಾ ವಿಷಾದ ಅಂತ ಹೇಳ್ತೇವೆ. ಇದನ್ನು ನಾವು ಖಿನ್ನತೆ ಅಂತ ವಿವರಿಸಿದ್ದಾರೆ ಆಯುರ್ವೇದದಲ್ಲಿ. ಉನ್ಮಾದದಲ್ಲಿ ದೋಷದ ಆಧಾರದ ಮೇಲೆ ಹೇಳುದಿದ್ರೆ, ವಾತಜ ಉನ್ಮಾದ ಅಂದ್ರೆ ವ್ಯಕ್ತಿಯು ಅತಿಯಾದ ಚಟುವಟಿಕೆಯಿಂದ ಕೂಡಿರುತ್ತಾನೆ ಅಥವಾ ನಿರಂತರವಾಗಿ ಅಸಂಬದ್ಧವಾಗಿ ಮಾತಾಡುವುದು ಇತ್ಯಾದಿಯಾಗಿರ್ತದೆ, ಇದು ವಾತದ ಲಕ್ಷಣ. ಪಿತ್ತದಲ್ಲಿ ಅವನ ಅಸಭ್ಯವಾಗಿ ಅವ್ಯಾಚ್ಯ ಶಬ್ದಗಳಿಂದ ಬೈಯುವುದು, ಬೇರೆಯವರಿಗೆ ಹಿಂಸೆ ಕೊಡುವುದು, ಈ ತರ ಎಲ್ಲ ಪಿತ್ತಜ ಉನ್ಮಾದದಲ್ಲಿ ಬರ್ತದೆ. ನಾವೀಗ ಕಫಜ ಉನ್ಮಾದ, ನಾವೀಗ ಇಷ್ಟವರೆಗೆ ಮಾತಾಡಿದ್ದು ಕಫಜ ಉನ್ಮಾದದ ಬಗ್ಗೆ, ಅದು ಖಿನ್ನತೆಯ ಲಕ್ಷಣವನ್ನು ಬಿಂಬಿಸುತ್ತದೆ. ಮಾತ್ರವಲ್ಲದೆ ವಿಷಾದ ಎನ್ನುವ ಇನ್ನೊಂದು ಪದ ಕೂಡ ಇಲ್ಲಿ ಬಳಕೆಯಾಗಿದೆ. ವಿಷಾದ ಅಂದ್ರೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಅಸಿದ್ಧಿ ಭಯಾತ್ ವಿವಿಧೇಶು ಕರ್ಮಸು ಸಾಧೋ ಅಪ್ರವೃತ್ತಿ ಅಂತ. ಅಂದ್ರೆ ತನ್ಗೆ ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳ್ತೇವೆ, ಅಂದ್ರೆ ನನ್ಗೆ ಸಾಧಿಸ್ಲಿಕ್ಕೆ ಆಗುದಿಲ್ಲ ಅಂತ ಮನಸ್ಥಿತಿ ಹುಟ್ಟುಕೊಂಡು ಯಾವ ಕೆಲಸವನ್ನು ಮಾಡದೇ ಇರುವುದು, ಸುಮ್ಮನೆ ಇದ್ದು ಬಿಡುದು, ಇದು ವಿಷಾದ ಅಂತ ಹೇಳ್ತೇವೆ. ಹಾಗಾಗಿ ಕಫಜ ಉನ್ಮಾದ ಮತ್ತೆ ವಿಷಾದ ಎನ್ನುವ ಕಾಯಿಲೆಗಳನ್ನು ನಾವು ಮಾನಸಿಕ ಖಿನ್ನತೆಯ ಅಂತ ಅರ್ಥೈಸಿಕೊಳ್ಬಹುದು ಆಯುರ್ವೇದದಲ್ಲಿ.
0: ಇನ್ನೀಗ ಆಯುರ್ವೇದದಲ್ಲಿ ಈ ಮಾನಸಿಕ ಖಿನ್ನತೆಗೆ ಪರಿಹಾರ ಇದೆಯಾ? ಇದ್ರೆ ಯಾವ ರೀತಿ ಇದೆ?
1: ಆಯುರ್ವೇದ ಶಾಸ್ತ್ರವು ಕಾಯಿಲೆ ಚಿಕಿತ್ಸಾ ಮಾತ್ರ ಅಲ್ಲದೆ ಅದನ್ನು ಬರದಂತೆ ತಡೆಗಟ್ಟುವ ವಿಧಿವಿಧಾನಗಳನ್ನು ಕೂಲಂಕುಷವಾಗಿ ವಿವರಿಸಿದೆ. ಸಾಮಾಜಿಕ ಮಾನವೀಯ ಮೌಲ್ಯಗಳನ್ನು ಎತ್ತರಿಸುವ ಕ್ರಿಯೆಗಳಾದ ಆಚಾರ ರಸಾಯನಗಳು, ಅಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಎನ್ನುವ ಪರಿಪಾಲನೆಯ ಸೂಚನೆಗಳನ್ನು ಆಯುರ್ವೇದ ವಿವರಿಸಿದೆ. ಮಾತ್ರವಲ್ಲದೆ ದಿನಚರ್ಯ, ಯಾವ ರೀತಿ ನಮ್ಮನ್ನು ನಾವು ದೈನಂದಿನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬೇಕು, ಕ್ರಮಬದ್ಧ ಜೀವನ ಶೈಲಿ ಅನುಕರಣೆ, ಆಹಾರದ ಸೇವನೆ, ಯೋಗ, ಪ್ರಾಣಾಯಾಮ, ನಿದ್ರೆ, ಮನಸ್ಸನ್ನು ಸಮತೋಲನದಲ್ಲಿಡ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ನಾವು ದೇಹ ಶುದ್ಧೀಕರಣ ಮಾಡುವ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತೇವೆ. ಇದರಲ್ಲಿ ದೈಹಿಕ ಶುದ್ಧಿ ಮಾತ್ರವಲ್ಲದೆ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳಬಹುದು. ಇತರ ಚಿಕಿತ್ಸೆಗಳಾದ ಶಿರೋಧಾರ ಅಂದ್ರೆ ಹಣೆಯ ಮೇಲೆ ಕ್ರಮಬದ್ಧವಾಗಿ ಔಷಧಿಯ ಎಣ್ಣೆ, ಔಷಧಿಯ ದ್ರವ್ಯಗಳನ್ನು ಸುರಿಯುವುದು, ಅಭ್ಯಂಗ ಮಸಾಜ್ ಅಂತ ಹೇಳ್ತೇವೆ, ವಿವಿಧ ಲೇಪಗಳ ಪ್ರಯೋಗದಿಂದ ಸಕಾರಾತ್ಮಕ ಪರಿಣಾಮವನ್ನು ನಾವು ಪಡ್ಕೊಳ್ಬಹುದು. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಸತ್ವಾವಜಯ. ಸತ್ವಾವಜಯ ಎಂದರೆ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಬೇಕಾದ ವಿಚಾರಗಳು, ಅಂದ್ರೆ ಮನಸ್ಸು ಕೆಟ್ಟ ವಿಚಾರಗಳ ಕಡೆ ವಾಲದೆ ಇರುವ ಹಾಗೆ ನಿಗ್ರಹಿಸುವುದೇ ಸತ್ವಾವಜಯ. ಯಾರಲ್ಲಿ ಸರಿ ತಪ್ಪುಗಳ ವಿವೇಚನೆಯ ಶಕ್ತಿ ಸರಿಯಾಗಿರುವುದು, ಯಾರಲ್ಲಿ ಆತ್ಮಸ್ಥೈರ್ಯ ಇರುವುದು, ಯಾರು ತನ್ನ ಸಕಾರಾತ್ಮಕ ಶಕ್ತಿ ಮತ್ತು ದೌರ್ಬಲ್ಯವನ್ನು ಅರಿತು ಜೀವಿಸುತ್ತಾನೋ ಅಂತವರು ಖಿನ್ನತೆಯಿಂದ ದೂರವಿರುವಲ್ಲಿ ಸಂಶಯವಿಲ್ಲ. ಅಂದ್ರೆ ಅವನಿಗೆ ಗೊತ್ತಿರಬೇಕು ನನ್ನ ಸ್ಟ್ರೆಂತ್ ಯಾವುದು, ನಂದು ವೀಕ್ನೆಸ್ ಯಾವುದು, ಆವಾಗ ಮಾತ್ರ ಅವನು ಈ ಖಿನ್ನತೆಯಿಂದ ಹೊರಗೆ ಬರಲಿಕ್ಕೆ ಆಗುತ್ತೆ ಅಥವಾ ಖಿನ್ನತೆಯನ್ನು ಬರದಂತೆ ತಡೆಗಟ್ಟಲಿಕ್ಕೆ ಆಗ್ತದೆ. ಖಿನ್ನತೆಗೆ ಒಳಗಾದಾಗ ಕಾರಣದ ವಿಶ್ಲೇಷಣೆಯನ್ನು ಮಾಡುವುದು ಅವಶ್ಯಕ. ಉದಾಹರಣೆಗೆ ನಾವು ಆಪ್ತ ಸಮಾಲೋಚಕರು ಅಂತ ಹೇಳ್ತೇವೆ, ಕೌನ್ಸಿಲರ್ಸ್, ಸೈಕೋಥೆರಪಿಸ್ಟ್, ಅವರ ಜೊತೆ ಸಕಾಲದಲ್ಲಿ ಸಮಸ್ಯೆಯನ್ನು ಹಂಚಿಕೊಳ್ಳುವುದರೊಂದಿಗೆ ನಮಗೆ ನಾವೇ ಬೆಳೆಸಿಕೊಂಡ ಒಂದು ಬಿಲೀಫ್ ಸಿಸ್ಟಮ್ ಇರ್ತದೆ, ಅಂದ್ರೆ ನನ್ನದೇ ಒಂದು ನಂಬಿಕೆ, ಅದು ತಪ್ಪು ಕಲ್ಪನೆಯಿಂದ ಕೂಡಿರ್ತದೆ. ಆ ತಪ್ಪು ಗ್ರಹಿಕೆಗಳನ್ನು ಸರಿಪಡಿಸಿಕೊಂಡ್ರೆ ಈ ಖಿನ್ನತೆಯಿಂದ ಖಂಡಿತವಾಗಿ ಹೊರಬರಬಹುದು. ಇನ್ನು ನಾವು ಹೇಳುದಿದ್ರೆ ಯೋಗ ಮತ್ತು ಪ್ರಾಣಾಯಾಮ, ಉಸಿರನ್ನು ದೇಹ ಮತ್ತು ಮನಸ್ಸಿನ ನಡುವಿನ ಸೇತುವೆ ಅಂತಾರೆ. ಹಾಗಾಗಿ ಯಾರು ಪ್ರಾಣಾಯಾಮವನ್ನು ಕ್ರಮಬದ್ಧವಾಗಿ ಮಾಡುವರು ಅವರಿಗೆ ತಮ್ಮ ಮನಸ್ಸನ್ನು ನಿಗ್ರಹಿಸುವ ಕಲೆ ಗೊತ್ತಿರ್ತದೆ. ಕಂಡ ಕೇಳಿದ ವಸ್ತುಗಳ ಮೇಲೆ ಅತಿಯಾದ ವ್ಯಾಮೋಹವನ್ನು ಬೆಳೆಸದೆ ಶಿಸ್ತಿನ ಜೀವನವನ್ನು ನಡೆಸಲು ಶಕ್ತರಾಗ್ತಾರೆ ಈ ಯೋಗ ಪ್ರಾಣಾಯಾಮದಿಂದ. ಹಾಗಾಗಿ ಯೋಗ ಪ್ರಾಣಾಯಾಮಗಳು ವ್ಯಕ್ತಿಯ ವ್ಯಕ್ತಿತ್ವ ಬೆಳೆಸುವುದರ ಜೊತೆಗೆ ಸರ್ವ ದೈಹಿಕ ಮಾನಸಿಕ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆಯುರ್ವೇದ ಔಷಧ ಪ್ರಯೋಗದಿಂದ ಖಿನ್ನತೆಯಿಂದ ಹೊರಬರಬಹುದಾಗಿದೆ. ಈಗ ನಾವು ಮೇಲೆ ತಿಳಿಸಿದ ಪರಿಹಾರಗಳ ಜೊತೆಗೆ ವ್ಯಕ್ತಿಯ ದೇಹ ಪ್ರಕೃತಿ, ಕಾಯಿಲೆಯ ಕಾರಣಗಳನ್ನು ಪರಿಶೀಲಿಸಿ ಔಷಧಿಯನ್ನು ಸಾಧಾರಣವಾಗಿ ನಾವು ನೀಡುತ್ತೇವೆ. ಜೊತೆಗೆ ಚಿಕಿತ್ಸೆಯಲ್ಲಿ ರೋಗಿಯ ಕುಟುಂಬಿಕರ ಸಕಾರಾತ್ಮಕ ಪಾತ್ರವು ರೋಗ ಮುಕ್ತಿಗೆ ಅಗತ್ಯವಾಗಿದೆ.
0: ಡಾಕ್ಟರ್, ಈಗ ಈ ಒಂದು ಮಾನಸಿಕ ಖಿನ್ನತೆಯ ಬಗ್ಗೆ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು?
1: ಈಗ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮಾನಸಿಕ ಖಿನ್ನತೆಯನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸಬೇಕು. ಅದು ಆ ವ್ಯಕ್ತಿಯ ಗುರುತಿಸಬಹುದು, ನಾನು ಮೊದಲು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೆ ಈಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅವನ ಜೊತೆ ಇರುವವರು ಗುರುತಿಸಬಹುದು. ಅದನ್ನು ಗುರುತಿಸಿ ಚಿಕಿತ್ಸೆ ನೀಡುವುದು ಅನಿವಾರ್ಯವಾಗಿದೆ. ಇದರಲ್ಲಿ ಕುಟುಂಬದ ಪಾತ್ರ, ಸಮಾಜದ ಪಾತ್ರ ಹಿರಿದಾಗಿದೆ. ಈಗ ಮಾನಸಿಕ ಅಸ್ವಸ್ಥತೆ ಎಂಬುದು ಶಾಪವಲ್ಲ, ಅದನ್ನು ತುಂಬಾ ಜನ ಬಚ್ಚಿಟ್ಕೊಳ್ಬೇಕು, ಯಾರಿಗೂ ಗೊತ್ತಾಗಬಾರ್ದು ಆ ತರ ಮನಸ್ಥಿತಿಯಲ್ಲಿ ಇರ್ತಾರೆ. ಅದು ಬಚ್ಚಿಟ್ಟುಕೊಳ್ಳುವ ಅಥವಾ ನಾಚಿಕೆ ಪಟ್ಟುಕೊಳ್ಳುವ ವಿಚಾರವಲ್ಲ. ಖಿನ್ನತೆಗೆ ಒಳಗಾದಾಗ ಸಹಾಯ ಅಪೇಕ್ಷಿಸುವುದರಲ್ಲಿ ತಪ್ಪಿಲ್ಲ. ಮಾನಸಿಕ ಸ್ವಸ್ಥತೆ ಎಲ್ಲರ ಹಕ್ಕು ಮತ್ತು ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ.
0: ಧನ್ಯವಾದಗಳು ಡಾಕ್ಟರ್.
2: ಇದುವರೆಗೆ ಝಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಉಡುಪಿಯ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಮನೋವಿಜ್ಞಾನ ಮತ್ತು ಮಾನಸ ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಧನೇಶ್ವರಿ ಎಚ್ ಎ ಅವರೊಂದಿಗೆ ಮಾನಸಿಕ ಖಿನ್ನತೆಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಝಂಡು. ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಝಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24/7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.

0: ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಜ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ? ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
0: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000.
1: ತಪ್ಪದೇ ಕರೆ ಮಾಡಿ ಭಾಗವಹಿಸಿ. ನೆನಪಿಡಿ, ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆಯವರೆಗೆ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್.

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ಧದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ 5ನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ವಾರ್ತೆಗಳ ವಿವರ. ನೀಟ್ ಯುಜಿ ಪರೀಕ್ಷಾ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ದ ದಾಖಲಾಗಿದ್ದ ಎಲ್ಲಾ ಕಾನೂನು ಪ್ರಕರಣಗಳನ್ನು ಹಿಂಪಡೆಯಲು ಬಿಹಾರ ಮತ್ತು ಅಸ್ಸಾಂ ಸರ್ಕಾರಗಳು ನಿರ್ಧರಿಸಿವೆ. ಜುಲೈ 26ರ ಸಂಜೆ 6 ಗಂಟೆಗಿಂತ ಮೊದಲು ದಾಖಲಾಗಿರುವ ಎಲ್ಲಾ ಎಫ್ಐಆರ್, ಕ್ರಿಮಿನಲ್ ದೂರುಗಳು ಹಾಗೂ ನೋಟಿಸ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಲು ಕಾನೂನು ಪ್ರಕ್ರಿಯೆ ಆರಂಭಿಸುವುದಾಗಿ ಬಿಹಾರದ ಗೃಹ ಇಲಾಖೆ ತಿಳಿಸಿದೆ. ಅಲ್ಲದೆ ಬಂಧಿತರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಗುವುದು ಹಾಗೂ ಈ ಗಡುವಿಗಿಂತ ಮೊದಲು ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಎಂದು ಭರವಸೆ ನೀಡಿದೆ. ಮತ್ತೊಂದೆಡೆ ಅಸ್ಸಾಂನ ಗೃಹ ಹಾಗೂ ರಾಜಕೀಯ ಇಲಾಖೆಯು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕೈಗೊಂಡಿದ್ದ ಕಾನೂನು ಕ್ರಮಗಳನ್ನು ಹಿಂಪಡೆಯಲು ನಿರ್ಧರಿಸಿದ್ದು, ಬಂಧಿತರಾಗಿದ್ದ 13 ವ್ಯಕ್ತಿಗಳು ಸೇರಿದಂತೆ ಪ್ರತಿಭಟನಾಕಾರರ ವಿರುದ್ದ ಯಾವುದೇ ರೀತಿಯ ಅಹಿತಕರ ಕ್ರಮಗಳನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚಿಸಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಬೀಜಿಂಗ್ನಲ್ಲಿ ಚೀನಾದ ವಿದೇಶಾಂಗ ಉಪಸಚಿವೆ ಹುವಾ ಚುನಿಂಗ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಈ ವೇಳೆ ಭಾರತ ಹಾಗೂ ಚೀನಾ ಪರಸ್ಪರ ಸಹಭಾಗಿದಾರ ರಾಷ್ಟಗಳು ಎಂಬ ದೃಷ್ಟಿಕೋನವನ್ನು ಮುನ್ನಡೆಸುವ ಕುರಿತು ಚರ್ಚಿಸಲಾಯಿತು. ಚೀನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಾರ ಉಭಯ ನಾಯಕರು ಭಾರತ ಚೀನಾ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ವಿಕ್ರಮ್ ಮಿಸ್ರಿ ಚೀನಾದ ಪಿಪಿಸಿಸಿ ರಾಷ್ಟೀಯ ಸಮಿತಿಯ ಉಪ ಮಹಾಕಾರ್ಯದರ್ಶಿ ಹೋಂಗ್ ಲಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ರಾಜಕೀಯ ಹಾಗೂ ಸಾರ್ವಜನಿಕ ಹಂತದಲ್ಲಿ ಉಭಯ ದೇಶಗಳ ನಡುವಿನ ಬಾಂಧವ್ಯ ಮತ್ತು ಸಂಪರ್ಕವನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿ ಉತ್ತೇಜಿಸಲು ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಉಪಸ್ಥಿತಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಹಭಾಗಿತ್ವದಡಿ ಏರ್ ಇಂಡಿಯಾದ ದೇಶೀಯ ಹಾಗೂ ಅಂತಾರಾಷ್ಟೀಯ ಜಾಲವನ್ನು ಬಳಸಿಕೊಂಡು ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸಲಾಗುವುದು. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಗಜೇಂದ್ರ ಸಿಂಗ್ ಶೇಖಾವತ್ ಜಂಟಿ ಪ್ರವಾಸಿ ತಾಣ ಪ್ರಚಾರ, ಸ್ಟಾಪ್ ಓವರ್ ಪ್ರವಾಸೋದ್ಯಮ ಉತ್ತೇಜನ ಹಾಗೂ ವಿಸಿಟ್ ಇಂಡಿಯಾ ಪಾಸ್ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. 2032ರ ವೇಳೆಗೆ ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ಭಾರತ 5% ಪಾಲು ಹೊಂದುವ ಗುರಿ ಹೊಂದಿದ್ದು, ಇದಕ್ಕಾಗಿ ಆಟಿಕೆ ಕ್ಷೇತ್ರಕ್ಕೆ ಬೆಂಬಲ ನೀಡುವ ಕಾರ್ಯಪಡೆಯನ್ನು ಕೇಂದ್ರ

0: ಸರ್ಕಾರ ರಚಿಸಿದೆ. ನವದೆಹಲಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಆಯೋಜಿಸಿದ್ದ ಆಟಿಕೆ ಕ್ಷೇತ್ರದ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ಘೋಷಣೆ ಮಾಡಿದ್ದಾರೆ. ಆಟಿಕೆ ಉದ್ಯಮವನ್ನು ಜಾಗತಿಕ ಮೌಲ್ಯ ಸರಪಳಿಯೊಂದಿಗೆ ಸಂಪರ್ಕಿಸುವುದು, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವುದು ಹಾಗೂ ವ್ಯವಹಾರ ಸುಲಭತೆಯನ್ನು ವೃದ್ಧಿಸುವುದು ಕಾರ್ಯಪಡೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯ ಪವನ್ ಚಂದನ ಮತ್ತು ನಾಗಭರತ್ ಢಾಕಾ ಅವರೊಂದಿಗೆ ಸಂವಾದ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ವಿಕ್ರಮ್ ಒಂದು ರಾಕೆಟ್ನ ಯಶಸ್ಸು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಸಂಸ್ಥೆಯ ಬೆಳವಣಿಗೆಯ ಪಯಣ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿದು ಸಂತಸವಾಗಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಉತ್ಸಾಹ, ಮಹತ್ವಾಕಾಂಕ್ಷೆ ಮತ್ತು ಸಕಾರಾತ್ಮಕ ಮನೋಭಾವ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ನ ಸಂಪೂರ್ಣ ತಂಡಕ್ಕೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಲಿದೆ. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು ಮೈತ್ರಿಕೂಟದ ಏಕತೆಯನ್ನು ಪ್ರದರ್ಶಿಸುವುದು ಇದರ ಉದ್ದೇಶವಾಗಿದೆ. ಕಳೆದ 21ರಂದು ನಡೆದ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಗೆ ಎಲ್ಲರೂ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಂಚಾಯತ್ ರಾಜ್ ಸಂಸ್ಥೆಗಳು ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮ ಹಾಗೂ ಸಮರ್ಥ ಪಂಚಾಯತ್ ಪೋರ್ಟಲ್ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಬಲ, ತಂತ್ರಜ್ಞಾನ ಆಧಾರಿತ ಹಾಗೂ ಸ್ವಾವಲಂಬಿ ಪಂಚಾಯತ್ಗಳನ್ನು ನಿರ್ಮಿಸುವ ನಿಟ್ಟನಲ್ಲಿ ಈ ಉಪಕ್ರಮಗಳು ಮಹತ್ವದ ಹೆಜ್ಜೆಯಾಗಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಡಿಜಿಟಲ್ ಸಾಧನಗಳು ಮತ್ತು ಸುಸ್ಥಿರ ಆದಾಯ ಮೂಲಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದರಿಂದ ತಳಮಟ್ಟದ ಆಡಳಿತ ಸುಧಾರಣೆಯಾಗಲಿದ್ದು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ವೇಗ ದೊರೆಯಲಿದೆ ಎಂದು ಅವರು ತಿಳಿಸಿದರು. ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮದ ಮೂಲಕ ಪಂಚಾಯತ್ಗಳು ಸ್ಥಳೀಯ ಸಂಪನ್ಮೂಲ ಹಾಗೂ ಅವಕಾಶಗಳನ್ನು ಗುರುತಿಸಿ ಅವುಗಳನ್ನು ಸುಸ್ಥಿರ ಆದಾಯ ತರುವ ಯೋಜನೆಗಳಾಗಿ ರೂಪಿಸಬಹುದಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ನೌಕೆ ಎಂಬಿ ಒಮೋರ್ಫಿ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಭಾರತಕ್ಕೆ ಉಕ್ರೇನ್ ರಾಯಭಾರಿ ಡಾ ಅಲೆಕ್ಸಾಂಡರ್ ಪೊಲಿಶ್ಚುಕ್ ಅವರಿಗೆ ವಿದೇಶಾಂಗ ಸಚಿವಾಲಯ ನಿನ್ನೆ ಸಮನ್ಸ್ ಜಾರಿಗೊಳಿಸಿದೆ. ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿರುವ ವಿದೇಶಾಂಗ ಸಚಿವಾಲಯ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಇಂತಹ ಕೃತ್ಯಗಳು ಕಡಲ ಸಂಚಾರದ ಸುರಕ್ಷತೆ, ಮುಕ್ತ ನೌಕಾಯಾನ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಎಂದು ಆಕ್ಷೇಪಿಸಿದೆ. ನಾವಿಕರ ಪ್ರಾಣಕ್ಕೆ ಅಪಾಯ ತಂದೊಡ್ಡುವ ಇಂತಹ ದಾಳಿಗಳು ಸಂಪೂರ್ಣವಾಗಿ ಸ್ವೀಕಾರ್ಹವಲ್ಲ ಮತ್ತು ಇವುಗಳನ್ನು ಕೂಡಲೇ ತಡೆಯಬೇಕು ಎಂದು ಉಕ್ರೇನ್ ಸರ್ಕಾರಕ್ಕೆ ತಿಳಿಸುವಂತೆ ರಾಯಭಾರಿಗೆ ಸ್ಪಷ್ಟಪಡಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಶ್ವೇತಭವನದಲ್ಲಿ ನಡೆಯಲಿರುವ ಮಾತುಕತೆಗಾಗಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇಂದು ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ. ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದ ಬಳಿಕ ಉಭಯ ನಾಯಕರ ನಡುವಿನ 8ನೇ ಭೇಟಿ ಇದಾಗಿದೆ. ಪ್ರಯಾಣಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನೆತನ್ಯಾಹು, ಯಾವುದೇ ಅಂತಾರಾಷ್ಟೀಯ ನಾಯಕರಿಗಿಂತ ಹೆಚ್ಚು ಬಾರಿ ತಾವು ಅಧ್ಯಕ್ಷ ಟ್ರಂಪ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಉಭಯ ನಾಯಕರು ಇರಾನ್ ಸೇರಿದಂತೆ ವಿವಿಧ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಶಾಂತಿಯ ವಲಯವನ್ನು ವಿಸ್ತರಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಮುಂದಿನ ತಿಂಗಳ 25ರ ರಾತ್ರಿಯಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಮ್ ನಿಷೇಧಿಸಲಾಗುವುದು ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಈ ಕುರಿತು ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಎಂದು ತಿಳಿಸಿದೆ. ಪರಿಶೀಲಿತ ಮಾಹಿತಿಗಾಗಿ ಸಾರ್ವಜನಿಕರು ಅಧಿಕೃತ ಮತ್ತು ವಿಶ್ವಾಸಾರ್ಹ ಮೂಲಗಳನ್ನು ಮಾತ್ರ ಅವಲಂಬಿಸಿ

0: ಸುವಂತೆ ಪಿಐಬಿ ಸಲಹೆ ನೀಡಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶರ್ಮಿಳಾ ದಂಖರ್ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ ಎರಡನೇ ಚಿನ್ನ ತಂದುಕೊಟ್ಟಿದ್ದಾರೆ. 9.81 ಮೀಟರ್ ದೂರ ಎಸೆತದೊಂದಿಗೆ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಶಿಲ್ಪಾ ಕೆ ಶೈಲಾ ಅವರಿಗೆ ಕಂಚಿನ ಪದಕ ಲಭಿಸಿದೆ. ಐದನೇ ದಿನದ ಅಂತ್ಯಕ್ಕೆ ಭಾರತ 2 ಚಿನ್ನ, 5 ಬೆಳ್ಳಿ ಹಾಗೂ 3 ಕಂಚಿನ ಪದಕ ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದೆ. ಭಾರ ಎತ್ತುವ ಸ್ಪರ್ಧೆಯ ಪುರುಷರ 79 ಕೆಜಿ ವಿಭಾಗದಲ್ಲಿ ವಲ್ಲೂರಿ ಅಜಯ ಬಾಬು 330 ಕೆಜಿ ಭಾರ ಎತ್ತಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಸ್ನಾಚ್ ವಿಭಾಗದಲ್ಲಿ 149 ಕೆಜಿ ಹಾಗೂ ಕ್ಲೀನ್ ಆ್ಯಂಡ್ ಜರ್ಕ್ನಲ್ಲಿ 181 ಕೆಜಿ ಭಾರ ಎತ್ತಿದ ಅವರು ಒಟ್ಟು 331 ಕೆಜಿ ಭಾರ ಎತ್ತಿದ ಮಲೇಷ್ಯಾದ ಎರಿ ಹಿಡಾಯತ್ ಮೊಹಮ್ಮದ್ ಅವರಿಗಿಂತ ಕೇವಲ 1 ಕೆಜಿ ಹಿಂದೆ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ಧದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ, ಐದನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ರಾಗರಂಜನಿ ಪ್ರಸಾರವಾಗಲಿದೆ.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
4: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
2: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್, 2 ಲಕ್ಷ
5: ಏನಾಯ್ತಪ್ಪ?
2: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
3: ಅರೆ,
2: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
2: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
4: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಆಕಾಶವಾಣಿ ಮಂಗಳೂರು ರಾಗರಂಜಿನಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ದರ್ಶನ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ, ಸಾಹಿತ್ಯ ಕರೀಂ ಖಾನ್, ಸಂಗೀತ ಆರ್ ರತ್ನ.

ಕಳ್ಳ ಕೊಳ್ಳ ಚಿತ್ರಕ್ಕಾಗಿ ಸಂಗಡಿಗರ ಜೊತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಗೀತರಚನೆ ಚಿ ಉದಯ್ ಶಂಕರ್, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: Returns, The Odyssey is well on course to become another global box office blockbuster. And with that, it's back to you, Abhishek.
1: Thank you, Nina. And now, before we end the bulletin, the headlines once again. Prime Minister Narendra Modi hails India's growing private space ecosystem, needs Skyroot Aerospace founders after Vikram 1 success. Bihar and Assam governments to withdraw cases against NEET protesters and release those jailed under various charges. NDA parliamentary party to hold its weekly Mangal Milans meeting in New Delhi today. Tourism Ministry signs MOU with Air India to promote India as preferred global tourism destination under Incredible India brand. India and China reaffirm importance of maintaining peace and tranquility along border. And India's para-athlete Sharmila Dhankar wins gold medal in the women's shot put event at the Commonwealth Games. And with that, we end the morning news. Have a nice day.
2: ಆಕಾಶವಾಣಿ ಮಂಗಳೂರು. ಇದೀಗ ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇಲ್ಲಿನ ಹೊಟ್ಟೆ ಮತ್ತು ಕರುಳಿನ ತಜ್ಞ ವೈದ್ಯರಾದ ಡಾಕ್ಟರ್ ಅನುರಾಗ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
3: ಕೇಳುಗರೆ, ಇವತ್ತಿನ ದಿನವನ್ನ ವಿಶ್ವ ಹೆಪಟೈಟಿಸ್ ದಿನ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇಲ್ಲಿನ ಡಾಕ್ಟರ್ ಅನುರಾಗ್ ಶೆಟ್ಟಿ ಅವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ
3: ಡಾಕ್ಟರ್. ಈಗ ಈ ಹೆಪಟೈಟಿಸ್ ಅಂತ ಹೇಳಿದ್ರೆ ಏನು, ಮತ್ತೆ ಅದಕ್ಕೆ ಒಂದು ದಿನವನ್ನು ನಾವು ಮೀಸಲಾಗಿ ಇರಿಸಿರುವಂಥದ್ದು ಯಾಕೆ?
4: ಸೊ ಈ ಹೆಪಟೈಟಿಸ್ ಅಂದರೆ ಆ್ಯಕ್ಚುಲಿ ಮೆಡಿಕಲಿ ಹೇಳುವುದಂದರೆ ಹೆಪಟೈಟಿಸ್ ಅಂದರೆ ಲಿವರಿದ್ದು ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಅಂದರೆ ಲಿವರಿದ್ದು ಪಿತ್ತಜನಕಾಂಗದ್ದು ಉರಿ ಊತ ಅಂತ ಹೇಳ್ಬೋದು ಇದನ್ನು. ಆಯ್ತಾ, ಸೊ ಅದನ್ನು ಹೆಪಟೈಟಿಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಕಾರಣಗಳು ಅನೇಕ ಇವೆ. ಸೊ ಮೇಯ್ನ್ ಕಾಸಸ್ಸಲ್ಲಿ ನಮ್ಮದು ಇನ್ಫೆಕ್ಟಿವ್ ಕಾಸಸ್ ಅಂತ ಹೇಳ್ತೇವೆ, ಇನ್ಫೆಕ್ಷನಿಂದ ಬರುವಂಥ ಹೆಪಟೈಟಿಸ್. ಸೊ ಈ ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಅದಕ್ಕೆ ಇಟ್ಟಿರುವ ಕಾರಣ ಏನಂದರೆ ಈ ಇನ್ಫೆಕ್ಟಿವ್ ಹೆಪಟೈಟಿಸನ್ನು ತೊಲಗಿಸಲಿಕ್ಕೆ. ಸೊ ಈ ಇನ್ಫೆಕ್ಟಿವ್ ಹೆಪಟೈಟಿಸ್ ಅಂದರೆ ಇಟ್ ಇಸ್ ಪೊಟೆನ್ಷಿಯಲಿ ಪ್ರಿವೆಂಟೇಬಲ್, ಅಂದರೆ ಅದನ್ನು ಹರಡುವುದನ್ನು ನಾವು ನಮ್ಮ ಸೈಡಿಂದ ನಿಲ್ಲಿಸ್ಬೋದು. ಸೊ ಅದನ್ನು ಎನ್ಕರೇಜ್ ಮಾಡಲಿಕ್ಕೋಸ್ಕರ ಒಂದು ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಇಟ್ಟಿದ್ದಾರೆ. ಅದನ್ನು 20th July ಹೀಗೆ ಇಡ್ತಾರೆ, ಪ್ರತಿ ವರ್ಷ 20th July ಆಚರಣೆ ಮಾಡ್ತಾರೆ. ಅದನ್ನು ಆ್ಯಕ್ಚುಲಿ ಪ್ರೀವಿಯಸ್ಲಿ 10th May ಆಚರಣೆ ಮಾಡ್ತಾಯಿದ್ರು, ಬಟ್ ಓವರ್ ಫ್ಯೂ ಇಯರ್ಸ್ ಅದನ್ನು ಶಿಫ್ಟ್ ಮಾಡಿ 20th July ಇದು ಮಾಡಿದೆ. ಅದು ಯಾಕಂದರೆ ಈ ಹೆಪಟೈಟಿಸ್ ಬಿ ಅಂತ ಒಂದು ವೈರಸ್ ಇದೆ, ಅದು ಒನ್ ಆಫ್ ದ ಮೇಜರ್ ಕಾಸಸ್ ಆಫ್ ಹೆಪಟೈಟಿಸ್, ಈ ಲಿವರ್ ರೋಗಗಳಿಗೆ ಮೇಜರ್ ಕಾರಣ ಅಂತ ಹೇಳ್ಬೋದು. ಸೊ ಈ ಹೆಪಟೈಟಿಸ್ ಬಿಯನ್ನು ಕಂಡುಹಿಡಿದ ಬ್ಯಾರುಕ್ ಸ್ಯಾಮ್ಯುಯೆಲ್ ಬ್ಲೂಮ್ಬರ್ಗ್ ಅಂತಿದ್ದಾರೆ. ಸೊ ಅವರ ಹುಟ್ಟು ದಿನದಂದು 20th July. ಸೊ ಅದನ್ನು ಈಗ ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೇವೆ ನಾವು.
3: ಅಂದರೆ ಇದರಲ್ಲಿ ಪ್ರತಿ ವರ್ಷ ಏನಾದರೂ ಬೇರೆ ಬೇರೆ ವಿಷಯಗಳ ಬಗ್ಗೆ ಫೋಕಸ್ ಇರ್ತದ?
4: ಹೌದು, ಪ್ರತಿ ವರ್ಷ ಅದನ್ನು ಬೇರೆ ಬೇರೆ ಅದಕ್ಕೆ ಒಂದು ಎಜೆಂಡಾಗಳಿರ್ತವೆ. ಸೊ ಈ ಸಲದ್ದು ಇದು ಏನಂದರೆ ಅದನ್ನು ಲೆಟ್ಸ್ ಬ್ರೇಕ್ ಇಟ್ ಡೌನ್ ಅಂತ ಇಟ್ಟಿದ್ದಾರೆ ಅದರದ್ದು. ಸೊ ಅದು ಬೇಸಿಕಲಿ ದ ಮೇನ್ ಇಂಟೆನ್ಷನ್ ಏನಂದರೆ ಈ ಹೆಪಟೈಟಿಸ್ ಅನ್ನುವನ್ನು 2030 ಒಳಗೆ ತೊಲಗಿಸ್ಲಿಕ್ಕೆ, ಎಲಿಮಿನೇಟಿಂಗ್ ಹೆಪಟೈಟಿಸ್ ಬೈ 2030 ಇಸ್ ದ ಗೋಲ್. ಅದಕ್ಕೆ ಸೊ ಮೇನ್ ಥಿಂಗ್ ಅಂದರೆ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಅಂದರೆ ಇಟ್ ಈಸ್ ಅಬೌಟ್ ಬ್ರೇಕಿಂಗ್ ದ ಬ್ಯಾರಿಯರ್ಸ್, ಅಂದರೆ ಟ್ರೀಟ್ಮೆಂಟಿಗೆ ಇರುವ ಅಡಚಣೆಗಳನ್ನು ತೊಲಗಿಸುವುದು. ಸೊ ಎಕ್ಸ್ಪ್ಯಾಂಡಿಂಗ್ ಆಕ್ಸೆಸ್ ಅಂದರೆ ಈ ಅದಕ್ಕೆ ಹೆಪಟೈಟಿಸ್ ಸ್ಪ್ರೆಡ್ ಆಗೋದಾಗಿ ಇರುವಂಥ ಕೆಲವು ವ್ಯಾಕ್ಸಿನೇಷನ್ಗಳಿಗೆ ಜನರಿಗೆ ಮೋರ್ ಆಕ್ಸೆಸಿಬಲ್ ಆಗಿ ಇರುವ ಹಾಗೆ ಮಾಡುವಂಥದ್ದು, ಮತ್ತು ಸಿಂಪ್ಲಿಫೈಯಿಂಗ್ ಕೇರ್. ಸೊ ಅದಂದರೆ ಹೆಪಟೈಟಿಸ್ ಬಂದವರಿಗೆ ಟ್ರೀಟ್ಮೆಂಟ್ಗಳು ಸುಲಭದಲ್ಲಿ ಸಿಗುವಂಥದ್ದು, ಮತ್ತು ಸ್ಟಿಗ್ಮಾ ಈ ಹೆಪಟೈಟಿಸ್ ಅಂದರೆ ಇನ್ಫೆಕ್ಷನ್ ಅದರಿಂದ ಕೆಲವು ಸಲ ಸ್ಟಿಗ್ಮಾ ಇರ್ತದೆ, ಜಾಂಡಿಸ್ ಇರುವವರು ಅಂದರೆ ಅದು ಹರಡ್ತದೆ, ಇಂಥದ್ದೆಲ್ಲ ಸ್ಟಿಗ್ಮಾಗಳನ್ನು ಕಡಿಮೆ ಮಾಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ಗಳು ಸುಲಭದಲ್ಲಿ ಸಿಗುವ ಹಾಗೆ ಮಾಡುವಂಥದ್ದು. ಸೊ ಅದನ್ನು ಬ್ರೇಕಿಂಗ್ ಡೌನ್ ದ ಬ್ಯಾರಿಯರ್ಸ್. ಸೊ ದ್ಯಾಟ್ ಈಸ್ ದ ನ್ಯೂ ಮೋಟೋ ಫಾರ್ ದಿಸ್ ಇಯರ್ಸ್. ಇದು
3: ಈಗ ಈ ಹೆಪಟೈಟಿಸ್ ಬಗ್ಗೆ ಮಾತಾಡೋದಾದರೆ ಇದು ಎಷ್ಟು ಸಾಮಾನ್ಯ, ಅಂದರೆ ಇದು ಜಾಸ್ತಿಯಾಗಿ ಕಂಡು ಬರ್ತಾ ಇದೆಯಾ, ಅಥವಾ ವಿಶ್ವಾದ್ಯಂತ ನೋಡಿದರೆ ಹೇಗಿದೆ ಇದರ ಒಂದು ಪರಿಸ್ಥಿತಿ?
4: ಈ ಹೆಪಟೈಟಿಸ್ ಅನ್ನುವಂಥದ್ದು ವೆರಿ ಕಾಮನ್. ಸೊ ಅದಕ್ಕೆ ಮೇಯ್ನ್ ಲಾಟ್ ಆಫ್ ಕಾಸಸ್, ಸೊ ಕೆಲವು ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಹೇಳ್ತೇವೆ. ಸೊ ಇನ್ಫೆಕ್ಷನಿಂದ ಬರುವಂಥದ್ದು, ಇನ್ಫೆಕ್ಷನ್ ಇಲ್ಲದ ಬರೋದು. ನಾವೀಗ ಮೋರ್ ಈ ವರ್ಲ್ಡ್ ಹೆಪಟೈಟಿಸ್ ಡೇ ಇರೋದು ಮೇಯ್ನ್ಲಿ ಇನ್ಫೆಕ್ಷನ್ ರಿಲೇಟೆಡ್ ಹೆಪಟೈಟಿಸ್ ಬಗ್ಗೆ ಕಾಳಜಿ ವಹಿಸಲಿಕ್ಕೆ. ಸೊ ಅದರದ್ದು ಸಾಧಾರಣ ಒಂದು ವರ್ಲ್ಡ್ ವೈಡ್ ಅರೌಂಡ್ 287 million ಜನರಿಗೆ ಇದು ಎಫೆಕ್ಟ್ ಆಗ್ತದೆ. ಅದರಿಂದಾಗಿ ಒಂದು ಆಲ್ಮೋಸ್ಟ್ 1.34 million ಜನರು ಜೀವ ಕಳ್ಕೊತಾರೆ ಎವ್ರಿ ಇಯರ್. ಸೊ ಆ್ಯಂಡ್ ಎವ್ರಿ ಇಯರ್ 2 million ಹೊಸ ಕೇಸ್ಗಳು ಸಿಗ್ತವೆ. ದಿಸ್ ಈಸ್ ದ ವರ್ಲ್ಡ್ ವೈಡ್ ಮ್ಯಾಗ್ನಿಟ್ಯೂಡ್. ಸೊ ಇಂಡಿಯಾ ವೈಸ್ ನೋಡಿದರೆ ಡೇಟಾಸ್ ಆರ್ ನಾಟ್ ವೆರಿ ರೋಬಸ್ಟ್, ಬಟ್ ಡೇಟಾಸ್ ಆರ್ ದೇರ್. ಸೊ ಒಂದು ಆಲ್ಮೋಸ್ಟ್ ಹೆಪಟೈಟಿಸ್ ಬಿ ಅನ್ನುವಂಥದ್ದು ಒಂದು ಅರೌಂಡ್ 40 million ಪೀಪಲಲ್ಲಿದೆ ಅಂತಾರೆ. ಸೊ ಆ್ಯಂಡ್ ಹೆಪಟೈಟಿಸ್ ಸಿ ಅನ್ನು ಅರೌಂಡ್

0: ಸಿಕ್ಸ್ ಟು 12 ಮಿಲಿಯನ್ ಪೀಪಲಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇಂಡ್ಯಾದಲ್ಲಿ. ಸೊ ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಸೀಸ್. ಸೊ ಇಟ್ಸ್ ಅ ಹೈಲಿ ಪ್ರಿವೆಲೆಂಟ್ ಡಿಸೀಸ್, ಅಂದರೆ ವೆರಿ ಕಾಮನ್ ಆಗಿ ಸಿಗುವಂಥದ್ದು, ವಿಚ್ ಇಸ್ ಆ್ಯಕ್ಚುಲಿ ಪೊಟೆನ್ಷಿಯಲಿ ಪ್ರಿವೆಂಟೇಬಲ್ ಆ್ಯಂಡ್ ಟ್ರೀಟೇಬಲ್ ಡಿಸೀಸ್. ಸೊ ಅದಕ್ಕೆ ಕರೆಕ್ಟ್ ಆದ ಟ್ರೀಟ್ಮೆಂಟು ಇದೆ, ಅದನ್ನು ಮುಂದಿನ ಜನರಿಗೆ ಮುಂದಕ್ಕೆ ಅದು ಹರಡದಾಗೆ ನೋಡಲಿಕ್ಕೆ ಕೂಡ ಚಿಕಿತ್ಸೆಗಳು ಅವೈಲೇಬಲ್ ಇವೆ.
1: ಈಗ ತಾವು ಹೇಳಿದ್ರೆ ಹೆಪಟೈಟಿಸ್ ಸಿ ಬಿ ಅಂತ ಹೇಳಿ, ಏನಿದು ಹೆಪಟೈಟಿಸ್ ಬಿ ಸಿ, ಅಂದರೆ ಇದರಲ್ಲಿ ಏನಾದರೂ ವ್ಯತ್ಯಾಸಗಳಿದೆಯಾ?
0: ಸರಿ, ಈಗ ಹೆಪಟೈಟಿಸ್ ಅಂತ ನಾನು ಹೇಳಿದಾಗೆ ಅದು ಲಿವರ್ ಇದು ಉರಿ ಊತ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್, ಒಂದು ಇನ್ಫೆಕ್ಟಿವ್, ನಾವು ಸಿಂಪಲ್ ಆಗಿ ಕ್ಲಾಸಿಫೈ ಮಾಡೋ ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್. ಇನ್ಫೆಕ್ಟಿವ್ ಅಂದರೆ ಇನ್ಫೆಕ್ಷನ್ ಇಂದ ಬರೋದು. ಅದರಲ್ಲಿ ಮೈನ್ ಹೆಪಟೈಟಿಸ್ ಎ ವೈರಸ್, ಬಿ ವೈರಸ್, ಸಿ ವೈರಸ್, ಇ ವೈರಸ್ ಮತ್ತು ಡಿ ವೈರಸ್ ಅಂತ ಇದೆ. ಸೊ ಎ ಬಿ ಸಿ ಡಿ ಇ ಅಂತ, ಅದು ಹೇಗೆ ಇನ್ನು ಐ ಮೀನ್ ಅದನ್ನು ಹೇಗೆ ಡಿಸ್ಕವರ್ ಮಾಡಿದ್ರು ಅದರ ಪ್ರಕಾರ ಅದನ್ನು ನೇಮಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದರಲ್ಲಿ ಹೆಪಟೈಟಿಸ್ ಎ ಮತ್ತು ಇ ಅಂದರೆ ಎಕ್ಯೂಟ್ ಹೆಪಟೈಟಿಸ್, ಅಂದರೆ ಇನ್ಫೆಕ್ಷನ್ ಆದ ಕೂಡಲೇ ನಮಗೆ ಅದು ಕಾಣಲಿಕ್ಕೆ ಸಿಗ್ತದೆ ಅದರ ಸಿಂಪ್ಟಮ್ಸ್ ಗಿಮ್ಟಮ್ಸ್. ಸೊ ಈ ಹೆಪಟೈಟಿಸ್ ಬಿ ಸಿ ಇದು ಕ್ರೋನಿಕ್ ಹೆಪಟೈಟಿಸ್. ಸೊ ಅದರದ್ದು ಸಿಂಪ್ಟಮ್ಸ್ ನಮಗೆ ಇನ್ಫೆಕ್ಷನ್ ಆದ ಕೂಡಲೇ ಕಾಣುವುದಿಲ್ಲ, ಅದು ಸಬ್ ಕ್ಲಿನಿಕಲ್ ಇರ್ತದೆ, ಬರೀ ನೋ ಸಿಂಪ್ಟಮ್ ಇರ್ತದೆ. ಅದು ಮತ್ತೆ ಲಿವರಿಗೆ ಡ್ಯಾಮೇಜ್ ಮಾಡ್ಕೊಂಡು ಹೋಗಿ ಓವರ್ ಲಾಂಗ್ ಟರ್ಮ್ 10 ವರ್ಷ 20 ವರ್ಷದಲ್ಲಿ ಅದು ತೊಂದರೆ ಕೊಡುವಂಥದ್ದು. ಈ ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಒಮ್ಮೆ ಇನ್ಫೆಕ್ಷನ್ ಆದರೆ ಸುಲಭದಲ್ಲಿ ಬಾಡಿ ಬಿಟ್ಟು ಹೋಗುವುದಿಲ್ಲ, ಅದು ಸಿಂಪ್ಟಮ್ಸು ಇರುವುದಿಲ್ಲ. ಸೊ ಅದು ಓವರ್ ಟೈಮ್ ಲಿವರ್ ಡ್ಯಾಮೇಜ್ ಮಾಡಿಕೊಂಡು ನಮಗೆ ತುಂಬ ಲೇಟಾಗಿ ಸಿಂಪ್ಟಮ್ಸ್ ಬರುವುದು, ನಮಗೆ ಅರಿವು ಬರುವುದು ಲಿವರ್ ಕಾಯಿಲೆ ಇದೆ ಅಂತ ತುಂಬ ಲೇಟಾಗಿ. ಸೊ ಇದು ಹೆಪಟೈಟಿಸ್ ಎ ಆ್ಯಂಡ್ ಡಿ ಅಂದರೆ ಎಕ್ಯೂಟ್ ಹೆಪಟೈಟಿಸ್, ಅಂದರೆ ಇನ್ಫೆಕ್ಷನ್ ಆದ ಕೂಡಲೇ ಅವರಿಗೆ ಸಿಂಪ್ಟಮ್ಸ್ ಬರ್ತದೆ. ಅಟ್ ದ ಸೇಮ್ ಟೈಮ್ ಅದರ ಟ್ರೀಟ್ಮೆಂಟು ಕೂಡ ಸುಲಭ, ಅಂದರೆ ಅದು ಬಾಡಿಯಿಂದ ಅದರಷ್ಟಕ್ಕೆ ಹೋಗ್ತದೆ ಹೆಚ್ಚಾಗಿ. ಸೊ ಇಟ್ ಈಸ್ ಡಸಂಟ್ ಲಾಸ್ಟ್ ಇನ್ ದ ಬಾಡಿ ಫಾರ್ ಲಾಂಗ್, ಅಂದರೆ ಜೀವದಲ್ಲಿ ತುಂಬ ಸಮಯ ಇರುವುದಿಲ್ಲ. ಸೊ ಇದು ಮತ್ತು ಈ ನಾನ್ ಇನ್ಫೆಕ್ಟಿವ್ ಹೆಪಟೈಟಿಸ್ ಅಂತ ಹೇಳೋದು, ಬಿಕಾಸ್ ನಾನು ಬರೀ ಇನ್ಫೆಕ್ಟಿವ್ ಹೆಪಟೈಟಿಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಕೂರ್ಲಿಕ್ಕೆ ಆಗೋದು, ಬಿಕಾಸ್ ನಾನ್ ಇನ್ಫೆಕ್ಟಿವ್ ಹೆಪಟೈಟಿಸ್ ಕೂಡ ತುಂಬ ಕಾಮನ್. ಸೊ ನಾನ್ ಇನ್ಫೆಕ್ಟಿವ್ ಹೆಪಟೈಟಿಸ್ಗಳಲ್ಲಿ ಒಂದು ಮೈನ್ ಕಾಸ್ ಅಂದರೆ ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತ ಹೇಳ್ಬೋದು. ಸೊ ತುಂಬ ವಿಪರೀತ ಮದ್ಯವ್ಯಸನ ಮಾಡುವವರಿಗೆ ಕಾಣುವಂಥದ್ದು ಹೆಪಟೈಟಿಸ್. ಸೊ ತುಂಬ ಆಲ್ಕೋಹಾಲ್ ಡೈಲಿ ತಗೊಳ್ಳುವವರಿಗೆ ಬರುವಂಥದ್ದು ಇದು ಆಲ್ಕೋಹಾಲಿಕ್ ಹೆಪಟೈಟಿಸ್. ದಟ್ ಈಸ್ ಅನದರ್ ಸಿಗ್ನಿಫಿಕೆಂಟ್ ಕಾಸ್ ಫಾರ್ ಹೆಪಟೈಟಿಸ್ ಇನ್ ದ ಜನರಲ್ ಪಾಪ್ಯುಲೇಷನ್. ಸೊ ಮತ್ತು ಇನ್ನೂ ನೋಡಿದರೆ ಈ ಟಾಕ್ಸಿಕ್ ಆ್ಯಂಡ್ ಡ್ರಗ್ ಇಂಡ್ಯೂಸ್ಡ್ ಹೆಪಟೈಟಿಸ್ ಅಂತ ಹೇಳ್ಬೋದು. ಇದು ಎಸ್ಪೆಷಲಿ ಏನಂದರೆ ಕೆಲವು ಮೆಡಿಸಿನ್ಗಳನ್ನು ಡಾಕ್ಟರ್ಗಳ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಕಲ್ ಸ್ಟೋರಿಗೆ ಹೋಗಿ ಅಥವಾ ಅವರೇ ಹೋಗಿ ತಗೊಳ್ಳುವಂಥದ್ದು, ಕೆಲವು ಸಲ ಈ ಬೇರೆ ಬೇರೆ ಫಾರ್ಮುಲೇಷನ್ಸ್ಗಳಿರ್ತವೆ, ಯಾವುದು ಇಟ್ಸ್ ನಾನ್ ಪ್ರಿಸ್ಕ್ರಿಪ್ಟಿವ್ ಮೆಡಿಸಿನ್ಸ್. ಸೊ ಕೆಲವು ಜೀವಕ್ಕೆ ಒಳ್ಳೆಯದು ಅಂತೇಳಿ ತಗೊಳ್ಳುವಂಥದ್ದು, ಅಥವಾ ಈ ಪೇನ್ ಕಿಲ್ಲರ್ಗಳೆಲ್ಲ ಅದೆಲ್ಲ ಇದೆಲ್ಲ ಏನಾಗುವುದಿಲ್ಲ ಅಂತೇಳಿ ಸಿಂಪಲ್ ಮೆಡಿಸಿನ್ಸ್ ಅಂತೇಳಿದೆ, ಟೇಕ್ ಇಟ್ ಬಿಯಾಂಡ್ ವಾಟ್ ಇಸ್ ರೆಕಮೆಂಡೆಡ್. ಸೊ ಆಗ ಬರುವಂಥದ್ದು ಇದು. ಮತ್ತು ಕೆಲವು ಟಾಕ್ಸಿನ್ಸ್ಗಳು, ಈಗ ಮಶ್ರೂಮ್ಗಳಲ್ಲಿ ಇಂಥದ್ದೆಲ್ಲರಲ್ಲೆಲ್ಲ ಕೆಲವು ಟಾಕ್ಸಿನ್ಸ್ಗಳಿರ್ತದೆ, ಕೆಲವು ಸರ್ಟನ್ ವೆರೈಟೀಸ್ ಆಫ್ ಮಶ್ರೂಮ್ಸ್ ಆರ್ ಟಾಕ್ಸಿಕ್, ಅಂತರದಲ್ಲಿ ಬರುವಂಥ ಟಾಕ್ಸಿಸಿಟಿ. ಸೊ ದೀಸ್ ಆರ್ ಸಮ್ ಆಫ್ ದ ಟಾಕ್ಸಿನ್. ಮತ್ತು ಇನ್ನೊಂದು ನಾವು ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂತ ಹೇಳ್ಬೋದು. ಈ ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂದರೆ ಅದು ಒಂದು ನಮ್ಮ ಜೀವಕೋಶಗಳೇ ನಮ್ಮ ಲಿವರಿನ ಎಗೇನ್ಸ್ಟ್ ಅಟ್ಯಾಕ್ ಮಾಡುವಾಗ ಬರುವಂಥದ್ದು ಇದು. ಅದು ನಮ್ಮದು ಬಾಡಿ ವೀಕ್ನೆಸ್ಸಿಂದ ಬರುವಂಥದ್ದು, ಅದಕ್ಕೆ ಕೂಡ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿವೆ.
1: ಈಗ ಈ ಇನ್ಫೆಕ್ಟಿವ್ ಹೆಪಟೈಟಿಸ್ ಬಗ್ಗೆ ಮಾತಾಡೋದಾದರೆ, ಈ ಹೆಪಟೈಟಿಸ್ ಹೇಗೆ ಬರುತ್ತೆ? ತಾವು ಹೇಳಿದ್ರೆ ವೈರಸ್ ಇಂದ ಬರುತ್ತೆ ಅಂತ ಹೇಳಿ, ಈ ವೈರಸ್ ನಮ್ಮ ದೇಹವನ್ನು ಹೇಗೆ ಪ್ರವೇಶ ಮಾಡುತ್ತೆ?
0: ನೋಡಿ, ಈ ವೈರಸ್ಗಳಲ್ಲಿ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್ ಇರ್ತವೆ. ನಾವು ಹೆಪಟೈಟಿಸ್ ಎ ಆ್ಯಂಡ್ ಇ ಅಂತ ಹೇಳೋದು ಎಕ್ಯೂಟ್ ಹೆಪಟೈಟಿಸ್, ಇದು ಫೀಕೋ ಓರಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ. ಏನಂದರೆ ಇದು ಈ ವೈರಸ್ಗಳು ನಮ್ಮ ಕರಳಿಂದ ಮೋಷನ್ ಮುಖಾಂತರ ಹೋಗಿ ನೀರಿಗೆ ಸೇರ್ತವೆ, ನೀರಿಗೆಲ್ಲ. ಸೊ ಈ ನೀರು, ನಮ್ಮ ಸೀವೇಜ್ ವಾಟರ್ಗಳು ಕಂಟ್ಯಾಮಿನೇಟ್ ಆಗೋದು, ನಮ್ಮ ಡ್ರಿಂಕಿಂಗ್ ವಾಟರ್ ಕಂಟ್ಯಾಮಿನೇಟ್ ಆಗೋದು. ಏನಾಗ್ತದಂದರೆ ಕೆಲವು ಸಲ ಈ ಮನೆಯಲ್ಲಿ ಬಾವಿ ಮತ್ತು ಡ್ರೈನೇಜ್ ಪೆಟ್ಟುಗಳು ಬದಿ ಬದಿಯಲ್ಲಿರುವಾಗ ಅದು ಮಿಕ್ಸಪ್ ಆಗೋದು ಇಂಥದ್ದು. ಇನ್ನೊಂದಂದರೆ ಹೈಜಿನಿಕ್ ಕಂಡೀಷನ್ಗಳು ಕಡಿಮೆ, ಏನಂದರೆ ಕೆಲವರು ಟಾಯ್ಲೆಟಿಗೆ ಹೋಗಿ ಬಂದ ನಂತರ ಕೈ ತೊಳೆಯದಿರುವುದು, ಸೊ ದ್ಯಾಟ್ ಈಸ್ ಕೈ ತೊಳೆಯದೆ ಫುಡ್ ತಗೊಳ್ಳೋದು ಅಥವಾ ಟಾಯ್ಲೆಟ್, ಸೊ ಆ ಥರ ಮಾಡಿದರೆ ಅದು ಇನ್ನೊಂದು. ಮತ್ತು ಇನ್ನೊಂದಂದರೆ, ಸೊ ದೀಸ್ ಆರ್ ದ ಮೈನ್ ಫ್ಯಾಕ್ಟರ್ಸ್, ಅಂದರೆ ಇಟ್ ಇಸ್ ಮೈನ್ಲಿ ಫೀಕೋವರಲ್. ಸೊ ಲ್ಯಾಕ್ ಆಫ್ ಹೈಜೀನ್ ಆ್ಯಂಡ್ ಪ್ರಾಕ್ಟಿಸಸ್ ಆ್ಯಂಡ್ ಮಿಕ್ಸಿಂಗ್ ಆಫ್ ಸೀವೇಜ್ ವಾಟರ್ ವಿತ್ ದಿಸ್ ಥಿಂಗ್, ದಿಸ್ ಆರ್ ದ ಮೈನ್ ದಿಸ್ ಥಿಂಗ್ ಆಫ್ ದಿಸ್ ಥಿಂಗ್. ಸೊ ನೀವು ಫುಡ್ಗಳನ್ನು ಬಿಸಿ ಮಾಡದೆ ತಗೊಂಡ್ರೆ ವಿದೌಟ್ ಅದನ್ನು ತುಂಬ ಟೈಮ್ ಎಕ್ಸ್ಪೋಸ್ ಆಗಿಟ್ಟು ಅದನ್ನು ಇಫ್ ಯು ಆರ್ ನಾಟ್ ಹೀಟಿಂಗ್ ಇಟ್ ಆ್ಯಂಡ್ ಈಟಿಂಗ್, ನೀರನ್ನು ಬಾಯ್ಲ್ ಮಾಡದೆ ಕುಡಿಯದೆ, ಈ ಥರ ಎಲ್ಲ ಬರುವಂಥದ್ದು. ಸೊ ದಿಸ್ ಈಸ್ ಹೌ ಹೆಪಟೈಟಿಸ್ ಎ ಆ್ಯಂಡ್ ಇ. ಈ ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಆ ಥರ ಸ್ಪ್ರೆಡ್ ಆಗೋದಿಲ್ಲ, ಅದರದ್ದು ಸ್ಪ್ರೆಡ್ಡಿಂಗ್ ಡಿಫ್ರೆಂಟ್. ಅದು ಒಂದೊಂದೇ ಪೇರೆಂಟ್ರಲ್ ಅಂತ ಹೇಳ್ತೇವೆ, ಒಂದೊಂದೇ ಬ್ಲಡ್ಡಿಂದ ಬರುವಂಥದ್ದು. ಸೊ ಬ್ಲಡ್ಡಿಂದ ಬರುವಂಥದ್ದು ಈಗಿನ ಕಾಲದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಬ್ಲಡ್ ಡೊನೇಟ್ ಮಾಡಿದಾಗ ಅದನ್ನು ಸ್ಕ್ರೀನಿಂಗ್ ಮಾಡ್ತಾರೆ ಈ ವೈರಸ್ಸಿಗೆ. ಸೊ ಈಗ ಮೇನ್ ಅಂದರೆ ಐ ವಿ ಡ್ರಗ್ ಅಬ್ಯೂಸ್. ಈಗ ನಿಮಗೆ ನೋಡ್ತಾ ಇರ್ಬೋದು, ಈಗ ಈ ಡ್ರಗ್ ಅಬ್ಯೂಸಸ್ ಇನ್ಕ್ರೀಸ್ಡ್, ಈವನ್ ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ಇಟ್, ಪೊಲೀಸ್ ಕಮಿಷನರೇಟ್ ಎಲ್ಲ ಅವೇರ್ನೆಸ್ ಅನ್ನು ಮಾಡ್ತಾ ಇದ್ದಾರೆ ಟು ರೆಡ್ಯೂಸ್ ದ ಮೆನೆಸ್ ಆಫ್ ದಿಸ್ ಡ್ರಗ್ಸ್, ಈ ಐ ವಿ ಡ್ರಗ್ ಅಬ್ಯೂಸ್ ಅಂತ. ಈ ಐ ವಿ ಡ್ರಗ್ ಅಬ್ಯೂಸ್ ಮಾಡೋರು ಏನು ಮಾಡ್ತಾರೆ ಅಂದರೆ ಸಿರಿಂಜಲ್ಲಿ ಇಂಜೆಕ್ಷನ್ಗಳಲ್ಲಿ ಡ್ರಗ್ಸ್ ಎಸೆಕೊತ್ತಾರೆ. ಬಟ್ ಸಿರಿಂಜ್ಗಳಂದ್ರೆ ಫ್ರೆಂಡ್ಸ್ ಗ್ರೂಪಲ್ಲಿ ಒಂದೇ ಸಿರಿಂಜನ್ನು ಒಬ್ಬ ಯೂಸ್ ಮಾಡಿದವನು ಇನ್ನೊಬ್ಬ ಯೂಸ್ ಮಾಡ್ತಾನೆ. ಸೊ ಈ ಥರ ಅದು ಸ್ಪ್ರೆಡ್ ಆಗ್ತದೆ. ಯಾವುದು ಹೆಪಟೈಟಿಸ್ ಬಿ ಆ್ಯಂಡ್ ಸಿ,

0: ಮತ್ತು ಇನ್ನೊಂದು ವೇ ಆಫ್ ಸ್ಪ್ರೆಡ್ಡಿಂಗ್ ಎಸ್ಪೆಷಲಿ ಫಾರ್ ಹೆಪಟೈಟಿಸ್ ಬಿ ಏನಂದರೆ ತಾಯಿಯಿಂದ ಮಕ್ಕಳಿಗೆ, ಸೊ ತಾಯಿಯಿಂದ ಮಗುವಿಗೆ ಬರುವಂಥದ್ದು, ಸೊ ದ್ಯಾಟ್ ಈಸ್ ಎನದರ್ ವೇ ಆಫ್ ಟ್ರಾನ್ಸ್ಮಿಷನ್. ಸೊ ಇನ್ನೊಂದು ಸೆಕ್ಷುವಲ್ ಟ್ರಾನ್ಸ್ಮಿಷನ್, ಸೊ ಸೆಕ್ಷುವಲ್ ಕಾಂಟ್ಯಾಕ್ಟ್. ಸೊ ಕೆಲವರಿಗೆ ಮೋರ್ ದೆನ್ ಒನ್ ಸಿಂಗಲ್ ಪಾರ್ಟ್ನರ್ ಇರುವವರು, ಎಸ್ಪೆಷಲಿ ಪ್ರೊಮಿಸ್ಕ್ಯಸ್ ಬಿಹೇವಿಯರ್ ಅಂತ ಹೇಳ್ತೇವೆ, ಸೊ ಅವರಿಗೆ ಏನಂದರೆ ವೆನ್ ದೇ ಆರ್ ಇನ್ ಟು ಸಚ್ ಥಿಂಗ್ಸ್ ಅವರು ದೇ ಶುಡ್ ಯೂಸ್ ಬ್ಯಾರಿಯರ್ ಮೆಥಡ್ ಫಾರ್ ಪ್ರಿವೆನ್ಷನ್ ಆಫ್ ವೈರಸಸ್ ಆ್ಯಂಡ್ ಟ್ರಾನ್ಸ್ಮಿಷನ್, ಎಚ್ ಐ ವಿ ಇರಲಿ, ಹೆಪಟೈಟಿಸ್ ಬಿ ಇರಲಿ, ಹೆಪಟೈಟಿಸ್ ಸಿ ಇರಲಿ, ಅಥವಾ ಬೇರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ಬ್ಯಾರಿಯರ್ ಮೆಥಡ್ ಅಂದರೆ ಕಾಂಡಮ್ಗಳನ್ನು ಯೂಸ್ ಮಾಡುವಂಥದ್ದು, ಸೊ ಆ ಥರ ಯೂಸ್ ಮಾಡಬೇಕು. ಸೊ ಹಾಗೆ, ಸೊ ದೀಸ್ ಆರ್ ದ ಮೇನ್ ವೇಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಹೆಪಟೈಟಿಸ್ ಬಿ ಆ್ಯಂಡ್ ಸಿ.
1: ಈಗ ನಾವು ಇತ್ತೀಚೆಗೆ ನಮ್ಮ ನಗರದಲ್ಲೂ ಕೂಡ ಕೆಲವೊಂದು ಪ್ರಕರಣಗಳನ್ನು ನೋಡಿದ್ವಿ. ಈ ರೀತಿಯ ಪ್ರಕರಣಗಳು ಕೆಲವು ಸೀಸನ್ನಲ್ಲಿ ಜಾಸ್ತಿ ಆಗ್ತದೆ ಅಂತ ಅನ್ನಿಸ್ತದೆ, ಅಥವಾ ಇದು ಯಾವಾಗಲೂ ಒಂದೇ ಥರ ಇರ್ತದೆ?
0: ನೋಡಿ, ಎಸ್ಪೆಷಲಿ ಈ ಹೆಪಟೈಟಿಸ್ ಎ ವೈರಸ್ ಈಗ ಮಂಗಳೂರಲ್ಲಿ ಕಾಣಲಿಕ್ಕೆ ಸಿಗ್ತುಂಟು. ಆಫ್ ಹೋದ ವರ್ಷದ ಆ್ಯಕ್ಚುಲಿ ಮೋರ್ ರಿಸ್ಟ್ರಿಕ್ಟೆಡ್ ಟು ಕೇರಳ ಬಾರ್ಡರ್ ಇತ್ತು, ನಮ್ಮದು ಕಾಸರಗೋಡು ಆ ಏರಿಯಾದಲ್ಲಿತ್ತು. ಅದು ಈ ಸಲ ಮಂಗಳೂರಲ್ಲಿ ಕೂಡ ವಿಪರೀತವಾಗಿ ಕಾಣ್ತಾ ಉಂಟು. ಈ ವರ್ಷ ಇಟ್ ಈಸ್ ವೆರಿ ಕಾಮನ್, ನಾವು ಹೇಳಬೇಕಂದ್ರೆ ಒಂದು ಡೈಲಿ ಅಟ್ಲೀಸ್ಟ್ ಒಂದು ಕೇಸ್ ನಾವು ನೋಡ್ತಾ ಇದ್ದೇವೆ ಹೆಪಟೈಟಿಸ್ ಎ ಇರುವಂಥ. ಸೊ ಅದು ಮೈನ್ಲಿ ಕಾಣುವಂಥದ್ದು ಈ ಮಳೆಗಾಲದಲ್ಲಿ, ಎಸ್ಪೆಷಲಿ ವೆನ್ ದ ವಾಟರ್ಸ್ ಕೆಸ್ ಮಿಕ್ಸ್ ಟಿ ಸೀವೇಜ್ ವಾಟರ್ ಓವರ್ ಫ್ಲೋ ಆಗೋದು, ಅದು ಹೋಗಿ ವೆಲ್ ವಾಟರ್ ಒಟ್ಟಿಗೆ ಮಿಕ್ಸ್ ಆಗೋದು, ಇಂಥ ಟೈಮ್ಗಳಲ್ಲಿ ಮೈನ್ಲಿ ಸಿಗ್ತದೆ ಸೊ ಈ ಹೆಪಟೈಟಿಸ್ ವೈರಸ್ಗಳು. ಆಫ್ ಲೇಟ್ ಇಟ್ ಇಸ್ ಬಿನ್ ಇನ್ಕ್ರೀಸಿಂಗ್ ಇನ್ ಮ್ಯಾಂಗ್ಳೂರ್.
1: ಈಗ ಈ ಹೆಪಟೈಟಿಸ್ನ ಲಕ್ಷಣಗಳು ಏನೆಲ್ಲ ಇರುತ್ತೆ ಡಾಕ್ಟ್ರೆ?
0: ಸೊ ಅಗೇನ್, ಹೆಪಟೈಟಿಸ್ ಲಕ್ಷಣಗಳು ಡಿಪೆಂಡ್ಸ್ ಆನ್ ವೆದರ್ ಅದು ಎಕ್ಯೂಟ್ ಹೆಪಟೈಟಿಸ್ ಅಥವಾ ಕ್ರೋನಿಕ್. ಈ ಎಕ್ಯೂಟ್ ಹೆಪಟೈಟಿಸ್ಗಳು ಏನಂದರೆ ಅವರಿಗೆ ಡ್ರಮ್ಯಾಟಿಕ್ ಸಿಂಪ್ಟಮ್ಸ್ ಇರ್ತದೆ. ಸೊ ಇನಿಷಿಯಲ್ ಫೇಸ್ಗಳಲ್ಲಿ ಅವರಿಗೆ ಜ್ವರ ಬರುವಂಥದ್ದು ಅಥವಾ ಮೈಕೈ ನೋವು ಬರುವುದು, ಸುಸ್ತು, ಹಸಿವು ಕಡಿಮೆ, ವಾಕರಿಕೆ ಬಂದಾಗ ಆಗೋದು, ವಾಂತಿ ಬರುವುದು, ಇದು ಇನಿಷಿಯಲ್ ಸಿಂಪ್ಟಮ್ಸ್. ಇದು ಸ್ಲೋಲಿ ಹೋಗಿ ಮೂತ್ರ ಹಳದಿ ಆಗೋದು, ಕಣ್ಣು ಹಳದಿ ಆಗೋದು, ಮೈ ಎಲ್ಲ ನೋಡುವಾಗ ಹಳದಿ ಆಗುವಂಥದ್ದು, ಅದರೊಟ್ಟಿಗೆ ಮೈ ತುರಿಕೆ, ಇಂಥದ್ದು ಸಿಂಪ್ಟಮ್ಸ್ ಇರ್ತವೆ. ಸೊ ದೀಸ್ ಆರ್ ದ ಮೈನ್ ಸಿಂಪ್ಟಮ್ಸ್ ಈ ಎಕ್ಯೂಟ್ ಹೆಪಟೈಟಿಸ್. ಅದೇ ಕ್ರೋನಿಕ್ ಹೆಪಟೈಟಿಸ್ ಅವರಿಗೆ ಸಿಂಪ್ಟಮ್ಗಳು ಇರುವುದಿಲ್ಲ. ಸೊ ಅದು ಸ್ಲೋ ಆಗಿ ಲಿವರಿಗೆ ಡ್ಯಾಮೇಜ್ ಮಾಡ್ತಾ ಇರ್ತದೆ. ಕೆಲವು ಸಲ ಸಿಂಪಲ್ ಸಿಂಪ್ಟಮ್ಸ್ ಏನಂದರೆ ಸ್ವಲ್ಪ ವೀಕ್ನೆಸ್ ಆಗುವುದು ಇಂಥದ್ದೆಲ್ಲ ಇರ್ತದೆ, ಬಟ್ ಇಟ್ ವಿಲ್ ಬಿ ನಾರ್ಮಲಿ ನಿಗ್ಲೆಕ್ಟೆಡ್. ಸೊ ಅದರಲ್ಲಿ ಸಿಂಪ್ಟಮ್ಸ್ ಬರುವುದು ಯಾವಾಗಲೂ ಅದು ಅಡ್ವಾನ್ಸ್ ಸ್ಟೇಜಿಗೆ ಹೋದಾಗ. ಸೊ ಅಂದರೆ ಒಂದು ಸಾರ್ಟ್ ಆಫ್ ಲಿವರ್ ಡ್ಯಾಮೇಜ್ ಆಗ್ತಾ ಬರಬೇಕಾದ್ರೆ, ಅಡ್ವಾನ್ಸ್ ಡ್ಯಾಮೇಜ್ ಆಗ್ತಾ ಬರಬೇಕಾದ್ರೆ ಬರೋದು ಸಿಂಪ್ಟಮ್, ಆವಾಗ ಕೂಡ ಸಿಂಪ್ಟಮ್ಸ್ ಸೇಮ್ ಬರ್ತದೆ. ಮೇನ್ ಜಾಂಡಿಸ್ ಬರ್ತದೆ, ಅಥವಾ ಕೆಲವು ಸಲ ಕಾಲು ಊತ ಬರುವುದು, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ರಕ್ತವಾಂತಿ ಆಗೋದು, ಅಥವಾ ಹೊಟ್ಟೆ ನೋವು ಬಂದು ಈ ಹೊಟ್ಟೆಯಲ್ಲಿ ಲಿವರ್ ಗೆಡ್ಡೆ ಕಾಣ್ಕೊಳ್ಳೋದು, ಇಂಥದ್ದೆಲ್ಲ ಸಿಂಪ್ಟಮ್ಗಳು ಕ್ರೋನಿಕ್ ಹೆಪಟೈಟಿಸ್ಗಳಿವೆ, ವಿಚ್ ಇಸ್ ಸೀನ್ ಅಟ್ ಲೇಟರ್ ಸ್ಟೇಜಸ್.
1: ಈಗ ಈ ಹೆಪಟೈಟಿಸ್ನ ಒಂದು ರೋಗ ಪತ್ತೆ ಹೇಗೆ ಮಾಡ್ತೀರ?
0: ಸೊ ಹೆಪಟೈಟಿಸ್ ರೋಗ ಪತ್ತೆ ಅಂದರೆ ಇಟ್ ಈಸ್ ಮೈನ್ಲಿ ರಿಲೇಟೆಡ್ ಟು ಬ್ಲಡ್ ಟೆಸ್ಟ್ಗಳು. ಸೊ ಬ್ಲಡ್ ಟೆಸ್ಟ್ಗಳನ್ನು ನೋಡಿ ನಾವು, ಸೊ ಈಗ ನಾವು ಕ್ರೋನಿಕ್ ಹೆಪಟೈಟಿಸ್ ಬಿ ಬಗ್ಗೆ ನೋಡ್ತಾ ಟೆಸ್ಟ್ ಮಾಡೋದಾದರೆ, ಸೊ ನಾರ್ಮಲ್ ಏನಾಗ್ತದೆ ಅಂದರೆ ಅವರಿಗೆ ಈ ಬ್ಲಡ್ ಟೆಸ್ಟ್ಗಳಲ್ಲಿ ನೋಡುವಾಗ ಎಲ್ ಎಫ್ಟಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಲಿವರ್ ಫಂಕ್ಷನ್ ಟೆಸ್ಟ್ಗಳು ಎ ಎಸ್ ಟಿ ಎಲ್ ಟಿ ಸ್ವಲ್ಪ ಜಾಸ್ತಿ ಆಗೋದು, ಅಲ್ಟ್ರಾಸೌಂಡಲ್ಲಿ ನೋಡುವಾಗ ಸ್ವಲ್ಪ ಫ್ಯಾಟಿ ಲಿವರ್ ಥರ, ಅಥವಾ ಲಿವರಲ್ಲಿ ಕೋರ್ಸ್ ಲಿವರ್ ಅಂತ ಹೇಳ್ತೇವೆ, ಅಥವಾ ಸಿರೋಸಿಸ್ ಇಂಥದ್ದೆಲ್ಲ ಕಾಣ್ತೇವೆ. ಆ ಥರ ಇದ್ದವರಿಗೆ ನಾವು ಹೆಪಟೈಟಿಸ್ ಬಿ ಸಿ ಚೆಕ್ ಮಾಡ್ತೇವೆ. ಸೊ ಅದಕ್ಕೆ ಸೆರಾಲಜಿ ಆ್ಯಂಟಿಬಾಡಿ ಟೆಸ್ಟ್ಗಳಿವೆ, ಅದನ್ನು ಮಾಡಿ ನೋಡಿ ಹೆಪಟೈಟಿಸ್ ಬಿ ಉಂಟ ಸಿ ಉಂಟ ಅಂತ ನೋಡ್ತೇವೆ. ಸೊ ಅದು ಪಾಸಿಟಿವ್ ಬಂದರೆ ಅವರಿಗೆ ಹೆಪಟೈಟಿಸ್ ಬಿ ಮತ್ತು ಸಿ ಇದು ಲೋಡ್ಗಳು ನೋಡಬೇಕಾಗ್ತದೆ. ಹೆಪಟೈಟಿಸ್ ಬಿ ಇದು ಡಿ ಎನ್ ಎ ಲೆವೆಲ್, ಹೆಪಟೈಟಿಸ್ ಸಿ ಇದು ಕೂಡ ಆರ್ ಎನ್ ಎ ಲೆವೆಲ್ಗಳನ್ನು ನೋಡಬೇಕಾಗ್ತದೆ. ಸೊ ದಿಸ್ ಇಸ್ ಹೌ ಹೆಪಟೈಟಿಸ್ ಬಿ ಸಿ ಅನ್ನು ಡೈಗ್ನೋಸ್. ಸೊ ಅದು ಡಿ ಎನ್ ಎ ಆರ್ ಎನ್ ಎ ಲೆವೆಲ್ಗಳನ್ನು ನೋಡಿ ನಾವು ಅದಕ್ಕೆ ಬೇಕಿರುವ ಟ್ರೀಟ್ಮೆಂಟ್ಗಳನ್ನು ಮಾಡಬೇಕಾಗ್ತದೆ ಹೆಪಟೈಟಿಸ್ ಬಿ. ಈ ಹೆಪಟೈಟಿಸ್ ಎ ಆ್ಯಂಡ್ ಇ ನಾರ್ಮಲಿ ನಾನು ಹೇಳಿದಾಗ ಅವರು ಬರುವಾಗ ಈ ಜ್ವರ, ಜಾಂಡಿಸ್ ಇಂಥದ್ದೆಲ್ಲ ಆಬ್ವಿಯಸ್ ಸಿಂಪ್ಟಮ್ಸ್ ಇರ್ತದೆ. ಅವರಿಗೆ ನಾವು ಏನಂದರೆ ಹೆಪಟೈಟಿಸ್ ಎ ಮತ್ತು ಇದು ಆ್ಯಂಟಿಬಾಡಿ ಆ್ಯಂಟಿ ಎಚ್ ಇ ವಿ ಎಚ್ ಇ ವಿ ಅಂತ ಹೇಳಿದ್ರೆ ಅದನ್ನು ಟೆಸ್ಟ್ಗಳನ್ನು ಮಾಡ್ಬೋದು. ಎಲ್ ಎಫ್ ಲಿವರ್ ಫಂಕ್ಷನ್ ಟೆಸ್ಟ್ಗಳನ್ನು ಮಾಡ್ತೇವೆ, ಅವಾಗ ಅದರಲ್ಲಿ ನೋಡುವಾಗ ಬಿಲಿರುಬಿನ್ ಜಾಸ್ತಿ ಇರ್ತದೆ, ಲಿವರ್ ಎನ್ಝೈಮ್ಸ್ ಎ ಎಸ್ ಟಿ ಎಲ್ ಟಿಗಳು ಸಾವಿರ ಗಟ್ಟಲೆಯಲ್ಲಿ ಇರ್ತದೆ. ಸೊ ಈ ಥರ ಇರುವಾಗ ಅದು ಎಕ್ಯೂಟ್ ಹೆಪಟೈಟಿಸ್ ಅಂತ ಹೇಳ್ತೇವೆ. ಸೊ ಅವರಿಗೆ ಮೈನ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಯಾಕಂದರೆ ಹೆಪಟೈಟಿಸ್ ಎಕ್ಯೂಟ್ ಹೆಪಟೈಟಿಸ್ ಎ ಆ್ಯಂಡ್ ಇ ನಾರ್ಮಲಿ ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಅದನ್ನು ಹೊರಗೆ ಆಗ್ತದೆ. ಸೊ ಅಷ್ಟು ತನಕ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್, ಲಿವರ್ ಸಪೋರ್ಟ್ ಮಾಡಲಿಕ್ಕೆ, ಅವರಿಗೆ ವಾಂತಿ ಆಗೋದಾಗೆ, ಅವ್ರನ್ನ ಕಂಫರ್ಟೇಬಲ್ ಆಗಲಿಕ್ಕೆ ಟ್ರೀಟ್ಮೆಂಟ್ ಮಾಡುವಂಥದ್ದು. ಸೊ ಬಟ್ ಎಟ್ ದ ಸೇಮ್ ಟೈಮ್ ದಿಸ್ ಹೆಪಟೈಟಿಸ್ ಎಕ್ಯೂಟ್ ಹೆಪಟೈಟಿಸ್ ಕ್ಯಾನ್ ಬಿ ಡೇಂಜರಸ್ ಆಲ್ಸೋ. ಅರೌಂಡ್ 1% ಜನರಲ್ಲಿ ಎಕ್ಯೂಟ್ ಲಿವರ್ ಫೇಲ್ಯೂರ್ ಅಂತ ಹೇಳ್ತೇವೆ ಈ ಎಕ್ಯೂಟ್ ಹೆಪಟೈಟಿಸ್ಗಳಲ್ಲಿ. ಅಂದರೆ ಅದೊಂದು ಮಾರಣಾಂತಿಕ ಪ್ರಾಬ್ಲಮ್ ಬರುವಂಥದ್ದು, ಅಂದರೆ ಫುಲ್ ಲಿವರ್ ಫಂಕ್ಷನ್ ಸ್ಟಾಪ್ ಆಗ್ತದೆ, ಲಿವರ್ ಫೇಲ್ ಆದರೆ ಮನುಷ್ಯನ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ಇರುವವರಿಗೆ ಅವರಿಗೆ ಸ್ವಲ್ಪ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಥವಾ ಕೆಲವು ಸಲ ಲಿವರ್ ಬದಲಿ ಮಾಡುವ ಅವಶ್ಯಕತೆ ಎಲ್ಲ ಬರುವ ಸಾಧ್ಯತೆಗಳಿವೆ. ಸೊ ಈ ಹೆಪಟೈಟಿಸ್ ಎ ಆ್ಯಂಡ್ ಡಿ ಈವನ್ ಇನ್ ಸ್ಪೈಟ್ ಆಫ್ ಬೀಯಿಂಗ್ ನಾವು ಅಂತ ಡೇಂಜರಸ್ ಅಲ್ಲ ಅಂತ ಹೇಳಿದ್ರು, ಇನ್ 1% ಆಫ್ ದ ಪೀಪಲ್ ಇಟ್ ಕ್ಯಾನ್ ಬಿ ಪ್ರಿಟಿ ಡೇಂಜರಸ್.
1: ಅಂದ್ರೆ ಇದರಲ್ಲಿ ರಿಸ್ಕ್ ಜಾಸ್ತಿ ಇರುವವರು ಇರ್ತಾರೆ ಯಾರಾದರೂ?
0: ಈ ರಿಸ್ಕ್ ಜಾಸ್ತಿ

0: ಹೆಚ್ಚಾಗಿ ಏನಂದರೆ ಕೆಲವರಿಗೆ ಅಂಡರ್ಲೈಯಿಂಗ್ ಲಿವರ್ ಡಿಸೀಸ್ ಇರ್ತದೆ, ಈಗ ಅವರು ಮೆದ್ದೆ ವ್ಯಸನಗಳಿರ್ಬೋದು, ಸೊ ಅವರು ಕಂಟಿನ್ಯೂಸ್ ಆಗಿ ಆಲ್ಕೋಹಾಲ್ ಕುಡಿತಾ ಇರ್ತಾರೆ, ಸೊ ಅಂಡರ್ಲೈಯಿಂಗ್ ಲಿವರ್ ಡಿಸೀಸ್ ಆಗಿರ್ತದೆ ಅವರಿಗೆ, ಹಂಗೆ ಅಂಡರ್ಲೈಯಿಂಗ್ ಸಿರೋಸಿಸ್ ಥರ ಅಥವಾ ಅಂಡರ್ಲೈಯಿಂಗ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇರ್ತದೆ, ಸೊ ಅವರಿಗೆ ಒಂದು ರಿಸ್ಕ್ ಜಾಸ್ತಿ. ಮತ್ತು ಇಲ್ಲಿ ಕೆಲವರಿಗೆ ಫ್ಯಾಟಿ ಲಿವರ್ ಇರುವವರಿಗೆ ಅಂಡರ್ಲೈಯಿಂಗ್, ಸೊ ಅದು ಗೊತ್ತಿರೋದಿಲ್ಲ ಅವರಿಗೆ ಅಂಡರ್ಲೈಯಿಂಗ್ ಫ್ಯಾಟಿ ಲಿವರ್ ಲಿವರ್ ಡ್ಯಾಮೇಜ್, ಅಂಥವರಿಗೆಲ್ಲ ಆಲ್ರೆಡಿ ಕಾಂಪ್ರಮೈಸ್ ಲಿವರಲ್ಲಿ ಈ ಹೆಪಟೈಟಿಸ್ ಎ ಇನ್ಫೆಕ್ಷನ್ಗಳು ಬಂದ ಕೂಡಲೇ ಇಮಿಡಿಯೇಟ್ ಆಗಿ ಅವ್ರು ಡಿಕಂಪೆನ್ಸೇಟ್ ಆಗಿ ಅವರಿಗೆ ಒಂದೊಂದು ಸಲ ಕಾಲಲ್ಲಿ ನೀರು ಊತ ಬರೋದು ಅಥವಾ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು ಅಥವಾ ಎಕ್ಯೂಟ್ ಲಿವರ್ ಫೇಲ್ಯೂರ್, ಅಂಥವರಿಗೆ ರಿಸ್ಕ್ ಜಾಸ್ತಿ. ಮತ್ತು ಎಲ್ಡರ್ಲಿ ಪೀಪಲ್ ಸ್ವಲ್ಪ ವಯಸ್ಸು ಜಾಸ್ತಿ ಆದವರಿಗೆ ಬಾಡಿಯಲ್ಲಿ ಸ್ಟ್ರೆಂತ್ಗಳು ಕಡಿಮೆ ಇರ್ತದೆ, ಸೊ ಆವಾಗ ಇದು ಜಾಸ್ತಿಯಾಗಿ ತೊಂದರೆಗಳನ್ನು ಕೊಡ್ತದೆ.
1: ಈಗ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಕೊಡ್ತೀರಾ ನೀವು?
0: ಸೊ ಟ್ರೀಟ್ಮೆಂಟ್ ಈಗ ಫಾರ್ ಎಕ್ಸಾಂಪಲ್ ಹೆಪಟೈಟ್ ಅನ್ನು ಹೇಳಿದಾಗ ಹೆಪಟೈಟಿಸ್ ಎ ಆ್ಯಂಡ್ ಇ ವಿಚ್ ಇಸ್ ಎಕ್ಯೂಟ್, ಸೊ ಅವರಿಗೆ ನಾವು ಟ್ರೀಟ್ಮೆಂಟ್ ಮೇನ್ಲಿ ಸಿಮ್ಟಮ್ಯಾಟಿಕ್ ಇರ್ತದೆ, ಒಂದಂದರೆ ಜ್ವರಕ್ಕೆ, ಮೈಕೈ ನೋವಿಗೆ, ವಾಂತಿಗೆ, ಹಸಿವು ಇಂಪ್ರೂವ್ ಆಗಲಿಕ್ಕಿಂತಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡುವಂಥದ್ದು. ಮತ್ತು ಸ್ವಲ್ಪ ಲಿವರ್ ಸಪೋರ್ಟಿವ್ ಮೆಡಿಸಿನ್ಸ್ ಅನ್ನು ಕೊಡ್ತೇವೆ. ಸೊ ಮತ್ತು ನಾವು ಅಬ್ಸರ್ವ್ ಮಾಡ್ತೇವೆ ಹೇಗೆ ಲಿವರ್ ಟೆಸ್ಟ್ಗಳಲ್ಲಿ ಮಾಡಿ, ಕೆಲವು ಬ್ಲಡ್ ಟೆಸ್ಟ್ಗಳು ಎಲ್ ಎಫ್ ಟಿ, ಐ ಎನ್ ಆರ್, ಇದು ಕ್ರಿಯಾಟಿನ್, ಇಂಥದ್ದೆಲ್ಲ ಕೆಲವು ಬ್ಲಡ್ ಟೆಸ್ಟ್ಗಳನ್ನೆಲ್ಲ ಮಾಡ್ಕೊಂಡು ಹೇಗೆ ಲಿವರ್ ಇಂಪ್ರೂವ್ಮೆಂಟ್ ಕಾಣ್ತಾ ಉಂಟ ಒಂದು ಎಲ್ಲ ನೋಡ್ತೇವೆ. ಸೊ ಅದರ ದ್ಯಾಟ್ ಈಸ್ ಮೈನ್ ಟ್ರೀಟ್ಮೆಂಟ್ ಫಾರ್ ಹೆಪಟೈಟಿಸ್ ಎ ಆ್ಯಂಡ್ ಡಿ. ಸೊ ಅದಕ್ಕೆ ವೈರಸ್ಸಿಗೋಸ್ಕರ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಬರೋದಿಲ್ಲ. ಸೊ ಮತ್ತೆ ಅವರು ಇನ್ ಕೇಸ್ ದೇ ಆರ್ ಗೋಯಿಂಗ್ ಫಾರ್ ಲಿವರ್ ಫೇಲ್ಯೂರ್ ಅಂತ ನಮಗೆಲ್ಲ ಬಂದರೆ ಅದಕ್ಕೆ ನಾವು ಇನ್ನೊಂದು ಪ್ಲಾಸ್ಮಾ ಎಕ್ಸ್ಚೇಂಜ್ ಥೆರಪಿ ಎಲ್ಲ ಸ್ಟಾರ್ಟ್ ಮಾಡ್ಬೋದು. ಅದು ಅದರಲ್ಲಿ ಕೂಡ ಅವರು ಸೆಟ್ಲ್ ಆಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ವಿಲ್ ಬಿ ನಾವು ಹೇಳುವಂಥದ್ದು ಏನಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್, ಲಿವರ್ ಬದಲಿ ಮಾಡುವಂಥದ್ದು, ದಟ್ ಈಸ್ ದ ಥಿಂಗ್. ಸೊ ಕ್ರೋನಿಕ್ ಹೆಪಟೈಟಿಸ್ಗಳಿಗೆ ಟ್ರೀಟ್ಮೆಂಟ್ಗಳು ಇವೆ, ವೈರಸ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ ಬಿ ನೋಡಿ, ವೈರಸ್ ಲೋಡ್ ನೋಡಿ ನಾವು ಅದಕ್ಕೆ ಮಾತ್ರೆಗಳನ್ನು ಕೊಡ್ಬೋದು. ಹೆಪಟೈಟಿಸ್ ಸಿಗೆ ಕೂಡ ಮುಂಚೆ ಅಷ್ಟು ಎಫೆಕ್ಟಿವ್ ಮೆಡಿಸಿನ್ಸ್ ಇರ್ತಾ ಇರಲಿಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ 7-8 ಇಯರ್ಸ್ ಬ್ಯಾಕ್, ಅಂಥ ಮೆಡಿಸಿನ್ಸ್ ಇರಲಿಲ್ಲ. ಅಂದರೆ ಮೆಡಿಸಿನ್ಸ್ ಇರ್ತು ಬಟ್ ಎಫೆಕ್ಟಿವ್ನೆಸ್ ವಾಸ್ ಇಷ್ಟು ಇಟ್. ಬಟ್ ಈಗ ವೆರಿ ಗುಡ್ ಮೊಲಿಕ್ಯೂಲ್ಸ್ ಆರ್ ಅವೈಲೇಬಲ್ ಫಾರ್ ಹೆಪಟೈಟಿಸ್ ಸಿ. ಎಷ್ಟಂದರೆ ಆ ಮೊಲಿಕ್ಯೂಲ್ಸ್ಗಳನ್ನು ಒಂದು 3 ಮಂತ್ಸ್ ಮೆಡಿಸಿನ್ ತಗೊಂಡ್ರೆ 99% ಕ್ಯೂರ್ ಆಗ್ಬೋದು ಹೆಪಟೈಟಿಸ್. ಸೊ ದಿಸ್ ಇಸ್ ಹೌ ದಿಸ್ ಟ್ರೀಟ್ಮೆಂಟ್ಸ್ ಆರ್ ಅವೈಲೇಬಲ್ ಫಾರ್ ಬಿ ಆ್ಯಂಡ್ ಸಿ.
1: ಅಂದ್ರೆ ಈಗ ಎಲ್ಲಾ ರೀತಿಯಾದಂತಹ ಹೆಪಟೈಟಿಸ್ ಕೂಡ ಏನಾದರೂ ಅಡ್ಮಿಟ್ ಆಗಲೇಬೇಕು ಅಂತ ಇರ್ತದೆ ಅಥವಾ ಮನೆಯಲ್ಲೇ ಮದ್ದು ಕೊಡ್ತೀರಾ?
0: ಅಲ್ಲ, ಅದು ಡಿಪೆಂಡ್ಸ್ ಆನ್ ದ ಸಿವಿಯರಿಟಿ ಆಫ್ ಡಿಸೀಸ್, ಸಿಮ್ಟಮ್ಸ್ ಆಫ್ ದ ಡಿಸೀಸ್. ಸೊ ಅದ್ರ ಮೇಲೆ, ಸೊ ಎಲ್ಲ ಹೆಪಟೈಟಿಸ್ಗಳು ಅಡ್ಮಿಷನ್ ಅವಶ್ಯಕತೆ ಇಲ್ಲ, ಬಟ್ ತುಂಬ ತೊಂದರೆಗಳಿವೆ, ಸಿಮ್ಟಮ್ಗಳು ಜಾಸ್ತಿ ಉಂಟು, ಬ್ಲಡ್ ಟೆಸ್ಟ್ಗಳನ್ನು ಅಷ್ಟು ಒಳ್ಳೆ ಕಾಣ್ತಾ ಇಲ್ಲ ಅಂದರೆ ದೇ ವಿಲ್ ರಿಕ್ವೈರ್ ಅಡ್ಮಿಷನ್.
1: ಈಗ ಈ ಹೆಪಟೈಟಿಸ್ ಅನ್ನುವಂಥದ್ದು ವೈರಸ್ ಇಂದ ಬರುವುದು ಅಂತ ಆದರೆ ಇದಕ್ಕೆ ವ್ಯಾಕ್ಸಿನೇಷನ್ಗಳು ಇರೋದಿಲ್ವ ಡಾಕ್ಟರ್?
0: ಎಸ್, ವ್ಯಾಕ್ಸಿನ್ಸ್ ಇವೆ. ಸೊ ಹೆಪಟೈಟಿಸ್ ಎಗೆ ವ್ಯಾಕ್ಸಿನ್ಸ್ ಅವೈಲೇಬಲ್ ಇವೆ, ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ಸ್ ಅವೈಲೇಬಲ್ ಇವೆ. ಏನಂದರೆ ಈಗ ಹೆಪಟೈಟಿಸ್ ಎ ಮತ್ತು ಬಿ ವ್ಯಾಕ್ಸಿನ್ ಈಗಿನ ಮಕ್ಕಳಿಗೆಲ್ಲ ಅಟ್ ಬರ್ತ್ ಕೊಟ್ಟು ಬಿಡ್ತಾರೆ. ಸೊ ಹೆಪಟೈಟಿಸ್ ಎ ಬಿ, ಹೆಪಟೈಟಿಸ್ ಸಿಗೆ ಆ್ಯಸ್ ಸಚ್ ವ್ಯಾಕ್ಸಿನ್ಸ್ ಆರ್ ನಾಟ್ ದೇರ್. ಮತ್ತು ಹೆಪಟೈಟಿಸ್ ಈಗೆ ವ್ಯಾಕ್ಸಿನ್ ಇರಲಿಲ್ಲ, ಬಟ್ ರೀಸೆಂಟ್ಲಿ ಹೆಪಟೈಟಿಸ್ ಈಗೆ ಕೂಡ ವ್ಯಾಕ್ಸಿನ್ ಸ್ಟಾರ್ಟ್ ಆಗಿದೆ. ಸೊ ದೀಸ್ ಆರ್ ಆಲ್ ಪೊಟೆನ್ಷಿಯಲಿ ಪ್ರಿವೆಂಟೇಬಲ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ಹೆಪಟೈಟಿಸ್ ಸಿ ಬಿಟ್ಟರೆ ಎ ಬಿ ಈಗೆ ಈಗ ವ್ಯಾಕ್ಸಿನ್ಸ್, ಇಫೆಕ್ಟಿವ್ ವ್ಯಾಕ್ಸಿನ್ಸ್ ಆರ್ ಅವೈಲೇಬಲ್.
1: ಇದು ಸಣ್ಣ ವಯಸ್ಸಿನಲ್ಲೇ ಕೊಡುವಂಥದ್ದು
0: ಸೈನ್. ಈಗ ಆ್ಯಸ್ ಆಫ್ ನೌ ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ಫಾರ್ ಗಿವಿಂಗ್ ಫಾರ್ ಯಂಗರ್, ಐ ಮೀನ್ ಹುಟ್ಟಿದಾಗಲೇ ಅದು ವ್ಯಾಕ್ಸಿನೇಷನ್ ಶೆಡ್ಯೂಲ್ಗಳಲ್ಲಿ ಬಂದು ಬಿಡ್ತದೆ ಹೆಪಟೈಟಿಸ್ ಎ ಬಿಗೆ ವ್ಯಾಕ್ಸಿನ್. ಹೆಪಟೈಟಿಸ್ ಇಗೆ ವ್ಯಾಕ್ಸಿನ್ ಇನ್ನೂ ಇನ್ಕ್ಲೂಡ್ ಆಗಲಿಲ್ಲ, ಬಿಕಾಸ್ ಇಟ್ ಈಸ್ ಅ ನ್ಯೂ ವ್ಯಾಕ್ಸಿನ್. ಸೊ ದಟ್ ಈಸ್ ಸ್ಟಿಲ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್ ಥಿಂಗ್ಸ್.
1: ಈಗ ಈ ಹೆಪಟೈಟಿಸ್ ಅನ್ನು ಬರದ ಹಾಗೆ ತಡೆಗಟ್ಟಲಿಕ್ಕೆ ನಾವು ಏನಾದರೂ ಮಾಡಬಹುದಾ?
0: ಸೊ ಒಂದಂದರೆ ನಾವು ಹೇಳಿದಾಗಿ ವ್ಯಾಕ್ಸಿನ್ಗಳು, ವ್ಯಾಕ್ಸಿನ್ ಈಸ್ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ ವೇಸ್ ಆಫ್ ಪ್ರಿವೆನ್ಷನ್ ಆಫ್ ಟ್ರಾನ್ಸ್ಮಿಷನ್ ಆಫ್ ವೈರಸಸ್. ಇನ್ನೊಂದಂದರೆ ನಮ್ಮದು ಸೆಲ್ಫ್ ಹೈಜೀನ್ಗಳನ್ನು ಇಂಪ್ರೂವ್ ಮಾಡೋದು, ಅಂದರೆ ಟಾಯ್ಲೆಟಿಗೆ ಹೋದರೆ ಕೈ ತೊಳೆಯುವುದು, ಊಟ ಮಾಡುವ ಮುಂಚೆ ಕೈ ತೊಳೆದು ಊಟ ಮಾಡುವಂಥದ್ದು, ಬಿಸಿ ನೀರನ್ನು ಬಿಸಿ ಮಾಡಿ ಫಿಲ್ಟರ್ ಮಾಡಿ ಬಿಸಿ ಮಾಡಿ ಕುಡಿಯುವಂಥದ್ದು, ಫುಡ್ಡನ್ನು ಬಿಸಿ ಮಾಡಿ ತಿನ್ನುವಂಥದ್ದು. ಸೊ ದೀಸ್ ಆರ್ ದ ಸಿಂಪಲ್ ವೇಸ್. ಮತ್ತು ನಿಮ್ಮದು ಹೈಜೀನ್ ಕಂಡೀಷನ್ಗಳನ್ನು ಸರೌಂಡಿಂಗ್, ಅಂದರೆ ಸೀವೇಜ್ ಸಿಸ್ಟಮ್ ಸಪ್ರೇಟ್, ಡ್ರಿಂಕಿಂಗ್ ವಾಟರ್ ಸಪ್ರೇಟ್, ಅದು ಮಿಕ್ಸ್ ಆಗದಾಗೆ ನೋಡುವಂಥದ್ದು. ಸೊ ದೀಸ್ ಆರ್ ದ ವೇಸ್ ಟು ಪ್ರಿವೆಂಟ್ ಟ್ರಾನ್ಸ್ಮಿಷನ್ ಆಫ್ ಎಕ್ಯೂಟ್ ಹೆಪಟೈಟಿಸ್. ಮತ್ತು ಇನ್ನೊಂದಂದರೆ ಹೆಪಟೈಟಿಸ್ ಬಿ ಸಿ, ಅಂದರೆ ಒಂದಂದರೆ ಈ ಡ್ರಗ್ ಅಬ್ಯೂಸ್ಗಳನ್ನು ನಿಲ್ಲಿಸುವಂಥದ್ದು, ಆ್ಯಂಡ್ ನಾಟ್ ಟು ಶೇರ್ ಸಿರಿಂಜಸ್. ಈವನ್ ಈಗ ಕೆಲವು ಸಲ ಶೇರಿಂಗ್ ಆಫ್ ರೇಸರ್ಸ್, ಈ ಸೆಲೂನ್ಗಳಲ್ಲಿ ಬ್ಲೇಡ್ಗಳನ್ನು ಶೇರ್ ಮಾಡಿದರೆ ಕೂಡ ಹೆಪಟೈಟಿಸ್ ಬಿ ಬರುವ ಸಾಧ್ಯತೆ. ಸೊ ದ್ಯಾಟ್ ಟು ಬಿ ಪ್ರಿವೆಂಟೆಡ್. ಈಗೆಲ್ಲ ಅದೆಲ್ಲ ಸ್ಟಾಪ್ ಆಗಿದೆ. ಸೊ ದಿಸ್ ಆಲ್ ಬಿನ್ ಸ್ಟಾಪ್. ಮತ್ತು ಇನ್ನೊಂದಂದರೆ ಪ್ರಾಕ್ಟಿಸಿಂಗ್ ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸಸ್, ಸೊ ಯೂಸಿಂಗ್ ಕಾಂಡಮ್, ಬೇರಿಯರ್ ಮೆಥಡ್ಸ್. ಸೊ ಇಂಥದ್ದೆಲ್ಲ ವೇಸ್ ಆಫ್ ಪ್ರಿವೆಂಟಿಂಗ್ ಸ್ಪ್ರೆಡ್ ಆಫ್ ಹೆಪಟೈಟಿಸ್ ಇನ್ಫೆಕ್ಷನ್.
1: ಈಗ ಈ ಚಿಕಿತ್ಸೆಯ ಸಮಯದಲ್ಲಿ ಮತ್ತು ಚಿಕಿತ್ಸೆಯ ನಂತರ ಅವರೇನಾದರೂ ಕಾಳಜಿಯನ್ನು ವಹಿಸ್ಕೋಬೇಕಾಗುತ್ತಾ?
0: ಸೊ ಚಿಕಿತ್ಸೆ ಸಮಯದಲ್ಲಿ ಅಥವಾ ಚಿಕಿತ್ಸೆ ನಂತರ ಕಾಳಜಿ ಅಂದರೆ, ಸಿ ಮೈನ್ ಥಿಂಗ್ ಅಂದರೆ ಚಿಕಿತ್ಸೆ ಟೈಮ್ಗಳಲ್ಲಿ ಫುಡ್ ಡಯಟ್. ಸೊ ಈ ಹೆಪಟೈಟಿಸ್ಗಳಿಗೆ ಏನಾಗ್ತದೆ ಅಂದರೆ ಜನರು ಒಂದೊಂದು

ಬೋಲ್ಡ್ ಬಿಲೀಫ್ ಇದೆ, ಜಾಂಡಿಸ್ ಬಂದವರು ನಾನ್ ವೆಜ್ ತಿನ್ನಬಾರ್ದು, ಹೆವಿ ಫುಡ್ ತಿನ್ನಬಾರ್ದು, ಏನಾಗ್ತದೆ ಅವರು ಆಟೋಮ್ಯಾಟಿಕ್ ಆಗಿ ಗಂಜಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಾಬ್ಲಮ್ ಅಂದರೆ ಗಂಜಿ ಇಸ್ ಗುಡ್ ಫುಡ್, ಬಟ್ ಅದರಲ್ಲಿ ಇರೋದು ಬರೀ ಕಾರ್ಬೋಹೈಡ್ರೇಟ್ಸ್, ಸೊ ದಟ್ ಈಸ್ ನಾಟ್ ಸಫಿಷಿಯಂಟ್ ಫಾರ್ ಯುವರ್ ಲಿವರ್ ಟು ರಿಕವರ್. ಲಿವರಿಗೆ ರಿಕವರ್ ಆಗಲಿಕ್ಕೆ ಈ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಅಲ್ಲ, ಅದಕ್ಕೆ ಪ್ರೋಟೀನ್ ಅಂಶಗಳು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಲಿವರಲ್ಲಿ ಉತ್ಪತ್ತಿಯಾಗುವುದು ಪ್ರೋಟೀನ್ಗಳು, ಸೊ ಆ ಪ್ರೋಟೀನ್ಗಳಿಗೆ ಉತ್ಪತ್ತಿ ಆಗಲಿಕ್ಕೆ ಲಿವರಿಗೆ ನಾವು ಸಪೋರ್ಟ್ ಕೊಡಬೇಕು, ಅದಕ್ಕೆ ಅದು ಆ ಪ್ರೋಟೀನ್ಸ್ ವಿಟಮಿನ್ಸ್ಗಳಲ್ಲಿ ಸಪೋರ್ಟ್ ಸಿಸ್ಟಮ್ ಸಿಗ್ತದೆ. ಸೊ ಹೈ ಪ್ರೋಟೀನ್ ಕಂಟೆಂಟ್ಗಳು ಫುಡ್ ರಿಕ್ವೈರ್ಮೆಂಟ್ವೆ, ತುಂಬ ಹೈ ಪ್ರೋಟೀನು ಬೇಡ, ಬಟ್ ಪ್ರೋಟೀನ್ ಕಂಟೆಂಟ್ ಫುಡ್ಸ್ ಆರ್ ರಿಕ್ವೈರ್ಡ್. ಏನಾಗ್ತದೆ ಅಂದರೆ ನಾರ್ಮಲಿ ಸ್ಟಾಪ್ ಮಾಡಿಬಿಡ್ತಾರೆ, ಇಟ್ಸ್ ಓಲ್ಡ್ ಏಜ್ ಓಲ್ಡ್ ದಿಸ್ ಥಿಂಗ್, ಜಾಂಡಿಸ್ ಬಂದವರಿಗೆ ಎಲ್ಲ ಬಿಕಾಸ್ ಇಟ್ ಇಸ್ ಬಿಲ್ಯೂಡ್ ದ ಡೈಜೆಷನ್ ವೀಕ್ ಇರ್ತದೆ ಅಂತ. ಸೊ ಅವರಿಗೆ ಪ್ರೋಟೀನ್ ಅಂಶಗಳು ಸ್ಟಾಪ್ ಆಗಿಬಿಡ್ತದೆ, ಮೇ ಬಿ ಇಟ್ ಅನಿಮಲ್ ಪ್ರೋಟೀನ್ ಅಥವಾ ಪ್ಲಾಂಟ್ ಪ್ರೋಟೀನ್ ಎಲ್ಲ ಸ್ಟಾಪ್ ಆಗ್ತದೆ. ಸೊ ಅದು ಒನ್ ಆಫ್ ದ ಮಿಸ್ಕನ್ಸೆಪ್ಷನ್ಸ್ ವಿಚ್ ಪೀಪಲ್ ಔಟ್ ಟು ದಿಸ್ ಥಿಂಗ್. ಎಸ್ಪೆಷಲಿ ಈ ಕ್ರೋನಿಕ್ ಹೆಪಟೈಟಿಸ್ ಪೇಷಂಟ್ಗಳಿಗೆ ಹೈ ಪ್ರೋಟೀನ್ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಡಯಟ್, ಆಯಿತಾ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಇನ್ನೊಂದು ಅಂದರೆ ಈ

0: ಮೇ ಬಿ ಇಟ್ ಎನಿಮಲ್ ಪ್ರೋಟೀನ್ ಅಥವಾ ಪ್ಲಾಂಟ್ ಪ್ರೋಟೀನ್ ಎಲ್ಲ ಸ್ಟಾಪ್ ಆಗ್ತದೆ. ಸೊ ಅದು ಒನ್ ಆಫ್ ದ ಮಿಸ್ಕನ್ಸೆಪ್ಷನ್ಸ್ ವಿಚ್ ಪೀಪಲ್ ಹ್ಯಾವ್ ಟು ದಿಸ್ ಥಿಂಗ್. ಎಸ್ಪೆಷಲಿ ಈ ಕ್ರೋನಿಕ್ ಹೆಪಟೈಟಿಸ್ ಪೇಷಂಟ್ಗಳಿಗೆ ಹೈ ಪ್ರೋಟೀನ್ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಡಯಟ್. ಆಯಿತಾ, ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಇನ್ನೊಂದು ಅಂದರೆ ಈ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು ಹೆಪಟೈಟಿಸ್ ಇದ್ದವ್ರು, ಇವರಿಗೆಲ್ಲ ಈ ಕೆಲವು ಸಲ ಮೈ ಕೈ ನೋವೆಲ್ಲ ಇದ್ದರೆ ಪೇನ್ ಕಿಲ್ಲರ್ಸ್ ಅಂತ ಇರ್ತಾರೆ, ದ್ಯಾಟ್ ಈಸ್ ನಾಟ್ ಗುಡ್ ಫಾರ್ ಲಿವರ್. ಸೊ ಸಿಂಪಲ್ ಪ್ಯಾರಾಸೆಟಮಲ್ ಟ್ಯಾಬ್ಲೆಟ್ಗಳನ್ನು ವಿದಿನ್ ಲಿಮಿಟ್ ಕ್ಯಾನ್ ಬಿ ಟೇಕನ್, ಈ ಪೇನ್ ಕಿಲ್ಲರ್ಸ್ಗಳನ್ನು ತಗೋಬಾರ್ದು, ದ್ಯಾಟ್ ಈಸ್ ಅನದರ್ ಇಂಪಾರ್ಟೆಂಟ್. ಮತ್ತು ಕೆಲವು ಸಲ ಏನಾಗ್ತದೆ ಅಂದರೆ ಹೆಪಟೈಟಿಸ್ ಇದ್ದವರು ಕೆಲವು ಸಲ ಸಮ್ ನಾನ್ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ನಾಟ್ ಅಡ್ವೈಸೇಬಲ್, ಯಾಕಂದರೆ ಲಿವರ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಸೊ ನೀವು ಮತ್ತೆ ಅದಕ್ಕೆ ಈ ಉಳಿದ ಮೆಡಿಸಿನ್ಗಳು ಹೇಗೆ ಬಿಹೇವ್ ಮಾಡ್ತದೆ ಈ ಡ್ಯಾಮೇಜ್ ಲಿವರಲ್ಲಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ದ್ಯಾಟ್. ಸೊ ಇವರಲ್ಲಿ ಫುಡ್ಗಳಲ್ಲಿ ಮೈನ್ ಅಂದರೆ ನಾವು ಸ್ವಲ್ಪ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಗಳು ಬೇಕು, ಅಂದರೆ ಎನರ್ಜಿ ಬೇಕಾಗ್ತದೆ. ಸೊ ಎಸ್ಪೆಷಲಿ ಎಕ್ಯೂಟ್ ಹೆಪಟೈಟಿಸ್ ಇದ್ದವರಿಗೆ ಸ್ವಲ್ಪ ಬಾಡಿಯಲ್ಲಿ ಎನರ್ಜಿ, ಸೊ ಅವರಿಗೆ ಸಿಂಪಲ್ ಶುಗರ್ಸ್ ಫ್ರೂಟ್ ಜ್ಯೂಸು ಇಂಥದ್ದೆಲ್ಲ ನಾವು ಎನ್ಕರೇಜ್ ಮಾಡ್ತೇವೆ. ಮತ್ತು ಅವರಿಗೆ ಈ ಹೆವಿ ಎಣ್ಣೆದು ಮಸಾಲ ತಿನ್ಲಿಕ್ಕೆ ಹಾಕೋದು, ಯಾಕಂದರೆ ವಾಕರಿಕೆಲ್ಲಿರುವಾಗ. ಸೊ ಈ ಆಯಿಲಿ ಫುಡ್, ಮಸಾಲ ಫುಡ್ ಕಡಿಮೆ ಮಾಡುವಂಥದ್ದು, ಪ್ರೋಟೀನ್ ಫುಡ್ಗಳನ್ನು ಜಾಸ್ತಿ ಮಾಡುವಂಥದ್ದು, ದಿಸ್ ಆರ್ ಮೇನ್. ಮತ್ತು ಮೇಯ್ನ್ ಅಂದರೆ ಕಂಟಿನ್ಯೂಯಿಂಗ್ ಟ್ರೀಟ್ಮೆಂಟ್. ಈ ಹೆಪಟೈಟಿಸ್ ಬಿಗೆಲ್ಲ ಲಾಂಗ್ ಟರ್ಮ್ ಮೆಡಿಸಿನ್ಸ್ ಬೇಕಾಗ್ತದೆ, ಏನೋ ಕೆಲವು ಸಲ ಮೆಡಿಸಿನ್ಗಳನ್ನು ಸ್ವಲ್ಪ ಸಮಯ ತಗೊಳ್ತಾರೆ, ಆಮೇಲೆ ಪೇಷಂಟ್ಗಳಿಗೆ ಅದು ಒಂಥರ ರೆಗ್ಯುಲರ್ ಮೆಡಿಸಿನ್ ತಗೊಳ್ಳೋದಂದರೆ ಅದು ದೇ ವಿಲ್ ನಾಟ್ ಬಿ ವೆರಿ ಹ್ಯಾಪಿ. ಅಂದರೆ ಎಷ್ಟು ಮೆಡಿಸಿನ್ ತಗೊಳ್ಳೋದು ಸ್ಟಾಪ್ ಮಾಡ್ತಾರೆ, ಸಡನ್ ಆಗಿ ಹೆಪಟೈಟಿಸ್ ಬಿ ಮೆಡಿಸಿನ್ಗಳೆಲ್ಲ ಸ್ಟಾಪ್ ಮಾಡಿಬಿಟ್ರೆ ವೈರಲ್ ಲೋಡ್ಗಳು ರಿಬೌಂಡ್ ಆಗುವ ಚಾನ್ಸಸ್ಗಳಿರ್ತವೆ, ಆ ಥರ ಆದರೆ ಲಿವರ್ ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗ್ತದೆ. ಸೊ ಅದು ಇಂಪಾರ್ಟೆಂಟ್, ಕಂಟಿನ್ಯೂಯಿಂಗ್ ಮೆಡಿಸಿನ್, ಕಾಂಪ್ಲೈನ್ಸ್ ವಿತ್ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಸೊ ಮೆನಿ ಎ ಟೈಮ್ಸ್ ಹಾಗೆ ಆಗ್ತದೆ. ಆ್ಯಂಡ್ ಆಲ್ವೇಸ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಸೀ ದಟ್ ದ ಲಿವರ್ ಹ್ಯಾಸ್ ರಿಟರ್ನ್ ಬ್ಯಾಕ್ ಟು ನಾರ್ಮಲ್. ಸೊ ಕೆಲವು ಸಲ ಜಾಂಡಿಸ್ ಕಡಿಮೆ ಆಗಿರ್ತದೆ, ಆದರೂ ಲಿವರ್ ಪೂರ್ತಿ ರಿಕವರ್ ಆಗಿದೆಯಾ ಅಂತ ನೋಡುವಂಥದ್ದು ಭಾರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಡಾಕ್ಟರ್ ಹತ್ರ ಅವ್ರು ಹೇಳಿದಾಗೆ ಹೋಗಿ ತೋರಿಸುವಂಥದ್ದು ವೆರಿ ಇಂಪಾರ್ಟೆಂಟ್.
1: ಎಷ್ಟು ಸಮಯ ತಗೊಳ್ತೆ ಸಂಪೂರ್ಣವಾಗಿ ಗುಣ ಆಗಲಿ?
0: ನೋಡಿ, ಅದು ಹೆಪಟೈಟಿಸ್ ಸಿಗೆ ನಾನು ಹೇಳಿದಾಗೆ ನಾರ್ಮಲಿ 3 months ಮೆಡಿಸಿನ್ ಸಾಕಾಗ್ತದೆ. ಹೆಪಟೈಟಿಸ್ ಬಿಗೆ ಲಾಂಗ್ ಟರ್ಮ್ ಮೆಡಿಸಿನ್ಸ್ ಬೇಕಾಗ್ತದೆ, ಯಾಕಂದರೆ ಅದನ್ನು ಡಿ ಎನ್ ಎನ್ನು ಸಪ್ರೆಸ್ ಮಾಡಿಡಲಿಕ್ಕೆ ಯು ರಿಕ್ವೈರ್ ಲಾಂಗ್ ಟರ್ಮ್ ಮೆಡಿಸಿನ್ಸ್. ಸೊ ಫ್ಯೂ ಇಯರ್ಸ್ ಮೆಡಿಸಿನ್ಸ್ಗಳ ಅವಶ್ಯಕತೆ ಬರ್ತದೆ ಹೆಪಟೈಟಿಸ್ ಬಿಗೆ.
1: ಈಗ ಜಾಸ್ತಿ ಸಮಯ ಮೆಡಿಸಿನ್ ತಗೋಬೇಕಾದ್ರೆ ಜನರಲ್ಲಿ ಒಂದು ಸಂಶಯ ಇರ್ತದೆ, ಇದರಲ್ಲಿ ಸೈಡ್ ಇಫೆಕ್ಟ್ ಇರ್ತದ ಅಥವಾ ಬೇರೆ ಏನಾದರೂ ಮೆಡಿಸಿನ್ ಜೊತೆ ಏನಾದರೂ ರಿಯಾಕ್ಟ್ ಆಗ್ತದ
0: ಅನ್ನೋದು. ಎವ್ರಿಥಿಂಗ್ ಅಲ್ಲಿ ನಾವು ಮೆಡಿಸಿನ್ಗಳಲ್ಲಿ ನಾವು ಏನಂದ್ರೆ ಮೆಡಿಸಿನ್ ಇಫೆಕ್ಟ್ ಮತ್ತೆ ಸೈಡ್ ಇಫೆಕ್ಟ್ ಬ್ಯಾಲೆನ್ಸ್ ಮಾಡಿ ನೋಡುವಂಥದ್ದು. ಸೊ ನಿಮಗೆ ಅದರಲ್ಲಿ ಲಾಭ ಜಾಸ್ತಿ ಇದ್ರೆ ಅದನ್ನು ತಗೋಬೇಕಾಗ್ತದೆ. ಸೊ ಎಲ್ಲದರಲ್ಲೂ ಇಫೆಕ್ಟ್ ಒಟ್ಟಿಗೆ ಸೈಡ್ ಇಫೆಕ್ಟ್ಗಳು ಇರುವಂಥದ್ದೆ, ನಥಿಂಗ್ ಈಸ್ ಸೇಫ್. ನೀವು ಈಗ ನಾಳೆ ಊಟ ಮಾಡಿದ್ರು ಕೂಡ ಅದರಲ್ಲಿ ಕೂಡ ಸೈಡ್ ಇಫೆಕ್ಟ್ಗಳು ಇರ್ತವೆ, ಇಫೆಕ್ಟ್ ಒಳ್ಳೆ ಇಫೆಕ್ಟ್ಗಳು ಇರ್ತವೆ. ಸೊ ಇಟ್ ಈಸ್ ನಥಿಂಗ್ ಈಸ್ ಸೇಫ್ ಇನ್ ದಿಸ್ ವರ್ಲ್ಡ್. ಸೊ ಎವ್ರಿಥಿಂಗ್ ಈಸ್ ಅ ಬ್ಯಾಲೆನ್ಸ್ಡ್. ಸೊ ನಮ್ಮಲ್ಲೆಲ್ಲ ಏನಂದ್ರೆ ನಾವು ಇಟ್ಸ್ ಆಲ್ ಸೈಂಟಿಫಿಕಲಿ ಸೀನ್ ಮೆಡಿಸಿನ್. ಸೊ ಅದರಲ್ಲಿ ನಮಗೆ ಯಾವ್ದು ಇಫೆಕ್ಟ್ ಉಂಟು, ಯಾವ್ದು ಸೈಡ್ ಇಫೆಕ್ಟ್ ಉಂಟು ಗೊತ್ತುಂಟು. ಸೊ ಇಫ್ ದ ಇಫೆಕ್ಟ್ ಇಸ್ ಮೋರ್ ದೆನ್ ದ ಸೈಡ್ ಇಫೆಕ್ಟ್ ವಿ ಡೆಫಿನೆಟ್ಲಿ ಹ್ಯಾವ್ ಟು. ಸೊ ಏನಂದ್ರೆ ನಾವೀಗ ಕಾಯಿಲೆ ಇಲ್ಲದವನಿಗೆ ಮೆಡಿಸಿನ್ ಕೊಡುವುದಲ್ಲ, ಕಾಯಿಲೆ ಇದ್ದವನಿಗೆ ಕೊಡುವಂಥದ್ದು. ಸೊ ದೀಸ್ ಮೆಡಿಸಿನ್ಸ್ ಲಾಂಗ್ ಟರ್ಮ್ ಸ್ಟಡಿ ಮಾಡಿದ್ದಾರೆ. ಸೊ ಅದಕ್ಕೆ ಯಾವ ಸೈಡ್ ಇಫೆಕ್ಟ್ಗಳನ್ನು ನಾವು ನೋಡಬೇಕಂತ ಸಹ ವಿ ಕೀಪ್ ಅಬ್ಸರ್ವಿಂಗ್. ಸೊ ಇಫ್ ಕರೆಕ್ಟ್ ಮಾನಿಟರ್ಡ್ ಟ್ರೀಟ್ಮೆಂಟ್ ತಗೊಂಡ್ರೆ ಸೈಡ್ ಇಫೆಕ್ಟ್ಸ್ಗಳನ್ನು ಅವಾಯ್ಡ್ ಮಾಡ್ಬೋದು.
1: ಅಂದರೆ ಮದ್ದನ್ನು ಸಂಪೂರ್ಣವಾಗಿ ಡಾಕ್ಟರ್ ಎಷ್ಟು ಹೇಳ್ತಾರ ಅಷ್ಟು ಸಮಯದವರೆಗೆ
0: ಒಳ್ಳೆ ತಗೋಬೇಕು, ಮತ್ತು ಅವ್ರು ಹೇಳಿದ ಪ್ರಿಕಾಷನ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಅಂದರೆ ಎಲ್ಲ ಮೆಡಿಸಿನ್ಸ್ ಅಲ್ಲಿ ಹೇಳ್ತೇನೆ, ಯಾವುದೇ ಮೆಡಿಸಿನ್, ಈಗ ಬೀಟ್, ಆಯುರ್ವೇದ, ಹೋಮಿಯೋಪತಿ, ನಮ್ಮ ಮೆಡಿಸಿನ್ಸ್ ಇರಲಿ ಅಥವಾ ಎವ್ರಿಥಿಂಗ್ ಆ್ಯಸ್ ಇಟ್ಸ್ ಓನ್ ಸೈಡ್ ಇಫೆಕ್ಟ್ಸ್. ಸೊ ಇಟ್ ಈಸ್ ಅಬೌಟ್ ಹೌ ಯು ಟೇಕ್ ಇಟ್, ಅಂದರೆ ಎಷ್ಟು ತಗೊಳ್ತೀರಿ ಮಿತ್ತದಲ್ಲಿ ತಗೊಳ್ಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಎನಿ ಡ್ರಗ್ಸ್, ಪೇನ್ ಕಿಲ್ಲರ್ಸ್ ಎಲ್ಲ, ನೀವು ಪೇಯ್ನ್ ಇದ್ದರೆ ಒಂದು ಟ್ಯಾಬ್ಲೆಟ್ ತಗೋಬೋದು, ಬಟ್ ನೀವು ವಿಪರೀತವಾಗಿ ತಗೊಂಡ್ರೆ ಅದು ನಿಮಗೆ ಕಿಡ್ನಿಗೆ ನಾಳೆ ಪ್ರಾಬ್ಲಮ್, ಅಲ್ಸರ್ ಆಗುವಂಥ ಇದೆಲ್ಲ. ಸೊ ಇಟ್ ಈಸ್ ಆಲ್, ಎವ್ರಿ ಡ್ರಗ್ ಹ್ಯಾಸ್ ಇಟ್ಸ್ ಗುಡ್ ಎಫೆಕ್ಟ್ಸ್ ಆಲ್ಸೋ, ಸೈಡ್ ಎಫೆಕ್ಟ್ಸ್ ಆಲ್ಸೋ. ಇಟ್ ಈಸ್ ಹೌ ಯು ಮ್ಯಾನೇಜ್ ಇಟ್, ಅಂದರೆ ಕರೆಕ್ಟಾಗಿ ತಗೊಂಡ್ರೆ ಇಫ್ ಯು ಟೇಕ್ ಪ್ರಿಕಾಷನ್ಸ್ ಟು ಪ್ರಿವೆಂಟ್ ದ ಸೈಡ್ ಎಫೆಕ್ಟ್ಸ್, ಮೋಸ್ಟ್ಲಿ ಏನು ಆಗುದಿಲ್ಲ ಅಂತ.
1: ಮುಖ್ಯವಾಗಿ ವೈದ್ಯರ ಮೇಲೆ ನಂಬಿಕೆ ಇರಬೇಕು,
0: ವೈದ್ಯರ ಹತ್ರ ನಂಬಿಕೆ ಇರಬೇಕು ಅಷ್ಟೇ.
1: ಧನ್ಯವಾದಗಳು ಡಾಕ್ಟ್ರೆ, ಇಷ್ಟೊತ್ತು ಈ ಹೆಪಟೈಟಿಸ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇಲ್ಲಿನ ಹೊಟ್ಟೆ ಹಾಗೂ ಕರುಳಿನ ತಜ್ಞ ವೈದ್ಯರಾದ ಡಾಕ್ಟರ್ ಅನುರಾಗ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಆಕಾಶವಾಣಿ ಮಂಗಳೂರು.
3: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.

ಕೇಳುಗರೆ, ಇಂದು ಮುಂಜಾನೆ 10:30 ಹೃದಯ ರಾಗ ಕಾರ್ಯಕ್ರಮ ಶ್ರೋತೃಗಳ ನೆಚ್ಚಿನ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನೀವು ಚಿತ್ರಮಂದಿರದಲ್ಲಿ ನೋಡಿದ ಮರೆಯಲಾಗದ ಚಲನಚಿತ್ರ ಮತ್ತು ಅದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಕರೆ ಮಾಡಬೇಕಾದ ನಂಬರ್ 2211999221211. STD ಸಂಖ್ಯೆ 08244. ಮೊಬೈಲ್ ನಂಬರ್ 8277038000. ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೆ ಏನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂತೋಷ್ ಹಾಜಾರೆ ಅವರಿಂದ ಮಾಹಿತಿ ಕೇಳುವಿರಿ. ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ರವಿಚಂದ್ರ ಆಚಾರ್ಯ ಮರೋಳಿ ಮತ್ತು ಅರುಣ್ ಆಚಾರ್ಯ ಪೆರುಡೂರು ಇವರಿಂದ ಮಾಹಿತಿಯನ್ನು ಕೇಳುವಿರಿ. ಈ ಕಾರ್ಯಕ್ರಮದ ನಿರ್ಮಾಣ ಪ್ರದೀಪ್ ಡಿ ಹಾವಂಜಿ. ಸಾಯಂಕಾಲ 5:00 ಯುವವಾಣಿಯಲ್ಲಿ ಸುಪ್ರೀತಾ ಅವರಿಂದ ಹಾಡುಗಾರಿಕೆ, ನಂತರ ಶ್ರಾವ್ಯಾ ಕೆ ಎನ್ ಭಟ್ ಅವರಿಂದ ದೇವರ ನಾಮಗಳು ಪ್ರಸಾರವಾಗಲಿದೆ. ನಂತರ ಪ್ರಾರ್ಥನಾ ಡಿ ಶೆಟ್ಟಿ ಅವರಿಂದ ಆರೋಗ್ಯ ಕಾಪಾಡುವಲ್ಲಿ ವಿಜ್ಞಾನ ಹಾಗೂ ಕ್ರೀಡೆಗಳ ಮಹತ್ವ, ಈ ಕುರಿತು ಭಾಷಣ ಕೇಳುವಿರಿ.

ಆಕಾಶವಾಣಿ ಮಂಗಳೂರು, ಇದೀಗ ಭಾವಗೀತೆಗಳ ಕಾರ್ಯಕ್ರಮ ಸುಗಮ ಸಂಗೀತ. ಮೊದಲಿಗೆ ರಾಘವೇಂದ್ರ ಇಳಗೆ ಹಾಡಿರುವ, ರಾಘವೇಂದ್ರ ಇಳಗೆಯವರ ರಚನೆಯ ರತ್ನಮಾಲಾ ಪ್ರಕಾಶ್ ಹಾಗೂ ಹಿಂದೂ ವಿಶ್ವನಾಥ್ ಹಾಡಿರುವ ಭಾವಗೀತೆ ಘಮ ಘಮ ಮಲ್ಲಿಗೆ

ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಅಂಬಿಕಾ ತನಯದತ್ತ ಅವರ ರಚನೆ. ಹಾಡಿದ್ದಾರೆ ಎಂ ಪ್ರಭಾಕರ್, ಇದ್ದಲ್ಲಿ ಇರುಹುವೆ.

ಎಂಎಸ್ ಶೀಲಾ ಹಾಗೂ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ ಅವರ ರಚನೆ ಮುಗಿಲಮಾಡ ತೂತು ಕೊರೆದು.

ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ರಾಹತ್ ಫತೇ ಅಲಿ ಖಾನ್, ಆಸೀಸ್ ಕೌರ್ ಹಾಗೂ ತನಿಷ್ಕಾ ಬಕ್ಷಿ ಹಾಡಿರುವ ಸಿಂಬಾ ಚಿತ್ರದ ಗೀತೆ. ಸಾಹಿತ್ಯ ರಶ್ಮಿ ವಿರಾಗ್, ಸಂಗೀತ ತನಿಷ್ಕ್ ಬಕ್ಷಿ.

ಝೀರೋ ಚಿತ್ರಕ್ಕಾಗಿ ಅಭಯ್ ಜೋಧ್ಪುರ್ಕರ್ ಸಂಗಡಿಗರ ಜೊತೆ ಹಾಡಿರುವ ಗೀತೆ, ರಚನೆ ಇರ್ಷಾದ್ ಕಾಮಿಲ್, ಸಂಗೀತ ಅಜಯ್ ಅತುಲ್.

ಅಕ್ಟೋಬರ್ ಚಿತ್ರಕ್ಕಾಗಿ ರಾಹತ್ ಫತೇ ಅಲಿ ಖಾನ್ ಹಾಡಿರುವ ಗೀತೆ. ತನ್ವೀರ್ ಗಾಜಿ ಅವರ ರಚನೆಗೆ ಶಂತನು ಮೊಯ್ತ್ರಾ ಹಾಗೂ ಅಭಿಷೇಕ್ ಅರೋರಾ ಅವರ ಸಂಗೀತವಿದೆ.

ಸೂರ್ಮಾ ಚಿತ್ರಕ್ಕಾಗಿ ದಿಲ್ಜಿತ್ ದೋಸಾಂಜ್ ಹಾಗೂ ತಾಪ್ಸಿ ಪನ್ನು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಗುಲ್ಜಾರ್, ಸಂಗೀತ ನಿರ್ದೇಶನ ಶಂಕರ್ ಎಹ್ಸಾನ್ ಲಾಯ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ದ ಡರ್ಟಿ ಪಿಕ್ಚರ್ ಚಿತ್ರಕ್ಕಾಗಿ ಕಮಲ್ ಖಾನ್ ಹಾಡಿರುವ ಗೀತೆ, ಸಾಹಿತ್ಯ ರಜತ್ ಅರೋರಾ, ಸಂಗೀತ ವಿಶಾಲ್ ಶೇಖರ್.

ಲೈಲಾ ಮಜನು ಚಿತ್ರಕ್ಕಾಗಿ ಆತಿಫ್ ಅಸ್ಲಾಂ ಹಾಗೂ ಜ್ಯೋತಿಕಾ ತಂಗ್ರಿ ಹಾಡಿರುವ ಗೀತೆ, ಸಾಹಿತ್ಯ ಇರ್ಷಾದ್ ಕಾಮಿಲ್, ಸಂಗೀತ ನಿರ್ದೇಶನ ಜಾಯ್ ಬರ್ವಾ.

ಜಂಗ್ಲಿ ಚಿತ್ರಕ್ಕಾಗಿ ಜುಬಿನ್ ನೌಟಿಯಾಲ್ ಅವರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಅನ್ವಿತಾ ದತ್, ಸಂಗೀತ ಸಮೀರ್ ಉದ್ದೀನ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕುಯ್ ಮಿಲ್ ಗಯಾ ಚಿತ್ರಕ್ಕಾಗಿ ತಾಜ್ ಅವರು ಹಾಡಿರುವ ಗೀತೆ, ರಚನೆ ಇಬ್ರಾಹಿಂ ಅಶ್ಕ್, ಸಂಗೀತ ನಿರ್ದೇಶನ ರಾಜೇಶ್ ರೋಷನ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಏನು ರಂಗ ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೆ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
3: ಆಕಾಶವಾಣಿ ಮಂಗಳೂರು ಇದೀಗ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್

0: तो क्यों ना अपनाएं खुशियां, अपनाकर मनोदर्पण। कॉल करें 844-844-0632 पर और पाएं NCERT द्वारा अपनी शैक्षिक व भावनात्मक समस्याओं का समाधान।
1: तो श्रोताओ, अब इसी के साथ हमारा आज का उमंग कार्यक्रम यहीं पर समाप्त होता है। तो अब अपने मित्र अजीत को उमंग की तकनीकी टीम के साथ यानी
2: जगबंधु,
1: कुसुमलता
2: और फैजान के साथ विमलेश को आज्ञा दीजिए।
1: नमस्कार।
3: उमंग उमंग उमंग उमंग।
4: ಇದುವರೆಗೆ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದಿರಿ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ

0: ಆರೈಕೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಮಂಗಳೂರು ಹೃದಯರಾಗ ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಸಿನಿಮಾ ನೋಡಿರ್ತೇವೆ. ಅದರಲ್ಲೂ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡೋದು ಒಂದು ಅದ್ಭುತವಾದ ಅನುಭವ. ಬಾಲ್ಯದಲ್ಲಿ ಸಿನಿಮಾ ನೋಡೋದಂದರೆ ನಮಗಂತೂ ತುಂಬ ಖುಷಿ ಇತ್ತು. ಹೀಗೆ ನೋಡ್ತಾ ನೋಡ್ತಾ ಕೆಲವೊಂದು ಸಿನಿಮಾಗಳು ಮನಸ್ಸಿನ ಆಳದಲ್ಲಿ ಅಚ್ಚೊತ್ತಿಕೊಳ್ತಿರುತ್ತೆ, ಅವು ಸದಾ ಕಾಡ್ತಾನೂ ಇರುತ್ತೆ. ಅಂತಹ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇವತ್ತಿನ ಹೃದಯ ರಾಗದಲ್ಲಿ. ಮೊದಲ ಕಾಲರ್ ಯಾರು ಅಂತ ನೋಡುವ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರಿದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು ಸರ್.
0: ಓಕೆ ತಿಮ್ಮಪ್ಪ ಅವರೇ, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೇನೆ ಸರ್, ನೀವೆಲ್ಲ ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೇವೆ ಸರ್. ಇದು ಇವತ್ತಿನ ವಿಷಯ ಗೊತ್ತಲ್ವಾ?
1: ನಾನು ಮೊದಲು ನಾವು ಮೊದಲು ನೋಡಿದಂತ ಟಾಕ್ಸಿನಲ್ಲಿ ನೋಡಿದಂತ ಮೊದಲ ಚಿತ್ರ ಅಂತ.
0: ಹಾ, ಚಿತ್ರ ಯಾವುದು ಆಗುತ್ತೆ ಬಟ್ ನಿಮ್ಗೆ ಮರೆಯಲಾಗದ ಚಿತ್ರ ಆಗಿರ್ಬೇಕು ಅದು.
1: ಅದು ನನ್ನದು ಬೇಡದ ಕಣ್ಣಪ್ಪ, ನಾನೊಂದು 4-5 ವರ್ಷ ಪ್ರಾಯ ಆಗ್ಬೋದು, ಎಷ್ಟು ಪ್ರಾಯ ಅಂತ ನನಗೂ ಸರಿಯಾಗಿ ನೆನಪಿಲ್ಲ ಈಗ. ಅದು ಕಡಬ ಜಾನ್ಸನ್ ಟಾಕ್ಸಿನಲ್ಲಿ ನೋಡಿದ್ವಿ ಸರ್ ನಾವು.
0: ಓಕೆ.
1: ಆಗ ಸಣ್ಣವನಿದ್ದೆ, ಅಪ್ಪ ನನ್ನನ್ನು ಕರ್ಕೊಂಡು ಹೋಗಿದ್ವಿ, ನಾನು ಮತ್ತೆ ಅಪ್ಪ ಇಬ್ಬರೇ ಹೋದದ್ದು. ಆಗ ನಾನು ಹೋಗಿ ನೋಡಿದ್ದು ಸರ್. ಅಲ್ಲಿ ನೋಡುವಾಗ ಆಗ ಚಿತ್ರ ಚಲನಚಿತ್ರದ ಬಗ್ಗೆ ಮಕ್ಕಳಿಗೆಲ್ಲ ಅಷ್ಟು ಗೊತ್ತಿರುದಿಲ್ಲ.
0: ಹೌದು,
1: ಒಬ್ಬ ಬೇಡ ಬಂದ, ಅವತ್ತು ಬಂದು ಒಂದು ಇದು ಬಿಲ್ವ ಪತ್ರದ ಮರಕ್ಕೆ ಹತ್ತಿ ಅಲ್ಲಿ ಕೂತ್ಕೊಂಡ ಇದು ಬೇಟೆಗೆ ಅಂತ. ಅಲ್ಲಿ ಕಾದು ಕಾದು ಅವನಿಗೆ ಏನು ಸಿಗ್ಲಿಲ್ಲ. ಆಗ ತಲೆ ಬಿಸಿಯಿಂದ ಒಂದೊಂದು ಎಲೆಯನ್ನು ಕಿತ್ತು ಹಾಕಿದ ಎಲೆಗೆ.
0: ಇದು ನೆನಪಿದೆ ಅಲ್ವಾ?
1: ಅವತ್ತು ಅವತ್ತು ಶಿವರಾತ್ರಿ ಅಂತ ಅವನಿಗೂ ಗೊತ್ತಿಲ್ಲ. ಈ ಬಿಲ್ವ ಪತ್ರ ಎಲ್ಲ ಶಿವಲಿಂಗದ ಮೇಲೆಗೆ ಬಿತ್ತು. ಹಾಗೆ ಹಾಗೆ ಎಷ್ಟೋ ಬಿಲ್ವ ಪತ್ರ ಹಾಕಿ ಹಾಕಿ ಬೆಳಿಗ್ಗೆ ಆಯ್ತು, ಏನು ಸಿಗ್ಲಿಲ್ಲ. ಹೋದ ಮರುದಿವಸ ಪರಮ ಭಕ್ತ, ಶಿವನ ಭಕ್ತ. ಒಂದು ದಿವಸ ಶಿವಲಿಂಗದ ಹತ್ತಿರ ಬರುವಾಗ ಶಿವಲಿಂಗದಲ್ಲಿ ಒಂದು ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು. ಓ, ಶಿವನ ಕಣ್ಣು ಹೋಯ್ತಲ್ಲ ಅಂತ ಹೇಳಿ ಒಂದು ಕಣ್ಣನ್ನು ಕಿತ್ತ, ಅದಕ್ಕಿಟ್ಟ. ಹಾಗೆ ಅದು ಹೋಯ್ತು, ಅದಕ್ಕೆ ಕಣ್ಣು ಇದಾಯ್ತು. ಮತ್ತೆ ವಾಪಸ್ ಇನ್ನೊಂದು ಕಣ್ಣನ್ನು ತೆಗೆದು ಹೇಗೆ ಇಡುವುದು ಅಂತ ಹೇಳಿ ಕಣ್ಣು ಕಾಣುವುದಿಲ್ಲಲ್ಲ. ಅದಕ್ಕೆ ಬಲಗಾಲ ಉಂಗುಷ್ಟದಲ್ಲಿ ಕಣ್ಣಿಗೆ ಇದು ಮಾಡಿ ಕಣ್ಣನ್ನು ಕಿತ್ತ, ಅದಕ್ಕೂ ಇಟ್ಟ.
0: ಅದೊಂದು
1: ಆಗ ಕಣ್ಣು ಹೋಯ್ತು, ರಕ್ತ ಬರುವುದನ್ನು ಕಂಡು ನನಗೆ
0: ನಿಜವಾಗ್ಲೂ ಅದು ಒಂದು ದೃಶ್ಯಗಳು ತುಂಬಾ ಅಳಿಸ್ತವೆ ನಮ್ಮನ್ನ ಅಲ್ವಾ.
1: ಮತ್ತೆ ಅಪ್ಪ ನನ್ನನ್ನು ನೇವರಿಸಿದ್ರು, ಬೇಸರ ಮಾಡ್ಬೇಡ, ಚಲನಚಿತ್ರ ಅಲ್ಲ ಅದು, ನೀನು ಕೂಗ್ಬೇಡ ಅಂತ ಹೇಳಿ. ಮತ್ತೆ ಚಿತ್ರ ಎಲ್ಲ ಮುಗಿದು ಮತ್ತೆ ನನಗೆ ಅದನ್ನು ಇನ್ನೊಂದ್ಸಲ ಉಂಟು ಅಂತ ಹೇಳುವಾಗ ನಾನು ಹೋಗ್ಲಿಲ್ಲ.
0: ನಿಜ ನಿಜ ನಿಜ. ಒಂದು ಅದು ಅಂತಹ ಚಿತ್ರಗಳೆಲ್ಲ ಯಾವತ್ತೂ ಕೂಡ ಮರೀಲಿಕ್ಕೆ ಆಗುದಿಲ್ಲ ಅಲ್ವಾ?
1: ಹೌದೌದು.
0: ಸರಿ ತಿಮ್ಮಪ್ಪ ಅವರೇ,
1: ದೇವರ ಮೇಲೆ ಎಷ್ಟು ಭಕ್ತಿ ಪ್ರೀತಿ ಉಂಟು ಅಂತ ಅದನ್ನು ನೋಡಿ ನಮಗೆ ಗೊತ್ತಾಗ್ತದೆ.
0: ಖಂಡಿತ ಖಂಡಿತ ಖಂಡಿತ. ಇವತ್ತು ಯಾವ ಹಾಡು ಬೇಕಿತ್ತು ತಿಮ್ಮಪ್ಪ ಅವರೇ?
1: ನನಗೆ ಕವಿರತ್ನ ಕಾಳಿದಾಸ ಚಿತ್ರದಿಂದ ಮಾಣಿಕ್ಯ ವೀಣಾ ಅಂತ ಒಂದು ಶ್ಲೋಕ ಉಂಟಲ್ಲ,
0: ರಾಜ್ಕುಮಾರ್ ಅವರ, ರಾಜ್ಕುಮಾರ್ ಅವರು ಹಾಡಿರುವಂತದ್ದು. ಖಂಡಿತ ಅದನ್ನ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದಿಂದ ಬಂದಿರುವಂತಹ ಗೀತೆ ರಚನೆ ಚಿ ಉದಯಶಂಕರ್, ಸಂಗೀತ ನೀಡಿದರೆ ಎಂ ರಂಗರಾವ್.

0: ಚಿತ್ರಮಂದಿರದಲ್ಲಿ ನೋಡಿದಂತಹ ಸಿನಿಮಾ ಮರೆಯಲಾಗದೆ, ಅದರ ಅನುಭವ ಇದೆಲ್ಲ ಹೇಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಹಲೋ ಹಲೋ ಹಲೋ
1: ಹಲೋ ನಮಸ್ತೆ.
0: ನಮಸ್ತೆ, ಯಾರಿದು?
1: ನಾನು ಮುತ್ತಣ್ಣ ಚಿತ್ರಕಾರ ಸರ್, ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ.
0: ಮುತ್ತಣ್ಣ ಅವರು,
1: ಹ್ಞೂ ರೀ ಮೇಡಮ್, ಹ್ಞೂ ರೀ.
0: ಹೇಗಿದ್ದೀರಿ
1: ಸರ್? ಚೆನ್ನಾಗಿದೆ ಸರ್, ತಾ ಚೆನ್ನಾಗಿದ್ರ?
0: ನಾವು ಚೆನ್ನಾಗಿದ್ದೇವೆ. ಯಾವ ಹಾಡು ಬೇಕಿತ್ತು ನಿಮಗೆ
1: ಇವತ್ತು? ನನಗಾಗಿ ಮಲ್ಲಿಗೆ ಹೂವಿನ ಚಿತ್ರದಿಂದ ಮಲೆನಾಡ ಮೇಲೆ ಮುಗಿಲ ಮೇಲೆ ಗೀತೆ ಬೇಕಿತ್ತು
0: ಸರ್. ಖಂಡಿತ ಪ್ರಸಾರ ಮಾಡುವ. ಇವತ್ತಿನ ವಿಷಯ ಗೊತ್ತಲ್ವಾ ಮುತ್ತಣ್ಣ ಅವರೇ?
1: ಇಲ್ರಿ ಸರ್, ನಾನು ಟೆಕ್ ಮಾಡ್ತಿದ್ನಲ್ಲ ಅದು ನನಗೆ ಒಳ್ಳೆಯಲ್ರಿ.
0: ಸಿನಿಮಾ ಮಂದಿರದಲ್ಲಿ ನೀವು ಮರೆಯಲಾಗದ ಒಂದು ಸಿನಿಮಾ ನೋಡಿದ ಅನುಭವ.
1: ನಾನು ಮರೆಯಲಾಗದ ನೋಡಿದ ಸಿನಿಮಾ ಅಂದ್ರೆ ಸರ್, ಬೆಳಕ ಅಲ್ಲಂದ್ರೆ ಸುನಿಲ್ ಅಭಿನಯ ಇದೆ ನಮ್ಮ ಕೊಪ್ಪಳ ಜಿಲ್ಲೆ, ಅಲ್ಲಿ ಇದೆ ಥಿಯೇಟರ್, ಅಲ್ಲಿ ನೋಡಿದ್ವಿ ಸರ್. ಅದೇ ನಮ್ಗೆ ಅದೇ ಅಷ್ಟೊಂದು ದುಡ್ಡಿನ ವ್ಯವಸ್ಥೆ ಇದ್ದಿಲ್ಲ ಸರ್, ಆದ್ರೆ ಯಥಾರೀತಿ ಅವರು ಏನು ಮಾಡಿ ಯಥಾರೀತಿ ಒಟ್ಟು ಸಿನಿಮಾ ನೋಡಿದ್ವಿ, ನೆನಪು ಅಂದ್ರೆ ಅದು ಒಂದೇ ಸರ್ ನನಗೆ,
0: ಒಂದೇ ಬೆಳ್ಳಿ ಕಾಲುಂಗುರ.
1: ಆಮೇಲೆ ಮತ್ತೆ ಎಲ್ಲ ಸಿನಿಮಾ ನೋಡಿರಿ ಮೇಲೆ ಸರ್. ನಮ್ಗೆ ಅದು ಹಣದ ತೊಂದ್ರೆ ಬಹಳ ಇತ್ತು ಸರ್, ಅದು ನಾವೆಲ್ಲ ಸ್ಕೂಲ್ ಟೈಮ್ನಾಗ ನಮ್ಗೆ ರೊಕ್ಕನ ಇದ್ದಿಲ್ಲ, ಅದು ಎಲ್ಲ ನಾವು ಸುಮ್ನೆ ಅಲ್ಲಿ ಏನೋ ಒಂದು ಯಾವ ರೀತಿ ಮಾಡಿ ಯಾರಿಗೋ ಬೇಡಿ ಗೇಡಿ ಕಡೆಗೆ ಹತ್ಬಿಟ್ಟು ನೋಡ್ತಾರ
0: ಸಿನಿಮಾ ನೋಡ್ಲಿಕ್ಕೆ,
1: ಹತ್ಬಿಟ್ಟು ರೊಕ್ಕ ನೋಡ್ಬೇಕು ಮತ್ತೆ ಯಾಕೋ ನೆನೆಸ್ಬೇಕು ಅಲ್ಲಿ ಇಲ್ಲಿ ಯಾವ ರೀತಿ ಯಾರು ಯಪ್ಪ ನಾವು ಕೊಡ್ತೀವಿ ಬರ್ಲಿ ಹೋಗ ಅಂತಂದ್ ಹಂಗ ರೊಕ್ಕ ಕೊಟ್ಟು ನಮ್ಗೆ ಟಿಕೆಟ್ ತೆಗಿಸಿ 2 ರೂಪಾಯಿ ಇತ್ತು ಸರ್ ಅವಾಗೆಲ್ಲ. ಅದು
0: ಎಂತ ಒಂದು
1: ಅವಾಗ ಅದು ನಮ್ಗೆ ಇವತ್ತಿಗೆ ನೆನಪೈತು ಸರ್, ನಾನು ಆ ತರ ನೋಡಿದ್ದು.
0: ನಿಜವಾಗ್ಲೂ ಅಂತ ನೆನಪು ಯಾವತ್ತೂ ಮರೆಯಕ್ ಆಗಲ್ಲ ಮುತ್ತಣ್ಣ ಅವ್ರೆ, ಅಲ್ವಾ?
1: ನಾ ಇವತ್ತಿಗೆ ನಾವು ಕೊಪ್ಪಳ ಆ ಕಡೆ ಏನಾರ ಅಡ್ಡಿ ಅಲ್ಲಿ ಅದ ಥಿಯೇಟರ್ ನೋಡಿದ್ನಪ್ಪ ಅಂದ್ರೆ ನಮ್ಗೆ ಹಳೆದ ನೆನಪೇ ಆಗುತ್ತೆ ಸರ್ ಮತ್ತೆ,
0: ಅಲ್ವಾ? ಸೊ
1: ಬೆಳ್ಳಿ ತಂದ್ರೆ ಸರ್,
0: ಬೆಳ್ಳಿ ಕಾಲುಂಗುರ ನಿಮ್ಮ ಮನ್ಸಲ್ಲಿ ಬೆಳ್ಳಿ ತರ ಹೊಳಿತಾ ಇರುತ್ತೆ ಈ ನೆನಪುಗಳೆಲ್ಲ, ಅಲ್ವಾ?
1: ಇಲ್ಲ ಸರ್, ಇಲ್ಲ ಸರ್, ಬಹಳ ನಮ್ಗೆ ಸಾಲಿ ಹೋಗ್ತಿದ್ರೆ ನಮ್ಗೆ ಮನೆಗೆ 1 ರೂಪಾಯಿ ಕೊಡಿದ್ರು ನಮ್ಗೆ ಏನ್ರಿ, ನಾವು ರೊಟ್ಟಿ ಮಾಡ್ತೇವೆ ರೊಟ್ಟಿ ಬಕ್ಕನ ಇಟ್ಕೊಳ್ಬೇಕು ಹೋಗ್ಬೇಕತ್ತೀನಿ ಅವತ್ತಿರ್ಬೇಕು ನಾವು ಜಾಸ್ತಿ,
0: ಅಲ್ವಾ?
1: ನಿಜವಲ್ಲ ಸರ್, ನಿಜ ನಿಜ.

0: ಅದೆಲ್ಲ
1: ಅದೆಲ್ಲ ಜೀವನ ಯಾವತ್ತು ಏನ್ ಹೇಳ್ತೀರಿ, ಒಂದು ಅದ್ಭುತ ಅನುಭವಗಳದೆಲ್ಲ ಯಾವತ್ತು ಮರೆಯಕ್ಕಾಗಲ್ಲ, ಮರಿಲೇಬಾರ್ದು. ಹೌದು ಹೌದು ಹೌದು, ಖಂಡಿತ.
0: ಅಲ್ಲ ಸರ್, ಈ ಜೀವ ಇರುತ್ತಲ್ಲ ಅದು ಮರೆಯಲೇ ಇಲ್ಲ ಸರ್. ಇದು ತುಂಬಾ ಅನೇಕ ಘಟನೆಗಳು ನಡೆದ ಸರ್. ನಾವೇ
1: ಅಲ್ವಾ
0: ಇದು ಸಿನಿಮಾ ನೋಡಿದ್ವಿ, ನೀವು ಕೇಳಿರಲ್ಲ ಸರ್, ಇದು ಮರಿಲಾರ್ದು ಸರ್.
1: ಖಂಡಿತ ಖಂಡಿತ, ತುಂಬಾ ಖುಷಿ ಆಯ್ತು ಮುತ್ತಣ್ಣ ಅವರೇ ನಿಮ್ಮ ಈ ಒಂದು ಅನುಭವ ಕೇಳಿ. ಸೊ ಹಣ ಇಲ್ಲದೆ ಕಾಡಿ ಬೇಡಿ ಹತ್ತು ಒಂದು ಸಿನಿಮಾ ನೋಡುದು ಅಂತ ಹೇಳಿದ್ರೆ ಅದೊಂದು ಏನ್ ಹೇಳ್ತೀರಿ?
0: ಅಲ್ಲಿ ಮತ್ತೆ ಮಠದಾಗ ಹೋಗ್ತಿದ್ವಿ ಸರ್, ಗೋಸಿದೇಶ್ವರ ಮಠ ಇದೆ ಸರ್, ಅಲ್ಲಿ ಹೋಗಿದ್ದೆ ಸಂತಿ ಸಾರ್ ಮಾಡ್ತಿದ್ವಿ ಸರ್, ಅಲ್ಲಿ ಊಟ ಹೊಡ್ಬಿಡ್ತಿದ್ವಿ ಸರ್, ಮತ್ತೆ ಅಲ್ಲೇ ಕೆರೆ ಜಳಕ ಹೊಡೆದ ಒಟ್ಟು ಹಿಂಗ ಮಾಡ್ತಿದ್ವಿ ಸರ್. ಅದು ಲೈಫ್ ಭಾರಿ ಇತ್ತು ಸರ್.
1: ತುಂಬಾ ಚೆನ್ನಾಗಿತ್ತು ಅಲ್ವಾ? ಖಂಡಿತ ಖಂಡಿತ, ಅಂತ ಅಭಿಮಾನವೇ ಇವತ್ತಿಗೂ ಕೂಡ ಇದು ಚಿತ್ರಗಳನ್ನ ಸಿನಿಮಾ ಮಂದಿರದಲ್ಲಿ ನಿಲ್ಲಿಸ್ತಾ ಇರುವಂತದ್ದು. ತುಂಬಾ ಖುಷಿ ಆಯ್ತು ಮುತ್ತಣ್ಣ ಅವರೇ ನಿಮ್ಮ ಹತ್ರ ಮಾತಾಡಿ. ಸೊ ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇನೆ. ಮುಗಿಲ ಇದು ಮಲ್ಲಿಗೆ ಹೂವೆ ಚಿತ್ರಕ್ಕಾಗಿ ರಮೇಶ್ ಹಾಗೂ ಸ್ವರ್ಣಲತಾ ಅವರ ಹಾಡಿರುವಂತಹ ಈ ಗೀತೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಮೂಡಿ ಬಂದಿದೆ. ಕೇಳಿ ಆನಂದಿಸಿ.

0: 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಮತ್ತೆ ಹೃದಯರಾಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಚಲನಚಿತ್ರ ಮಂದಿರದಲ್ಲಿ ನೋಡಿದಂತಹ ಮರೆಯಲಾಗದ ಸಿನಿಮಾ, ಇದರ ಅನುಭವದ ಬಗ್ಗೆ ಹೇಳಲಿಕ್ಕೆ ನಮ್ಮ ಜೊತೆ ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ, ನಾನು ಮೂಡುಪೇರಾರದಿಂದ ಶ್ರೀಧರ್.
1: ಶ್ರೀಧರ್ ಅವರು ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ.
1: ಓಕೆ, ಸೊ ಯಾವ ಹಾಡು ಬೇಕಿತ್ತು ಸರ್?
2: ನನಗೆ ಗರುಡ ರೇಖೆಯಿಂದ ರವಿ ಜಾರಿದ ಅಂತ ಹೇಳಿ.
1: ಸೂಪರ್, ಒಳ್ಳೆ ಹಾಡು. ಓಕೆ, ಸೊ ಅದು ಪ್ರಸಾರ ಮಾಡುವ. ಇವತ್ತಿನ ವಿಷಯ ಗೊತ್ತಲ್ವಾ?
2: ಆ ವಿಷಯ ಗೊತ್ತು.
1: ಎಸ್, ಚಿತ್ರಮಂದಿರದಲ್ಲಿ ನೀವು ನೋಡಿದಂತ ಮರೆಯಲಾಗದ ಸಿನಿಮಾ ಮತ್ತು ಅದರ ಅನುಭವ.
2: ನಾನು ಫಸ್ಟ್ ನೋಡಿದ್ದೆ ಅದೇ ಗರುಡ ರೇಖೆ ಅಂತೇಳಿ. ನನ್ನ ಅದರಲ್ಲಿ ಒಂದು ಹಾಯ್ ಹಾವು ಸಾಯುವ ದೃಶ್ಯ ಉಂಟು. ಅದರಲ್ಲಿ ಅದು ಉರುಳಾಡಿಕೊಂಡು ಬರ್ತದೆ. ಅದಂದೇ ಬಾಲ್ಕನಿಯಲ್ಲಿ ಕೂತದ್ದು ನಾನು. ಅದು ಉರುಳಾಡಿಕೊಂಡು ಬರೋದು ಕೆಳಗೆ ಬೀಳ್ತದೆ. ನಾನೆಂತ ಮಾಡಿದೆ, ಮೇಲಿಂದ ಕೆಳಗೆ ನೋಡಿದೆ, ಎಲ್ಲಿಯಾದ್ರೂ ಕೆಳಗೆ ಬಿದ್ದಿದೆ ಅಂದ್ರೆ ಅದಷ್ಟಿಲ್ಲ ಸಣ್ಣದಿರುವಾಗ. ನಾನು ಕೆಳಗೆ ಎಲ್ಲಿಯಾದ್ರೂ ಹಾವು ಉಂಟು ಅಂತ
1: ಇತ್ತ ಹಾವಿತ್ತ ಕೆಳಗಡೆ
2: ಅಂದ್ರೆ ನನಗೆ ಅಂದ್ರೆ ಗೊತ್ತಿಲ್ಲ.
1: ಹೌದು ಹೌದು ಹೌದು, ನಿಜ ನಿಜ. ಅದು ಮಾತ್ರ ಮರೀಲಿಕ್ಕೆ ಆಗುದಿಲ್ಲ ಅಂತೆಲ್ಲ ಒಂದು ನೆನಪುಗಳನ್ನು.
2: ಇವತ್ತು ಬೇರೆ ಅದೇ ನೀವು ಹೇಳುವಾಗ ನಾನು ಬೆಳಿಗ್ಗೆ ಅದನ್ನೇ ಹೇಳಲಿಕ್ಕೆ ಕಾಯ್ತಾ ಇದ್ದೇನೆ.
1: ಅದು ಮೋಸ್ಟ್ಲಿ ನಿಮ್ಮ ಕೈಯಲ್ಲಿ ಎಲ್ಲಿಯಾದ್ರೂ ಗರುಡ ರೇಖೆ ಇರ್ತಿದ್ರೆ ಬೀಳ್ತಾ ಇರ್ಲಿಲ್ವಾ ಅಂತ ಕೆಳಗೆ ಅಲ್ವಾ?
2: ಏನಿಲ್ಲ.
1: ಖಂಡಿತವಾಗ್ಲೂ ಒಂದು ಅದ್ಭುತವಾದ ಅನುಭವ, ಯಾವತ್ತು ಮರೀಲಿಕ್ಕೆ ಆಗುದಿಲ್ಲ. ತುಂಬಾ ಖುಷಿ ಆಯ್ತು ಶ್ರೀಧರ್ ಅವರೇ ಕರೆ ಮಾಡಿದ್ದಕ್ಕೆ. ನೀವು ನಿಮ್ಮ ನೆಚ್ಚಿನ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಗರುಡರೇಖೆ ಚಿತ್ರದಿಂದ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಗೀತೆ. ಇದನ್ನ ರಚನೆ ಚಿ ಉದಯ್ ಶಂಕರ್, ಇದರ ಸಂಗೀತ ನಿರ್ದೇಶನ ಮಾಡಿದವರು ಸತ್ಯಂ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18 ರಿಂದ

ಹುಣ್ಣಿಮೆ ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲಿ ಮಿಂದೆ, ವಿರಹದಿ ಬೆಂದೆ ನೆನಪಲಿ ನೊಂದು.

0: ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದ ಆ ಅನುಭವಗಳು, ಮರೆಯಲಾಗದ ಸಿನಿಮಾ, ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ. ಹಲೋ.
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರಿದು?
1: ನಾನು ಗೀತಾ.
0: ಗೀತಾ ಅವರು ವಾಜಪೇಯಿಂದ.
1: ಹೌದು.
0: ಹೇಗಿದ್ದೀರಿ?
1: ಸೂಪರ್ ಆಗಿದ್ದೆ, ನೀವು ಹೇಗಿದ್ದೀರಾ?
0: ಅದು ಖುಷಿ ಆದದ್ದು ನೋಡಿ, ಸೂಪರ್ ಆಗಿರ್ಬೇಕು ಯಾವಾಗ್ಲೂ. ನಾವು ಸೂಪರ್,
1: ಅದು ಆಕಾಶವಾಣಿ ಕೇಳ್ತಾ ಇರುವಾಗ ಸೂಪರ್ ಆಗಿರ್ಬೇಕು
0: ಅಲ್ವಾ? ಈಗ ಇವತ್ತು ಯಾವ ಹಾಡು ಬೇಕಿತ್ತು ನಿಮಗೆ?
1: ನನಗೆ ಮುಂಗಾರು ಮಳೆ.
0: ಶಬಾಷ್, ಮಳೆಗೆ ಮುಂಗಾರು ಮಳೆ ಅಲ್ವಾ?
1: ಹೌದು.
0: ಓಕೆ, ಯಾವ ಹಾಡು ಬೇಕು ಮುಂಗಾರು ಮಳೆಯಲ್ಲಿ?
1: ಅದು ಅನಿಸುತ್ತಿದೆ.
0: ಹಾ, ಅನಿಸುತ್ತಿದೆ ಯಾಕೋ ಎಂದು. ಓಕೆ, ಖಂಡಿತ ಪ್ರಸಾರ ಮಾಡ್ತೇನೆ. ಇವತ್ತಿನ ವಿಷಯ ಗೊತ್ತಲ್ವಾ?
1: ಹೌದು, ಅದೇ ಪಿಕ್ಚರ್ ನೋಡಿದ್ದು ಲಾಸ್ಟ್. ಮುಂಗಾರು ಮಳೆ ಲಾಸ್ಟ್ ಪಿಕ್ಚರ್ ನೋಡಿದ್ದು.
0: ಯಾವುದು, ಟಾಕೀಸ್ ಅಲ್ಲಿಯಾ?
1: ಹೌದು.
0: ಓ ದೇವರೇ. ಆಮೇಲೆ ನೀವು ಯಾವುದು ಇದು ಚಿತ್ರಮಂದಿರದಲ್ಲಿ ನೋಡ್ಲಿಲ್ವಾ?
1: ನೋಡಿದ್ದೇನೆ, ತುಳು ಪಿಕ್ಚರ್ ಅಲ್ಲಿ ನೋಡಿದ್ದೇನೆ.
0: ಹಾ, ತುಳು ನೋಡಿದಿರಿ. ಕನ್ನಡ ನೋಡಿರುವುದು ಮುಂಗಾರು ಮಳೆ ಅಲ್ವಾ?
1: ಅದೇ ಲಾಸ್ಟ್. ಮತ್ತೆ ಕಮ್ಮಿ ನೋಡುದು, ಸಾಂಗ್ ಜಾಸ್ತಿ
0: ಕೇಳುದು. ಆಯ್ತು. ಸೊ ಮುಂಗಾರು ಮಳೆ, ಮುಂಗಾರು ಮಳೆಯಲ್ಲಿ ನೋಡಿದಂತ ಅನುಭವ ಹೇಗಿತ್ತು ನಿಮ್ಮದು?
1: ಅನುಭವ ಸೂಪರ್ ಆಗಿತ್ತು.
0: ಸೂಪರ್ ಆಗಿತ್ತಾ? ಅದು ಗಣೇಶ್ ಮೇಲೆ ಪೂಜಾ ಗಾಂಧಿ ಕಾಲಿಟ್ಟು ಓಡುವಾಗ ನೋವಾಗ್ಲಿಲ್ವಾ? ಹಲೋ ಗೀತಾ ಅವರೇ.
1: ಹೌದೌದು, ಸೂಪರ್, ಎಲ್ಲ ಸೀನ್ ಸೂಪರ್ ಆಗಿತ್ತು. ಅದು ತುಂಬಾ ಸೂಪರ್ ಆಗಿತ್ತು.
0: ಸೂಪರ್ ಆಗಿತ್ತು, ತುಂಬಾ ಅದ್ಭುತವಾದ ಚಿತ್ರ ಅಲ್ವಾ ಅದು?
1: ಹೌದು,
0: ಖಂಡಿತವಾಗ್ಲಿ. ತುಂಬಾ ಖುಷಿ ಆಯ್ತು ಗೀತಾ ಅವರೇ ನಿಮ್ ಜೊತೆ ಮಾತಾಡಿ. ನಿಮ್ಮ ಇಷ್ಟದ ಹಾಡು ಇದೀಗ
1: ಖುಷಿ ಆಯ್ತು ನಿಮ್ಮಲ್ಲಿ ಮಾತಾಡಿ.
0: ಖಂಡಿತ ಖಂಡಿತ, ನಿಮಗೋಸ್ಕರ ನೀವು ಕೇಳಿದಂತ ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಧನ್ಯವಾದಗಳು, ಇದೇ ರೀತಿ ಕರೆ ಮಾಡ್ತಾ ಇರಿ. ಮುಂಗಾರು ಮಳೆ ಚಿತ್ರದಿಂದ ಸೋನು ನಿಗಮ್ ಅವರು ಹಾಡಿರುವ ಜಯಂತ್ ಕಾಯ್ಕಿಣಿ ಅವರ ರಚನೆಯ ಗೀತೆ, ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಹಾಡು ಇದು ನಿಮಗಾಗಿ.

0: ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದ ಮರೆಯಲಾಗದ ಸಿನಿಮಾ ಮತ್ತು ಅದರ ಅನುಭವವನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು?
1: ಕಾರ್ಕಳ ಮುನಿಯಾಲಿನಿಂದ ಉಮೇಶ್ ಮಾತನಾಡೋದು.
0: ಉಮೇಶ್ ಅವರು ಮುನಿಯಾಲದಿಂದ. ಓಕೆ,
1: ಹೌದು.
0: ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ ಸರ್?
0: ನಾವು ಚೆನ್ನಾಗಿದ್ದೇವೆ ಉಮೇಶ್ ಅವರೇ. ಯಾವ ಹಾಡು ಬೇಕಿತ್ತು?
1: ನನ್ಗೆ ಯಜಮಾನತಿಂದ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳೆ.
0: ಶಬಾಷ್, ಮೆಲ್ಲ ಮೆಲ್ಲನೆ ಬರಲಿ ಅವಳು. ಶ್ರೀಗಂಧದ ಗೊಂಬೆ ಅಲ್ವಾ, ಫುಲ್ ಕಮ್ಮನೆ ಇರ್ತದೆ ಅಲ್ವಾ?
1: ಹೌದು.
0: ಓಕೆ, ಸೊ ಇವತ್ತಿನ ವಿಷಯ ಗೊತ್ತಲ್ವಾ ಉಮೇಶ್ ಅವರೇ?
1: ಹೌದು ಸರ್, ನನ್ಗೆ ಅಂದ್ರೆ ಟ್ಯಾಕ್ಸ್ ಅಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದೆ ಯಜಮಾನ ಸಿನಿಮಾ.
0: ಆಹಾ, ಓಕೆ.
1: ಹೌದೌದು,
0: ಹೇಗಿತ್ತು
1: ಅದರಲ್ಲಿ
0: ಹೇಗಿತ್ತು?
1: ಅವನು ವಿಷ್ಣುವ ಲಾಸ್ಟ್ ಮನೆ ಬಿಟ್ಟು ಹೋಗುವಾಗ ಸ್ವಲ್ಪ ಬೇಸರ ಆಗ್ತದೆ ನನ್ಗೆ. ಅದು ತುಂಬಾ, ಅದು ತುಂಬಾ ಅಂದ್ರೆ ತುಂಬಾ ಬೇಸರ ಆಗುತ್ತೆ ಅದು ಸಿನಿಮಾ ನೋಡುವಾಗ. ನನ್ಗೆ ಲಾಸ್ಟ್ ಟೈಮ್ ನೋಡುವಾಗ ತುಂಬಾ ನೋವಾಗಿದೆ ನನ್ಗೆ.
0: ಹೌದಾ?
1: ನಾನು ಸಣ್ಣ ಇರುವಾಗ ಅಂದ್ರೆ ಒಂದು 10 ವರ್ಷ ಇರುವಾಗ ನೋಡಿದ್ದು. ನನ್ಗೆ 10 ವರ್ಷ ವಯಸ್ಸಾಗಿತ್ತು ಆ ಟೈಮ್ ಅಲ್ಲಿ ನಾನು ನೋಡುವಾಗ,
0: ಯಜಮಾನ ಬರುವಾಗ ನೀವು ನೋಡುವಾಗ.
1: ಹೌದೌದೌದೌದು. ಇವಾಗ ಟಿವಿಯಲ್ಲಿ ಬಂದಾಗ ಸಹ ನನ್ಗೆ ಅವಧ ನೆನಪಾಗತ್ತೆ
0: ಅಲ್ವಾ? ಒಂದು
1: ಅದ್ಭುತ ಸಿನಿಮಾ.
0: ಹೌದು ಹೌದು ಹೌದು, ಖಂಡಿತ ಖಂಡಿತ ಖಂಡಿತ. ಸೊ ಅಂತ ಒಂದು ಚಿತ್ರಗಳು ಯಾವತ್ತೂ ಕೂಡ ಮರೆಯುವುದಿಲ್ಲ, ಮನಸ್ಸಿನ ಆಳದಿಂದ ಹೋಗೋದಿಲ್ಲ ಅಲ್ವಾ?
1: ಹೌದು ಸರ್, ಹೌದೌದು,
0: ಖಂಡಿತ
1: ಹೋಗೋದಿಲ್ಲ. ಅದು ಅಂದ್ರೆ ನನ್ಗೆ ಯಾವಾಗ ಟಿವಿಯಲ್ಲಿ ಬರುತ್ತೆ ಅವಾಗ ಅದು ನೆನಪಾಗುತ್ತೆ, ಆ ಸೀನ್ ಎಲ್ಲ ಆಗಿದ್ದೆಲ್ಲ
0: ಅಲ್ವಾ? ಖಂಡಿತ.
1: ಅವರದ್ದು ಎಲ್ಲ ಸಿನಿಮಾನು ಒಳ್ಳೇದು. ಇದು ಆಪ್ತ ಮಿತ್ರ, ಆಪ್ತ ರಕ್ಷಕ, ಎಲ್ಲ ಸಿನಿಮಾನು ಒಳ್ಳೇದೇ ಅವರದ್ದು. ವಿಷ್ಣುವರ್ಧನ್ ಸರ್,
0: ಹೌದು ಹೌದು,
1: ನನ್ಗೆ ಅವರಂದ್ರೆ ತುಂಬಾ ಇಷ್ಟ.
0: ಹೌದು ಹೌದು ಹೌದು, ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರದ್ದು. ಖಂಡಿತ, ತುಂಬಾ ಖುಷಿ ಆಯ್ತು ಉಮೇಶ್ ಅವರೇ ನಿಮ್ಮ ಹತ್ರ ಮಾತಾಡಿ. ಇದೇ ರೀತಿ ಕರೆ ಮಾಡ್ತಾ ಇರಿ. ನಿಮ್ಮ ನೆಚ್ಚಿನ ಚಿತ್ರದ ನೆಚ್ಚಿನ ಹಾಡು ಇದೀಗ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ ಆನಂದಿಸಿ.
1: ಸರಿ, ಓಕೆ, ಥ್ಯಾಂಕ್ ಯು ಸರ್.
0: ಯಜಮಾನ ಚಿತ್ರದಿಂದ ರಾಜೇಶ್ ಹಾಗೂ ಚಿತ್ರ ಹಾಡಿರುವ ಈ ಒಂದು ಗೀತೆ ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ರಾಜೇಶ್ ರಾಮನಾಥ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸಿನಿಮಾ ಥಿಯೇಟರ್ ಅಥವಾ ಏನು ಚಿತ್ರಮಂದಿರಗಳಲ್ಲಿ ನಾವು ಸಿನಿಮಾವನ್ನು ನೋಡೋದೇ ಒಂದು ಬಹಳ ಒಂದು ಖುಷಿಯ ಕ್ಷಣಗಳು ಅಥವಾ ವಿಶೇಷವಾದ ಅನುಭವ ಅನ್ಬೋದು. ನಮ್ಮ ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆ, ಯಾವುದೇ ರೀತಿ ಗಂಡ ಹೆಂಡತಿ ದಂಪತಿಗಳು ಹೀಗೆ ಒಬ್ಬೊಬ್ಬರ ಜೊತೆ ಹೋದಾಗ ಒಂದೊಂದು ರೀತಿಯ ಅನುಭವ, ಇದೇ ರೀತಿಯ ವಿಶೇಷವಾದ ವಿಭಿನ್ನವಾದ ಅನುಭವಗಳು ನಿಮಗೂ ಇರ್ಬೋದು. ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದ ನೆನಪುಗಳು ಹಸಿರಾಗಿರ್ಬೋದು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಿಮ್ಮ ಜೊತೆ ನಾನು ಶುಭಾಶಯ. ಮುಂದಿನ ಕಾಲರ್ ಯಾರಂತೇಳಿ ನೋಡುವಂತಹ ಸಮಯ. ಹಲೋ.
4: ಹಲೋ, ನಮಸ್ತೆ ಮೇಡಮ್.
3: ನಮಸ್ತೆ ಮೇಡಮ್, ಯಾರು ಮಾತಾಡ್ತಿದ್ದೀರಿ?
4: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ವಿ ಮೇಡಮ್.
3: ಸರಸ್ವತಿ ಅವರೇ ನಮಸ್ಕಾರ. ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಚಿತ್ರಮಂದಿರದಲ್ಲಿ ನೋಡಿದ ಸಿನಿಮಾಗಳ ಅನುಭವ.
4: ಚಿತ್ರಮಂದಿರದಲ್ಲಿ ಗಂಧರಗುಡಿ ಸಣ್ಣದ ಒಂದನೇ ಕ್ಲಾಸ್ನಲ್ಲಿ ಇರುವಾಗ ನೋಡಿದ್ದು ಮೇಡಮ್.
3: ಒಂದನೇ ಕ್ಲಾಸ್ನಲ್ಲಿ ಇರುವಾಗ
4: ಯಜಮಾನ ಚಿತ್ರ ನೋಡಿದ್ದೇನೆ ಮೇಡಮ್. 4 ಸಲ ಹೋಗಿ ನಾನು ನೋಡಿದ್ದೇನೆ.
3: ಯಾಕೆ ಇಷ್ಟ ಆಯ್ತು 4 ಸಲ ನೋಡುವಂತದ್ದು?
4: ವಿಷ್ಣುವರ್ಧನ್ ಅವರು ಅಣ್ಣ ತಮ್ಮಂದಿರಲ್ಲಿ ಎಷ್ಟು ಬಾಂಧವ್ಯ ಉಂಟು ಅಂತ ಅದರಲ್ಲಿ ನೋಡ್ಬೇಕು ಮೇಡಮ್. ನಮ್ಗೆ ಅದು ನೋಡಿ ನಮ್ಗೆ ತುಂಬಾ ಖುಷಿಯಾಗಿದೆ ಮೇಡಮ್.
3: ಹೌದಾ?
4: ನಾವು ಸಹ ಹಾಗೆ ಇದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಆಯ್ತು ಮೇಡಮ್.
3: ಖಂಡಿತ, ಒಂದು ಒಳ್ಳೆ ಸಂದೇಶ ನಿಮ್ಗೆ ಸಿಕ್ಕಿದೆ ಅಂತ ಆಯ್ತು ಅದರಿಂದ.
4: ಹೌದು ಹೌದು ಮೇಡಮ್. ಮತ್ತೆ ಗೌಡ ಚಿತ್ರದಲ್ಲಿ ಸಹ ಅವರು ಅಂಬರಿಸಿ ಹೋದ್ರೆ ಎಷ್ಟು ಒಳ್ಳೆ ಅವರು ಅವರು ಸಹ ತಂಗಿಯನ್ನು ಎಷ್ಟು ಚಂದ ನೋಡಿಕೊಂಡು ಇರ್ತಿದ್ರು. ಅದು ಎಲ್ಲ ನೋಡುವಾಗ ನಮಗೆ ಕುಟುಂಬದಲ್ಲಿ ಹೇಗೆ ಇರ್ಬೇಕು ಅಂತ ಅನಿಸಿಕೆ ಆಗ್ತದೆ ಮೇಡಮ್. ಅವರ ಅಣ್ಣ ತಮ್ಮಂದಿರು ಒಗ್ಗಟ್ಟಿನಲ್ಲಿ ಬಾಳಿದ್ರೆ ಒಳ್ಳೇದಲ್ಲ ಮೇಡಮ್? ಅದು ನನಗೆ ಅನಿಸಿ ಖುಷಿಯಿಂದ ಅನಿಸುತ್ತದೆ.
3: ಖಂಡಿತ ಖಂಡಿತ, ತುಂಬಾ ಖುಷಿ ಆಯ್ತು. ಹಾಗೆ

0: ಸಿನಿಮಾಕ್ಕೆ ಹೋಗುವಾಗ ನೀವು ಹೇಗೆ ಕುಟುಂಬದ ಜೊತೆಗೆ ಹೋಗ್ತೀರಾ ಅಥವಾ ಗಂಡ ಹೆಂಡತಿ ಹೋಗ್ತೀರಾ ಹೇಗೆ?
1: ನಾನು ಇದ್ರನ್ನು ಗಂಡ ಹೆಂಡತಿಯೂ ಹೋಗಿದ್ದೇನೆ, ಕುಟುಂಬದವರೊಟ್ಟಿಗೆ ಸಹ ಹೋಗಿದ್ದೇನೆ ಮೇಡಮ್. ನೋಡ್ಲಿಕ್ಕೆ ಜಮಾನ ಚಿತ್ರದನ್ನು ನೋಡ್ಲಿಕ್ಕೆ, ಪ್ರೌಢ ಚಿತ್ರದನ್ನು ನೋಡ್ಲಿಕ್ಕೆ ಸಹ ಹೋಗಿದ್ದೇನೆ ಮೇಡಮ್.
0: ಅದೇ
1: ಅದು
0: ಖುಷಿ ಆಯ್ತು.
1: ಕಡಬರಲ್ಲಿ ನಾವು ಹೊರದ್ದು ಮೇಡಮ್, ನನ್ನನ್ನು ಕಡಬಕ್ಕೆ ಕೊಟ್ಟದ್ದು ಅಲ್ಲಿ.
0: ಆ
1: ಅಲ್ಲಿಯ
0: ಸಿನಿಮಾ ಮಂದಿರದ ಹೆಸರು ನೆನಪಿದೆಯಾ?
1: ಅದು
0: ಕಡಬದಲ್ಲಿ
1: ನೆನಪಿಲ್ಲ ಮೇಡಮ್ ನನಗೀಗ.
0: ಗೊತ್ತಿಲ್ಲ, ಎಷ್ಟು ವರ್ಷ ಹಿಂದೆ ಸುಮಾರು?
1: ನನ್ನನ್ನು ಕೊಟ್ಟದ್ದು ಕಡಬಕ್ಕೆ. ನನ್ನ ತಾಯಿ ಮನೆ ಇಲ್ಲಿ ಪುತ್ತೂರಿನಲ್ಲಿ.
0: ಓಕೆ, ಕಡಬದಲ್ಲಿ ಸಿನಿಮಾ ಮಂದಿರದಲ್ಲಿ ನೋಡಿದಂತ ಸಿನಿಮಾ ನೀವು ಅಲ್ವಾ?
1: ಹೌದಾ, ಇಲ್ಲಿ ಯಜಮಾನ ಚಿತ್ರ ನಾನು ಪುತ್ತೂರು ಥಿಯೇಟರ್ ನಲ್ಲಿ, ಅರುಣ ಥಿಯೇಟರ್ ನಲ್ಲಿ ನೋಡಿದ್ದು ಮೇಡಮ್.
0: ಪುತ್ತೂರು ಅರುಣ ಥಿಯೇಟರ್ ನಲ್ಲಿ ಈಗಲೂ ಇದೆಯಾ ಆ
1: ಅದು ನನಗೆ
0: ಥಿಯೇಟರು?
1: ಗೊತ್ತಿಲ್ಲ. ಪುತ್ತೂರಿನಲ್ಲಿ ಸಂಗೀತಾ, ಅರುಣ, ಮಯೂರ ಎಲ್ಲ ಗೊತ್ತುಂಟು ಮೇಡಮ್ ನನಗೆ.
0: ಸೊ ಚಿತ್ರಮಂದಿರದ್ದು ಹೆಸರು ಕೂಡ ನೆನಪಿದೆ ನಿಮಗೆ ಆ ಟೈಮಲ್ಲಿ
1: ಹೌದು
0: ನೋಡಿರೋದು. ಓಕೆ, ಖುಷಿ ಆಯಿತು
1: ಹೌದು
0: ಸರಸ್ವತಿ ಅವರು. ಈಗ ಯಾವ ಗೀತೆಯನ್ನು ಪ್ರಸಾರ ಮಾಡೋದು ನಿಮಗೋಸ್ಕರ?
1: ಜೀವನ ಚೈತ್ರ ಚಿತ್ರದಿಂದ ಮೇಡಮ್, ಲಕ್ಷ್ಮಿ ಬಾರಮ್ಮ, ಭಾಗ್ಯ ಲಕ್ಷ್ಮಿ ಬಾರಮ್ಮ ಅಂತ ಹಾಡಿದೆ.
0: ಖಂಡಿತವಾಗಿ, ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ. ಕರೆ ಮಾಡ್ತಾ ಇರಿ
1: ಥ್ಯಾಂಕ್
0: ಅಂತ
1: ಯು ಮೇಡಮ್,
0: ಹೇಳ್ತಾ
1: ನಮಸ್ತೆ.
0: ನಿಮಗೋಸ್ಕರ ಈ
1: ನಮಸ್ತೆ
0: ಗೀತೆಯನ್ನು
1: ಮೇಡಮ್.
0: ಪ್ರಸಾರ ಮಾಡ್ತೀವಿ. ನಮಸ್ತೆ. ಸರಸ್ವತಿ ಪುತ್ತೂರಿನಿಂದ ಕರೆ ಮಾಡಿದ್ರು. ಅವರಿಗಾಗಿ ಜೀವನ ಚೈತ್ರ ಸಿನಿಮಾದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಈ ಚಿತ್ರದ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು ಶ್ರೀ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಉಪೇಂದ್ರ ಕುಮಾರ್.

0: ನಾವು ಕೇಳ್ತಾ ಇದ್ದೇವೆ. ಮುಂದಿನ ಕರೆ ಯಾವ ಶ್ರೋತೃ ಮಾಡಿದ್ದಾರೆ ಅವರ ಅನುಭವದ ಬಗ್ಗೆ ಹಂಚ್ಕೊಳ್ತಾರೆ ಅಂತೇಳಿ ಕೇಳೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಿ?
1: ಆಕಾಶ, ನಾನು ಸುಳ್ಳಿದಿಂದ ಶ್ರೀಧರ ಮೇಡಮ್.
0: ಶ್ರೀಧರ್ ಅವರು ನಮಸ್ಕಾರ.
1: ಆಕಾಶವಾಣಿ ಬಳಗದವರಿಗೆ ಎಲ್ಲರಿಗೂ ಶುಭ ಮುಂಜಾನೆ ಮೇಡಮ್.
0: ನಿಮ್ಗೆ ಕೂಡ ನಮಸ್ಕಾರಗಳು, ನಿಮ್ಗೆ ಕೂಡ ಶುಭ ಮುಂಜಾನೆ.
1: ಸರಿ ಮೇಡಮ್,
0: ಹಾಗೇನೆ ಇವತ್ತು ನಾವು ಮಾತಾಡ್ತಾ ಇದ್ದೇವೆ ಸಿನಿಮಾ ಮಂದಿರದ ಅಥವಾ ಚಿತ್ರ ಮಂದಿರದಲ್ಲಿ ನೋಡಿರುವಂತಹ ಸಿನಿಮಾಗಳ ಅನುಭವ. ಸೊ ನಿಮ್ಮ ನೆನಪುಗಳು ಸಾಕಷ್ಟು ಇದೆ.
1: ನೋಡಿದ ಅನುಭವಗಳು ತುಂಬಾ ಇದೆ, ಹೇಳಲಿಕ್ಕೆ ಅಸಾಧ್ಯ ಅಷ್ಟು ಅನುಭವಗಳೆಲ್ಲ ಇದೆ ಮೇಡಮ್.
0: ಒಂದೆರಡು ಸಾವಿರ ನೆನಪುಗಳನ್ನ
1: ಒಂದನ್ನು ನಾನು ಉದಾಹರಣೆ ಹೇಳ್ತೇನೆ ಮೇಡಮ್. ನಾನು ನನ್ನ ಒಂದು ಗೆಳೆಯನ ಮನೆಗೆ ಮೈಸೂರಿಗೆ ಹೋಗಿದ್ದೆ ಮೇಡಮ್. ಆಗ ಅಲ್ಲಿ ಈ ಮಯೂರ ಚಿತ್ರ ಬಿಡುಗಡೆ ಆದ ದಿನ, ಅದಕ್ಕೆ ಹೋಗ್ಬೇಕು ಅಂದ್ರೆ ನನ್ನ ಫ್ರೆಂಡ್ ಹೇಳಿದ ಹೋಗು ಅದಕ್ಕೆ ಅಂತ ಹೇಳಿ 15 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಹೋದ್ವಿ ಮೇಡಮ್.
0: 15 ಕಿಲೋಮೀಟರ್?
1: ಹೌದು, ಸೈಕಲ್ ಹೊಡ್ಕೊಂಡು ನಾವು ಮಾರ್ನಿಂಗ್ ಶೋಕ್ಕೆ ಹೋದ್ವು. ಬಟ್ 15 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಹೋದ್ರು ನಮ್ಗೆ ನೋಡುವಾಗ ಕ್ಯೂ ನಿಂತು ನೋಡುವಾಗ ಮಾರ್ನಿಂಗ್ ಶೋ ನನಗೆ ಸಿಗ್ಲಿಲ್ಲ ನಮಗೆ. ಆಮೇಲೆ ನನಗೆ ನೂನ್ ಶೋಗೆ ಅಲ್ಲೇ ನಿಂತು ಸಿನಿಮಾ ನೋಡಿದ್ದು ಬಂದದ್ದು, ಅದು ಈಗಲೂ ನೆನಪು ಬರ್ತಾ ಉಂಟು.
0: ಅಂತ ನೆನಪುಗಳೆಲ್ಲ ತುಂಬಾ ಅದ್ಭುತ ಅಲ್ಲ, ಯಾಕಂತ ಹೇಳಿದ್ರಿ ಸೈಕಲ್ ಹೊಡೆದು ನಮ್ಗೆ ಟಿಕೆಟ್ ಸಿಗದೆ ನಾವು ಕಾದು ಸಿನಿಮಾ ನೋಡಿರುವಂತದ್ದು ಅಂತ ಹೇಳಿದ್ರೆ ಬಹಳ ಒಂದು ಇವಾಗಿನ ಕಾಲಕ್ಕೆ ನಾವು ನೆನಪಿಸಿಕೊಳ್ಳೋದು ಅಂತ ಹೇಳಿದ್ರೆ ಅದ್ಭುತನೇ. ಸರಿ,
1: ಉಂಟು ಆದ್ರೂ ಇದೊಂದು ನನಗೆ ಆ ಸೈಕಲ್ ಹೊಡೆದು ಹೋಗಿ ನಾವು ಮಧ್ಯಾಹ್ನ ನೂನ್ ಶೋ ನೋಡಿ ಬಂದು ಸಿನಿಮಾ ಕೂಡ ಅಷ್ಟೇ ಒಳ್ಳೇದಿತ್ತು. ಅಂತ ಅನುಭವ ಸುಮಾರು ಉಂಟು ಮೇಡಮ್.
0: ಯಾವ ಚಿತ್ರಮಂದಿರ?
1: 4 ಸಿನಿಮಾ ನೋಡಿದ ಚರಿತ್ರೆ ಕೂಡ ಉಂಟು ಮೇಡಮ್ ನನಗೆ.
0: ಯಾವ್ದು ನೆನಪಿಸ್ಕೊಳ್ಳೋದು?
1: ಮಾರ್ನಿಂಗ್ ಶೋ, ನೂನ್ ಶೋ, ಫಸ್ಟ್ ಶೋ, ಸೆಕೆಂಡ್ ಶೋ.
0: ಯಾರ ಸಿನಿಮಾನ ಅಷ್ಟು ತುಂಬಾ ಪ್ರೀತಿಯಿಂದ ನೋಡ್ತಾ ಇದ್ರಿ ನೀವು ಟಾಕೀಸ್ ಅಲ್ಲಿ?
1: ಯಾಕೆಂದ್ರೆ ಹೇಳಿದ್ರೆ ಆಗ ನಮಗೆ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡುದು ಒಂದು ಒಂದು ಹುಚ್ಚು ಮೇಡಮ್. ಒಂದು ನಮಗೆ ಒಂದು ಏನೋ ಒಂದು ಹುಚ್ಚು ಅಂತ ಹೇಳುದಲ್ಲ, ಅದೇನೋ ನಮಗೆ ಒಂದು ಇಷ್ಟ ಆಗ್ತಿತ್ತು. ಆಗ
0: ಖಂಡಿತವಾಗಿ
1: ಕೂಡ ಹೋಗುದು ಅದು ಆ ಸಿನಿಮಾದಲ್ಲಿ ಬೊಬ್ಬೆ ಹಿಡಿಯುದು ಶಿಲ್ಲೆ ಹಾಕುದು ಅಂತ ಕಾಲದಲ್ಲಿ ದಿನಕ್ಕೆ ಒಂದು 4 ಶೋ ನೋಡಿದ ದಿನ ಕೂಡ ಉಂಟು ಮೇಡಮ್ ನಮ್ಮ ಅನುಭವ.
0: ತುಂಬಾನೇ ಖುಷಿ ಸರ್, ಇದೆಲ್ಲ ಆಗಿನ ನೆನಪುಗಳು. ಆಗ ಸಿನಿಮಾದಲ್ಲಿ ನೋಡೋದು ಒಂದು ವಿಶೇಷವಾದ ಅನುಭವ, ಈಗ ಏನು ಏನು ಸಾಮಾಜಿಕ ಜಾಲತಾಣ ಎಲ್ಲ ಇಲ್ದಿರೋಂತ ಸಮಯದಲ್ಲಿ ಅಲ್ವಾ. ಇತ್ತೀಚೆಗೆ ನೋಡಿದ ಸಿನಿಮಾ ಯಾವುದು ಚಿತ್ರಮಂದಿರದಲ್ಲಿ?
1: ಹೇಗೆ ಮೇಡಮ್, ನಾನು ನೆನಪು ಬರ್ತಾ ಇಲ್ಲ ಮೇಡಮ್ ನನಗೆ.
0: ನೀವು ಹಾಗಾದ್ರೆ ಇತ್ತೀಚೆಗೆ ಹೋಗೇ ಇಲ್ಲ ಅನ್ಸತ್ತೆ.
1: ಇತ್ತೀಚೆಗೆ ನಾನು ಇದಕ್ಕೆ ಹೋಗಿ ಇತ್ತೀಚೆಗೆ ನೋಡಿದ ಸಿನಿಮಾ ಇತ್ತೀಚೆಗೆ ರಾಷ್ಟ್ರ ಪ್ರಶಸ್ತಿ ಬಂತಲ್ಲ ಮೇಡಮ್, ಕಾಂತಾರ.
0: ಕಾಂತಾರ ಕಾಂತಾರ ನೋಡಿದ್ರೆ?
1: ಕಾಂತಾರ ಅದು ನೋಡಿದ್ದೇನೆ ಮೇಡಮ್.
0: ಆದ್ರೆ ಖಂಡಿತ ಸರ್, ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಟಾಕೀಸ್ ಅಂದ್ರೆ ಚಿತ್ರಮಂದಿರಕ್ಕೆ ಹೋಗಿ ನೋಡಿ.
1: ನಮ್ಮ ಸುಳ್ಯದಲ್ಲಿ ಈಗ ಮಾಡಿಫೈ ಆಗಿ ಸಂತೋಷಿತ ಒಂದೇ ಇರುವುದು, ಅದನ್ನು ಒಳ್ಳೆ ಆಧುನಿಕತೆಯಲ್ಲೆಲ್ಲ ಮಾಡಿ 3 ಕಂಪಾರ್ಟ್ಮೆಂಟ್ ಮಾಡಿ 3 ಸಿನಿಮಾ ನೋಡುವಾಗೆಲ್ಲ ಮಾಡಿದ್ದಾರೆ ಮೇಡಮ್.
0: ಓಕೆ ಓಕೆ ಓಕೆ.
1: ಹೌದು, ಅದ್ರಿಂದ ಹೋಗ್ಲಿಲ್ಲ, ಹೋಗ್ಬೇಕಷ್ಟೇ. ಇತ್ತೀಚೆಗಷ್ಟೇ ಅದು ಓಪನಿಂಗ್ ಸೆರೆಮನಿ ಆಗಿದೆ.
0: ಓಕೆ, ಬಹಳ ಖುಷಿ ಆಯ್ತು ಸರ್ ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕಾಗಿ. ನಿಮ್ಗೋಸ್ಕರ ಯಾವ ಗೀತೆಯನ್ನ ಪ್ರಸಾರ ಮಾಡಿ?
1: ನನಗಿವತ್ತು ಅದೇ ಹಾಡು ಮಯೂರ ಚಿತ್ರ ಅಷ್ಟು ಕಷ್ಟಪಟ್ಟು ನಾನು ನೋಡಿದ ಸಿನಿಮಾದ ಹಾಡನ್ನೇ ಪ್ರಸಾರ ಮಾಡಿ ಮೇಡಮ್. ಈ ಮೌನವ ಏನು ಅಂತ ಹೇಳಿ.
0: ಖಂಡಿತ ಸರ್, ಇಷ್ಟು ಪ್ರೀತಿಯಿಂದ ಸಿನಿಮಾವನ್ನ ಇಷ್ಟಪಟ್ಟು ಅದೇ ಗೀತೆಯನ್ನು ಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಾ, ನಿಮ್ಗೋಸ್ಕರ ಆ ಗೀತೆಯನ್ನ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದ. ಸುಳ್ಳದಿಂದ ಶ್ರೀಧರ್ ಅವರು ಕರೆ ಮಾಡಿ, ಅವರು ಮೊದಲನೇ ಬಾರಿ ಮಯೂರ ಸಿನಿಮಾವನ್ನು ಇಷ್ಟಪಟ್ಟು ನೋಡಿದ್ದೇವೆ, ಅದೇ ಗೀತೆಯನ್ನು ನಮಗೋಸ್ಕರ ಪ್ರಸಾರ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮಯೂರ ಚಿತ್ರದ ಈ ಗೀತೆ ಸಾಹಿತ್ಯ ನೀಡಿದ್ದಾರೆ ಜಿ ಉದಯಶಂಕರ್ ಹಾಗೂ ಸಂಗೀತ ಜಿ ಕೆ ವೆಂಕಟೇಶ್ ಅವರದ್ದು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸಾಮಾಜಿಕ ಜಾಲತಾಣಗಳು ಬರುವ ಮೊದಲು ಸಿನಿಮಾ ಥಿಯೇಟರ್ಗಳು ಬಹಳ ಒಂದು ಆಪ್ತವಾಗಿದ್ದಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಸಂತೋಷದ ಕ್ಷಣಗಳನ್ನು ಕಳೆಯೋಕ್ಕೆ ಹೋಗೋದು ನಾವು, ಮನೋರಂಜನೆಗಾಗಿ ಸಿನಿಮಾ ಟಾಕೀಸ್ ಅಥವಾ ಚಿತ್ರಮಂದಿರಗಳು. ಇಂತಹ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿದ ಅನುಭವಗಳ ಬಗ್ಗೆ ನಮ್ಮ ಶ್ರೋತೃಗಳು ಮಾತಾಡ್ತಾ ಇದ್ದಾರೆ. ಮುಂದಿನ ಶ್ರೋತೃ ಯಾರು ಕರೆ ಮಾಡಿದ್ದಾರೆ, ಅವರ ಅನುಭವಗಳ ಬಗ್ಗೆ ಏನು ಹೇಳ್ಕೊಳ್ತಾರೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಿ?
2: ನಾನು ಇಸ್ಮಾಯಿಲ್ ಕಲ್ಲಾಡಿ.
1: ಇಸ್ಮಾಯಿಲ್ ಅವರೇ, ನಮಸ್ಕಾರ.
2: ಅದೇ ಈಗ ಇದು ಸಿನಿಮಾ ಥಿಯೇಟರ್ಗೆ ಹೋಗೋದು ತುಂಬಾ ವರ್ಷ ಆಯ್ತು. ಲಾಸ್ಟ್ ಸಿನಿಮಾ ಯಾವುದಂದ್ರೆ ಮೂಡೆಬಿದ್ರೆಯಲ್ಲಿ ನೋಡಿದ್ದೇ ಇರಬಹುದು. ಅದು ಎಂತದು, ನಂಜುಂಡಿ ಕಲ್ಯಾಣ ಮತ್ತು ಉತ್ಕರ್ಷ ಅಂತ ಎರಡು ಸಿನಿಮಾ ನೋಡಿದ್ದು ನನಪು ಲಾಸ್ಟ್ ಈಗ ಅದು ಥಿಯೇಟರ್ ಅಲ್ಲಿ. ಇದರಲ್ಲಿ ನಾನು ಮಂಗಳೂರಲ್ಲಿ ಮತ್ತೆ ಎಲ್ಲ ಮೂಡಿಗೆರೆಯಲ್ಲಿ ಎಲ್ಲ ನೋಡಿದ ಫಿಲ್ಮುಗಳು ಅದು ಮೂರು ಅಚ್ಚೊತ್ತದೆ ಉಳಿದಿದೆ ಮೇಡಮ್. ಒಂದು ಅತ್ತೆಗೆ ತಕ್ಕ ಸೊಸೆ, ಒಂದು ಪಟ್ಟಣಕ್ಕೆ ಬಂದ ಪತ್ನಿಯರು, ಒಂದು ಕೆಜಿ ನಂಬರ್ ಒನ್ ಪ್ರಭಾಕರ್ ಮತ್ತು ಲೀಲಾವತಿ ಅಮ್ಮ ಮಗನಾಗಿ ಅಭಿನಯಿಸಿದ್ದ ಅದರಲ್ಲಿ.
1: ಯಾಕೆ ಸರ್ ಕನ್ನಡ ಸಿನಿಮಾ ನೋಡದೆ?
2: ಚಿಕ್ಕಂದಿನಲ್ಲಿರುವಾಗ ಅದೇ ಪಕ್ಕದ ಮನೆಯ ಇದು ಆಯಕ್ಕೆ ಕೆಲಸಕ್ಕೆ ಹೋದಾಗ ಕೋಳಿಗೂಡಿಂದ ಮೊಟ್ಟೆ ಕದ್ದು ತಂದದ್ದನ್ನು ಅಮ್ಮ ಬೇಯಿಸಿಕೊಟ್ಟು, ಮತ್ತೆ ಒಂದ್ ದಿವಸ ಕೋಳಿ ಮುಟ್ಟ ತಂದು ತಂದು ತಂದು ಒಂದ್ ದಿವಸ ಕೋಳಿ ಮೊಟ್ಟೆ ಇಕ್ಕಿದಾಗ ಕಾವು ಕೊಡ್ಲಿಕ್ಕೆ ಟೈಮ್ ಆಗುವಾಗ ಅದು ಎಲ್ಲಿ ಎದ್ದು ಹೋಗುದಿಲ್ಲಲ್ವಾ. ಆವಾಗ ಮೊಟ್ಟೆಯನ್ನು ಕೋಳಿಯನ್ನು ಒಟ್ಟಿಗೆ ತಂದು ತಂದಾಗ ಅಮ್ಮ ಅದನ್ನು ಕೊಂದು ಸಾರು ಮಾಡಿ ಕೊಡೋದು ಮಗನಿಗೆ, ಬೇಷ್ ಬೇಷ್ ಅನ್ನೋದು. ಮತ್ತೆ ಅವಳು ನೆರೆಮನೆಯಕ್ಕೆ ಬಂದು ಕೇಳುವಾಗ ಅದು ಅವಳಿಗೆ ಬೈದು ಕಲಿಸುವುದು. ಇದು ಆಗಿ ಆಗಿ ಆಗಿ ಅವನೇನು ಮಾಡ್ತಾನೆ, ದೊಡ್ಡ ಅಂತರ್ ಎಂತದು ಇದರ ರಾಜ್ಯ ಕಿಲಾಡಿ ಆಗುತ್ತಾನೆ. ಕೊನೆಯಲ್ಲಿ ಇವನಿಗೆ ಗಲ್ಲು ಶಿಕ್ಷೆ ಅಂತ ಇಲ್ಲಿ ಕೋರ್ಟ್ ಅಲ್ಲಿ ಆಗುವಾಗ ಇವನು ಹೇಳ್ತಾನೆ, ನನಗೆ ನಿಮ್ಮ ಕೊನೆಯ ಆಸೆ ಏನಂತ ಕೇಳುವಾಗ, ನನಗೆ ನನ್ನ ತಾಯಿಯನ್ನು ಕರೆಸಬೇಕು, ಒಮ್ಮೆ ಅವರ ಮುಖ ನೋಡಬೇಕಂತ. ಆಗ ಮುಜಿ ತಾಯಿಯನ್ನು ಕರ್ಕೊಂಡು ಬರ್ತಾರೆ. ಆಗ ಇವನು ಹೇಳ್ತಾನೆ, ನಾಯಕ ನನ್ನನ್ನು ಹೀಗೆ ಎಂತದು ಈ ರೌಡಿ ಮಾಡ್ಲಿಕ್ಕೆ ಕಾರಣ ನನ್ನ ಅಮ್ಮ, ನನಗೆ ಕೊಡುವ ಶಿಕ್ಷೆಯನ್ನು ನನ್ನ ಅಮ್ಮನಿಗೆ ಕೊಡಬೇಕು ಅಂತಾನೆ. ನಾನು ಆಮೇಲೆ ಅದು ಟಿವಿಯಲ್ಲಿ ನೋಡಿದೆ. ಟಿವಿಯಲ್ಲಿ ನೋಡುವಾಗ ಅದು ನನಗೆ ಅಷ್ಟು ಚೆನ್ನಾಗಿ ಕಾಣಲಿಲ್ಲ. ಅದು ಥಿಯೇಟರ್ ನೋಡಿದ್ದು ಮರೆಯಲಿಕ್ಕಾಗಲಿಲ್ಲ ಮೇಡಮ್.
1: ಖಂಡಿತ ಟಾಕೀಸ್ ಅಲ್ಲಿ
2: ಅಂದ್ರೆ ನಮ್ಮ ಅಮ್ಮ ತೀರಿ ಹೋಗಿದ್ದ, ನಾವು ಸ್ವಲ್ಪ ದಿವಸ ಕಾಲ್ ಮಾಡ್ಲಿಲ್ಲ, ನಾವು ಶೋಕದಲ್ಲಿದ್ದೇವೆ. ಅಮ್ಮ ಪ್ರಾಯ ಆದ್ರೂ ತೀರಿ ಹೋದ್ರು ಕಾಡ್ತಿದೆ. ಅದಕ್ಕಾಗಿ ಸಾಂಗ್ರಿಯಾನ ಚಿತ್ರದ ಪ್ರೀತಿಯಿಂದ ಪತ್ನಿ ಕೊಟ್ಟ ಮಮ್ಮಿ ನನಗೆ ಹಾಡು ಹಾಡು ಪ್ರಸಾರ ಮಾಡಿ.
1: ಖಂಡಿತ.

0: ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಇಸ್ಮಾಯಿಲ್ ಅವರೇ.
1: ಆಗಲಿ ಮೇಡಮ್, ಧನ್ಯವಾದ.
0: ಇಸ್ಮಾಯಿಲ್ ಅವರು ಕರೆ ಮಾಡಿಬಿಟ್ಟು ನಮಗೆ ಸಾಂಗ್ಲಿಯನ ಚಿತ್ರದ ಗೀತೆ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಹಾಗೆ ಚಿತ್ರಮಂದಿರದಲ್ಲಿ ನೋಡಿದ ಸಾಕಷ್ಟು ನೆನಪುಗಳನ್ನು ಕೂಡ ಅವರು ಹಂಚಿಕೊಂಡ್ರು. ಅವರಿಗಾಗಿ ಈ ಚಿತ್ರದ ಈ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಛಾಯಾ ಹಾಗೂ ಮಂಜುಳಾ ಅವರ ಧ್ವನಿಯಲ್ಲಿ. ದೊಡ್ಡರಂಗೇಗಳು ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಕಾರ್ಯಕ್ರಮದ ಕೊನೆ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ಹೇಳಿ ನೋಡುವಂತ ಸಮಯ. ಹಲೋ,
1: ಹಲೋ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ?
1: ನಾವು ಕುಂದಾಪುರದಿಂದ ರಾಜೇಶ್ ಒಕ್ಕೊಳ್ಳಿ ಅಂತ.
0: ರಾಜೇಶ್ ಅವರೇ ಮಾತಾಡಿ. ಚಿತ್ರಮಂದಿರದಲ್ಲಿ ನೀವು ನೋಡಿದ ಸಿನಿಮಾದ ಅನುಭವ ಹಾಗೂ ನೆನಪುಗಳು.
1: ನಾವು ಇಲ್ಲಿ ನಮ್ಮ ನೆರೆಮನೆ ಒಂದು ಇಬ್ಬರು ನಮ್ಮ ಅಣ್ಣ ಎಲ್ಲ ಸೈಕಲ್ ಅಲ್ಲಿ ಮೃಗಾಲಯ ಪಿಕ್ಚರ್ಗೆ ಹೋಗ್ತಿತ್ತು ಮೇಡಮ್.
0: ಇತ್ತೀಚೆಗೆ ಯಾವ್ದಾದ್ರು ನೋಡಿದ್ದೀರಾ ಸಿನಿಮಾ?

0: ಇತ್ತೀಚೆಗೆ ಕಮ್ಮಿ ಮೇಡಮ್.
1: ನಿಮ್ಮೂರ ಕಡೆ ಯಾವ ಟಾಕೀಸ್ ಇದೆ?
0: ಪೂರ್ಣಿಮಾ ಮತ್ತೆ ಗೀತಾಂಜಲಿ ವಿನಾಯಕ ಅಂತ ಮೂರು ಟಾಕೀಸ್ ಇತ್ತು. ಸಿಕ್ಕಿದ್ದಾರ? ನಾಲ್ಕು ಟಾಕೀಸ್ ಉಂಟು ಮೇಡಮ್.
1: ಓಕೆ, ಸಿನಿಮಾ ನೋಡೋ ಹುಚ್ಚು ಜಾಸ್ತಿ ಇತ್ತು ಆವಾಗ?
0: ಆವಾಗ ತುಂಬಾ ಇತ್ತು ಮೇಡಮ್.
1: ಹೇಳಿ, ಹೇಗಿತ್ತು ಅನುಭವ?
0: ಈಗ ಭಾರತ ಸಿನಿಮಾ ಆಗಿದೆ.
1: ಹೇಳಿ, ಹೇಗಿತ್ತು ಆ ನೆನಪುಗಳು?
0: ನಾಲ್ಕು ಈಗ ಮುಚ್ಚಿ ಹೋಗಿದೆ ಮೇಡಮ್, ಒಂದು ಮಾತ್ರ ಉಂಟು ಈಗ ಭಾರತ ಸಿನಿಮಾ.
1: ಸರಿ, ನಿಮ್ಮ ಸಿನಿಮಾ ನೋಡಿದ ಅನುಭವಗಳ ಬಗ್ಗೆ ಹೇಳಿ. ಯಾವ ಸಿನಿಮಾ ಮರೆಯಲಾಗದೆ ನೆನಪಲ್ಲಿ ಉಳಿದಿದೆ?
0: ನಮಗೆ ಪ್ರೇಮಲೋಕ ಮೇಡಮ್.
1: ಪ್ರೇಮಲೋಕ
0: ತುಂಬಾ ಕೈಗೆ ಎಲ್ಲ ಟಿಕೆಟ್ಗೋಸ್ಕರ ಗಾಯ ಎಲ್ಲ ಮಾಡಿ.
1: ಟಿಕೆಟ್ಗೋಸ್ಕರ ಗಾಯ ಎಲ್ಲ ಮಾಡ್ಕೊಂಡಿದ್ರಾ?
0: ಹೌದೌದೌದು, ಅಷ್ಟು ರಶ್ ಇರ್ತಿತ್ತು ಮೇಡಮ್.
1: ಯಾಕೆ ಅಷ್ಟೊಂದು ರಶ್ ಇತ್ತು?
0: ಹೌದೌದೌದು.
1: ಯಾರೆಲ್ಲ ಹೋಗಿದ್ರಿ? ನಿಮ್ಮ ಪ್ರೇಯಸ್ ಜೊತೆ ಹೋಗಿದ್ರಾ, ಫ್ಯಾಮಿಲಿ ಜೊತೆ ಹೋಗಿದ್ರಾ?
0: ಇಲ್ಲ ಇಲ್ಲ, ನಮ್ಮ ಗ್ರೂಪ್ ತುಂಬಾ ಇದ್ದ, ಅವರೊಟ್ಟಿಗೆಲ್ಲ ಹೋಗ್ತಿತ್ತು ಮೇಡಮ್.
1: ಓಕೆ, ಸ್ನೇಹಿತರ ಜೊತೆ ಹೋಗಿರೋಂಥದ್ದು.
0: ಹೌದೌದು.
1: ಖಂಡಿತ, ಯಾವ ಸಿನಿಮಾದ ಗೀತೆಯನ್ನು ಪ್ರಸಾರ ಮಾಡೋಣ ಇವತ್ತು?
0: ಪ್ರೇಮೋಲ್ಲಾಸದಿಂದ ಯಾವ್ದಾದ್ರು.
1: ಖಂಡಿತ, ನಿಮಗೋಸ್ಕರ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ರಾಜೇಶ್ ಅವರೇ. ರಾಜೇಶ್ ಅವರಿಗೋಸ್ಕರ ಪ್ರೇಮಲೋಕ ಚಿತ್ರದ ಈ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲಿಕ, ಗಾಯಕರು SP ಬಾಲಸುಬ್ರಹ್ಮಣ್ಯಂ.

0: ಈ ಗೀತೆಯೊಂದಿಗೆ ಇಂದಿನ ಹೃದಯರಾಗ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇಂದು ಕರೆ ಮಾಡಿದ ಎಲ್ಲ ಶ್ರೋತೃಗಳು ಕೂಡ ಚಿತ್ರಮಂದಿರದಲ್ಲಿ ನೋಡಿರುವಂಥ ಸಿನಿಮಾಗಳ ಬಗ್ಗೆ ತಮ್ಮ ಒಳ್ಳೊಳ್ಳೆಯ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನಿರೂಪಣೆ ರಾಕೇಶ್ ಶೆಟ್ಟಿ ಅಳಪೆ ಹಾಗೂ ಶುಭಾಶಯ, ತಾಂತ್ರಿಕ ನೆರವು ಉಮೇಶ್ ಅಶೋಕನಗರ ಮತ್ತು ಅನಿಲ್ ಕುಮಾರ್ ತೇರ್ಲಾ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಂಗಳೂರು, ಈಗ ಸಮಯ 11:30:34. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಗಾಯನ, ತಬ್ಲಾ ಸಾಥಿ ಸುಭಾಷ್ ಕಮಂತ್. ಮೊದಲಿಗೆ ರಾಗ್ ಭೂಪಾಲಿ ತೋಡಿ, ವಿಲಂಬಿತ್ ರೂಪಕ್ ತಾಳ್, ಧೃತ್ ತೀನ್ ತಾಳ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಗಾಯನದಲ್ಲಿ ರಾಗ್ ಭೂಪಾಲಿ ತೋಡಿ ಹಾಗೂ ದಿನ್ಕಿ ಪುರಿಯಾ ಕೇಳಿದಿರಿ. ತಬ್ಲಾ ಸಾಥಿ ಸುಭಾಷ್ ಕಮಂತ್. ಆಕಾಶವಾಣಿ ಮಂಗಳೂರು, ಈಗ ಸಮಯ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

16,00,000 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಶೇಕಡ 75.19% ಡಿಜಿಟಲೀಕರಣ ಪೂರ್ಣಗೊಂಡಿದೆ. ರಾಜ್ಯದ ಒಟ್ಟು 5,54,00,000 ಜನ ಮತದಾರರಿಗೆ ಗಣತಿ ನಮೂನೆ ವಿತರಣೆ ಪೂರ್ಣಗೊಂಡಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ 2025 ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಬೆಂಗಳೂರಿನಲ್ಲಿ ಮಾಹಿತಿ ನೀಡಿ, ಹೊಸಪೇಟೆಯ ಪಲ್ಲವ ಪ್ರಕಾಶನಕ್ಕೆ 1,00,000 ರೂಪಾಯಿ ಬಹುಮಾನವುಳ್ಳ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ, ಡಾ ಎಂಎಂ ಕಲಬುರಗಿ ಮಾನವಿಕ ಅಧ್ಯಯನ ಪ್ರಶಸ್ತಿ 75,000 ರೂಪಾಯಿ ನಗದು ಪುರಸ್ಕಾರದೊಂದಿಗೆ ಮೈಸೂರಿನ ಡಾ ರಾಮೇಗೌಡರಿಗೆ ನೀಡಲಾಗುವುದು ಎಂದರು.

0: 10,000 ರೂಪಾಯಿ ನಗದು ಬಹುಮಾನದ ಡಾ ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಬೀದರ್ನ ಡಾ ಶ್ರೀ ಚನ್ನವೀರ ಶಿವಾಚಾರ್ಯರು ಭಾಜನರಾಗಿದ್ದಾರೆ. ಡಾ ಅನುಪಮಾ ನಿರಂಜನ್ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಗೆ ಮಂಗಳೂರಿನ ಡಾ ಶ್ರೀನಿವಾಸ್ ಕಕ್ಕಿಲಾಯ ಆಯ್ಕೆಯಾಗಿದ್ದಾರೆ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ಲಸಿಕೆ ಮಹತ್ವ ಕುರಿತು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಸಹ ಪ್ರಾಧ್ಯಾಪಕ ಡಾ ರಾಮ್ ಕೌಲಗುಡ್ಡ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ಅಥವಾ ಬಿಳಿ ಕಾಮಾಲೆ ರೋಗ ಬಳಲುವ ಜನರಲ್ಲಿ ಅತಿ ಹೆಚ್ಚು ಅಂದರೆ 3-4 ಕೋಟಿ ಜನ ಭಾರತದಲ್ಲೇ ಇದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ ಲಿವರ್ ಫೇಲ್ಯೂರ್ ಹಾಗೂ ಕ್ಯಾನ್ಸರ್ನಿಂದ ಸುಮಾರು 1 ಲಕ್ಷ ಜನರ ಮರಣಕ್ಕೆ ಕಾರಣ ಆಗ್ಲಿಕ್ಕೆ. ವೈರಲ್ ಹೆಪಟೈಟಿಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಥವಾ ಸಾರ್ವಜನಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಇದನ್ನು ತಡಿಲಿಕ್ಕೆ ಈಗ ಉತ್ತಮ ಲಸಿಕೆ ಲಭ್ಯ ಅದ. ವೈದ್ಯಕೀಯ ವೃತ್ತಿಪರರು ಅಥವಾ ರೋಗಿಗಳಲ್ಲಿ ಮೇಲೆ ಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಇರುವವರು ಅಥವಾ ಲಿವರ್ ಫೇಲ್ಯೂರ್ ಆಗಿರೋರು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರೋರು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕಾಗ್ತದೆ. 3 ಡೋಸ್ ತಗೊಂಡ್ರೆ ಸಾಕು. 5 ವರ್ಷ ನಂತರ ಬೂಸ್ಟರ್ ಡೋಸ್ ಬೇಕಾಗಬಹುದು.
0: ಎಚ್ಐವಿ ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ 3ನೇ ಸ್ಥಾನದಲ್ಲಿದೆ. 260,000 ಜನ ಎಚ್ಐವಿ ಸೋಂಕಿತರನ್ನು ಪತ್ತೆ ಮಾಡಲಾಗಿದೆ. ಆ ಪೈಕಿ 2,05,000 ಜನ ಎಆರ್ಟಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಚ್ಐವಿ ಸೋಂಕು ಹರಡುವಿಕೆ ನಿಯಂತ್ರಿಸಲು ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಎಚ್ಐವಿ ಪರೀಕ್ಷೆ ಹಾಗೂ ಸೋಂಕಿನ ಕುರಿತು ಅರಿವು ಮೂಡಿಸಲು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲು ಕಾಲೇಜು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಎಚ್ಐವಿ ಸಹಾಯವಾಣಿ 1091 ಸಂಪರ್ಕಿಸಲು ಕೋರಲಾಗಿದೆ. ಬೀದರ್ನಲ್ಲಿ ಗುರು ತೇಗ್ ಬಹದ್ದೂರ್ಜಿ ಅವರ 350ನೇ ಹುತಾತ್ಮ ದಿನದ ಸ್ಮರಣೆ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡು ಗೌರವಾರ್ಪಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ನಿಂದ ಜೂನ್ವರೆಗೆ ಒಟ್ಟು 3 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಧಾರವಾಡದ ಸಕ್ರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ವತಿಯಿಂದ ನೀಡಲಾಗುವ ಶಾಂತರಂಗ ನಾಟಕಕಾರ ಪ್ರಶಸ್ತಿಗೆ ಕನ್ನಡ ನಾಟಕ ಕೃತಿಗಳ ಹಸ್ತಪ್ರತಿಗಳನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 30 ಕೊನೆ ದಿನವಾಗಿದೆ. ರಾಷ್ಟೀಯ ವಿಶೇಷಚೇತನರ ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಮೈಸೂರು ಜಿಲ್ಲೆ ಕೆಆರ್ಪೇಟೆ ತಾಲೂಕು ಕಂಚಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಶಿಲ್ಪಾ ಶೈಲ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ F-57 ವರ್ಗದ ಶಾರ್ಟ್ಪಟ್ ಡಿಸ್ಕಸ್ ಥ್ರೋನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ 75ನೇ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ತುಮಕೂರಿನಲ್ಲಿ 11 ಮತ್ತು 13 ವರ್ಷದೊಳಗಿನವರ 6 ದಿನಗಳ ಯೋನೆಕ್ಸ್ ಸನ್ರೈಸ್ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆರಂಭವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ಜೀವನ್ಮುಖಿ. ರಚನೆ ಗಾಯತ್ರಿ ಸುಂದರೇಶ್. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ಜೀವನ್ಮುಖಿ.

0: ಏ, ಸ್ವಲ್ಪ ನಿಧಾನವಾಗಿ ತಿನ್ನೆ. ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ತಾ ಇದೀಯಾ? ಏನ್ ಅವಸರನೋ ಏನೋ ಈಗಿನ ಕಾಲದ ಮಕ್ಕಳಿಗೆ. ಹ್ಮ್, ತಗೊಳೆ, ಕಾಫಿ ತಗೋ.
1: ನಂಗೆ ಕಾಫಿ ಗಿಫ್ ಏನು ಬೇಡಮ್ಮ, ಟೈಮ್ ಆಗತ್ತೆ. ಬಾಯ್ ಮಾ. ಬಾಯ್ ಡ್ಯಾಡಿ, ಸಿ ಯು ಇವ್ನಿಂಗ್ ಗೈಸ್.
0: ಅಬ್ಬಬ್ಬಾ, ಏನ್ ಇವಳು ತೋಳಿಗೆ ರೆಕ್ಕೆ ಕಟ್ಕೊಂಡಿದ್ದಾಳೋ ಏನೋ, ಸದಾ ಗಡಿಬಿಡಿ.
2: ಅಲ್ವೇ ತ್ರಿವೇಣಿ, ದೀಪ ಏನ್ ಚಿಕ್ಕ ಹುಡುಗಿನ, ಅವಳು ತುಂಬಾ ಇಷ್ಟಪಟ್ಟು ಜರ್ನಲಿಸಂ ಕಲ್ತಿದ್ದಾಳೆ. ಆ ಫೀಲ್ಡ್ ಅಲ್ಲಿ ಮುಂದುವರಿತೀನಿ ಅಂತ ಪೇಪರ್ ನಲ್ಲಿ ಕೆಲಸಕ್ಕೂ ಕೂಡ ಸೇರ್ಕೊಂಡಿದ್ದಾಳೆ. ಪೇಪರ್ ನಲ್ಲಿ ಕೆಲಸ ಮಾಡೋದು ಅಂದ್ರೆ ಸುಮ್ನೆನಾ? ಅದಕ್ಕೆ ಸಾಕಷ್ಟು ಓಡಾಡೋದಿರುತ್ತೆ, ಹೋಮ್ವರ್ಕ್ ಮಾಡ್ಬೇಕು, ದೊಡ್ಡ ದೊಡ್ಡ ಪಂಡಿತರ ಹತ್ರ ಚರ್ಚೆ ಮಾಡೋಕಿರುತ್ತೆ.
0: ಸರಿ ಸರಿ, ಏನೋ ಒಂದ್ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀರ.
3: ಎಕ್ಸ್ಕ್ಯೂಸ್ ಮೀ ಸರ್, ಒಳಗೆ ಬರಬಹುದಾ?
4: ಓ ದೀಪಾ, ಪ್ಲೀಸ್ ಕಮ್ ಇನ್, ಕೂತ್ಕೊಳ್ಳಿ.
3: ಥ್ಯಾಂಕ್ ಯು ಸರ್. ಹೇಳಿ ಸರ್, ಈ ಸಾರಿ ಯಾವ ವಿಷಯದ ಬಗ್ಗೆ ಆರ್ಟಿಕಲ್ ಮಾಡಲಿ? ಏನಾದರೂ ವಿಶೇಷವಾಗಿ ಮಾಡೋ ಸಬ್ಜೆಕ್ಟ್ ಇದ್ರೆ ಕೊಡಿ ಸರ್.
4: ನೋಡಮ್ಮ ದೀಪಾ, ಈಗೆಲ್ಲ ಇಂಟರ್ನ್ಯಾಷನಲ್ ಡೇಗಳ ಕಾಲ, ಗೊತ್ತು ತಾನೇ?
3: ಹೌದು ಸರ್.
4: ಈ ತಿಂಗಳು ವಿಶ್ವ ತಾಯಂದಿರ ದಿನ ಕೂಡ ಬರ್ತಾ ಇದೆ. ವಿಶ್ವ ತಾಯಂದಿರ ದಿನದ ಬಗ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಆರ್ಟಿಕಲ್ ಮಾಡ್ತೀರಾ?
3: ಹಾ ಸರ್, ಒಳ್ಳೆ ಐಡಿಯಾ. ಆಕ್ಚುಲಿ
4: ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರಬೇಕು, ನಮ್ಮ ಪತ್ರಿಕೆ ಓದುವರ ಸಂಖ್ಯೆ ಹೆಚ್ಚಾಗಬೇಕು. ದೀಪಾ, ಆಗುತ್ತಾ ನಿಮ್ಮ ಕೈಲಿ?
3: ಖಂಡಿತ ಮಾಡ್ತೀನಿ ಸರ್. ನನ್ನ ಜರ್ನಲಿಸಂ ಪ್ರೊಫೆಷನ್ಗೆ ಅದೆಷ್ಟು ಸಹಾಯ ಆಗೋ ಸ್ಟೋರಿ ಸಿಗುತ್ತೋ ಆದಷ್ಟು ಒಳ್ಳೆ ಸ್ಟೋರಿ ರೆಡಿ ಮಾಡ್ತೀನಿ. ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.
4: ವೆರಿ ಗುಡ್ ದೀಪಾ, ಗುಡ್ ಲಕ್.
3: ಥ್ಯಾಂಕ್ ಯು ಸರ್. ಹಾಯ್ ಮಾ, ನಂಗೋಸ್ಕರ ಕಾಯ್ತಾ ಇದ್ಯಾ?
0: ಅಬ್ಬಾ, ಬಂದಿಯೇನೆ, ಬಾ.
3: ಮಾ,
0: ಏನೆ?
3: ಇವತ್ತು ನಮ್ ಚೀಫ್ ಎಡಿಟರ್ ನಂಗೆ ಒಂದು ಡಿಫ್ರೆಂಟ್ ಆಗಿರೋ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಮದರ್ಸ್ ಡೇಗೆ ನನ್ ಕಡೆಯಿಂದ ಒಂದೊಳ್ಳೆ ಆರ್ಟಿಕಲ್ ಬರೆಯಕ್ ಹೇಳಿದಾರಮ್ಮ.
0: ಹೌದಾ?
3: ಹ್ಞೂ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಕಣಮ್ಮ. ಪ್ಲೀಸ್ ಮೊದಲು ಒಂದ್ ಲೋಟ ಕಾಫಿ ಕೊಡಮ್ಮ, ಬಿಸಿ ಬಿಸಿಯಾಗಿ.
0: ತರ್ತೀನಿ ತಡಿ.
5: ಅವರೇ ಅವರೇ, ಉಸಿ ಈಚೆ ಬಂದಿರಾ?
3: ಇದೇನ್ ನಿಂಗಮ್ಮ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಅಮ್ಮ ಬರಕ್ ಹೇಳಿದ್ರಾ? ಅಡ್ಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇದಾರೆ, ಕರಿಲ್ಲ?
5: ಹಂಗೇನಿಲ್ಲ ಕಣವ್ವ, ನಿಮ್ ತೋಕೆ ಹೇಳ್ತೀನಿ, ದೊಡ್ಡವ್ರಿಗೆ ಹೇಳ್ಬಿಡಿ.
3: ಏನಾಯ್ತು ನಿಂಗಮ್ಮ, ಇಷ್ಟೊಂದು ಬೇಸರ ಯಾಕೆ?
5: ನನ್ ಮಗಿಗೆ ಅರ್ಸಿನ ಕಾಮಾಲೆ ಬಂದ್ಬಿಟ್ಟದೆ ಕಣ್ರವ್ವ, ಅದಕ್ಕೆ ನಾನು ನಾಳೆ ಒಸಿ ಪಾರವಂತವ್ಕ ಹೋಗಿ ಔಷಧಿ ತಗೋಬತ್ತೀನಿ. ನಾನ್ ತಿರುಗ್ ಬರೋದು ಇನ್ನು ಎರಡು ದಿನ ಆಯ್ತದೆ ಕಣವ್ವ, ಒಸಿ ಅವ್ವ ಅವ್ರಿಗೆ ಹೇಳ್ಬಿಡಿ, ನಾ ಬತ್ತೀನಿ ಕಣವ್ವ.
0: ದೀಪಾ, ಹೇ ದೀಪಾ, ಎಲ್ ಹೋದ್ಯೇ? ಅಷ್ಟೊತ್ತಿಂದ ಕಾಫಿ ಇಟ್ಕೊಂಡು ಕಾಯ್ತಾ ಇದ್ದೀನಿ, ಯಾರ ಹತ್ರ ಮಾತಾಡ್ತಾ ಇದೀಯಾ?
3: ಹ್ಞೂ ಕಣಮ್ಮ, ನಿಂಗಿ ಮಗುಗೆ ಹುಷಾರಿಲ್ವಂತೆ, ಅವಳು ಎರಡು ದಿನ ಬರಲ್ಲ ಅಂತ ಹೇಳಕ್ ಬಂದಿದ್ಲು. ಅದೆಲ್ಲೋ ಯಾರೋ ಪಾರವ್ವ ಅಂತೆ, ಅವ್ರ ಹತ್ರ ಹೋಗ್ ಬರ್ತೀನಿ ಅಂತ ಹೇಳಿದ್ಲು.
0: ನಿಂಗಿನ ಪಾರವ್ವನ ಹತ್ರ ಹೋಗ್ತಾ ಇದ್ಲ? ದೀಪಾ, ನೀನು ಮದರ್ಸ್ ಡೇಗೆ ಆರ್ಟಿಕಲ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದೀಯಲ್ಲ, ನೋಡು ನಿಂಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಕೊಡ್ತೀನಿ, ಪಾರವ್ವನ ಬಗ್ಗೆ ನೀನು ಒಂದು ಆರ್ಟಿಕಲ್ ಮಾಡ್ಬೋದು ಕಣೆ, ಸೂಪರ್ ಆಗಿರತ್ತೆ.
3: ಪಾರವ್ವನ್ ಬಗ್ಗೆನಾ? ಈಗ ನಿಂಗಮ್ಮ ಮಾತಾಡ್ತಾ ಇದ್ರಲ್ಲ, ಆ ಪಾರವ್ವನ್ ಬಗ್ಗೆ ಹೇಳ್ತಾ ಇದ್ಯಾ?
0: ಹೌದು, ಅದೇ ಪಾರವ್ವನ್ ಬಗ್ಗೆನೆ ಹೇಳ್ತಾ ಇರೋದು.
3: ನೀನು ಇಷ್ಟೊಂದ್ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇರೋದ್ ನೋಡ್ತಾ ಇದ್ರೆ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಅದೇನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ?
0: ನೀನು ಚಿಕ್ಕವಳಾಗಿದ್ದಾಗ ಜಾಂಡಿಸ್ ಆಗಿತ್ತು ಕಣೆ, ಪಾಪ ನಮ್ಮ ನಿಂಗಿ ನನ್ನನ್ನ ಪಾರವ್ವನ ಹತ್ರ ಕರ್ಕೊಂಡು ಹೋಗಿದ್ಲು. ಆಕೆ ಕಣ್ಣಲ್ಲಿ ಏನ್ ತೇಜಸ್ಸಿದೆ ಗೊತ್ತಾ ದೀಪ? ಒಂದ್ ತಿಂಗಳಿಂದ ನರಳತಾ ಇದ್ದೆ ನೀನು, ಆಕೆ ಕೊಟ್ಟ ಔಷಧಿ ಕುಡಿದು ನೀನ್ ಎರಡೇ ದಿನಕ್ಕೆ ಹುಷಾರಾಗ್ಬಿಟ್ಟೆ. ಆ ಪಾರವ್ವ ತನಗ್ ಗೊತ್ತಿರೋ ಟ್ರೀಟ್ಮೆಂಟ್ ಅನ್ನ ಎಲ್ಲಾ ಬಡವರಿಗೂ ಫ್ರೀಯಾಗಿ ಕೊಡ್ತಾಳೆ. ಬಡವರಿಗೆ ಅವಳೊಂಥರ ದೇವತೆ ಇದ್ದ ಹಾಗೆ. ನೀನು ಅವಳನ್ನ ಒಂದ್ಸರ್ತಿ ಭೇಟಿ ಮಾಡು, ಇಂಟರ್ವ್ಯೂ ತಗೊಂಡ್ರೆ ನೀನು ಒಂದು ಒಳ್ಳೆ ಆರ್ಟಿಕಲ್ ಮಾಡ್ಬೋದು ಕಣೆ.
3: ಖಂಡಿತ ಅಮ್ಮ, ಅಡ್ರೆಸ್ ಕೊಡು, ನಾಳೆನೆ ಹೋಗ್ಬಿಟ್ಟು ಬರ್ತೀನಿ.

0: ಪಾ ಪಾರವ ಇದ್ದಾರಾ?
1: ಓ ಪಾರವು ನೋಡ್ಬೇಕಿತ್ತ, ಹುಷಾರಿಲ್ವ್ರಾ?
0: ಇಲ್ಲ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಪಾರವ ಅವ್ರ ಜೊತೆ ಮಾತಾಡ್ಬೇಕು, ಅದಕ್ಕೋಸ್ಕರ ಬಂದಿರೋದು. ಇದಾರೆ ಅಲ್ವಾ?
1: ಹ್ಮ್,

0: ನಮಸ್ತೆ, ಒಳಗ್ ಬರ್ಬಹುದಾ?
1: ಯಾರು? ಕೇಳೋದೇನಿದೆ, ಬನ್ನಿ ಒಳಗೆ.
0: ಅಮ್ಮ, ನಿಮ್ಮನ್ನ ನೋಡಿ ತುಂಬಾ ಖುಷಿಯಾಯ್ತು. ನಾನು ದೀಪಾ ಅಂತ. ನಮ್ ತಾಯಿ ತ್ರಿವೇಣಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಕಳ್ಸಿದ್ರು.
1: ತ್ರಿವೇಣಿ ಮಗ್ಳ ನೀನು? ಬಾ ಮಗು, ಬಾ ಕೂತ್ಕೋ. ಏನ್ ವಿಷಯ ಬಂದಿದ್ದು?
0: ಅಮ್ಮ, ನಾನು ಪೇಪರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಾರಿ ಮದರ್ಸ್ ಡೇಗೆ, ಅಂದ್ರೆ ತಾಯಂದಿರ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ ಮಾಡ್ಬೇಕು ಅಂತ ಹೇಳಿದರೆ. ಅಪ್ಪ ಅಮ್ಮ ಇಬ್ಬರು ನಿಮ್ಮನ್ನೇ ಸಜೆಸ್ಟ್ ಮಾಡಿದ್ರು, ಹಾಗಾಗಿ ಬಂದೆ. ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ, ದಯವಿಟ್ಟು ಸ್ವಲ್ಪ ವಿವರವಾಗಿ ಹೇಳ್ತೀರಾ?
1: ಅಯ್ಯೋ ಹುಚ್ಚ ಹುಡ್ಗಿ, ನನ್ನ ಬದುಕು ನಿನ್ನ ಬರವಣಿಗೆಗೆ ಬೆಲೆ ಸಿಗೋ ಹಾಗೆ ಮಾಡುತ್ತೇನೆ.
0: ಅಮ್ಮ, ನನಗೆ ಹೆಚ್ಚಾಗೇನೂ ಗೊತ್ತಿಲ್ಲ. ತಿಳಿದು ಬರೆದು ಅದನ್ನ ಒಂದಷ್ಟು ಜನಕ್ಕೆ ತಲುಪಿಸಿದ್ರೆ ಅದೇ ನನಗೆ ಖುಷಿ. ದಯವಿಟ್ಟು ನನಗೆ ನಿಮ್ಮ ಸಮಯವನ್ನ ಕೊಡ್ಬೇಕಮ್ಮ.
1: ನೋಡು ಮಗು, ನನ್ ಕತೆ ಜನಕ್ಕೆ ಮೆಚ್ಚುಗೆಯಾಗಿ ಅದರಿಂದ ಯಾರಿಗಾದ್ರೂ ಒಳ್ಳೇದಾಗುತ್ತೆ ಅಂದ್ರೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ನೀ ಕೇಳು ಪ್ರಶ್ನೆಗಳನ್ನ, ನಂಗೆ ತಿಳಿದಿದ್ದ ಹೇಳ್ತೀನಿ.
0: ಹಾಗಿದ್ರೆ ನಿಮ್ಮ ಬಾಲ್ಯ, ಮದುವೆ ಇವುಗಳ ಬಗ್ಗೆ ಮೊದಲು ಹೇಳ್ತೀರಾ?
1: ಆಗ್ಲಿ. ಈಗ ನಂಗೆ 60 ವರ್ಷ. ನಾನು ಅಪ್ಪ ಅಮ್ಮನ್ ಕಳ್ಕೊಂಡಾಗ ಕೇವಲ 8 ವರ್ಷದ ಹುಡುಗಿ. ತವರು ಅನ್ನೋದು ತಾರಮ್ಮಯ್ಯ ಆಗಿ 13ನೇ ವರ್ಷದ ಹೊತ್ತಿಗೆ ನಾನು ಅತ್ತೆ ಮನೆ ಸೇರಿಬಿಟ್ಟಿದ್ದೆ.
0: ಏನು, 13ನೇ ವರ್ಷಕ್ಕೆ ಮದುವೆ ಆಗೋಯ್ತಾ ನಿಮ್ಗೆ? ನಿಮ್ ಯಜಮಾನ್ರು ಯಾರು? ಅವ್ರಿಗೆಷ್ಟು ವಯಸ್ಸಾಗಿತ್ತು?
1: ಸದಾಶಿವ ಅನ್ನೋ ವ್ಯಕ್ತಿ ಜೊತೆ ನನ್ ಮದ್ವೆ ಆಗಿದ್ದು. ನನ್ಗೆ 13, ಅವ್ರಿಗೆ 26 ಆಗ ವಯಸ್ಸು. ತಾಯಿ ಮತ್ತೆ ಅತ್ತಿಗೆ ಮುದ್ದಿನ ಮಗನಾಗಿದ್ದ ಇವ್ರಿಗೆ ಹೆಂಡತಿ ಬಗ್ಗೆ ಯಾವುದೇ ವಿಶೇಷ ವಾತ್ಸಲ್ಯ ಬೆಳಿಲೇ ಇಲ್ಲ.
0: ನಿಮ್ಮ ಅತ್ತೆ ಮತ್ತೆ ಓರ್ಗಿತ್ತಿ ನಿಮ್ಮ ಯಜಮಾನ್ರಿಗೆ ಏನು ಹೇಳ್ತಾ ಇರ್ಲಿಲ್ವಾ?
1: ತುಂಬಾನೇ ಹೇಳೋರು. ಎಷ್ಟ್ರ ಮಟ್ಟಿಗೆ ಹೇಳಿದ್ರು ಅಂದ್ರೆ, ಹೆಂಡತಿ ಅಂದ್ರೆ ಅವಳು ನಿನ್ನ ಭೋಗದ ವಸ್ತು ಅಷ್ಟೇ, ಮನೆ ಕೆಲಸ ಮಾಡೋಕಂತಾನೆ ಬಂದವಳು, ಅವಳಿಗೆ ನಿನ್ ಸಲಿಗೆ ಅವಶ್ಯಕತೆ ಬೇಡ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರದಲ್ಲೇ ಅವಳು ನಿಟ್ಟಿರ್ಬೇಕು. ಹೆಚ್ಚು ಅಂತ ಅಂದ್ರೆ ಮನೆ ಕೆಲ್ಸದೊಳಗಿಂತ ಒಂಚೂರು ಉತ್ತಮ ಸ್ಥಾನಮಾನ ಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ರು.
0: ಛೇ, ಹೀಗೆಲ್ಲ ಹೇಳ್ಕೊಡ್ತಾ ಇದ್ರ? ದೇವ್ರೆ, ನಿಮ್ ಕಥೆ ಹೇಗಾಗ್ಬೇಡ. ಅಲ್ಲ, ಅಷ್ಟು ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡ್ಕೊಂಡು ಗಂಡನೂ ಸರಿಯಾಗಿ ಪ್ರೀತಿಸ್ದೆ ಹೋದ್ರೆ ಎಷ್ಟು ಕಷ್ಟ ಅಲ್ವಾ? ನಿಮ್ ಅಣ್ಣ ತವ್ರ ಮನೆಯವರು ಏನೂ ಕೇಳ್ತಾ ಇರ್ಲಿಲ್ವಾ?
1: ನಾನು ನಿಂಗೆ ಆಗ್ಲೇ ಹೇಳ್ದೆ ಅಲ್ವಾ, ನಾನು ಅಪ್ಪ ಅಮ್ಮನ್ನ ತುಂಬಾ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ ಅಂತ. ಅಪ್ಪ ಅಮ್ಮ ಇಲ್ದೆ ಅಣ್ಣ ನನ್ನನ್ನ ಒಂದಷ್ಟು ವರ್ಷ ಸಾಕಿ ಮದುವೆ ಮಾಡಿಕೊಟ್ಟ. ಮದುವೆ ಮಾಡಿಕೊಟ್ಟಿದ್ ಸಮಯದಲ್ಲಿ ಏನ್ ಹೇಳ್ದ ಅಂದ್ರೆ, ಇನ್ ಮುಂದೆ ನೀನುಂಟು, ನಿನ್ನ ಗಂಡನ್ ಮನೆ ಉಂಟು, ನಿನಗೆ ತವರು ಅನ್ನೋದಿಲ್ಲ, ಇಷ್ಟು ದಿನ ನಿನ್ನನ್ನ ನೋಡ್ಕೊಂಡಿದ್ದಾಯ್ತು, ಇನ್ನು ಯಾವತ್ತೂ ಈ ಕಡೆ ಬರೋ ಪ್ರಯತ್ನ ಮಾಡಬೇಡ ಅಂತ ಹೇಳಿ ನನ್ನ ಗಂಡನ್ ಮನೆಗೆ ಒಪ್ಪಿಸ್ಬಿಟ್ರು. ಹೀಗಿರುವಾಗ ಅತ್ತೆ ಮನೇಲಿ ನಡೀತಾ ಇರೋದನ್ನ ನಾನು ಯಾರಿಗೆ ತಾನೇ ಹೇಳಬೇಕಿತ್ತು ಹೇಳು?
0: ಹೀಗೆಲ್ಲ ಹೇಳಿದ್ರೆ ಅದು ಹೇಗ್ ತಾನೇ ತವ್ರ ಮನೆಗೆ ಹೋಗಕ್ಕಾಗತ್ತೆ? ನಾವ್ ನಿನ್ ಜೊತೆ ಇದೀವಿ ಅಂತ ಹೇಳೋದಕ್ಕೂ, ನಾವ್ ಯಾರು ಇನ್ ಮುಂದೆ ನಿನ್ನವ್ರಲ್ಲ ಅಂತ ಅನ್ನೋದಕ್ಕೂ ಇಷ್ಟು ವ್ಯತ್ಯಾಸ ಇದೆ ಅಲ್ವಾ? ಹಾಗಾದ್ರೆ ನಿಮ್ಮ ಸಂಸಾರ ಮುಂದೆ ಹೇಗ್ ಸಾಕ್ತು? ನಿಮ್ಗೆ ಮಕ್ಕಳು?
1: ಮಕ್ಕಳು ಅಂತೂ ಇಂತೂ ಮದ್ವೆಯಾಗಿ 2 ವರ್ಷ ಪೂರೈಸಿದೆ ನಾನು. ಈ ಎಲ್ಲ ರಂಪಾಟಗಳ ಮಧ್ಯೆ ಅಂತೂ ಇಂತೂ ನಾನು ಬಸರಿ ಆದೆ.
0: ಹೋ, ವೆರಿ ಗುಡ್. ಮನೇಲಿ ಎಲ್ಲ ಫುಲ್ಲು ಖುಷಿ ಆಗಿರ್ಬೇಕು ಅನ್ಸುತ್ತಲ್ವಾ?
1: ಈಗ ನಿನಗಾದಷ್ಟು ಖುಷಿ ಆ ಮನೇಲಿದ್ದವ್ರಿಗಾಗಿದ್ರೆ ನಾನು ಇವತ್ತು ಈ ಜಾಗದಲ್ಲಿ ಇರ್ತಿರ್ಲಿಲ್ಲ ಅನ್ಸುತ್ತೆ.
0: ಅಂದ್ರೆ ಯಾರು ನಿಮಗೆ ವಿಶ್ ಮಾಡ್ಲೇ ಇಲ್ವಾ? ಆರೈಕೆ ಅದು ಇದು?
1: ನಾನು ಬಸರಿ ಅಂತ ಸಂಭ್ರಮಿಸೋಕೆ ಆ ಮನೇಲಿ ಯಾರು ಇರ್ಲೇ ಇಲ್ವಲ್ಲಮ್ಮ. ನಾನು ತುಂಬಿದ ಬಸರಿ.

0: ಮೇಲೇಳಕ್ಕಾಗ್ತಾ ಇಲ್ಲ, ಕೆಳಗಡೆ ಕೂರಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೆ. ನಮ್ಮತ್ತೆ ನನ್ನನ್ನು ಉಪಚರಿಸೋ ಬದಲು ಅವ್ರಿಗೇನಿಷ್ಟ ಕಷ್ಟ ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇದ್ರು. ನನ್ನ ವಾರ್ಗಿತ್ತಿ ಅತ್ತು ಅವ್ರ ಊರಲ್ಲಿ ಜಾತ್ರೆ ಇದೆ ಅಂತ ಊರಿಗೆ ಹೊರಟೋಗಿದ್ರು. ಅವತ್ತು ಸಂಜೆ 7 ಗಂಟೆ ಆಗಿತ್ತೇನೋ. ದೇವಸ್ಥಾನದಲ್ಲಿ ನಾಟಕ ಇದೆ, ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅತ್ತೆನೂ ಹೋದ್ರು. ಇನ್ನು ನನ್ನ ಗಂಡನೂ ಸದಾ ಮನೆಯಿಂದ ಆಚೆನೇ ಇರ್ತಾ ಇದ್ದಿದ್ದು ಹೆಚ್ಚು. ನನ್ನ ಸಂಕಟಕ್ಕೆ ನೆರವಾದವರು ಯಾರೂ ಇಲ್ದಂಗಾಯ್ತು. ಲಾಂಧ್ರದ ಬೆಳಕಲ್ಲಿ ಕತ್ತಲ ನಡುವಲ್ಲಿ ನನ್ನ ನರಳಾಟ ಕೇಳಿ ಹಾದಿಲಿ ಹೋಗ್ತಾ ಇದ್ದ ಒಬ್ಬ ಗೂರ್ಖ ಬಂದು ಒಂದಷ್ಟು ಸಹಾಯ ಮಾಡ್ದ. ನನ್ನ ಚೊಚ್ಚಲ ಹೆರಿಗೆಯನ್ನು ನಾನೇ ಮಾಡಿಕೊಂಡ ಮಹಾತಾಯಿ ನಾನಾದೆ. ಅಂತೂ ಆ ಪ್ರಸವ ವೇದನೆಯಿಂದ ಮುಕ್ತಿನೂ ಪಡೆದೆ.
1: ಅಂದ್ರೆ ನೀವೊಬ್ರೆ ಯಾವ ನರ್ಸು ಡಾಕ್ಟ್ರು ಇಲ್ದೆ ಹೆರಿಗೆ ಮಾಡ್ಕೊಂಡ್ರ? ಯಪ್ಪ, ಎಂತ ಮಗು ಆಯ್ತು? ಮಗು ಆರೋಗ್ಯವಾಗಿತ್ತ?
0: ಆ ನರಳಾಟ ಒದ್ದಾಟ ಇದೆಲ್ಲದರ ನಡುವೆ ನಾನು ಒಂದು ಗಂಡು ಮಗುವಿಗೆ ತಾಯಿಯಾಗಿತ್ತು. ಬಹುಶಃ ಹೆಣ್ಣು ಮಗು ಹೆತ್ತಿದ್ರೆ ನನ್ನನ್ನು ಈ ಮನೆಯವರು ಹೇಗೆ ನಡೆಸ್ಕೊಳ್ತಿದ್ರು ಅನ್ನೋ ಯೋಚನೆ ನಂಗೆ ಎಷ್ಟೋ ಸತಿ ಬಂದಿದೆ. ಹಾಗಂದ ಮಾತ್ರಕ್ಕೆ ಗಂಡು ಮಗು ಆಯ್ತು ಅಂತ ನನಗೇನು ರಾಜಮರ್ಯಾದೆ ಸಿಗ್ಲಿಲ್ಲ. ಬಾಣಂತಿ ಅಂತ ಯಾವ ಆರೈಕೆನೂ ಮಾಡಲಿಲ್ಲ. ಬಸರಿಗೆ ನೆರವಾಗದೆ ಇರೋರು ಬಾಣಂತಿಗೆ ನೆರವಾಗ್ತಿದ್ರ ಹೇಳು. ಮಗು ಅಳ್ತಾ ಇರಲಿ, ನಗ್ತಾ ಇರಲಿ, ಒದ್ದಾಡ್ತಾ ಇರಲಿ, ಅದ್ರ ಗೋಜಿಗೆ ಯಾರೂ ಹೋಗ್ತಾ ಇರಲಿಲ್ಲ. ತಾಯಿಯಾಗಿ ನಾನು ನನ್ನ ಕರ್ತವ್ಯ ಮಾಡಲೇಬೇಕಿತ್ತಲ್ವಾ? ಅವ್ರಿಗೆಲ್ಲ ಮಗುಗಿಂತ ಹೆಚ್ಚಾಗಿ ಅವ್ರು ಬೇಕು ಬೇಡನೇ ಜಾಸ್ತಿ ಆಗಿತ್ತು.
1: ಅಯ್ಯೋ ಪಾಪ ಅಮ್ಮ, ನೀವು ಅದೆಷ್ಟು ಕಷ್ಟಪಟ್ಟಿದ್ದೀರಿ. ಆಮೇಲೆ ಮಗುಗೆ ಏನು ಹೆಸರಿಟ್ರಿ? ಚೆನ್ನಾಗಿ ಆಟ ಆಡ್ಕೊಂಡಿತ್ತಾ ಪಾಪು?
0: ಆ ಮಗು ಹುಟ್ಟಿದ್ದೆ ನನಗೆ ದೊಡ್ಡ ಸಂಭ್ರಮ ಪುಟ್ಟಿ. ಹೆಸರಿಡೋದು ಕರೆಯೋದು ಯಾವಾಗ ಮಾಡ್ತಾರೆ ಅಂತ ಕಾದಿದ್ದಷ್ಟೇ ನೆನಪಿರೋದು ನನಗೆ. ಆ ಮಗುಗೆ ಕರೆಯಕ್ಕೆ ಅಂತ ಹೆಸರು ಹುಡ್ಕೋದ್ರಲ್ಲೇ ನನ್ನ ಕಾಲ ಎಲ್ಲ ಕಳೆದು ಹೋಗಿತ್ತು. ನಿಜಕ್ಕೂ ಅದು ಪಾಪದ ಕೂಸೆ. ಒಂದಿನ ಮಗು ಹೀಗೆ ತುಂಬ ರಚ್ಚೆ ಹಿಡಿಯೋಕೆ ಪ್ರಾರಂಭ ಮಾಡಿಬಿಟ್ಟ. ಎಷ್ಟು ಸಮಾಧಾನ ಮಾಡಿದ್ರೂ ನಿಲ್ಲಿಸ್ತಾನೇ ಇಲ್ಲ. 2 ದಿನ ಆದರೂ ಒಂದೇ ಸಮ ಅಳು. ನನಗಂತೂ ಮಗುಗೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಆಗಲಿಲ್ಲ. ಮನೇಲಿ ಹಿರಿಯರನ್ನ ಕೇಳೋಣ ಅಂದರೆ ಅವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ.
1: ಏನು, 2 ದಿನ ಮಗು ಅಳ್ತಲೇ ಇತ್ತ? ಮತ್ತೆ ನೀವೇನು ಮಾಡಿದ್ರಿ? ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಆದ್ರೂ ಅಮ್ಮ ಆಸ್ಪತ್ರೆಗೆ ಹೋಗ್ಬೇಕಿತ್ತಲ್ವಾ?
0: ಹೌದಮ್ಮ, ಹೋಗ್ಲೇಬೇಕಿತ್ತು. ಆದ್ರೆ ಹೋಗಕ್ ನನ್ನ ಹತ್ರ ಹಣ ಎಲ್ಲಿತ್ತು ಹೇಳು? ಯಾರು ಕೊಡ್ಬೇಕಿತ್ತು ಹಣ ನಂಗೆ? ಮನೇಲಿ ಯಾರಿಗೆ ನನ್ನ ನನ್ನ ಮಗುವಿನ ವಿಷಯ ಬೇಕಿತ್ತು ಹೇಳು?
1: ಹಾಗಾದ್ರೆ ಏನ್ ಮಾಡಿದ್ರಿ ಅಮ್ಮ ನೀವು? ನನಗಂತೂ ನಿಜವಾಗ್ಲೂ ತುಂಬಾ ಹಿಂಸೆ ಆಗ್ತಾ ಇದೆ.
0: ಅನಾಥೋ ದೈವ ರಕ್ಷಕ ಅಂತ ಹಿರಿಯರು ಹೇಳ್ತಾರೆ, ಕೇಳಿದ್ಯಾ? ನನ್ನ ಪಾಲ್ಗೂ ಆ ದಿನ ದೇವತೆ ಆಗಿ ಬಂದವಳು ಹಾಲಿನ ರಂಗಮ್ಮ. ಅಳ್ತಾ ಇದ್ದಿದ್ದ ಮಗುನ ನೋಡಿ ಆ ಮಗುಗೆ ಅರ್ಶನ ಕಾಮಾಲೆ ರೋಗ ಬಂದಿರಬೇಕು, ಮೊದಲು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಅವಳ ಹತ್ರ ಇದ್ದಿದ್ದ ಕಾಸಿನ ಚೀಲದಿಂದ 2 ರೂಪಾಯಿ ತೆಗೆದು ನನ್ನ ಕೈ ಕೊಟ್ಲು. ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳಿ ಬಸ್ಸು ಹತ್ಸಿದ್ಲು.
1: ಅಪ್ಪ ಸತ್ಯ, ನೀವಂತೂ ಇಂತೂ ಆಸ್ಪತ್ರೆ ಕಡೆಗೆ ಹೊರಟ್ರಲ್ಲ, ಒಳ್ಳೇದಾಯ್ತು. ಆಮೇಲೆ
0: ರಂಗಮ್ಮ ನನ್ನ ಬಸ್ ಹತ್ಸಿ ಹೊರಟ್ಬಿಟ್ಲು. ಬಸ್ಸು ಊರಾಚೆ ದಾಟಿ ಮುಂದೆ ಹೋಗ್ತಾ ಇತ್ತು. ಅಷ್ಟೊತ್ತಿಗೆನೆ ನನ್ನ ಮಗು ಅಳು ನಿಲ್ಲಿಸ್ಬಿಡ್ತು. ಸದ್ಯ 2 ದಿವಸದಿಂದ ಒಂದೇ ಸಮ ರಚ್ಚೆ ಹಿಡ್ದಿದ್ನಲ್ಲ, ಇವಾಗ ಅಳು ನಿಲ್ಲಿಸಿದ್ನಲ್ಲ ಅಂತ ಸಮಾಧಾನ ಪಟ್ಕೊಂಡೆ. ನನ್ನ ಪಕ್ಕ ಒಬ್ರು ಕಾಕ ಕೂತಿದ್ರು. ಮಗಳೆ, ಇಷ್ಟು ಸಣ್ಣ ಮಗುನ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಮ್ಮ ಅಂತ ಕೇಳಿದ್ರು. ನಾನು ಇರೋ ವಿಷಯನೆಲ್ಲ ಅವ್ರಿಗೆ ಹೇಳಿದೆ. ಎಲ್ಲಿ, ಒಂದ್ಸಲ ಮಗುನ ತೋರಿಸು ಅಂತ ಕೇಳಿದ್ರು. ಮಗು ಹಣೆನ ಮುಟ್ಟಿ ನೋಡಿದ ಅವ್ರ ಮುಖ ಚಿಕ್ಕದಾಗಿ ಹೋಯ್ತು.
1: ಯಾಕೆ? ಪಾಪ ಮಗು ಅಳ್ತಾ ಇರೋದನ್ನ ನಿಲ್ಸಿತ್ತಲ್ಲ, ಒಳ್ಳೇದೇ ಆಯ್ತು ತಾನೇ. ಮತ್ತ ಅವ್ರ್ಯಾಕೆ ಮುಖ ಚಿಕ್ಕದ ಮಾಡ್ಕೊಂಡ್ರು?
0: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗು ಆಗಿರ್ಲಿಲ್ಲ, ಸ್ಮಶಾನ ಸೇರೋ ಮಗು ಆಗ್ಬಿಟ್ಟಿತ್ತು.
1: ಎಂಥ ಕೆಲ್ಸ ಆಯ್ತಲ್ಲ. ಮತ್ತೆ ಆ ಸತ್ ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರಾ?

0: ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತು ಮಗುನ ಹೊತ್ಕೊಂಡು ಹೋದರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
1: ಹಾಗಾದರೆ ಏನು ಮಾಡಿದ್ರಿ?
0: ಆ ಸತ್ತು ಮಗುನ ನೋಡಿದ ಕಾಕ ನನಗೆಷ್ಟು ಸಮಾಧಾನ ಮಾಡಿದ್ರು ಗೊತ್ತಾ? ನನಗೆ ಆ ಬಸ್ಸಲ್ಲಿ ಜೋರಾಗಿ ಅಳೋಕ್ಕೂ ಆಗ್ತಾ ಇರಲಿಲ್ಲ. ಬಸ್ಸಲ್ಲಿರೋ ಜನರಿಗೆಲ್ಲ ತಿಳಿದ್ರೆ ಎಲ್ಲಿ ದಾರಿ ಮಧ್ಯದಲ್ಲೇ ನನ್ನ ಇಳಿಸ್ಬಿಡ್ತಾರೋ ಅಂತ ತುಂಬ ಭಯ ಆಯಿತು. ಅದಕ್ಕೆ ಕಾಕ ಕೂಡ ಅಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಆ ಜೀವ ಕಳ್ಕೊಂಡಿರೋ ಕುಡಿಗೆ ನಾ ಹಾಲು ಕುಡಿಸ್ತಾ ಇರೋ ಥರ ನಾಟಕ ಮಾಡಿಕೊಂಡು ಬಸ್ಸಲ್ಲೇ ಕೂತಿದ್ದೆ. ನನ್ನ ಕಣ್ಣೀರು ಧಾರೆ ಕಾಕನ ಭುಜದ ಮೇಲೆ ಒದ್ದೆ ಆಯಿತು ಅಷ್ಟೆ.
1: ಅಲ್ಲಮ್ಮ, ಇಷ್ಟೊಂದು ಸಂಕಟ ಹೊತ್ಕೊಂಡು ಅದು ಹೇಗೆ ತಾನು ಬಸ್ಸಲ್ಲಿ ಕೂತಿದ್ರಿ ನೀವು? ಆಮೇಲಾದರೂ ಮನೆಗೆ ವಾಪಸ್ ಹೊರಟ್ರಾ?
0: ಇಲ್ಲಮ್ಮ, ಆಗಲೇ ಹೇಳಿದ್ನಲ್ಲ, ಬರಿಗೈಲಿ ಆ ಮನೆಗೆ ಹೋದರೆ ನನ್ನನ್ನು ಸುಮ್ಮನೆ ಬಿಡ್ತಾ ಇದ್ರ ಹೇಳು? ಮಗು ಇದ್ದಾಗ ಅದರ ಲಾಲನೆ ಪಾಲನೆ ಅವ್ರಿಗೆ ಬೇಕಿಲ್ವಾಗಿತ್ತು. ಆದರೆ ಮಗು ಸತ್ತೋಗಿದೆ ಅಂತ ಗೊತ್ತಾಗಿದ್ದಿದ್ರೆ ಸುಮ್ಮನಿರ್ತಿದ್ರ ಅವರು? ಒಂದು ಮಗು ಎತ್ಕೊಡೋಕ್ಕೆ ನಿನಗೆ 2 ವರ್ಷ ಆಯಿತು ಅಂತ ನಮ್ಮತ್ತೆ ನನ್ನನ್ನು ದಿನಾಗಲೂ ಕಡೆಗಣಿಸ್ತಾ ಇದ್ರು. ಇನ್ನು ಹುಟ್ಟಿದ ಮಗು ಸತ್ತೋಗಿದೆ ಅಂದಿದ್ರೆ ಏನು ಮಾಡ್ತಾರೋ ಅಂತ ಭಯ ನನ್ನ ಕಾಡ್ತಾನೆ ಇತ್ತು.
1: ಹಾಗಾದರೆ ಏನು ಮಾಡಿದ್ರಿ, ಮತ್ತೆಲ್ಲಿಗೆ ಹೋದ್ರಿ ನೀವು?
0: ನಾನು ನಿಂಗೆ ಆಗಲೇ ಹೇಳಿದಾಗೆ ಅನಾಥೋ ದೈವ ರಕ್ಷಕ ಅನ್ನೋ ಮಾತು ನನಗೆ ಮತ್ತೆ ಮುಂದುವರಿತು ತಾಯಿ. ನನ್ನ ಪಕ್ಕದಲ್ಲಿ ಕುಳಿತಿದ್ದ ಕಾಕ ನನ್ನ ಕಥೆ ಎಲ್ಲ ಕೇಳಿದ್ರು. ಹೀಗೆ ಒಂದು 2 ಊರು ದಾಟಿದ್ರೆ ನಮ್ಮೂರು ಬರುತ್ತೆ. ನಿನಗೇನೂ ಅಭ್ಯಂತರ ಇಲ್ಲ ಅಂದರೆ ನಿನ್ನ ಮಗುಗೆ ಸ್ಮಶಾನ ತೋರಿಸಿ ನಿನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು.
1: ಹಾಗಾದ್ರೆ ನೀವು ಆ ಕಾಕನ್ ಜೊತೆನೆ ಹೊರಟು ಬಿಟ್ರಾ? ನಿಮ್ಗೇನು ಭಯ ಆಗ್ಲಿಲ್ವಾ?
0: ಆ ಕ್ಷಣದಲ್ಲಿ ನಂಗೆ ಗೊತ್ತಿರೋ ಮನೆಯವ್ರಿಗಿಂತ ಈ ಗೊತ್ತಿಲ್ಲದೆ ಇದ್ದಿದ್ದ ಕಾಕನೇ ಎಷ್ಟೋ ಆಪ್ತರು ಅಂತ ಅನ್ಸ್ಬಿಟ್ರು. ಅವ್ರು ತೋರಿಸಿದ ದಾರಿಲಿ ನಾನು ನಡಿಬಹುದು ಅಂತ ನನಗೆ ದೈವ ಪ್ರೇರಣೆ ಆಯ್ತು. ತಂದೆ ತರ ಇದ್ದ ಅವ್ರ ಜೊತೆ ನನ್ನ ಸತ್ತ ಮಗುನ ಹೊತ್ತು ನಡೆದೇ ಬಿಟ್ಟೆ.
1: ನೀವು ಅವ್ರ ಜೊತೆನೆ ಇದ್ದು ಬಿಟ್ರಾ? ನಿಮ್ಮ ಮನೆಯವ್ರು ಯಾರು ನಿಮ್ಮನ್ನ ಹುಡ್ಕೋ ಪ್ರಯತ್ನ ಮಾಡಲಿಲ್ವಾ?
0: ಅವರು ನನ್ನನ್ನು ಹುಡುಕಿದ್ರೋ ಇಲ್ಲವೋ ನನಗೆ ಗೊತ್ತಿಲ್ಲ ಮಗಳೇ. ಆ ಊರಲ್ಲಿ ನನ್ನ ಮನೆ ಬಿಟ್ಟು ಓಡೋದವಳು ಅಂತಂದ್ರೋ ಪತಿತೆ ಅಂತ ಅಂದ್ರೋ ಯಾವುದ್ರ ಬಗ್ಗೆನೂ ನನಗೆ ತಿಳ್ಕೊಳ್ಳೋ ಆಸಕ್ತಿನೂ ಇರಲಿಲ್ಲ. ನನ್ನ ದಾರಿನೇ ಬೇರೆ ಆಗಿತ್ತು.
1: ಹಾಗಾದರೆ ನೀವು ಈ ಹಸಿರೌಷಧಿ ಕೊಡೋ ವಿದ್ಯೆನ ಹೇಗೆ ಕಲ್ತ್ರಿ? ಇದನ್ನೆಲ್ಲ ನಿಮಗೆ ಯಾರು ಹೇಳ್ಕೊಟ್ರು?
0: ಆ ಕಾಕನೇ ನನ್ನ ಪಾಲಿನ ತಂದೆ ತಾಯಿ ದೈವ ಎಲ್ಲನೂ ಆಗಿದ್ರು. ಅವರು ಅವ್ರು ಕಲ್ತಿರೋ ಸಕಲ ವಿದ್ಯೆಗಳನ್ನು ನನಗೆ ಧಾರೆ ಎರೆದ್ಬಿಟ್ರು. ಊರಾಚೆ ಇರೋ ಅವ್ರ ತೋಟದ ಮನೆಯಲ್ಲಿ ನಾನು ಇರೋಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ರು. ಅವ್ರು ನನಗೆ ಹೇಳ್ಕೊಟ್ಟಿರೋ ವಿದ್ಯೆನೇ ನಾನು ಇವತ್ತಿಗೂ ಅಭ್ಯಾಸ ಮಾಡ್ತಾ ಇರೋದು.
1: ನೀವು ಕಾಮಾಲೆ ರೋಗ ಬಂದವರಿಗೆ ಉಚಿತವಾಗಿ ಔಷಧಿ ಕೊಡೋದ್ರ ಗುಟ್ಟು ಈಗ ತಿಳಿತು ಅಮ್ಮ. ಎಂಥ ಮನಸ್ಸು ನಿಮ್ಮದು! ನಿಮ್ಮ ಮಗು ಕಾಮಾಲೆಯಿಂದ ನರಳಿ ಸತ್ತಿದ್ದಕ್ಕೆ ಪ್ರತಿಯಾಗಿ ತಾವು ಎಲ್ಲ ಬಡ ಮಕ್ಕಳಿಗೂ ನಿಮ್ಮ ಹತ್ರ ನಂಬಿಕೆ ಇಟ್ಟು ಬರೋರಿಗೂ ಔಷಧಿನ ನೀಡ್ತಾ ಇರೋದು ನಿಜಕ್ಕೂ ಹೆಮ್ಮೆ ವಿಷಯ.
0: ಯಪ್ಪ, ನಿಜವಾಗ್ಲೂ
1: ಇಷ್ಟು ಮಾಡೋ ಮನಸ್ಸು ನಿಮ್ಮದಾಗಿದೆಯಲ್ಲ ಅಮ್ಮ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ?
0: ನೀವು ನಿಮಗಿಷ್ಟ ಬಂದ ಹಾಗೆ ಇದ್ಬಿಡ್ಬಹುದಾಗಿತ್ತು.
1: ಯಾರು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಆದರೆ ನೀವು ಶಬರಿ ಥರ ಈ ಆಶ್ರಮದಲ್ಲಿ ಜೀವನ ಮಾಡ್ತಾ ದೈವ ಸಮಾನರಾದ ಮಕ್ಕಳನ್ನ ರಕ್ಷಿಸ್ತಾ ಇರೋದು ಇಷ್ಟು ದೊಡ್ಡ ವಿಚಾರ ಅಲ್ವಾ?
0: ನೀನು ದೊಡ್ಡ ವಿಚಾರ ಅಂತ ಹೇಳ್ತೀಯಲ್ಲ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಪೇಪರ್ನೋಳು, ಒಂದಷ್ಟು ವಿಚಾರಗಳನ್ನು ಸಾಧ್ಯವಾದರೆ ತಿಳಿಸೋ ಪ್ರಯತ್ನ ಮಾಡ್ತೀಯ ಮಗಳೇ?
1: ಖಂಡಿತವಾಗ್ಲೂ. ಅದೇನು ಅಂತ ಹೇಳಿ ನೀವು, ಅದೆಲ್ಲದನ್ನು ಬರೆದು ಪ್ರಕಟ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ.
0: ಗಂಡು ಹೆತ್ತವರೆ, ಮದುವೆಯಾಗಿ ಮನೆ ತುಂಬಿಸ್ಕೊಂಡ ಹೆಣ್ಣನ್ನು ನಿಮ್ಮ ಮಗಳಂತೆ ಕಾಣಿ. ಹಾಗೆ ಕಾಣಲು ಸಾಧ್ಯವಾಗದಿದ್ದರೆ ನಿಮ್ಮ ಮಗನಿಗೆ ಮದುವೆ ಯೋಚನೆನೇ ಬಿಟ್ಬಿಡಿ ಅಂತ ನಾನು ತುಂಬ ಸತಿ ಕೂಗಿ ಕೂಗಿ ಹೇಳಬೇಕನ್ಸುತ್ತೆ. ಹೆಣ್ಣು ಅಂದರೆ ಕೇವಲ ಕಾಮದಾಸೆ ತೀರಿಸುವ ವಸ್ತುವಲ್ಲ. ಅವಳ ಮನೋಭಿಲಾಷೆ ಮಾತೃವಾಂಛೆಗೆ ನಿಮ್ಮ ಮನಸ್ಸನ್ನು ನೀಡಿ. ಹೆತ್ತವರನ್ನು ಬಿಟ್ಟು ನಿಮ್ಮ ಗೂಡು ಸೇರುವ ಪುಟ್ಟ ಹಕ್ಕಿ ಅದು, ಆಸರೆ ಬಯಸಿ ಬಂದಿದೆ. ಗುಟುಕು ನೀಡಿ

0: ಗಟ್ಟಿಯಾಗಿಸಿ, ಮೊನಚು ಮಾತುಗಳಿಂದ ಮನಸ್ಸು ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ನಾನು.
1: ಹೌದಮ್ಮ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬಾ ತಿಳ್ಕೊಂಡಿದ್ದಾರೆ ನೋಡಿ. ನೀವು 13 ವರ್ಷ ಇದ್ದಾಗಲೇ ಮದುವೆ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ರಿ. ಆದರೆ ಈಗ ಎಲ್ಲ ಬದಲಾಗಿದೆ. ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಲ್ಲೋ ಅಷ್ಟು ಯಶಸ್ವಿಯಾಗಿದ್ದಾಳೆ ಅಮ್ಮ.
0: ಒಳ್ಳೇದಮ್ಮ.
1: ನಿಮ್ಮಂಥವರ ಆದರ್ಶದ ಯಶೋ ಗಾಥೆ ಎಲ್ಲರಿಗೂ ಮಾದರಿಯಾಗಬೇಕು. ನನಗೆ ಆಶೀರ್ವಾದ ಮಾಡಿ ಪರವ. ನಿಮ್ಮನ್ನು ಪರಿಚಯ ಮಾಡಿಕೊಟ್ಟ ನಮ್ಮಮ್ಮನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೋಗಿ ಬರ್ತೀನಿ ಅಮ್ಮ.
0: ಆಗ್ಲಮ್ಮ, ಎಲ್ಲ ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಾ.
1: ಎಕ್ಸ್ಕ್ಯೂಸ್ ಮೀ ಸರ್, ಒಳಗ್ ಬರಬಹುದಾ?
2: ಓ ದೀಪಾ, ಬನ್ನಿ ಬನ್ನಿ. ಏನ್ ಇಷ್ಟೊಂದು ಖುಷಿಯಾಗಿದ್ದೀರಿ?
1: ಎಲ್ಲ ಅಚ್ಚುಕಟ್ಟಾಗಿ ಟೈಪ್ ಮಾಡಿ ಈ ಪೆನ್ ಡ್ರೈವ್ ಅಲ್ಲಿ ಹಾಕಿದ್ದೀನಿ, ತಗೊಳ್ಳಿ ಸರ್, ನೋಡಿ ಒಂದ್ಸರಿ.
2: ವೆರಿ ಗುಡ್ ದೀಪಾ, ಗಿವ್ ಮೀ 10 ಮಿನಿಟ್ಸ್, ಓದ್ ಹೇಳ್ತೀನಿ.
1: ಶೋರ್ ಸರ್, ಟೇಕ್ ಯುವರ್ ಓನ್ ಟೈಮ್.
2: ದೀಪಾ
1: ಸರ್,
2: ತುಂಬಾ ಚೆನ್ನಾಗಿ ಬರ್ತಿದ್ಯಮ್ಮ. ನಿಜವಾಗ್ಲೂ ಮದರ್ಸ್ ಡೇಗೆ ಏನ್ ಮಾಡ್ತಾ ಇದೆ?
1: ಥ್ಯಾಂಕ್ ಯು ವೆರಿ ಮಚ್ ಸರ್.
2: ಅದ್ ಸರಿ ದೀಪಾ, ಈ ಆರ್ಟಿಕಲ್ಗೆ ನೀವು ಇನ್ನೂ ಯಾಕೆ ಶೀರ್ಷಿಕೆ ಇಟ್ಟಿಲ್ಲ?
1: ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಶೀರ್ಷಿಕೆಗಳು ಬಹಳ ಇದೆ, ಯಾವುದು ಸೂಕ್ತ ನೀವೇ ಹೇಳಿ. ಇಲ್ಲಿ ನೋಡಿ, ಇಷ್ಟಿದೆ ಶೀರ್ಷಿಕೆಗಳು, ಯಾವುದಾದ್ರೂ ಒಂದು ನೀವೇ ಸೆಲೆಕ್ಟ್ ಮಾಡಿ ಸರ್.
2: ಮಾತೃಛಾಯೆ, ತಾಯವ್ವ, ಪಾರವ್ವ, ಕಾನನದ ಕಣ್ಮಣಿ, ಜೀವನ್ಮುಖಿ. ಹಾ, ಜೀವನ್ಮುಖಿ ಅನ್ನೋ ಶೀರ್ಷಿಕೆ ತುಂಬಾ ಸೂಕ್ತವಾಗಿದೆ. ನನ್ನೊಳಗಿನ ಜೀವಕ್ಕೆ ಮುಕ್ತಿಯನ್ನು ನೀಡಿ ನೊಂದ ಮಾತೆಯರಿಗೆ ಮಮತೆಯ ಮುಖವನ್ನು ತೋರುತ್ತಿರುವ ಪಾರವನ ಕಥೆಗೆ ಸೂಕ್ತವಾದ ಶೀರ್ಷಿಕೆ ಅಂದರೆ ಅದೇ ಜೀವನ್ಮುಖಿ.
1: ಜೀವನ್ಮುಖಿ ಪಾರವ್ವ, ನೀನು ಜೀವನ್ಮುಖಿಯೇ ಕಣವ್ವ.
3: ಜೀವನ್ಮುಖಿ ನಾಟಕ ಕೇಳಿದಿರಿ. ರಚನೆ ಗಾಯತ್ರಿ ಸುಂದರೇಶ್. ಪಾತ್ರ ಪರಿಚಯ: ಮಗಳು ದೀಪಾ, ಸಹನಾ, ತಾಯಿ ತ್ರಿವೇಣಿ, ನೇತ್ರಾ ಕೆ, ತಂದೆ ಪ್ರಸಾದ್, ಲಕ್ಷ್ಮೀನಾರಾಯಣ ಎಸ್. ಸಂಪಾದಕರು ದಿಗ್ವಿಜಯ್ ಬಿ. ಮನೆ ಕೆಲಸದಾಕೆ ನಿಂಗಿ ಚಿನ್ಮಯಿ ಕೆ ಎಸ್. ತೋಟದ ವ್ಯಕ್ತಿ ಕಾರ್ತಿಕ್ ಎಂ ಎಸ್. ಹಾಗೂ ನಾಟಿ ವೈದ್ಯೆ ಪಾರವ್ವ, ಕೀರ್ತನಾ ವಿ. ನಿರ್ಮಾಣ ಸಹಕಾರ ಸಹನಾ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಮಂಗಳೂರು. ಈಗ ಸಮಯ 12:30:15.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
7: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳುಗರೇ ಗಮನಿಸಿ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ. ವಿಶ್ವ ಹೆಪಾಟಿಟಿಸ್ ದಿನದ ಸಂದರ್ಭ, ಹೆಪಟಿಟಿಸ್ ಎಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂತೋಷ ಹಾಜರೆ ಅವರಿಂದ ಮಾಹಿತಿ ಕೇಳುವಿರಿ. ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗ್ಡೆ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಸಂಪನ್ಮೂಲ ವ್ಯಕ್ತಿ ರವಿಚಂದ್ರ ಆಚಾರ್ಯ ಮರೋಳಿವ ಮತ್ತು ಅರುಣ್ ಆಚಾರ್ಯ ಪೆರಡೂರು. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಿರ್ಮಾಣ ಪ್ರದೀಪ್ ಟಿ ಹಾವಂಜೆ. 1 ಗಂಟೆ 20 ನಿಮಿಷಕ್ಕೆ ಸ್ವರಮಾ.

ಮಾಧುರ್ಯ, ಸಂಗೀತ ಬಾಲಚಂದ್ರ ಹಾಡಿರುವ ಕೀರ್ತನೆಗಳನ್ನು ಕೇಳುವಿರಿ. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಭಜನ್ಸ್ ಮಹೇಂದ್ರ ಕಪೂರ್ ಅವರಿಂದ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಯುವವಾಣಿ ಸುಪ್ರೀತಾ ಅವರಿಂದ ಹಾಡುಗಾರಿಕೆ, ಬಳಿಕ ಶ್ರಾವ್ಯ ಕೆಎನ್ ಭಟ್ ಅವರಿಂದ ದೇವರ ನಾಮಗಳು, ನಂತರ ಪ್ರಾರ್ಥನಾ ಡಿ ಶೆಟ್ಟಿ ಅವರಿಂದ ಭಾಷಣ, ಆರೋಗ್ಯ ಕಾಪಾಡುವಲ್ಲಿ ವಿಜ್ಞಾನ ಹಾಗೂ ಕ್ರೀಡೆಗಳ ಮಹತ್ವ, 5:30 ಸಂಸ್ಕೃತ ಪಾಠ, ಗುರುಗಳು ರಮೇಶ್ ಆಚಾರ್ಯ ನಾರಳ, ವಿದ್ಯಾರ್ಥಿಗಳು ವರ್ಷಿಣಿ ಪುಣಿಚಿತ್ತಾಯ ಹಾಗೂ ಅನೀಶ್ ಪುಣಿಚಿತ್ತಾಯ. ಕ್ಯಾಚ್ ದ ರೈನ್ ಅಭಿಯಾನದ ಕುರಿತು ಚರ್ಚೆ, ಇದು ಬೆಂಗಳೂರು ಆಕಾಶವಾಣಿಯ ಕೊಡುಗೆ. 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿ, ಭತ್ತದ ಕೃಷಿ ಈ ವಿಚಾರ ಕುರಿತು ಮೂಡುಬಿದ್ರೆಯ ಎಗ್ನೀಷಿಯಸ್ ಲೋಬೋ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು, 8:00 ಭಾವಗೀತೆಗಳು, 8:15 ಟುಡೇ ಇನ್ ಪಾರ್ಲಿಮೆಂಟ್, 8:30 ಕನ್ನಡದಲ್ಲಿ ಭಾಷಣ, ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿ ಆರಾಧನೆಯ ಮಹತ್ವ, ಈ ಕುರಿತು ರಘುರಾಜ್ ಯುವಿ ಇವರಿಂದ ಭಾಷಣ ಕೇಳುವಿರಿ. 9:30 100.3 ಆಕಾಶವಾಣಿ ಟೆಲಿಕ್ವಿಸ್, ಸಂಚಿಕೆ 10 ಕ್ವಿಜ್ ಮಾಸ್ಟರ್ ಡಾಕ್ಟರ್ ಅಣ್ಣಪ್ಪ ಕಾಮತ್, ನಿರೂಪಣೆ ಸ್ನೇಹ ಭಟ್, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರಗಳು.

ಆಕಾಶವಾಣಿ ಮಂಗಳೂರು, ಈಗ ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲಾ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ವಿಶ್ವ ಹೈಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಸಂತೋಷ್ ಹಜಾರೆ ಅವರಿಂದ ಮಾಹಿತಿ, ನಂತರ ವಕ್ರದಂತ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಅನುಷಾ ಹೆಗಡೆ ಇವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ, ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಸಂತೋಷ್ ಹಜಾರೆ ಅವರಿಂದ ಮಾಹಿತಿ.
1: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದಿಂದ ಪ್ರತಿ ವರ್ಷ ಜುಲೈ 28 ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಈ ದಿವಸದ ಮಹತ್ವ ಅಂದರೆ ನಮ್ಮ ಜನರಲ್ ಪಾಪ್ಯುಲೇಷನ್ಗೆ ಲಿವರಿಗೆ ತ್ರಾಸ ಮಾಡುವಂಥ ವೈರಸಸ್, ಸೂಕ್ಷ್ಮ ಜೀವ ಇರ್ತಾವೆ ವೈರಸಸ್ ಅಂತೀವಿ ನಾವು, ಆ ವೈರಸಸ್ ಬಗ್ಗೆ ಎಲ್ಲರಿಗೆ ಅವೇರ್ನೆಸ್ ಗೊತ್ತಾಗಲಿ ಅಂತ ಈ ದಿನ ಆಚರಣೆ ಮಾಡ್ತೀವಿ. ಮತ್ತು ಅದಕ್ಕೆ ಈ ವೈರಸಸ್ ಇನ್ಫೆಕ್ಷನ್ ಆಗಬಾರ್ದು, ಪಾಪ್ಯುಲೇಷನ್ಗೆ ತೊಂದರೆ ಆಗಬಾರ್ದು ಅಂತ ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ವೈರಸ್ಸನ್ನ ಈ ರೋಗಕ್ಕನ್ನ ಮುಟ್ಸ್ಲಿಕ್ಕೆ ಬಂದ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಈ ದಿವಸ ನಾವು ಈ ಫಂಕ್ಷನ್ ಮಾಡ್ತೀವಿ. ಇದು ಹೆಪಟೈಟಿಸ್ ವೈರಸಸ್ ಅಂದರೆ ಇದು ಸೂಕ್ಷ್ಮ ಜೀವ ಇರ್ತವೆ, ಇದು ಲಿವರಿಗೆ ತೊಂದರೆ ಮಾಡ್ತವೆ. ಅದಕ್ಕೆ ನಾವು ಅಲೋಪತಿ ಒಳಗೆ ಹೆಪಟೈಟಿಸ್ A, B, C, D, E ಅಂತ ಮುಖ್ಯವಾಗಿ ಅದಕ್ಕೆ ಐದು ಪ್ರಕಾರ ಇದಾವೆ, ಅದಕ್ಕೆ 5 ಹೆಸರು ಇಟ್ಟಿದ್ದೀವಿ. ಇದರೊಳಗೆ ಇದು ಹೆಪಟೈಟಿಸ್ A ಮತ್ತು E ವೈರಸಸ್ ಏನಿದ್ದಾವೆ, ಇದು

ಒಬ್ಬರು ಮನುಷ್ಯರಿಂದ ಒಬ್ಬರಿಗೆ ದೂಷಿತ ನೀರು ಇಲ್ಲದ್ರೆ ಊಟದಿಂದ ಸ್ಪ್ರೆಡ್ ಆಗ್ತವೆ. ನಾವು ಅಂತೀವಿ ಅದಕ್ಕೆ ಫಿಕೋ ಓರಲ್ ಕಂಟ್ಯಾಮಿನೇಷನ್ ಅಂತೀವಿ. ಅಂದರೆ ದೂಷಿತ ನೀರಿತ್ತು ಇಲ್ಲದ್ರೆ ಊಟ ಆ ಕಡೆ ಮಾಡಿದಾಗ ಇದು ಯಾರಿಗೆ ಕಾಮನ್ ಆಗಿರ್ತೈತಿ ಆ ಮನುಷ್ಯನ ಕಡೆ ದೂಸರೆ ಬೇರೆ ಮನುಷ್ಯಕ್ಕೆ ಸ್ಪ್ರೆಡ್ ಆಗ್ತದೆ. ಯೂಶ್ವಲಿ ಇದು ಹೆಪಟೈಟಿಸ್ ಎ ಆ್ಯಂಡ್ ಈಗೆ ನಾವು ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಮಾಡ್ತೇವೆ ಅಂತೀವಿ. ಅಂದರೆ ಸಣ್ಣ ಸ್ಮಾಲ್ ಟೈಮಿಗೆ ತೊಂದರೆ ಮಾಡ್ತವೆ. 3-4 ವಾರ ಈ ಜಂತುಗಳು ಒಳಗೆ ಹೋದ್ಮೇಲೆ ಕಾಮಿನಿ ಮಾಡ್ತವೆ. ಪೇಷಂಟಿಗೆ ಜ್ವರ ಬರ್ತದೆ, ಕಾಮಿನಿ ಬರ್ತದೆ, ಹಸು ಕಟ್ ಆಗ್ತದೆ, ವಾಂತಿ ಆಗ್ತದೆ. ಇಂಥ ಪೇಷಂಟ್ಗಳು ನಮ್ಮ ಕಡೆ ಬಂದಮೇಲೆ ಇದಕ್ಕೆ ಒಂದು 4-6 ವಾರ ತನಕ ಅದು ಕಾಮಿನಿ ತ್ರಾಸು ಮಾಡ್ತದೆ. ಕೆಲವೊಂದ್ಸಲ ಭಾಳ ವಾಂತಿ ಆದಾಗ ಪೇಷಂಟ್ ಅಶಕ್ತ ಆದಾಗ ಅವರಿಗೆ ಅಡ್ಮಿಟ್ ಮಾಡಿ ಸ್ವಲ್ಪ ಔಷಧಿ ಕೊಟ್ಟು ನಾವು ಅವರಿಗೆ ಆರಾಮ ಮಾಡಿಸ್ತೀವಿ. ಮೋರ್ ದೆನ್ ಅಂದರೆ ಭಾಳಷ್ಟು ಪೇಷಂಟಿಗೆ ಈ ಹೆಪಟೈಟಿಸ್ ಎ ಮತ್ತು ಇದರಿಂದ ಕಾಮಿನಿ ಆಗ್ತದೆ, ಪೇಷಂಟ್ ತೊಂದರೆ ಆಗ್ತದೆ. ಆದರೆ ಭಾಳ ಸಲ ಈ ಪೇಷಂಟ್ಗಳು 90%ಕ್ಕಿಂತ ಮೇಲೆ ಎಲ್ಲ ಆರಾಮಾಗ್ತಾರೆ. ಒಂದು 6-12 ವಾರ ತನಕ ಇದು ಕಾಮಿನಿ ಹತ್ರ ತೊಂದರೆ ಮಾಡ್ಬೋದು. ಆದರೆ ಎಲ್ಲ ಪೇಷಂಟ್ಗಳು ಆರಾಮಾಗಿಬಿಡ್ತಾರೆ. ಭಾಳ ಖಚಿತವಾಗಿ 1-2% ಮಂದಿ ಒಳಗೆ ಈ ವೈರಸಸ್ ಏನು ನಾವೇನಂತೀವಿ ಫಲ್ಮಿನೆಂಟ್ ಹಿಪಾಟಿಕ್ ಹೆಪಟೈಟಿಸ್ ಅಂತೀವಿ, ಫಲ್ಮಿನೆಂಟ್ ಹಿಪಾಟಿಕ್ ಫೇಲ್ಯರ್ ಅಂತೀವಿ. ಅಂದರೆ ಲಿವರ್ ಫೇಲ್ ಆಗ್ತದೆ. ಹಾಗೆ ಭಾಳ ಕಮ್ಮಿ, 100ಕ್ಕೆ 1 ಇಬ್ಬರಿಗೆ ಹಂಗೆ ಆಗ್ತದೆ. ಮತ್ತು ಲಿವರ್ ಫೇಲ್ ಆದಾಗ ಕೆಲವೊಂದ್ಸಲ ಈ ವೈರಸ್ಸಿಂದ ಜೀವಕ್ಕೆ ತೊಂದರೆ ಆಗುವಂಥ ಪರಿಸ್ಥಿತಿ ಬರ್ತದೆ. ಹಿಂಗಿದ್ದಾಗ ಹಿಂಗೆ ಬಂದಾಗ ಈಗಿನ ಕಾಲೊಳಗೆ ನಾವು ಅದರ ಲಿವರ್ನೂ ಚೇಂಜ್ ಮಾಡಿ ಆ ಪೇಷಂಟಿಗೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಮುಖ್ಯವಾಗಂದರೆ ಈ ಹೆಪಟೈಟಿಸ್ ಎ ಆ್ಯಂಡ್ ಇ ಜಂತುಗಳು ದೂಷಿತ ನೀರಿನ ಮತ್ತು ಊಟದಿಂದ ಬಂದಿದ್ದ ಸಲುವಾಗಿ ಚಲೋ ಊಟ ಚಲೋ ನೀರು ಮಾಡಿದರೆ ಇಂಥ ಪರಿ ಇನ್ಫೆಕ್ಷನ್ಸ್ ನಮ್ಗೆ ಬರೋಕ್ಕಿಲ್ಲ. ಮತ್ತು ಕಮ್ಯುನಿಟಿ ಒಳಗೆ ಚಲೋ ಹೈಜಿನ್ ಇಟ್ವಿ, ನಾವು ಊಟ ಮಾಡುವಾಗ ಕೈ ತೊಳ್ಕೊಂಡ್ವಿ, ಚಲೋ ಹೈಜಿನ್ ಇಟ್ಟಾಗ ಇಂಥ ಇನ್ಫೆಕ್ಷನ್ಸ್ ಒಬ್ಬರಿಂದ ಒಬ್ಬರಿಗೆ ಹರಡೋದು ಭಾಳ ಕಮ್ಮಿ ಆಗ್ತದೆ. ಅದಕ್ಕೆ ಎಸ್ಪೆಷಲಿ ಈ ಮಳೆಗಾಲ ಸೀಸನ್ ಒಳಗೆ ಅದು ಹಿಂಗೆ ದೂಷಿತ ನೀರು ಬಂದಿದ್ದಕ್ಕೆ ಮಂದಿ ಈ ಕಡೆ ಆ ಕಡೆ ಹೊರಗೆ ರಸ್ತೆಯವರು ಊಟ ಮಾಡಿದ್ದಕ್ಕೆ ಇಂಥ ಇನ್ಫೆಕ್ಷನ್ಸ್ ಈ ಕಡೆ ಆ ಕಡೆ ಸ್ಪ್ರೆಡ್ ಆಗ್ತವೆ. ಮತ್ತು ಭಾಳಷ್ಟು ಮಂದಿಗೆ ಇಂಥ ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಂತ ಈ ರೋಗಗಳು ಬರ್ಬೋದು. ಆದರೆ ನಾವು ಸ್ಯಾನಿಟೇಷನ್ ಚಲೋ ಇಟ್ವಿ, ಪರ್ಸನಲ್ ಹೈಜಿನ್ ಚಲೋ ಇಟ್ವಿ, ಕೈಕಾಲು ತೊಳ್ಕೊಂಡ್ವಿ, ಚಲೋ ಇದಕ್ಕೆ ನಾವು ಲಕ್ಷ್ಯ ಕೊಟ್ವಿ ಅಂದರೆ ಇಂಥ ಇನ್ಫೆಕ್ಷನ್ಸ್ ಬರೋದು ಭಾಳ ಕಮ್ಮಿ ಆಗ್ತಾ ಹೋಗ್ತದೆ. ಇದು ಹೆಪಟೈಟಿಸ್ ಎ ಸಲುವಾಗಿ ನಮ್ಮ ಕಡೆ ಒಂದು ಚಲೋ ವ್ಯಾಕ್ಸಿನ್ ಇದೆ, ಒಂದು ಟೀಕೆ ಇದೆ. ಈ ವ್ಯಾಕ್ಸಿನ್ ಯೂಸ್ ಮಾಡಿದಾಗ ಇದು 2 ಡೋಸ್ ಇರ್ತವೆ. ಇವತ್ತು 1, 6 ವಾರಕ್ಕೆ 1 ಸಲ ಇದು 2 ಡೋಸ್ ಕೊಟ್ಟರೆ ಅಂಥ ಜಂತುಗಳದ್ದು ಇನ್ಫೆಕ್ಷನ್ ಆಗೋದು ನಾವು ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ಯಾರಿಗೆ ಈ ರಿಸ್ಕ್ ಜಾಸ್ತಿ ಇರ್ತದೆ, ಯಾವ ಪೇಷಂಟ್ಸಿಗೆ ಇಂಥ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತವೆ ಅವರಿಗೆ ಇದು ಹೆಪಟೈಟಿಸ್ ಎ ವೈರಸ್ ನಾವು ಕೊಡ್ತೀವಿ. ಮತ್ತು ಯಾರು ಹಿಂಗೆ ಎಂಡೆಮಿಕ್ ಏರಿಯಾ ಒಳಗೆ ಹೋಗ್ತಾರೆ ಅಂತ ಅವರಿಗೆ ಇದು ವ್ಯಾಕ್ಸಿನ್ ಕೊಟ್ಟು ಇಂಥ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ ನಾವು ನೋಡ್ಕೋಬೋದು. ಆದರೆ ಹೆಪಟೈಟಿಸ್ ಈಗ ಇಂಥ ಇನ್ನೂ ವ್ಯಾಕ್ಸಿನ್ ಏನು ತಯಾರಾಗಿಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ನಮ್ಮ ಕಮ್ಯುನಿಟಿ ಒಳಗೆ ಭಾಳಷ್ಟು ಮಂದಿಗೆ ಇದು ಹೆಪಟೈಟಿಸ್ ಈ ವೈರಸ್ದಿಂದ ಕಾಮಿನಿ ಆಗ್ತಾ ಇರ್ತದೆ. ಭಾಳ ಮಂದಿಗೆ ನಾವು ನೋಡ್ತೀವಿ ಕಾಮಿನಿ ಆಗಿ ನಮ್ಮ ಕಡೆ ಬರ್ತಾರೆ. ಆದರೆ ಭಾಳಷ್ಟು ಮಂದಿ ಇದು ಹೆಪಟೈಟಿಸ್ ಈ ಕಾಮಿನಿಗಳು ಆರಾಮಾಗ್ತವೆ. ಪೇಷಂಟ್ಗಳು ಒಂದು 2-3 ತಿಂಗಳೊಳಗೆ ಪೂರ ಆರಾಮಾಗಿ ಸಾಮಾನ್ಯ ಜೀವನಕ್ಕೆ ವಾಪಸ್ ಬಂದುಬಿಡ್ತಾರೆ. ಈಗ ಇದಕ್ಕಿಂತ ಮಹತ್ವದ ಅಂದರೆ ಇದು ಹೆಪಟೈಟಿಸ್ ಬೇರೆ ವೈರಸ್ ಏನಿದ್ದಾವೆ, ಹೆಪಟೈಟಿಸ್ ಬಿ, ಸಿ ಮತ್ತು ಡಿ. ಈ ವೈರಸಸ್ ಯೂಶ್ವಲಿ ಒಬ್ಬರು ಮನುಷ್ಯರಿಂದ ಒಬ್ಬರಿಗೆ ನೀರಿಂದಲ್ಲ ಅದರ ದೂಷಿತ ರಕ್ತದಿಂದ ಸ್ಪ್ರೆಡ್ ಆಗ್ತದೆ. ಅದಕ್ಕೆ ಇದು ಹೆಪಟೈಟಿಸ್ ಬಿ, ಸಿ ಆ್ಯಂಡ್ ಡಿ ವೈರಸಸ್. ದೂಷಿತ ರಕ್ತ ನಾವು ಒಬ್ಬರಿಂದ ಒಬ್ಬರಿಗೆ ಹಾಕೊಂಡ್ವಿ, ಇಲ್ಲದ್ರೆ ಪೇಷಂಟ್ ಹಾಸ್ಪಿಟಲ್ಗೆ ಇದ್ದಾಗ ನಾವು ಏನಾದ್ರೂ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡುವಾಗ ಇನ್ಸ್ಟ್ರೂಮೆಂಟ್ಸ್ ಸ್ಟರ್ಲೈಸ್ ಆಗಿಲ್ಲ ಅಂದರೆ ಒಬ್ಬರು ಪೇಷಂಟ್ ಒಬ್ಬರಿಗೆ ಟ್ರಾನ್ಸ್ಫರ್ ಆಗೋದು ಚಾನ್ಸ್ ಇರ್ತವೆ. ಈಗಿನ ಕಾಲೊಳಗೆ ಇದು ಭಾಳಷ್ಟು ಮಂದಿ ಡ್ರಗ್ಸ್ ತೊಗೋತಾರೆ, ಇಂಟ್ರಾವಿನಸ್ ಡ್ರಗ್ಸ್ ಯೂಸ್ ಮಾಡ್ತಾರೆ. ಇಂಥ ಡ್ರಗ್ಸ್ ಯೂಸ್ ಮಾಡುವಾಗ ಒಬ್ಬರದ್ದು ಇಂಜೆಕ್ಷನ್ ಒಬ್ಬರಿಗೆ ತೊಗೋತೇವೆ, ಒಬ್ಬರು ಇಂಜೆಕ್ಷನ್ ನೀಡಲ್ ಶೇರಿಂಗ್ ಮಾಡ್ತಾರೆ, ಟ್ಯಾಟೂಯಿಂಗ್ ಮಾಡ್ಕೋತಾರೆ ನಮ್ಮ ಸ್ಕಿನ್ ಮೇಲೆ. ಹೀಗೆಲ್ಲ ಮಾಡುವಾಗ ಶೇರಿಂಗ್ ಆಫ್ ನೀಡಲ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ದಿಂದ ಇದು ಹೆಪಟೈಟಿಸ್ ವೈರಸಸ್ ಸ್ಪ್ರೆಡ್ ಆಗ್ತವೆ. ಅನದರ್ ವೇ ಆಫ್ ಸ್ಪ್ರೆಡ್ ಇದಂದರೆ ತಾಯಿ ಯಾವಾಗ ಜನ್ಮ ಕೊಡ್ತಾಳೆ ಅವಾಗ ಡ್ಯೂರಿಂಗ್ ಡೆಲಿವರಿ ತಾಯಿಯಿಂದ ಮಗುಗೆ ಈ ಟ್ರಾನ್ಸ್ಮಿಷನ್ ಆಗ್ತವೆ. ಅದಕ್ಕೆ ನಾವು ಪೇರೆಂಟಲ್ ಟ್ರಾನ್ಸ್ಮಿಷನ್ ಅಂತೀವಿ. ಅದಕ್ಕೆ ಆ ಟೈಮಿಗೂ ಈ ಜಂತುಗಳು ಮಮ್ಮಿದಿಂದ ಹುಡುಗರಿಗೆ ಬರ್ತವೆ. ಇದರೊಳಗೆ ಹೆಪಟೈಟಿಸ್ ಬಿ ಕಾಮಿನಿಗೆ ಸಾಮಾನ್ಯ ಜನಗಳಿಗೆ ಬಿಳಿ ಕಾಮಿನಿ ಅಂತಾರೆ. ಅದಕ್ಕೆ ಹೆಪಟೈಟಿಸ್ ಬಿ, ಸಿ, ಡಿ ಜಂತುಗಳು ಸ್ವಲ್ಪ ತೊಂದರೆ ಮಾಡೋ ಜಂತು ಇರ್ತವೆ. ಈ ಇನ್ಫೆಕ್ಷನ್ಸ್ ಒಂದ್ಸಲ ಬ್ಲಡಿಂದ ಒಳಗೆ ಬಂದರೆ ಆಕ್ಚುಲಿ ಇದು ಮೈ ಬಿಟ್ಟು ಹೋಗೋದು ಭಾಳ ಕಠಿಣ. ಇದರೊಳಗೆ ಹೆಪಟೈಟಿಸ್ ಬಿ ಬಗ್ಗೆ ನಾನು ಮಾತಾಡ್ತೀನಿ. ಹೆಪಟೈಟಿಸ್ ಬಿ ಜಂತು ಒಂದ್ಸಲ ಮೈ ಒಳಗೆ ಬಂದರೆ ಅದು ಹಿಂಗೆ ದೂಷಿತ ರಕ್ತದಿಂದ ಬರ್ಬೋದು. ಇಲ್ಲದ ಮನೆತನ ಒಳಗೆ ಯಾರಿಗಾರು ಇದ್ರೆ ಕ್ಲೋಸ್ ಒಂದೇ ಮನೆಯೊಳಗಿದ್ದಾಗ ಅವ್ರ ರಕ್ತ ಅವರಿಗೆ ಹಿಂಗೇನಾರು ಟಚ್ ಆತಂದ್ರೆ ಬರ್ಬೋದು. ಇಲ್ಲದ್ರೆ ಡೆಲಿವರಿ ಟೈಮಿಗೆ ಮಗುಗೆ ಬರ್ಬೋದು. ಹಿಂಗೆ ಅದು ವೈರಸ್ ಒಳಗೆ ಬಂದಮೇಲೆ ಸ್ವಲ್ಪ 30% ಮಂದಿ ಒಳಗೆ ಅದು ವೈರಸ್ ಒಳಗೆ ಹೋದ ತಕ್ಷಣ ಒಂದು 2-3 ತಿಂಗಳೊಳಗೆ ಕಾಮಿನಿ ಮಾಡ್ತದೆ. ಕಾಮಿನಿ ಕೆಲವೊಂದ್ಸಲ ಸಾಮಾನ್ಯವಾಗಿ ಒಂದು 3-4 ವಾರ ಇದ್ದು ಕಮ್ಮಿ ಆಗಿ ಹೋಗ್ಬಿಡ್ತದೆ. ಕೆಲವರಿಗೆ ಆ ಕಾಮಿನಿ ಜೋರಾದಾಗ ತಾತ್ಪೂರ್ತವಾಗಿ ಲಿವರ್ ಫೇಲ್ ಆಗ್ತದೆ. ಆ ಟೈಮಿಗೆ ಪೇಷಂಟಿಗೆ ಅಂದರೆ ಜೀವಕ್ಕೆ ತೊಂದರೆ ಆಗೋ ಸಂಭವ ಇರ್ತದೆ. ಕೆಲವೊಂದ್ಸಲ ಇಂಥ ಪೇಷಂಟ್ಸಿಗೆ ನಾವು ಲಘು ಡಯಾಗ್ನೋಸ್ ಮಾಡಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಆಮೇಲೆ ಇದು ಹೆಪಟೈಟಿಸ್ ಬಿ ಆಮೇಲೆ ಒಂದ್ಸಲ ಆರಾಮಾದರೆ ಪೂರ ಆರಾಮಾಗ್ತಾರೆ ಮತ್ತು ಇಡೀ ಆಯುಷ್ಯ ಆಮೇಲೆ ಅವರು ಆರಾಮಿರ್ತಾರೆ. ಇಂಥ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಮತ್ತು ಅವರಿಗೆ ಆಗಕ್ಕಿಲ್ಲ, ಯಾಕಂದರೆ ಅವ್ರಿಗೆ ಇಮ್ಯುನಿಟಿ ಡೆವಲಪ್ ಆಗ್ತದೆ. ಮತ್ತು ಇಮ್ಯುನಿಟಿದಿಂದ
ಇದರಿಂದ ಮತ್ತೆ ಅವರಿಗೆ ಸೆಕೆಂಡ್ ಟೈಮ್ ಹೆಪಟೈಟಿಸ್ ಬಿ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಆದರೆ ಹೆಪಟೈಟಿಸ್ ಬಿ ವೈರಸಸ್ ದೊಡ್ಡವರಿಗೆ ಯಾವಾಗ ಇನ್ಫೆಕ್ಷನ್ ಆಗ್ತವೆ ಅಂದರೆ 20 ವರ್ಷ ಆದಮೇಲೆ ಯಾರಿಗೆ ಇದು ಇನ್ಫೆಕ್ಷನ್ ಆಗ್ತವೆ, ಇಂಥ ಇನ್ಫೆಕ್ಷನ್ ಒಳಗೆ ಯೂಶ್ವಲಿ ಆ ಜಂತುಗಳು ಒಳಗೊಂದ್ಸಲ ಹೋದ್ಮೇಲೆ ಅವು

ಮೈ ಬಿಟ್ಟು ಹೋಗೋದಿಲ್ಲ. ಈ ಜಂತುಗಳು ಒಳಗಿರ್ತವೆ, ಆದರೆ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯ ಅಂದರೆ ಅದಕ್ಕೆ ಕಾಮ್ಜಿನೇ ಮಾಡೋದಿಲ್ಲ, ಪೇಷಂಟಿಗೆ ಏನು ಸಿಂಪ್ಟಮ್ಸೇ ಬರೋದಿಲ್ಲ, ಅದಕ್ಕೆ ಪೇಷಂಟಿಗೆ ಗೊತ್ತಿಸೋದಾಗೋದಿಲ್ಲ ಅದು ವೈರಸ್ ಒಳಗೆ ಹೋಗೈತೆ ಅಂತ. ಮತ್ತೆ ಹಿಂಗಿದ್ದಾಗ ಪೇಷಂಟ್ ಡಾಕ್ಟರ್ ಕಡೆ ಬರೋದಿಲ್ಲ, ಔಷಧಿ ತಗೋದಿಲ್ಲ, ಅದು ವೈರಸ್ ಒಳಗಿಂದ ಒಳಗೇ ಇರ್ತದೆ. ಹಿಂಗಿದ್ದಾಗ ಬಹಳಷ್ಟು ಮಂದಿಗೆ ಅದು ವೈರಸ್ ಅವಕಾಶ ಬೆಳೀತಾ ಹೋಗಿ ಆ ಲಿವರಿಗೆ ತೊಂದರೆ ಮಾಡ್ತಾ ಹೋಗ್ತದೆ. ಮತ್ತು ಲಿವರಿಗೆ ತೊಂದರೆ ಮಾಡಿದಾಗ ಸಾವಕಾಶ ಲಿವರ್ ಫಂಕ್ಷನ್ ಕೆಡ್ತಾ ಕೆಡ್ತಾ ಹೋಗ್ತದೆ. ಪ್ರಾಬ್ಲಮ್ ಏನಿದೆ, ಪೇಷಂಟಿಗೆ ಗೊತ್ತಿರೋದಿಲ್ಲ, ಅದಕ್ಕೆ ಅದು ಬಹಳ ರೋಗ ಮುಂದೆ ಹೋದಾಗನೇ ಪೇಷಂಟಿಗೆ ತೊಂದರೆ ಆದಾಗ ಪೇಷಂಟ್ ಡಾಕ್ಟರ್ ಕಡೆ ಬರ್ತಾರೆ. ಆವಾಗ ಪೇಷಂಟಿಗೆ ಕಾಮ್ನಿ ಆಗಿರ್ತದೆ, ಕೆಲವೊಂದ್ಸಲ ಲಿವರಿಗೆ ಬಹಳಷ್ಟು ಫಂಕ್ಷನ್ ಕಮ್ಮಿ ಆಗಿದ್ದಕ್ಕೆ ಹೊಟ್ಟೆಯೊಳಗೆ ನೀರು ಆಗ್ತದೆ, ಕಾಲು ಬಾವು ಬರ್ತದೆ, ಕೆಲವೊಂದ್ಸಲ ಪೇಷಂಟಿಗೆ ಹಸು ಕಮ್ಮಿ ಆಗಿರ್ತದೆ, ರಕ್ತದ ವಾಂತಿ ಚಾಲು ಆಗ್ತದೆ, ಕಫ್ ಸಂಡಾಸ ಆಗ್ತದೆ, ಹಿಂಗೆಲ್ಲ ಆದಾಗ ಪೇಷಂಟ್ಗಳು ನಮ್ಮ ಕಡೆ ಬರ್ತಾರೆ. ಅದಕ್ಕೆ ಇಂಥ ಪೇಷಂಟ್ಗಳಿಗೆ ಆವಾಗ ನಮ್ಮ ಟ್ರೀಟ್ಮೆಂಟ್ ಕೊಡೋದು ಭಾಳ ಡಿಫಿಕಲ್ಟ್ ಆಗಿರ್ತದೆ, ಯಾಕಂದರೆ ಲಿವರ್ ಸ್ಟ್ರಕ್ಚರ್ ಖರಾಬ್ ಆಗಿರ್ತದೆ. ಆವಾಗ ನಾವು ಟೆಂಪ್ರರಿ ಔಷಧಿ ಕೊಟ್ಟು ಲಿವರ್ ರಿಪೇರಿ ಮಾಡ್ಬೋದು, ಆದರೆ ಲಿವರ್ ಮತ್ತೆ ಪೂರಾ ನಾರ್ಮಲ್ ಆಗೋದೇ ಇಲ್ಲ. ಅಂಥವರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದಾಗ ಎಷ್ಟು ರಿಸ್ಪಾನ್ಸ್ ಆಗೋದು ನೋಡಿ, ಕೆಲವೊಂದ್ಸಲ ಇವರಿಗೆ ಪೂರಾ ಲಿವರ್ ತೆಗೆದು ಹೊಸ ಲಿವರ್ ಹಾಕೋದು ಬಿಟ್ಟು ಬೇರೆ ದಾರಿನೇ ಇರೋದಿಲ್ಲ. ಅದಕ್ಕೆ ಇದು ಹೆಪಟೈಟಿಸ್ ಬಿ ವೈರಸ್, ನಾವೆಂತೀವಿ ನಾವು ನಮ್ಮ ಲಿವರಿಗೆ ಏನೇನು ಮಾಡೋದು ಕಾಯಿಲೆಗಳು, ಎಲ್ಲ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದರೆ ಸಾಮಾನ್ಯ ಕಾಮಿನಿಂದ ಲಿವರ್ ಫೇಲಿಯರ್ ಆಗೋ ತನಕ, ಲಿವರ್ ಕ್ಯಾನ್ಸರ್ ಆಗೋ ತನಕ ಎಲ್ಲ ಜಡ್ಗಳು ಇದು ಬರೀ ಹೆಪಟೈಟಿಸ್ ಬಿ ಒಂದು ವೈರಸ್ಸಿಂದ ಆಗ್ಬೋದು. ಅದಕ್ಕೆ ಇದು ಹೆಪಟೈಟಿಸ್ ಬಿ ಬಗ್ಗೆ ಎಲ್ಲರಿಗೆ ಗೊತ್ತಿರಬೇಕು, ಮತ್ತು ಇದು ಆಗಬಾರ್ದು ಅಂತ ನಾವು ಎಲ್ಲ ಪ್ರಿಕಾಷನ್ ತೊಗೋಬೇಕು. ಅದಕ್ಕೆ ಇದೆಲ್ಲ ನಾ ಹೇಳಿದ್ನಲ್ಲ, ಹಿಂಗೆ ಹೆಂಗೆ ಸ್ಪ್ರೆಡ್ ಆಗ್ತಾವಂಥ ವೈರಸ್, ಅದೆಲ್ಲ ನಾವು ಪ್ರಿವೆಂಟ್ ಮಾಡಬೇಕು. ಚಲೋ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಾಗ ಕಾಳಜಿ ತೊಗೋಬೇಕು, ಹಾಸ್ಪಿಟಲ್ ಒಳಗಿದ್ದಾಗ ಕಾಳಜಿ ತೊಗೋಬೇಕು, ಪ್ರೊಟೆಕ್ಷನ್ ಮಾಡ್ಕೋಬೇಕು, ಟ್ಯಾಟೂಯಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕು, ಆದ್ರೂ ಸ್ಪೆಷಲ್ ಇಂಜೆಕ್ಷನ್ಸ್ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಬೇಕು, ಡೆಲಿವರಿ ಟೈಮಿಗೆ ಮಮ್ಮಿಗೆ ಟೆಸ್ಟ್ ಮಾಡಬೇಕು ಅದು ಅದು ಹೆಪಟೈಟಿಸ್ ಬಿ ಇದೆ ಏನಂತ, ಇಲ್ಲದಿದ್ದರೆ ಅದು ಮಗುಗೆ ಇಂಜೆಕ್ಷನ್ ಕೊಟ್ಟು ಆಗಬಾರಂತ ನಾವು ಪ್ರಿಕಾಷನ್ ತೊಗೋಬೇಕು. ಇದೆಲ್ಲ ಮಾಡ್ತಾ ಹೋದರೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಕಮ್ಮಿ ಆಗ್ತದೆ. ಎಲ್ಲಕ್ಕಿಂತ ಮಹತ್ವದ ಅಂದರೆ ಇದು ಹೆಪಟೈಟಿಸ್ ಬಿ ಸಲುವಾಗಿ ಜಗತ್ತೊಳಗೆ ಒಂದು ಭಾಳ ಇಂಪಾರ್ಟೆಂಟ್ ವ್ಯಾಕ್ಸಿನ್ ಇದೆ. ಈ ವ್ಯಾಕ್ಸಿನ್ ಅಂದರೆ ಟೀಕಾ ಇದೆ, ಇದಕ್ಕೆ ನಾವು 3 ಡೋಸ್ಗಳು ಕೊಡ್ತೀವಿ. ಇವತ್ತು ಒಂದು ತೊಗೊಂಡ್ರೆ 1 ತಿಂಗಳಿಗೆ 1 ಸಲ, ಆಮೇಲೆ 6 ತಿಂಗಳಿಗೆ 1 ಸಲ. ಈ 3 ಡೋಸ್ ತೊಗೊಂಡ್ರೆ 95%ಗಿಂತ ಮಂದಿ ಜಾಸ್ತಿ ಮಂದಿಗೆ ಪ್ರೊಟೆಕ್ಷನ್ ಆಗ್ತದೆ. ಮತ್ತು ಇಂಥ ಪೇಷೆಂಟ್ಗಳಿಗೆ ಅದು ದೂಷಿತ ರಕ್ತ ಯಾರಿಗೆ ಕೊಟ್ಟರು ಅವರಿಗೆ ಅದು ವ್ಯಾಕ್ಸಿನ್ ಅದು ವೈರಸ್ ಟ್ರಾನ್ಸ್ಮಿಷನ್ ಆಗೋದಿಲ್ಲ. ಅದಕ್ಕೆ ಇದು ವ್ಯಾಕ್ಸಿನ್ ಭಾಳ ಮಹತ್ವದಿದೆ, ಯಾಕಂದರೆ ಒಂದು ಸಿಂಪಲ್ ವ್ಯಾಕ್ಸಿನ್ 3 ಡೋಸ್ ತೊಗೊಂಡ್ಮೇಲೆ ಇಡೀ ಆಯುಷ್ಯ ಅವರಿಗೆ ಅದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆಗೋದಿಲ್ಲ. ಒಂದ್ಸಲ ಕೆಲವೊಂದ್ಸಲ 20 ಇಯರ್ಸ್ ಆದಮೇಲೆ ಒಂದು ವ್ಯಾಕ್ಸಿನ್ ಬೂಸ್ಟರು ಕೊಡ್ತೀವಿ ಅದು ವೈರಸ್ ಲೆವೆಲ್ಸ್ ನೋಡಿಕೊಂಡು. ಆದರೆ ವ್ಯಾಕ್ಸಿನೇಷನ್ನಿಂದ 95-98% ಮಂದಿಗೆ ಹೆಪಟೈಟಿಸ್ ಬಿಯಿಂದ ಪ್ರೊಟೆಕ್ಷನ್ ಆಗ್ತದೆ, ಮತ್ತು ಇಂಥವರಿಗೆ ಮತ್ತೆ ಅದು ಹೆಪಟೈಟಿಸ್ ವೈರಸ್ ಒಳಗೆ ಹೋದ್ರೂ ಅವರಿಗೆ ಇನ್ಫೆಕ್ಷನ್ ಆಗೋದಿಲ್ಲ. ಇದು ಬಹಳ ಮಂದಿಗೆ ನಮ್ಮ ಜನರಿಗೆ ಗೊತ್ತಿಲ್ಲ, ಅದಕ್ಕೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ನಮ್ಮ ಕಡೆ ಅಷ್ಟು ಕಾಮನ್ಲಿ ಎಲ್ಲರೂ ತೊಗೊಳ್ಳೋದಿಲ್ಲ. ಮತ್ತು ಇದರ ಸಲುವಾಗಿ ಇದು ಅವೇರ್ನೆಸ್ ಪಾಪ್ಯುಲೇಷನ್ ಅವೇರ್ನೆಸ್ ಆಗಬೇಕಾಗಿದೆ. ಮತ್ತು ನಮ್ಮ ಗೌರ್ಮೆಂಟಿಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂದರೆ ಸಣ್ಣ ಮಗುವಿಗೆ ಹೆಂಗೆ ನಾವು ಬಾಕಿ ವ್ಯಾಕ್ಸಿನ್ಸ್ ಕೊಡ್ತೀವಿ, ಹಂಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ನಾವು ಚಾಲೂ ಮಾಡಿದ್ದೀವಿ. ಮತ್ತು ಹುಡ್ದಾಗಿಂದ 0 ತಿಂಗಳ 1st ತಿಂಗಳ 3ನೇ ತಿಂಗಳ 6ನೇ ತಿಂಗಳೊಳಗೆ ಇದು ವ್ಯಾಕ್ಸಿನೇಷನ್ಸ್ ಕೊಟ್ಟು ಅವರಿಗೆ ಹೆಪಟೈಟಿಸ್ ಬಿ ಪ್ರೊಟೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ನಮ್ಮ ಫುಲ್ ಪಾಪ್ಯುಲೇಷನ್ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಇಲ್ಲ. ಅದಕ್ಕೆ ಲಾಟ್ ಆಫ್ ಅವರ್ ಪಾಪ್ಯುಲೇಷನ್ ಇನ್ನೂ ಅನ್ಪ್ರೊಟೆಕ್ಟೆಡ್ ಇದ್ದಾರೆ. ಮತ್ತು ಹೆಪಟೈಟಿಸ್ ಬಿ ನಮ್ಮ ಜನರೊಳಗೆ ಇನ್ನೂ ನಾವು ನೋಡ್ತಾ ಇರ್ತೀವಿ. ಭಾಳಷ್ಟು ಪೇಷೆಂಟಿಗೆ ಲಿವರ್ ಫೇಲಿಯರ್ ಆಗ್ತದ್ರಿಂದ ಭಾಳ ಪೇಷೆಂಟಿಗೆ ತೊಂದರೆ ಆಗ್ತದೆ. ಅದಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಲಿಕ್ಕೆ ಇದೆ ವರ್ಲ್ಡ್ ಹೆಪಟೈಟಿಸ್ ಡೇ. ಅದೆಲ್ಲ ನಾವು ಅಬ್ಸರ್ವ್ ಮಾಡಿ ಎಲ್ಲರಿಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತೀವಿ. ನಾವು ಕೆಎಲ್ಇ ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿದಿಂದ ಲಾಸ್ಟ್ ಒಂದು 5-6 ಇಯರ್ಸ್ದಿಂದ ಇದು ಹೆಪಟೈಟಿಸ್ ಬಿ ವೈರಸ್ ಸಲುವಾಗಿ ನಾವು ಕ್ಯಾಂಪ್ಸ್ ಮಾಡ್ತಾ ಬಂದೀವಿ. ನಾವು ಬೇರೆ ಕ್ಯಾಂಪ್ಸ್ ಮಾಡ್ತೀವಿ, ಪ್ರತಿ ತಿಂಗಳ 1-3-4 ಕ್ಯಾಂಪ್ ಮಾಡ್ತೀವಿ. ನಮ್ಮ ಹಾಸ್ಪಿಟಲ್ ಒಳಗೆ ಬೆಳಗಾವಿ ಒಳಗೆ 4th Saturday ಕ್ಯಾಂಪ್ ಮಾಡ್ತೀವಿ. ನಮ್ಮ ಎಳ್ಳೂರು ಹಾಸ್ಪಿಟಲ್ ಒಳಗೆ ನಾವು 2nd Saturday ಕ್ಯಾಂಪ್ ಮಾಡ್ತೀವಿ. ಬಾಗಲಕೋಟೆ ಒಳಗೆ ಒಂದು ಹಾಸ್ಪಿಟಲ್ ಕೆರಡಿ ಹಾಸ್ಪಿಟಲ್ ಹೋಗಿ ನಾವು 2nd Sunday ಕ್ಯಾಂಪ್ ಮಾಡ್ತೀವಿ. ಈಗ ಚಿಕ್ಕೋಡಿ ಒಳಗೆ ಹಾಸ್ಪಿಟಲ್ ಹೋಗಿ ಕ್ಯಾಂಪ್ ಚಾಲೂ ಮಾಡಿದ್ದೀವಿ. ಹಿಂಗೆ ಎಲ್ಲ ಕಡೆ ನಾವು ಕ್ಯಾಂಪ್ಸ್ ಮಾಡಿ ಜನರಿಗೆ ಪಾಪ್ಯುಲೇಷನ್ಗೆ ಕರೆಸಿ ಅವರಿಗೆ ಹೆಪಟೈಟಿಸ್ ಬಿ ಮತ್ತು ಸಿ ಬಗ್ಗೆ ಫ್ರೀ ನಾವು ಟೆಸ್ಟಿಂಗ್ ಮಾಡ್ತೀವಿ. ಮತ್ತು ಯಾರಿಗೆ ಅದು ಇಂಜೆಕ್ಷನ್ ವೈರಸ್ ಇರೋದಿಲ್ಲ ಅವರಿಗೆ ಫ್ರೀ ವ್ಯಾಕ್ಸಿನೇಷನು ಕೊಡ್ತೀವಿ. ಕೆಲವೊಂದ್ಸಲ ಸಬ್ಸಿಡೈಸ್ಡ್ ಅಂದರೆ ಕಮ್ಮಿ ರೊಕ್ಕ ತೊಗೊಂಡು ವ್ಯಾಕ್ಸಿನ್ ಮಾಡಿ ಒಂಥರ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಮತ್ತು ಯಾರಿಗಾರ ಬೈ ಮಿಸ್ಟೇಕ್ ಪಾಸಿಟಿವ್ ಬಂದರೆ ಆ ಪೇಷೆಂಟ್ಸಿಗೆ ನಾವು ಮುಂದಿನ ಎಲ್ಲ ಪರೀಕ್ಷೆ ಸ್ವಲ್ಪ ಕಮ್ಮಿ ಖರ್ಚೊಳಗೆ ಮಾಡಿ ಅವರಿಗೆ ಟ್ರೀಟ್ಮೆಂಟನ್ನು ಸ್ವಲ್ಪ ಕಮ್ಮಿ ಖರ್ಚೊಳಗೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಬಂದೀವಿ. ಇನ್ನು ತನಕ ನಾವು ಕೆಎಲ್ಇ ಹಾಸ್ಪಿಟಲ್ ಅವರ ವತಿಯಿಂದ more than 200 camps ಅಂತ ಮಾಡಿದ್ದೀವಿ. ಮತ್ತು ಈ ಕ್ಯಾಂಪ್ಸ್ ಒಳಗೆ ನಾವು more than 20,000 patients ನಾವು ಸ್ಕ್ರೀನ್ ಮಾಡಿ 15,000 ಜಾಸ್ತಿ ಮಂದಿಗೆ ವ್ಯಾಕ್ಸಿನೇಷನ್ ಕೊಟ್ಟು ನಮ್ಮ ಕಡೆಯಿಂದ ಸಮಾಜ ಸಲುವಾಗಿ ಏನು ಮಾಡ್ಲಿಕ್ಕೆ ಬರ್ತದೆ ಅಷ್ಟು ಮಾಡ್ತಾ ಬಂದೀವಿ. ಮತ್ತು more than 1,000 ಜಾಸ್ತಿ ಪೇಷೆಂಟ್ ನಮ್ಮ ಕಡೆ ಈಗ ಅದಾರ ಫಾಲೋಅಪ್ ಒಳಗೆ. ಮತ್ತು ಅವರಿಗೆ ನಾವು ಹೆಪಟೈಟಿಸ್ ಬಿ ಬಗ್ಗೆ ಸಿ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಅವ್ರ ಬಗ್ಗೆ ಅಂದರೆ ಅವ್ರಿಗೆ ಎಷ್ಟು ಹಾಕೋದಷ್ಟು ನಾವು ಹೆಲ್ಪ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಬಂದೀವಿ. ಅದೇ ನಾವು ಈ ಇಂಥ ಕ್ಯಾಂಪ್ಗಳು ಜಾಸ್ತಿ ಮಾಡಿ ನಮ್ಮ ಏರಿಯಾ ಒಳಗೇ ಎಲ್ಲ ಜನರಿಗೆ ಇದು ಹೆಪಟೈಟಿಸ್ ಬಿ ಮತ್ತು ಸಿ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟು ಈ ಜಡ್ಡನೇ ನಮ್ಮ ಈ ವಿಭಾಗದಿಂದ ತೆಗಿಬೇಕಂತ ನಮ್ದು ಒಂದು ಆಸೆ ಇದೆ. ಅದ್ರ ಸಲುವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಲಿವರ್ ಕಾಯಿಲೆ ಸಲುವಾಗಿ
ಇನ್ನೊಂದು ಮಹತ್ವದ ಕಾರಣ ಅಂತಂದರೆ ಆಲ್ಕೋಹಾಲ್ ಡ್ರಿಂಕ್ ಸೆರೆ ಕುಡಿಯೋದು. ನಮ್ಮ ಸಮಾಜದೊಳಗೆ ಭಾಳಷ್ಟು ಪೇಷೆಂಟ್ಗಳಿಗೆ ನಾವು ನೋಡ್ತೀವಿ ಡ್ರಿಂಕ್ ತಗೋತಾ ಇರ್ತಾರೆ. ಶುರುವಾಗಿ ಅವ್ರಿಗೆ ಹಾಗೆ ಮಜೆ ಅಂತ ತಗೋತಾರೆ, ಸ್ವಲ್ಪ ಜಸ್ಟ್ ಪಾಸ್ ಟೈಮ್ ಅಂತ ತಗೋತಾರೆ. ಆದರೆ ಈ ಸಾವಕಾಶ ಸಾವಕಾಶ ಅಂತ ಡ್ರಿಂಕ್ ತಗೋದು ಅವರಿಗೆ ರೂಢಿ ಆಗಿಬಿಡ್ತದೆ, ಹ್ಯಾಬಿಟ್ ಫಾರ್ಮಿಂಗ್ ಆಗ್ತದೆ. ಆಮೇಲೆ ಕುಡಿಯೋದು ಪ್ರಮಾಣ ಜಾಸ್ತಿ ಆಗ್ತಾ ಹೋತಂದ್ರೆ

ಎಲ್ಲಕ್ಕಿಂತ ಮಹತ್ವ ಅಂದರೆ ಆಲ್ಕೋಹಾಲ್ ನಮ್ಮ ಲಿವರಿಗೆ ತೊಂದರೆ ಮಾಡ್ತದೆ. ಶುರುವಾತಿಗೆ ಭಾಳಷ್ಟು ಒಂದು 2-3 ವರ್ಷ ತನಕ ಸ್ವಲ್ಪ ಸ್ವಲ್ಪ ಕುಡಿದ್ರೆ ಪೇಷಂಟಿಗೆ ಏನು ಆಗೋದಿಲ್ಲ, ಮತ್ತು ಅವ್ನಿಗೆ ಗೊತ್ತೂ ಆಗೋಕ್ಕಿಲ್ಲ ಇಂಥ ದೊಡ್ಡ ರೋಗ ಆಗೋದಿದೆ ಅಂತ, ಅದಕ್ಕೆ ಅವ್ನು ಕುಡಿತಾನೆ ಹೋಗ್ತಾನೆ. ನಾವು ನೋಡ್ತೀವಿ ಶುರುವಾತಿಗೆ ಸ್ವಲ್ಪ ಕುಡಿತಾರೆ, ಆಮೇಲೆ ದಿವಸ ಕುಡಲಿಕ್ಕೆ ಚಾಲೂ ಮಾಡ್ತಾರೆ. ಇಂಥ ಪೇಷಂಟಿಗೆ ಇವತ್ತಿನ ನಾಳೆ ಅದು ಲಿವರ್ ಕಾಯಿಲೆ ಆಗೋದನ್ನು ಇರ್ತದೆ. ಕೆಲವರಿಗೆ ಶುರುವಾತಿಗೆ ಇದು ಲಿವರ್ಗೆ ತೊಂದರೆ ಆಗಲಿ ಚಾಲೂ ಆತಂದ್ರೆ ಎಲ್ಲಕ್ಕಿಂತ ಮಹತ್ವದ ಅಂದ್ರೆ ಫಸ್ಟ್ ಅಂದ್ರೆ ಮನುಷ್ಯನ ಹಸು ಕಮ್ಮಿ ಆಗ್ತದೆ. ಹಸು ಕಮ್ಮಿ ಆದಾಗ ಪೇಷಂಟಿಗೆ ನಮ್ಮ ಕಡೆ ಬಂದರೆ ಅವಾಗ ನಾವು ಸ್ವಲ್ಪ ಟೆಸ್ಟ್ ಮಾಡಿದಾಗ ಸ್ವಲ್ಪ ಲಿವರ್ ಉಬ್ಬಿದ್ದು ಇಲ್ಲದ ಲಿವರ್ ರಕ್ತ ಪರೀಕ್ಷೆ ಮಾಡಿದಾಗ ಸ್ವಲ್ಪ ಲಿವರ್ ಒಳಗೆ ಸ್ವಲ್ಪ ಅಬ್ನಾರ್ಮಲಿಟಿ ನಮ್ಗೆ ಕಾಂತಂದ್ರೆ ಅವಾಗನೇ ಅವರಿಗೆ ನಾವು ಬುದ್ಧಿ ಹೇಳಿ ಡ್ರಿಂಕ್ ಬಂದ್ ಮಾಡ್ಲಿಕ್ಕೆ ಹೇಳಿದ್ರೆ ಪೇಷಂಟ್ ಪೂರ ಆರಾಮಾಗ್ಬೋದು. ಈ ಪರಿಸ್ಥಿತಿ ಒಳಗೆ ಬಹಳ ಕಮ್ಮಿ ಮಂದಿ ನಮ್ಮ ಕಡೆ ಬರ್ತಾರೆ, ಯಾಕಂದ್ರೆ ಬರೀ ಹಸು ಕಮ್ಮಿ ಆಗಿದೆ ಅವ್ರಿಗೆ ಅಷ್ಟು ಲಕ್ಷಕ್ಕೆ ಬರೋದಿಲ್ಲ, ಮತ್ತು ಭಾಳಷ್ಟು ಮಂದಿ ಹಂಗೆ ಡ್ರಿಂಕ್ ಕುಡಿತಾನ ಹೋಗ್ತಾರೆ. ಈ ಸ್ಟೇಜ್ ಒಂದ್ಸಲ ದಾಟಿದ ಮೇಲೆ ಸೆಕೆಂಡ್ ಸ್ಟೇಜ್ ಒಳಗೆ ಪೇಷಂಟಿಗೆ ಯೂಶಲಿ ಕಾಮಿ ಆಗ್ಲಿಕ್ಕೆ ಚಾಲು ಹಾಕದೆ, ಕಣ್ಣು ಹಳದಿ ಆಗ್ತವೆ, ಕಾಲ್ಮುಡಿ ಹಳದಿ ಹಾಕದೆ, ಹಸು ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕದೆ, ವಾಂತಿ ಆಗ್ಲಿಕ್ಕೆ ಚಾಲು ಹಾಕದೆ, ಸ್ವಲ್ಪ ಹೊಟ್ಟೆ ಒಳಗೆ ಬಾವು ನೀರು ಹೊಟ್ಟೆ ಒಳಗೆ ಸ್ವಲ್ಪ ನೂಬಿ ಬರ್ಲಿಕ್ಕೆ ಚಾಲು ಹಾಕದೆ. ಈ ಸ್ಟೇಜ್ ಒಳಗೆ ನಾವು ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತೀವಿ. ಈ ಸ್ಟೇಜ್ ಒಳಗೂ ಪೇಷಂಟ್ ನಮ್ಮ ಕಡೆ ಬಂದರೆ ಅವರಿಗೆ ನಾವು ಸ್ವಲ್ಪ ಅವರಿಗೂ ಭಾಳಷ್ಟು ಮಂದಿ ಈ ಸ್ಟೇಜ್ ಒಳಗೆ ಬರ್ತಾರೆ, ಅವರಿಗೆ ಆ ಸ್ಟೇಜ್ ಒಳಗೆ ಕಾಮ್ನಿ ಗೊತ್ತಾಕದೆ ಬಂದಿರ್ತಾರೆ. ನಾವು ಟೆಸ್ಟ್ ಮಾಡ್ತೀವಿ, ಲಿವರ್ ಸ್ವಲ್ಪ ಉಬ್ಬಿದ್ದು ಗೊತ್ತಾಕದೆ, ಒಂದು 2-3 ಟೆಸ್ಟ್ ಮಾಡಿಸ್ಕೊಂಡು ಲಿವರ್ ಸ್ಟೇಜ್ ನೋಡಿಕೊಂಡು ಗುಳಿ ಕೊಡ್ತೀವಿ. ಈ ಸ್ಟೇಜ್ ಒಳಗೂ ಭಾಳಷ್ಟು ಮಂದಿಗೆ ನಾವು ರಿಪೇರಿ ಮಾಡ್ಬೋದು, ಲಿವರ್ ಮತ್ತು ನಾರ್ಮಲಿಗೆ ತರಿಸ್ಬೋದು. ಆದರೆ ಇದ್ರ ಸಲುವಾಗಿ ಅವರು ಇದ್ರ ಮುಂದೆ ಡ್ರಿಂಕ್ ಪೂರ ಬಂದ್ ಮಾಡಬೇಕಾಗತ್ತೆ. ಒಂದು 3-4 ತಿಂಗಳೊಳಗೆ ಕೆಲವೊಂದ್ಸಲ ಮ್ಯಾಕ್ಸಿಮಮ್ 6 ತಿಂಗಳೊಳಗೆ ಪೇಷಂಟ್ ಆರಾಮಾಗ್ತಾರೆ. ಆದರೆ ನಾವು ನೋಡ್ತೀವಿ ಭಾಳಷ್ಟು ಮಂದಿಗೆ ಟೆಂಪ್ರರಿ ಆರಾಮಾದ್ಮೇಲೆ ಅವ್ರಿಗೆ ಏನಾಗ್ತದೆ, ಇದು ಏನು ಡಾಕ್ಟರ್ ಕಡೆ 4 ದಿವಸ ಹೋಗಿ ಔಷಧ ತೊಗೊಂಡ್ರೆ ಆರಾಮಾಗ್ತೇನಪ್ಪ ಅಂತ ಹೇಳಿ ಭಾಳಷ್ಟು ಮಂದಿ ಸ್ವಲ್ಪ ದಿವಸ ಡ್ರಿಂಕ್ ಬಂದ್ ಮಾಡಿ ಮತ್ತೆ ಡ್ರಿಂಕ್ ಚೊಲಕ್ಕೆ ಚಾಲು ಮಾಡ್ತಾರೆ. ಯಾರಿಗಾರ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ, ಯಾರಿಗಾರ ಸಮಾಜದ ಏನಾರ ತೊಂದರೆ ಇರ್ತದೆ, ಮನೆಯೊಳಗೆ ಪ್ರಾಬ್ಲಮ್ ಅಂತಾರೆ, ಏನಾರ ಹಿಂಗೆ ಹೇಳಿ ಮತ್ತೆ ಈ ಪೇಷಂಟ್ಸ್ಗಳು ಭಾಳಷ್ಟು ಸಲ ಡ್ರಿಂಕ್ ಚಾಲೂನೇ ಇರ್ತಾರೆ. ಇಂಥ ಪೇಷಂಟ್ಸಿಗೆ ಸೆಕೆಂಡ್ ಸ್ಟೇಜ್ ದಾಟಿ ಒಂದ್ಸಲ ಪೇಷಂಟ್ ಥರ್ಡ್ ಸ್ಟೇಜ್ ಒಳಗೆ ಹೋದಾಗ ಲಿವರ್ ಫೇಲ್ ಆಗ್ಲಿಕ್ಕೆ ಚಾಲು ಆಗ್ತದೆ. ಲಿವರ್ ಫೇಲ್ ಆಗ್ಲಿಕ್ಕೆ ಚಾಲು ಆಗ್ತದೆ ಅಂದರೆ ಕಾಮ್ನಿ ಆಗ್ತದೆ, ಮೊದಲಿಂದ ಎಲ್ಲ ತೊಂದರೆ ಇರ್ತವೆ, ಕಾಮ್ನಿ ಹಾಕದೆ, ಹಸು ಕಮ್ಮಿ ಹಾಕದೆ, ವಾಂತಿ ಚಾಲು ಹಾಕದೆ. ಆದ್ರೆ ಈ ಪೇಷಂಟ್ಸಿಗೆ ಹೊಟ್ಟೆಯೊಳಗೆ ನೀರು ಚಾಲು ಹಾಕದೆ, ತುಂಬಲಿಕ್ಕೆ ಕಾಲಿಗೆ ಬಾವು ಬರ್ತದೆ, ರಕ್ಕದ ವಾಂತಿ ಆಗ್ಲಿಕ್ಕೆ ಚಾಲು ಹಾಕದೆ, ಕೆಲವೊಂದ್ಸಲ ಕಪ್ ಸಂಡಾಸ ಹಾಕದೆ, ಈ ಕಾಮ್ನಿ ತಲೆಗೆ ಏರ್ಲಿಕ್ಕೆ ಚಾಲು ಹಾಕದೆ, ಮನುಷ್ಯ ಮಬ್ಬ ಆಗ್ಲಿಕ್ಕೆ ಚಾಲು ಆಗ್ತಾನೆ. ಮತ್ತು ಕೆಲವೊಂದ್ಸಲ ಆ ಡ್ರಿಂಕ್ ತೊಗೊಳೋದು ಇಷ್ಟು ರೂಢಿ ಆಗಿರ್ತದೆ, ಡ್ರಿಂಕ್ ಬಿಟ್ಟರೂ ಅವ್ರಿಗೆ ತೊಂದರೆ ಆಗ್ಲಿಕ್ಕೆ ಚಾಲು ಹಾಕದೆ. ಡ್ರಿಂಕ್ ಬಿಟ್ಟರೆ ಕೈ ಕಾಲು ನಡಗೋದು, ಮನುಷ್ಯ ಗಡ್ಬಡಿ ಮಾಡೋದು, ತಲೆ ನೋಸೋದು, ಒದರಾಡೋದು, ಹಿಂಗೆಲ್ಲ ಮಾಡ್ಲಿಕ್ಕೆ ಚಾಲು ಮಾಡ್ತಾನೆ. ಅದಕ್ಕೆ ಡ್ರಿಂಕ್ ತೊಗೊಂಡ್ರೆ ಸಮಾಧಾನ ಅಂತ ಮತ್ತೆ ಡ್ರಿಂಕ್ ತೊಗೋತಾ ಹೋಗ್ತಾರೆ. ಈ ಸ್ಟೇಜ್ ಒಳಗೆ ನಮ್ಮ ಕಡೆ ಪೇಷಂಟ್ ಬಂದಾಗ ಭಾಳ ಡಿಫಿಕಲ್ಟ್ ಆಗ್ತದೆ. ಈಗೆಲ್ಲ ನಾವು ಇದ್ದಿದ್ದ ಔಷಧಿಗಳು ಕೊಡ್ತೀವಿ, ಅಡ್ಮಿಟ್ ಮಾಡ್ತೀವಿ, ಎಲ್ಲ ಅವರಿಗೆ ಲಿವರ್ ಸಪೋರ್ಟಿವ್ ಔಷಧಿ ಕೊಟ್ಟರು ಈ ಲಿವರ್ ಪೂರ ರಿಪೇರ್ ಆಗೋದು ನಾವು ಅವರಿಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಬರೋಕ್ಕಿಲ್ಲ. ಯಾಕಂದ್ರೆ ಮುಂದೆ ಹೋಗಿದ್ರೆ ಹೋಗಿರ್ತದೆ, ಲಿವರ್ ಭಾಳಷ್ಟು ತೊಂದರೆ ಮಾಡಿದಾಗ ರಿಪೇರ್ ಆಗ್ಲಿಕ್ಕೂ ಟೈಮ್ ತಗೋತವೆ. ಕೆಲವೊಂದ್ಸಲ 3 ತಿಂಗಳು 6 ತಿಂಗಳು 1 ವರ್ಷ ತನಕ ಹಿಂಗೆ ತೊಂದರೆ ಚಾಲೂನೇ ಇರ್ತದೆ. ಲಿವರಿಗೆ ಈ ಸ್ಟೇಜ್ ಒಳಗೆ ಕೊಡೋ ಔಷಧಿಗಳು ಸ್ವಲ್ಪ ತುಟ್ಟಿನೂ ಇರ್ತವೆ. ಭಾಳಷ್ಟು ಮಂದಿಗೆ ಅಷ್ಟು ಔಷಧಿ ತೊಗೊಳೋದು ಇದು ಇರೋದಿಲ್ಲ, ಅಂದರೆ ಕೆಪಾಸಿಟಿ ಇರೋದಿಲ್ಲ. ಆದ್ರೂ ಇಂಥ ಪೇಷಂಟ್ಸ್ಗೆ ಕೆಲವೊಂದ್ಸಲ ಒಳಗೆ ರಕ್ತದ ವಾಂತಿ ಬಂತಿ ಆದರೆ ನಾವು ಅದಕ್ಕೆ ಎಂಡೋಸ್ಕೋಪಿ ಮಾಡಿ ಒಳಗಿಂದ ಎಲ್ಲಿಂದ ರಕ್ತ ಬರ್ತದೆ ರಕ್ತ ಬಂದ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೀರು ಹೊಟ್ಟೆ ಒಳಗಿಂದ ತೆಗೆದು ಅದಕ್ಕೆ ಮತ್ತೆ ಆಗಬಾರ್ದಂತ ಅದಕ್ಕೆ ಔಷಧಿ ಕೊಡ್ತೀವಿ. ಲಿವರ್ ಕಮ ಒಳಗೆ ಹೋದವರಿಗೆ ನಾವು ವಾಪಸ್ ತರಿಸ್ಲಿಕ್ಕೆ ಬೇರೆ ಔಷಧಿ ಕೊಡ್ತೀವಿ. ಅಷ್ಟೆಲ್ಲ ಮಾಡಿದಾಗೂ ಅವರು ಪೂರ ಎಲ್ಲರೂ ಆರಾಮಾಗ್ತಾರೆ ಅಂತ ಹೇಳೋದಕ್ಕೆ ಈ ಸ್ಟೇಜ್ ಒಳಗೆ ಭಾಳ ಕಠಿಣ ಆಗ್ತದೆ. ಒಂದು ಭಾಳಷ್ಟು ಮಂದಿ ಮುಂದೆ ಹೋಗಿ ಪೂರ ಲಿವರ್ ಫೇಲ್ ಆದಾಗ ಜೀವಕಪಾಯ ಆಗ್ತದೆ ಅವರಿಗೆ. ಇದಕ್ಕೆ ಈ ಆಲ್ಕೋಹಾಲ್ ಇಂಡ್ಯೂಸ್ ಲಿವರ್ ಅಂದರೆ ಡ್ರಿಂಕ್ ಏನು ತೊಂದರೆ ಮಾಡ್ತದೆ, ಇಂಥ ಕಾಯಿಲೆ ಅವರಿಗೆ ನಾವು ಎಷ್ಟು ಲಘು ಅವರಿಗೆ ಹಿಡಿತೀವಿ ಮತ್ತು ಎಷ್ಟು ಲಘು ಅವ್ರು ಡ್ರಿಂಕ್ ಬಂದ್ ಮಾಡ್ತಾರೆ ಅದ್ರ ಮೇಲೆ ಅವರು ಪೂರ ಲೈಫ್ ಡಿಪೆಂಡ್ ಇರ್ತದೆ. ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ವಿ, ಲಘು ಪೇಷಂಟ್ ಡ್ರಿಂಕ್ ಬಿಟ್ಟರು ಲಘು ಆರಾಮಾಗ್ತಾರೆ. ಹೆಂಗೆ ರೋಗ ಮುಂದೆ ಹೋಗ್ತಾ ಹೋಗ್ತದೆ ಹಂಗೆ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗ್ತವೆ, ಹಂಗೆ ಲಿವರ್ ಫೇಲಿಯರ್ ಜಾಸ್ತಿ ಆಗ್ತದೆ. ಹಂಗೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಆಮೇಲೆ ಮುಂದೆ ಆ ಪೇಷಂಟಿಗೆ ಉಳಿಸ್ಲಿಕ್ಕೆ ನಮ್ಗೆ ಡಿಫಿಕಲ್ಟ್ ಆಗ್ತದೆ. ಇದರೊಳಗೆ ಈಗ ಕೆಲವರು ಒಂದು 6 ತಿಂಗಳು ಡ್ರಿಂಕ್ ಬಿಟ್ಟರು, 1 ವರ್ಷ ಡ್ರಿಂಕ್ ಬಿಟ್ಟರು ಆದಮೇಲೂ ಅವ್ರು ಲಿವರ್ ತೊಂದರೆ ಚಾಲೂ ಇದ್ದಾಗ ಅವ್ರು ಪೂರ ಆರಾಮಾದ್ರು ಅಂದ್ರೆ ಪೂರ ಶಾಣೆ ಆದರು ಡ್ರಿಂಕ್ ಬಿಟ್ಟರು, ಆದರೂ ಅವ್ರಿಗೆ ಲಿವರ್ ಫೇಲಿಯರ್ ತೊಂದರೆ ಮಾಡ್ತಾ ಇದ್ದಾಗ ಈಗಿನ ಕಾಲದೊಳಗೆ ನಾವು ಆ ಲಿವರ್ ಚೇಂಜ್ ಮಾಡೋದು ಆಪರೇಷನ್ ಮಾಡ್ತೀವಿ. ಮತ್ತು ಮನೆಯವರು ಯಾರು ಲಿವರ್ ಕೊಟ್ಟರೆ ಇಲ್ಲದ್ರೆ ಹಿಂಗೆ ನಮ್ಮ ಕಡೆಯಿಂದ ಬ್ರೇನ್ ಡೆತ್ ಡೋನರ್ ಅಂತೇವೆ ನಾವು, ಅಂತ ಒಂದು ಡೋನರ್ಸ್ ಕಡೆಯಿಂದ ಲಿವರ್ ಸಿಕ್ಕರೆ ಈ ಲಿವರ್ ನಾವು ರಿಪ್ಲೇಸು ಮಾಡ್ಬೋದು. ಆದರೆ ಇದು ಈಗೀಗ ಡ್ರಿಂಕ್ಸ್ ಬಿಟ್ಟವರಿಗೆ, ಒಂದು 3-4 ತಿಂಗಳು ಡ್ರಿಂಕ್ ಬಿಟ್ಟವರಿಗೆ ಇದೆಲ್ಲ ನಾವು ಮಾಡ್ಲಿಕ್ಕೆ ಬರೋದೂ ಇಲ್ಲ, ಮತ್ತು ನಮ್ಮ ಲೀಗಲಿನೂ ನಮ್ಗೆ ಅಲೌಡ್ ಇಲ್ಲ, ಲಾನು ಹಂಗಿಲ್ಲ. ಅದಕ್ಕೆ ಇಂಥ ಡ್ರಿಂಕ್ ತೊಗೊಳೋರು ಲಿವರ್ ಫೇಲಿಯರ್ ಪೇಷಂಟ್ಸ್ಗೆ ಕಮ್ಮಿ 6 ತಿಂಗಳರೇ ಅವರು ನಮ್ಗೆ ಡ್ರಿಂಕ್ಸ್ ಬಿಟ್ಟು ತೋರಿಸ್ಬೇಕು. ಮತ್ತು 6 ತಿಂಗಳು ಆದಮೇಲೆ ಭಾಳಷ್ಟು ಮಂದಿ ಹಿಂಗೆ ಲಿವರ್ ಫೇಲಿಯರ್ ಚಾಲು ಇದ್ದಾಗ ಅವ್ರಿಗೆ ನಾವು ಇದು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೊಸ ಟ್ರೀಟ್ಮೆಂಟ್ ನಾವು ಇದು ಮಾಡ್ತೀವಿ. ಅದು ಹೊಸ ಟ್ರೀಟ್ಮೆಂಟ್ ಸ್ವಲ್ಪ ತುಟ್ಟಿನೂ ಐತೆ, ಎಲ್ಲರಿಗೂ ಆಗೋದೂ ಇಲ್ಲ, ಮನೆಯೊಳಗೆ ಯಾರು ಲಿವರ್ ಕೊಡೋ ಪ್ರಸಂಗ ಬರ್ತವೆ, ಹಿಂಗೆಲ್ಲ ಡಿಫಿಕಲ್ಟೀಸ್ ಇರ್ತವೆ. ಅದಕ್ಕೆ ಲಘು ಪೇಷಂಟ್ಗೆ ಡಾಕ್ಟರ್ ಕಡೆ ಬಂದು ಲಘು ಡಯಾಗ್ನೋಸಿಸ್ ಮಾಡಿಕೊಂಡು ಡ್ರಿಂಕ್ ಬಿಟ್ಟರೆ ಲಘು ಆರಾಮಾಗೋದು ಚಾನ್ಸಸ್ ಇರ್ತವೆ. ಆದರೆ ಒಂದ್ಸಲ ಲೇಟ್ ಸ್ಟೇಜ್ ಒಳಗೆ ಹೋದ್ಮೇಲೆ ನಾವೆಲ್ಲ ತಪ್ಪಾಯಿತು, ನಾವು ಡ್ರಿಂಕ್ ಬಿಡ್ತೇವೆ ಅಂದ್ರೂ ಆ ಟೈಮಿಗೆ ಡಾಕ್ಟರ್ ಜಾಸ್ತಿ ಹೆಲ್ಪ್ ಮಾಡ್ಲಿಕ್ಕೆ ಬರೋಕ್ಕಿಲ್ಲ, ಎಲ್ಲ ಔಷಧಿ ಕೊಟ್ಟರು ಭಾಳ ಸಲ ನಾವು ಪೇಷಂಟ್ಸ್ಗೆ ಉಳಿಸ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ಸಮಾಜ ಒಳಗೆ ಇದೆಲ್ಲ ಗೊತ್ತು,

ಅದಕ್ಕೆ ಭಾಳಷ್ಟು ಔಷಧಿ ಕೊಟ್ಟು ನಾವು ಪ್ರಯತ್ನ ಮಾಡ್ತೀವಿ ಮತ್ತದ ಕೆಲಸ ಮಾಡಲಿ ಅಂತ. ಆದರೆ ನಮ್ಮ ಕಡೆ ಎಲ್ಲ ಔಷಧಿ ಮುಗಿದ ಮೇಲೂ ಲಿವರ್ ಹಂಗೆ ತೊಂದರೆ ಚಾಲೂನ ಇತ್ತು ಇಲ್ಲದ ಜಾಸ್ತಿ ಆಗ್ತಾ ಹೋದ್ರೆ ಈಗಿನ ಕಾಲೊಳಗೆ ಲಿವರ್ ಚೇಂಜ್ ಮಾಡೋದು ಒಂದು ಹೊಸ ಟ್ರೀಟ್ಮೆಂಟ್ ಬಂದದ್ದು, ಅದಕ್ಕೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತೀವಿ. ಅದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಂದರೆ ಅದು ಖರಾಬಾಗಿದ್ದ ಲಿವರ್ ತೆಗೆದು ಅದರ ಜಾಗ ಒಳಗೆ ಹೊಸ ಲಿವರ್ ಬೇರೆ ಲಿವರ್ ಹಾಕಬೇಕಾಗ್ತೈತಿ. ಹೀಗೆ ಇದರೊಳಗೆ ಇದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಾರೆ. ಮತ್ತು ಎರಡು ಪ್ರಕಾರ ಇರ್ತಾವೆ ಇದರೊಳಗೆ. ಒಂದು ನಾವು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತೀವಿ, ಅಂದರೆ ಮನೆಯೊಳಗೆ ಯಾರು ಲಿವರ್ ಕೊಡಬೇಕಾಗ್ತದೆ ಇದಕ್ಕೆ, ಅಂದರೆ ಅವರು ಮನುಷ್ಯ ಹೆಲ್ದಿ ಇರಬೇಕು, ಅವ್ರ ಲಿವರ್

0: ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತೇವಿ. ಅಂದರೆ ಮನೆಯೊಳಗೆ ಯಾರ ಲಿವರ್ ಕೊಡಬೇಕಾಗ್ತದೆ ಇದಕ್ಕೆ, ಅಂದರೆ ಅವರು ಮನುಷ್ಯ ಹೆಲ್ದಿ ಇರಬೇಕು, ಅವ್ರ ಲಿವರ್ ಚಲೋ ಇರಬೇಕು, ಅವರೆಲ್ಲ ಟೆಸ್ಟಿಂಗ್ ಮೊದಲು ಮಾಡ್ತೀವಿ ನಾವು. ಮತ್ತು ಹಿಂಗೆ ಟೆಸ್ಟಿಂಗ್ ಮಾಡಿದಾಗ ಅವ್ರ ಲಿವರ್ ಚಲೋ ಇದ್ದಾಗ ಬಾಕಿ ಅವರಿಗೆ ಏನು ತೊಂದರೆ ದೊಡ್ಡ ತೊಂದರೆ ಇಲ್ಲದಾಗ ಮನೆಯವರಂದ್ರೆ ಫಸ್ಟ್ ಡಿಗ್ರಿ ರಿಲೇಟಿವ್, ಅಂದರೆ ಪೇಷಂಟಿಗೆ ಪೇಷಂಟಿನ ಮಮ್ಮಿ ಡ್ಯಾಡಿ ಬ್ರದರ್ ಸಿಸ್ಟರ್ ವೈಫ್ ಚಿಲ್ಡ್ರನ್ ಇವರಿಗೆಲ್ಲ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತೀವಿ ನಾವು. ಇಂಥ ಫಸ್ಟ್ ಡಿಗ್ರಿ ರಿಲೇಟಿವ್ ಅವ್ರು ಯಾರ ಲಿವರ್ ನಾವು ಕೊಡ್ತೇವೆ ಅಂತ ಮುಂದೆ ಬಂದರೆ ಅವರಿಗೆಲ್ಲ ಟೆಸ್ಟಿಂಗ್ ಮಾಡ್ಕೊಂಡು ಅವ್ರ ಪಕ್ಕ ಆರಾಮಿದಾರಂತ ಬಾಕಿ ಎಲ್ಲ ಅವರು ಹೆಲ್ದಿ ಇದಾರಂತ ಖಾತ್ರಿ ಆದಮೇಲೆ ನಾರ್ಮಲ್ ಮನುಷ್ಯ ಅಂದ್ರೆ 30% ಲಿವರ್ ನಾವು ತಗೋತೀವಿ. ಆ 30% ಲಿವರ್ ತಗೊಂಡು ಆ ಪೇಷಂಟ್ ಒಳಗೆ ಹಾಕ್ತೀವಿ. ಆ ಪೇಷಂಟ್ ಅವರು ನಾರ್ಮಲ್ ಪರ್ಸನ್ ಯಾರು ಲಿವರ್ ಕೊಡ್ತಾರಲ್ಲ ಅವರಿಗೆ ಆ 30% ಲಿವರ್ ಒಂದು 6 months ಒಳಗೆ ಮತ್ತೆ ಲಿವರ್ ಗ್ರೋ ಆಗ್ತದೆ. ನಮ್ಗೆ ಹೆಂಗೆ ಗಿಡ ಬೆಳೀತದಲ್ಲ ಹಂಗೆ ಅದು ಲಿವರ್ ಬೆಳೀತದೆ. ಮತ್ತೆ ಒಂದು 6 months ಒಳಗೆ ಅವ್ರು ಯಾರು ಕೊಟ್ಟಾರಲ್ಲ ಅವರಿಗೆ ಮತ್ತೆ ಲಿವರ್ ಮತ್ತೆ ಸೇಮ್ ಸೈಜಿಗೆ ಬಂದುಬಿಡ್ತದೆ. ಅದಕ್ಕೆ 6 months ಒಳಗೆ ಅವ್ರು ಆರಾಮಾಗ್ತಾರೆ. ನಾವು ಭಾಳಷ್ಟೆಲ್ಲ ಪ್ರಿಕಾಷನ್ ತೊಗೊಂಡು ಹೆಲ್ದಿ ಇದ್ದವ್ರಿಗೆ ಅಷ್ಟೇ ಲಿವರ್ ತೊಗೋತೀವಿ. ಆದ್ರೂ ಕೆಲವೊಂದ್ಸಲ ಸ್ವಲ್ಪ ರಿಸ್ಕ್ ಇರ್ತದೆ ತೆಗೆಯೋದು. ಆದ್ರೂ ಈಗಿನ ಕಾಲೊಳಗೆ ಅಡ್ವಾನ್ಸ್ ಮೆಡಿಸಿನ್ಸ್ ಅಡ್ವಾನ್ಸ್ ಟೆಸ್ಟ್ದಿಂದ ಹಂಗೆ ನಾವು ಡೋನರ್ಸ್ಗೆ ತೊಂದರೆ ಆಗೋದು ಭಾಳ ಕಮ್ಮಿ ಆಗ್ತದೆ. ಅದಕ್ಕೆ ಒಂದು 6 months ಒಳಗೆ ಯಾರು ಲಿವರ್ ಕೊಟ್ಟರಲ್ಲ ಅವ್ರು ಪೂರ ಆರಾಮಾಗ್ತಾರೆ. ಆಮೇಲೆ ಈ ಲಿವರ್ ನಾವು ಲಿವರ್ ಒಳಗೆ ಪೇಷಂಟ್ ಒಳಗೆ ಹಾಕಿದಾಗ ಆ ಸಣ್ಣ ಲಿವರ್ದ ಏನು ಪೀಸ್ ಇರ್ತದ ಅದು ಸಾವಕಾಶ ಬೆಳಿಲಿಕ್ಕೆ ಚಾಲು ಆಗ್ತದೆ. ಮತ್ತು ಅರೌಂಡ್ 6 to 8 months ಒಳಗೆ ಆ ಲಿವರ್ನು ಆ ಪೇಷಂಟ್ ಒಳಗೂ ಬೆಳೀತಾ ಹೋಗ್ತದೆ. ಮತ್ತು ಅವರಿಗೆ ಹೊಸ ಲಿವರ್ ಸಿಕ್ಕಂಗಾಗಿ ಅವ್ರ ಆಯುಷ್ಯ ಮುಂದೆ ನಡೀತದೆ. ಇದ್ರೊಳಗೆ ಬ್ರೈನ್ ಡೆತ್ ಡೋನರ್ ಅಂತ ಒಬ್ರು ಇರ್ತಾರೆ. ಅಂದರೆ ಬ್ರೈನ್ ಯಾರಿಗೆ ಏನಾದ್ರು ಹಿಂಗೆ ಆಕ್ಸಿಡೆಂಟ್ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ, ಯಾರಿಗೆ ಆಕ್ಸಿಡೆಂಟ್ ಆಗಿರ್ತದೆ ಬಾಕಿ ಎಲ್ಲ ಆರಾಮ ಇರ್ತಾರೆ ಅವರು, ಅವ್ರಿಗೆ ಹಾಸ್ಪಿಟ್ಲಿಗೆ ತಂದಾಗ ಅವರಿಗೆ ಬ್ರೈನ್ ಫಂಕ್ಷನ್ ಇರೋದಿಲ್ಲ, ಬಾಕಿ ಎಲ್ಲ ಸಿಸ್ಟಮ್ ನಾರ್ಮಲ್ ಇರ್ತವೆ, ಬಾಕಿ ಹಾರ್ಟ್ ಬಾಕಿ ಎಲ್ಲ ಪಾರ್ಟ್ಸ್ ಎಲ್ಲ ಚಲೋ ಕೆಲಸ ಮಾಡ್ತಾ ಇರ್ತವೆ, ಅವ್ರಿಗೆ ನಾವು ಬ್ರೈನ್ ಡೆತ್ ಡೋನರ್ ಅಂತೀವಿ. ಹಿಂಗೆ ಬ್ರೈನ್ ಡೆತ್ ಡೋನರ್ಸ್ ನಾವು ಐಡೆಂಟಿಫೈ ಮಾಡಬೇಕಾಗ್ತೈತಿ. ಮತ್ತು ಹಿಂಗೆ ಈಗ ನಮ್ಮ ಸಮಾಜ ಒಳಗೆ ಭಾಳಷ್ಟು ಹಿಂಗೆ ಅವೇರ್ನೆಸ್ ಆಗ್ತಾ ಇದೆ, ಭಾಳಷ್ಟು ಮಂದಿ ಹಿಂಗೆ ಲಿವರ್ ಕೊಡ್ತಾ ಹಿಂಗೆ ಬ್ರೈನ್ ಡೆತ್ ಡೋನರ್ಸ್ ಆರ್ಗನ್ಸ್ ಡೊನೇಟ್ ಮಾಡ್ಲಿಕ್ಕೆ ಚಾಲೂ ಮಾಡಿದ್ದಾರೆ. ಮತ್ತು ಹಿಂಗೆ ಯಾವಾಗಿದ್ದಾಗ ಅವರು ಆರ್ಗನ್ಸ್ ತೊಗೊಂಡು ನಾವು ಇದು ಪೇಷಂಟಿಗೆ ಹಾಕ್ಬೋದು. ಇದಕ್ಕೆ ಬ್ರೈನ್ ಡೆತ್ ಡೋನರಿಂದ ಡೊನೇಷನ್ ತೊಗೋತೀವಿ. ಈಗಿನ ಕಾಲೊಳಗೆ ದೊಡ್ಡ ದೊಡ್ಡ ಸಿಟೀಸ್ ಒಳಗೆ ಇಂಥ ಡೊನೇಷನ್ಸ್ ಆಗ್ಲಿಕ್ಕೆ ಚಾಲೂ ಆಗಿದ್ದಾವೆ. ಇದೆಲ್ಲ ಕಡೆ ಆಗ್ಲಿಕ್ಕೂ ಅಂತಂದ್ರೆ ನಮಗೆ ಇಂಥ ಪೇಷಂಟ್ಸಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಅನುಕೂಲ ಆಗ್ಬೋದು.
1: ಈಗ ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಇದುವರೆಗೂ ಡಾಕ್ಟರ್ ಸಂತೋಷ್ ಹಾಜರೆ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ವಕ್ರದಂತ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ ಕೇಳೋಣ.
2: ವಕ್ರದಂತ ಚಿಕಿತ್ಸೆ ಪೂರೈಸಲು ಸಾಮಾನ್ಯವಾಗಿ 1-1.5 years ಬೇಕಾಗುತ್ತದೆ. ಇದಲ್ಲದೆ ಕೆಲವು ಸಮಸ್ಯೆಗಳಿಗೆ ಬೆಳೆಯುವ ವಯಸ್ಸಿನಲ್ಲಿಯೇ ಚಿಕಿತ್ಸೆ ಕೊಟ್ಟರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಏಕೆಂದರೆ ಬೆಳವಣಿಗೆ ಇದ್ದಾಗ ದವಡೆ ಹಾಗೂ ಎಲುಬುಗಳನ್ನು ನಾವು ಪರಿವರ್ತಿಸಬಹುದು. ಈ ತರಹ ಕೆಲವು ವಿಧಾನವನ್ನು ದೊಡ್ಡವರಲ್ಲಿ ಮಾಡಲು ಸಾಧ್ಯವಿಲ್ಲ. ನೇರವಾಗಿ ಹೇಳಬೇಕೆಂದರೆ ಸಾಮಾನ್ಯ ದೈಹಿಕ ಬೆಳವಣಿಗೆ ಇರುವ ಮಕ್ಕಳಿಗೆ 7 years ವಕ್ರದಂತ ತಪಾಸಣೆ ಮಾಡಬೇಕು. ಮೊದಲನೇ ತಪಾಸಣೆ ಇದರಲ್ಲಿ ನೀವು ತಿಳ್ಕೋಬೇಕಾದೇನೆಂದರೆ ಸಾಮಾನ್ಯ ದಂತ ಪರೀಕ್ಷೆ ಅಂದರೆ ಜನರಲ್ ಡೆಂಟಲ್ ಚೆಕಪ್, ಹಲ್ಲು ಬಂದ ತಕ್ಷಣನೇ ಅಂದರೆ ಮಗು ಹುಟ್ಟಿ ಮೊದಲನೇ ಹಲ್ಲು ಯಾವಾಗ ಬರುತ್ತಲ್ಲ ಆವಾಗಿಂದಾನೇ ಶುರು ಮಾಡ್ಕೋಬೇಕು. ಮೊದಲನೇ ತಪಾಸಣೆಗೆ ಬಂದಾಗ ನಾವು ಮುಖದ ಸಮತೋಲನೆ, ದವಡೆ ಸಮಾನವಾಗಿ ಇದೆಯೋ ಇಲ್ಲವೋ, ಶಾಶ್ವತ ಹಲ್ಲು ಏರುಪೇರಾಗಿ ಬರ್ತಿದೆಯೋ ಅಥವಾ ಅದು ಸರಿಯಾಗಿ ಬರ್ತಾ ಇದೆಯೋ ಇಲ್ಲವೋ, ಇದನ್ನೆಲ್ಲ ನಾವು ಪರೀಕ್ಷಿಸುತ್ತೇವೆ. ಏಕೆಂದರೆ ಈ ವಯಸ್ಸಿನಲ್ಲಿ ಕೆಲವೊಂದು ವಿಧಾನಗಳನ್ನು ಉಪಯೋಗಿಸಿ ದವಡೆಯನ್ನು ವೃದ್ಧಿಸಬಹುದು ಅಥವಾ ಕುಗ್ಗಿಸಬಹುದು. ನೋಡಿ, ಸಾಕಷ್ಟು ಮಕ್ಕಳಲ್ಲಿ ಇದಕ್ಕೆ ನಾವು ಓರಲ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ. ಉದಾಹರಣೆಗೆ ಬೆರಳು ಚೀಪುವುದು, ಉಗುರು ಕಚ್ಚುವುದು, ಬಾಯಿಂದ ಉಸಿರಾಡಿಸುವುದು ಇತ್ಯಾದಿ. ಈ ತರಹ ಯಾವುದೇ ದುಶ್ಚಟ ಇದ್ದರೂ ಇದರ ದುಷ್ಪರಿಣಾಮ ಹಲ್ಲುಗಳ ಮೇಲೆ, ದವಡೆಗಳ ಮೇಲೆ, ಎಲುಬು ಹಾಗೂ ಮುಖದ ಮೇಲೆ ಬೀಳುತ್ತದೆ. ಸೊ ಪೋಷಕರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಈ ಥರ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಅವರು ಮಕ್ಕಳನ್ನು ವಕ್ರದಂತ ತಪಾಸಣೆಗೆ ಅವರು ಕರ್ಕೊಂಡು ಬರಬೇಕು. ಸೊ ತಪಾಸಣೆಗೆ ಕರ್ಕೊಂಡು ಬಂದಾಗ ನಾವು ಈ ದುಶ್ಚಟವನ್ನು ತಡೆಯಬಹುದು. ಹಾಲ್ ಹಲ್ಲು ಬರಲು ಶುರುವಾಗುವುದು ಸುಮಾರು ಮಗು ಹುಟ್ಟಿ 6 months ಬಳಿಕ. ಆದರೆ ಎಲ್ಲಾ ಹಾಲ್ ಹಲ್ಲು ಒಮ್ಮೆ ಬರುವುದಿಲ್ಲ, ಕ್ರಮೇಣವಾಗಿ ಒಂದಾದ ಮೇಲೆ ಒಂದು ಬರುತ್ತದೆ. ಇದೇ ತರಹ ಹಾಲು ಹಲ್ಲು ಬೀಳುವುದು ಕ್ರಮೇಣವಾಗಿಯೇ. ಹಾಲು ಹಲ್ಲು ಬಿದ್ದಿ ಶಾಶ್ವತ ಹಲ್ಲು ಬರಲಿಕ್ಕೆ ಅದರಾದ ಸಮಯ ಇರುತ್ತದೆ. ಆದರೆ ಯಾವುದೇ ಕಾರಣಕ್ಕಾಗಿಯೋ ಹಾಲು ಹಲ್ಲು ಅದರ ಬೀಳುವ ಸಮಯಕ್ಕಿಂತ ಮುಂಚೆಯೇ ಬಿದ್ದು ಹೋಯಿತು ಅಂದರೆ ಈ ಶಾಶ್ವತ ಹಲ್ಲು ಏರುಪೇರಾಗಿ ವಕ್ರವಾಗಿ ಬರುತ್ತದೆ ದವಡೆಯಲ್ಲಿ. ಇಲ್ಲದಿದ್ದರೆ ಒಮ್ಮೊಮ್ಮೆ ಬರದೇನೆ ಇರಬಹುದು, ಎಲುಬಲ್ಲಿಯೇ ಉಳ್ಕೊಂಡು ಬಿಡುತ್ತೆ. ಒಮ್ಮೊಮ್ಮೆ ಹಾಲು ಹಲ್ಲು ಬೀಳಲಿಲ್ಲ ಅಂದರೆ ಆವಾಗಲೂ ಶಾಶ್ವತ ಹಲ್ಲು ವಕ್ರವಾಗಿಯೇ ಬರುತ್ತದೆ. ಈ ತರ ಎಲ್ಲಾ ಸಮಸ್ಯೆಗಳಿದ್ದರೂ, ಅಕಸ್ಮಾತ್ ಒಂದ್ ವೇಳೆ ಈ ತರ ಆಯ್ತಂದ್ರೂ, ವಕ್ರದಂತ ವಿಭಾಗದಲ್ಲಿ ನಾವು ಇದರ ಚಿಕಿತ್ಸೆಯನ್ನು ನೀಡುತ್ತೆ. ವಕ್ರದಂತೆ ಚಿಕಿತ್ಸೆ ಮಾಡಿದರೆ ಅವರ ಆತ್ಮಸ್ಥೈರ್ಯ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಮತ್ತೆ ಮಕ್ಕಳು

0: ಆಟ ಆಡುತ್ತಿದ್ದಾಗ ಬೀಳ್ತಾರೆ, ಇಲ್ಲ ಅವ್ರ ಫ್ರೆಂಡ್ಸ್ ಅಲ್ಲೇನೆ ಒಬ್ರು ಇನ್ನೊಬ್ಬರಿಗೆ ಹೊಡೆಯುತ್ತಾರೆ. ಆವಾಗ ಏಟ್ ಯಾರಿಗೆ ಜಾಸ್ತಿ ಬೀಳುತ್ತೆ ಅಂದ್ರೆ ಹಲ್ಲು ಉಬ್ಬು ಇದ್ದ ಮಕ್ಕಳಿಗೆ. ಆವಾಗ ಬರೀ ಹಲ್ಲಿಗಷ್ಟೇ ಅಲ್ಲ, ಅದರ ಒಟ್ಟಿಗಿರೋ ವಸಡು, ತುಟಿ, ನಾಲಿಗೆ ಇದಕ್ಕೂ ಹಾನಿಯಾಗಬಹುದು. ಸೊ ಮೊದಲೇ ನಾವು ಹಲ್ಲು ಉಬ್ಬಿನ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ, ವಕ್ರದಂತ ಚಿಕಿತ್ಸೆ ತಗೊಂಡ್ಬಿಟ್ರೆ ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ಸೀಳು ತುಟಿ ಮತ್ತು ಸೀಳು ಅಂಗಳ ಏನಿದೆ ಅಲ್ಲ, ಇದು ನವಜಾತ ಶಿಶುವಲ್ಲಿ ಕಾಣುವ ನೂನ್ಯತೆ, ನಾವು ಕ್ಲೆಫ್ಟ್ ಲಿಪ್ ಅಂಡ್ ಕ್ಲೆಫ್ಟ್ ಪ್ಯಾಲೆಟ್ ಅಂತ ಹೇಳುತ್ತೇವೆ. ಇದರ ಚಿಕಿತ್ಸೆ ಸುಲಭವಾದ ಚಿಕಿತ್ಸೆ ಅಲ್ಲ. ಇದರ ಚಿಕಿತ್ಸೆಯಲ್ಲಿ ಬಹಳಷ್ಟು ತಜ್ಞರು ಭಾಗವಹಿಸುತ್ತಾರೆ. ನಮ್ಮ SDM ಡೆಂಟಲ್ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆಗಾಗಿ ವಿಶೇಷವಾದ ವಿಭಾಗವಿದೆ. ಇದಕ್ಕೆ ನಾವು CFU ಕ್ರೇನಿಯೋ ಫೇಷಿಯಲ್ ಯೂನಿಟ್ ಅಂತ ಕರೆಯುತ್ತೇವೆ. ಈ ತರಹ ನೂನ್ಯತೆ ಇರುವ ಮಕ್ಕಳಲ್ಲಿ ವಕ್ರದಂತ ಚಿಕಿತ್ಸೆ ಮಗು ಹುಟ್ಟಿದ 1-2 ವಾರಕ್ಕೆ ಶುರು ಮಾಡ್ಕೋಬಿಡ್ತೀವಿ. ಅದಾದ್ಮೇಲೆ ವಯಸ್ಸಿಗೆ ತಕ್ಕಂತೆ ನಮಗೆ ಯಾವ್ದು ಅವಶ್ಯಕತೆ ಅವರಿಗಿದೆಯೋ ಅನ್ಸುತ್ತೋ ಅದರ ಪ್ರಕಾರ ವಕ್ರದಂತ ಬೇರೆ ಬೇರೆ ವಿಧಾನಗಳನ್ನು ಯೂಸ್ ಮಾಡಿ ಅದರಲ್ಲಿ ನಾವು ಚಿಕಿತ್ಸೆ ಕೊಡ್ತೇವೆ. ಈ ವಕ್ರದಂತ ಚಿಕಿತ್ಸೆ ಮಕ್ಕಳು ಬೆಳವಣಿಗೆ ಮುಗಿಸಿದ ನಂತರವೂ ನಡೆಯುತ್ತಾ ಇರುತ್ತೆ. ಈ ಚಿಕಿತ್ಸೆ ಏನಿದೆ, ಇದು 1-1.5 ವರ್ಷದಲ್ಲಿ ಮುಗಿಯೋದಿಲ್ಲ. ಇದು ತುಂಬಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಪ್ರೊಸೆಸ್ ಆಗುತ್ತೆ. ಪೋಷಕರಿಗೆ ನಾನೇನ್ ಸಲಹೆ ಕೊಡುತ್ತೇನೆ ಅಂದ್ರೆ, ಮಕ್ಕಳು ಅವರಾಗಿಯೇ ಹಲ್ಲು ಹಾಗೆ ಬಾಯನ್ನು ಸ್ವಚ್ಛ ಇಟ್ಕೊಳ್ಳು ಕ್ಷಮತೆ ಪಡೆಯುವವರೆಗೆ ಅದರಲ್ಲಿ ಸಹಾಯ ಮಾಡಬೇಕು. ಮತ್ತೆ ಅವರಿಗೆ ಸರಿಯಾದ ವಿಧಾನವನ್ನು ಕಲಿಸಬೇಕು. ಯಾವುದೇ ತರಹದ ಸಮಸ್ಯೆ ಕಂಡು ಬಂದಲ್ಲಿ ಅವರಿಗೆ ವಕ್ರದಂತ ತಪಾಸಣೆಗೆ ಕರೆದು ತರಬೇಕು. ಮತ್ತೊಂದ್ ಮಾತು ನಾನೇನ್ ಹೇಳ್ಬೇಕು ಅಂದ್ಕೋತೀನಿ ಅಂದ್ರೆ, ಎಲ್ಲರಿಗೂ ತಲೆಯಲ್ಲಿ ಏನಿದೆ ಅಂದ್ರೆ, ವಕ್ರದಂತ ಚಿಕಿತ್ಸೆ ಅಥವಾ ಕ್ಲಿಪ್ ಟ್ರೀಟ್ಮೆಂಟ್ ಅಂದ್ರೆ ತುಂಬಾ ದುಬಾರಿಯಾದದ್ದು. ಇದು ಈ ತರಹ ಇಲ್ಲ. ಒಂದು ಮೊಬೈಲ್ ಸ್ಮಾರ್ಟ್ಫೋನ್ಕ್ಕಿಂತನೂ ಕಡಿಮೆ ವೆಚ್ಚದಲ್ಲಿ ಇಡೀ 1-1.5 ವರ್ಷದ ಚಿಕಿತ್ಸೆಯನ್ನು ಎಲ್ಲರೂ ಪಡೆಯಬಹುದು.
1: ವಕ್ರದಂತ ಚಿಕಿತ್ಸೆ ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಅನುಷಾ ಹೆಗಡೆ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
5: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೋಳ್ಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. PM ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ, ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂಥ ಯೋಜನೆ. PM ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸುಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವುದಂತ ಹೇಳಿದರೆ, ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷ್ನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು, ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ, ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವ್ರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವ್ರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕೊಟ್ಟವರು, ದರ್ಜಿ ಅಂತ ಹೇಳಿದರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸುಬಾಗಿ ದರ್ಜಿ ಅಂತೇಳಿ ಇದ್ದಾರೆ ದರ್ಜಿ. ಮತ್ತೊಂದು ಕಲ್ಲು ಒಡೆಯುವರು ಅಂತ ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ

ಯಾವುದೇ ವಿದ್ಯಾರ್ಹತೆ ಅರ್ಹತೆ ಇಲ್ಲ. ಅವರ ಅರ್ಹತೆ ಅಂತ ಹೇಳಿದ್ರೆ ಅವರ ನಾಲೆಜ್ ಒಂದು. ಮತ್ತೆ ಆ 18 ಏನು ಕುಲಕಸಬುಗಳನ್ನು ಮಾಡ್ತಾ ಇದ್ದಾರೆ, ಆ ಕುಲಕಸಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSE ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂಥ ಅವಶ್ಯಕತೆ ಇಲ್ಲ. ಕುಲಕಸಬು ಮಾಡುವವರು CSE ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSE ಸೆಂಟರ್ಗಳು ಇರ್ತಾವಲ್ಲ, CSE ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರ್ತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಅಂತ ಹೇಳೋದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೂ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸೋರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ PM ವಿಶ್ವಕರ್ಮ ಯೋಜನೆಯ ID ಬರ್ತದೆ, ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರ್ಬೋದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗೋದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, 7 ದಿನದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು. ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತು ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ 2ನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ, ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಕೇಳಿದರೆ, PM ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿದ್ವಿ. ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ನವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ನವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವ್ ತಗೊಂಡು ಅವರು ಇದು ಮಾಡಿದರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ, ಮತ್ತು ನಾವು ಕೆಲವು ಆಯ್ದ CSE ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪಿಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು CSE ಸೆಂಟರ್ಗಳನ್ನು ಮಾತಾಡಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು, ಆ ರೀತಿಯಾಗಿ ನಾವು ಜನರನ್ನು PM ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ, ಟ್ರೈನಿಂಗ್ ಆಗಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದರೆ ಟೂಲ್ ಕಿಟ್ ಬರುವಂಥ. ಟೂಲ್ ಕಿಟ್ಟು ನಮ್ಮ ಕುಲಕಸಬು ಏನುಂಟು ಆ ಕುಲಕಸಬಿಗೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗಿಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡ್ಬೋದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸ್ಬೋದು, ಈ ಆನ್ಲೈನಿಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗ್ಬೋದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ಬೋದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳೀಬೋದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ CSE ಸೆಂಟರ್ಗಳು, ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. CSE ಸೆಂಟರ್ ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ, ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ SKDRP ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳಿಂಟು, ಅಲ್ಲಿ ಸಹ ಸಲ್ಲಿಸ್ಬೋದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿನ ಏನು

0: ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಕ್ಲೋಸ್ ಮಾಡಿದ್ರು ಸಹ ಸಾಲ ಪಡೆದಿದ್ರೆ ಈ ಇದರಲ್ಲಿ ಅವರು ಆಯ್ಕೆ ಆಗುವುದಿಲ್ಲ.
1: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರ್ ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿಗಾರರ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ ಐ ಐ ಜಿ ಜೆ ಸೆಂಟರನ್ನು ಅವರು ಸಂಪರ್ಕಿಸಿ ಐ ಐ ಜಿ ಜೆ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫಂಡನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗನ್ನು 1 ವಾರದ ಟ್ರೈನಿಂಗನ್ನು ಕೊಟ್ಟರು. ಮತ್ತು ಎಮ್ ಎಸ್ ಎಮ್ ಇ ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆಯಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ 5-8 ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16 ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ವಾರ್ತೆಗಳ ವಿವರ: ನೀಟ್ ಪರೀಕ್ಷೆ ವಿಚಾರವಾಗಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನೆಯ ಮೇಲಿನ ಅತಿಯಾದ ಪೊಲೀಸ್ ಕ್ರಮ ಖಂಡಿಸಿ ವಿರೋಧ ಪಕ್ಷದ ಸದಸ್ಯರು ತೀವ್ರ ಗದ್ದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನ ಕಲಾಪಗಳನ್ನು 2:00 ಮುಂದೂಡಲಾಗಿದೆ. ಬೆಳಗ್ಗೆ 11:00 ಲೋಕಸಭೆ ಸಮಾವೇಶಗೊಂಡಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ 23 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಧನ್ಕರ್, ಬೆಳ್ಳಿ ಪದಕ ವಿಜೇತ ಸರ್ವೇಶ್ ಕುಶಾರೆ, ವೆಲ್ಲೂರಿ ಅಜಯ್ ಬಾಬು ಮತ್ತು ಜ್ಞಾನೇಶ್ವರಿ ಯಾದವ್ ಹಾಗೂ ಕಂಚು ಪದಕ ವಿಜೇತ ಕರ್ನಾಟಕದ ಶಿಲ್ಪಾ ಶೈಲಾ ಮತ್ತು ಬಿಂದ್ಯಾರಾಣಿ ದೇವಿ ಸೇರಿದಂತೆ ಕೆನಡಾದಲ್ಲಿ ನಡೆದ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ 2026 ಪ್ರಶಸ್ತಿ ಗೆದ್ದ ಅನಾಹತ್ ಸಿಂಗ್ ಅವರನ್ನು ಅಭಿನಂದಿಸಿದರು. ತದನಂತರ ಸಭಾಧ್ಯಕ್ಷರು ಪ್ರಶ್ನೋತ್ತರ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿರೋಧ ಪಕ್ಷಗಳ ಸದಸ್ಯರು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ಸದನವು ಸುಗಮವಾಗಿ ನಡೆಯಬೇಕು ಮತ್ತು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ಅರ್ಥಪೂರ್ಣ ಚರ್ಚೆ ನಡೆಸಬೇಕು ಎಂದು ಮನವಿ ಮಾಡಿದರಾದರೂ ಗದ್ದಲ ಮುಂದುವರಿದ ಕಾರಣ ಸದನವನ್ನು 2:00 ಮುಂದೂಡಿದರು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ವಿಷಯವಾಗಿ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದವು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆ ಕಲಾಪವನ್ನು ಕೈಗೆತ್ತಿ

0: ಿಕೊಳ್ಳುತ್ತಿದ್ದಂತೆ ಸದಸ್ಯರು ಘೋಷಣೆ ಕೂಗಲಾರಂಭಿಸಿದ್ದರಿಂದ ರಾಜ್ಯಸಭೆಯ ಕಲಾಪವನ್ನು ಸಹ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ವಿವಿಧ ದೇಶಗಳೊಂದಿಗಿನ ಭಾರತದ ವ್ಯಾಪಾರ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದ ಪ್ರಮುಖ ಬೆಳವಣಿಗೆಗಳ ಕುರಿತು ಸಂಸದರಿಗೆ ಮಾಹಿತಿ ನೀಡಲಾಗಿದೆ ಎಂದು ಬಿಜೆಪಿ ಸಂಸದ ಮನೋಜ್ ತಿವಾರಿ ಇಂದು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ರಚನಾತ್ಮಕವಾಗಿ ಪಾಲ್ಗೊಳ್ಳಲಿವೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲಿವಾಲ್ ಅವರು ಪಂಜಾಬ್ನಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಆಮ್ ಆದ್ಮಿ ಪಕ್ಷದ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು ಪಂಜಾಬ್ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಪಂಜಾಬ್ನಲ್ಲಿ 6 ಪ್ರಮುಖ ಪರೀಕ್ಷಾ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ ಎಂದು ಅವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯನ್ನು ವಿರೋಧ ಪಕ್ಷಗಳು ಎದುರು ನೋಡುತ್ತಿವೆ ಎಂದಿದ್ದಾರೆ. ದೇಶದ ಸಮಗ್ರ ಪರೀಕ್ಷಾ ವ್ಯವಸ್ಥೆಯನ್ನು ಪುನರ್ ಅವಲೋಕನ ಹಾಗೂ ಸಂಪೂರ್ಣವಾಗಿ ಸುಧಾರಣೆ ಮಾಡುವ ತುರ್ತು ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಅಸ್ಸಾಂನ ಸಂಸದರನ್ನು ಭೇಟಿಯಾಗಿ ಪ್ರಸ್ತುತ ರಾಜ್ಯದ ವಿವಿಧ ಭಾಗಗಳಲ್ಲಿ ತಲೆದೋರಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ಕೇಂದ್ರ ಸರ್ಕಾರ ಸಂತ್ರಸ್ತರಿಗೆ ನೆರವು ನೀಡುವಲ್ಲಿ ಅಸ್ಸಾಂ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ ಹಾಗೂ ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ 5-8 ನಡೆಯಲಿದೆ. ಸಮ್ಮೇಳನದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ಸಂಸ್ಕೃತಿ ಸಚಿವರು ಹಾಗೂ ಪ್ರತಿನಿಧಿ ಮಂಡಳಿಗಳು ಭಾಗವಹಿಸಲಿದ್ದು ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬ್ರಿಕ್ಸ್ ರಾಷ್ಟ್ರಗಳ ಕಲಾವಿದರು ರವೀಂದ್ರ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಿದ್ದಾರೆ. ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರತಿನಿಧಿಗಳು ಬುಡಕಟ್ಟು ವಸ್ತು ಸಂಗ್ರಹಾಲಯ, ರಾಜ್ಯ ವಸ್ತು ಸಂಗ್ರಹಾಲಯ, ವನ್ ವಿಹಾರ್ ಹಾಗೂ ಇಂದಿರಾಗಾಂಧಿ ರಾಷ್ಟೀಯ ಮಾನವ ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸಾಂಚಿ ಸ್ತೂಪಕ್ಕೂ ಭೇಟಿ ನೀಡುವ ಕಾರ್ಯಕ್ರಮ ಪ್ರಸ್ತಾವಿಸಲಾಗಿದೆ. ಸಮ್ಮೇಳನದ ಸಿದ್ದತೆ ಕುರಿತು ವಿಭಾಗೀಯ ಆಯುಕ್ತ ಕರ್ಮವೀರ್ ಶರ್ಮಾ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸುವಂತೆ ಅವರು ಎಲ್ಲಾ ಇಲಾಖೆಗಳಿಗೆ ಸೂಚಿಸಿದರು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಿತು. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು ಮೈತ್ರಿಕೂಟದ ಏಕತೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ತೃಣಮೂಲ ಕಾಂಗ್ರೆಸ್ನಿಂದ ಬೇರ್ಪಟ್ಟು ಹೊಸದಾಗಿ ರಚನೆಯಾಗಿರುವ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಪಕ್ಷದ ಸದಸ್ಯರು ಸಹ ಸಭೆಯಲ್ಲಿ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಶರ್ಮಿಳಾ ಧನ್ಕರ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 79 kg ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವಲ್ಲೂರಿ ಅಜಯ್ ಬಾಬು ಹಾಗೂ ಪುರುಷರ ಹೈಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸರ್ವೇಶ್ ಅನಿಲ್ ಕುಶಾರೆ ಅವರಿಗೆ ಪ್ರಧಾನಮಂತ್ರಿ ಅಭಿನಂದನೆ ಸಲ್ಲಿಸಿದ್ದಾರೆ. ಎಲ್ಲಾ ಪದಕ ವಿಜೇತರಿಗೆ ಇನ್ನಷ್ಟು ಯಶಸ್ಸು ದೊರೆಯಲಿ ಎಂದು ಶುಭ ಹಾರೈಸಿದ್ದಾರೆ. ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದ ಕರ್ನಾಟಕದ ಶಿಲ್ಪಾ ಕೇಶೈಲ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದನೆ ಸಲ್ಲಿಸಿದ್ದಾರೆ. ಹಬ್ ಅಂಡ್ ಸ್ಪೋಕ್ ಮಾದರಿಯ ವಿಮಾನ ಸೇವೆಯಿಂದ 2030 ವೇಳೆಗೆ ಸುಮಾರು 400,000 ಉದ್ಯೋಗಗಳು ಸೃಷ್ಟಿಯಾಗಲಿದ್ದು 30 ಶತಕೋಟಿ ಡಾಲರ್ಗಳ ಹೆಚ್ಚುವರಿ ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ದೊರೆಯಲಿದೆ.

0: ಇದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿರುವ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಹಬ್ ಅಂಡ್ ಸ್ಪೋಕ್ ವಿಮಾನ ಸೇವೆಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ವಿಡಿಯೋ ಸಂದೇಶದ ಮೂಲಕ ಮಾತನಾಡಿದ ಅವರು, ಇದುವರೆಗೆ ಅಮೃತಸರ ವಿಮಾನ ನಿಲ್ದಾಣದಿಂದ 7 ಅಂತಾರಾಷ್ಟೀಯ ತಾಣಗಳಿಗೆ ಮಾತ್ರ ನೇರ ಸಂಪರ್ಕವಿತ್ತು. ಹಬ್ ಅಂಡ್ ಸ್ಪೋಕ್ ಸೇವೆ ಆರಂಭವಾಗಿರುವುದರಿಂದ ಇನ್ನು ಮುಂದೆ ಅಮೃತಸರದಿಂದ ದೆಹಲಿ ಮೂಲಕ ದುಬೈ, ಸಿಂಗಾಪುರ, ಬ್ಯಾಂಕಾಕ್, ಪ್ಯಾರಿಸ್ ಸೇರಿದಂತೆ ಸುಮಾರು 20 ಅಂತಾರಾಷ್ಟೀಯ ತಾಣಗಳಿಗೆ ಪ್ರಯಾಣಿಕರು ಸುಲಭವಾಗಿ ಸಂಪರ್ಕ ಪಡೆಯಲಿದ್ದಾರೆ ಎಂದು ಸಚಿವರು ತಿಳಿಸಿದರು. ದೆಹಲಿಯಲ್ಲಿ ಮಧ್ಯರಾತ್ರಿ ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆದಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಮಧ್ಯರಾತ್ರಿ ದೆಹಲಿಯಲ್ಲಿ ಇಂತಹ ಯಾವುದೇ ಘಟನೆ ನಡೆದಿಲ್ಲ ಎಂದು ಅದು ತಿಳಿಸಿದೆ. 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ 2026 ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇಂದು ಪ್ರಾರಂಭವಾಗಿದೆ. ಆಗಸ್ಟ್ 8ರವರೆಗೆ ನಡೆಯಲಿರುವ 12 ದಿನಗಳ ಈ ಪಂದ್ಯಾವಳಿಯಲ್ಲಿ ದೇಶದ ಅತ್ಯುತ್ತಮ ಕಿರಿಯ ಪುರುಷರ ಹಾಕಿ ತಂಡಗಳು ರಾಷ್ಟೀಯ ಪ್ರಶಸ್ತಿಗಾಗಿ ಸೆಣಸಲಿವೆ. ಪಂದ್ಯಾವಳಿಯ ಮೊದಲ ದಿನವಾದ ಇಂದು ಸಿ ಮತ್ತು ಎ ಗುಂಪಿನಲ್ಲಿ ಅಸ್ಸಾಂ ಮತ್ತು ಮಿಜೋರಾಂ ತಂಡಗಳ ನಡುವಿನ ಪಂದ್ಯದಿಂದ ಸ್ಪರ್ಧೆಗೆ ಚಾಲನೆ ದೊರೆಯಿತು. ಎ, ಬಿ ಮತ್ತು ಸಿ ವಿಭಾಗಗಳಲ್ಲಿ ಒಟ್ಟು 30 ತಂಡಗಳು ಪಾಲ್ಗೊಂಡಿವೆ. ಭಾರತೀಯ 2026-27 ಫುಟ್ಬಾಲ್ ಲೀಗ್ ಅಕ್ಟೋಬರ್ 16ರಂದು ಆರಂಭವಾಗಲಿದೆ ಎಂದು ಅಖಿಲ ಭಾರತ ಫುಟ್ಬಾಲ್ ಒಕ್ಕೂಟ ಎಐಎಫ್ಎಫ್ ಘೋಷಿಸಿದೆ. 2026-27 ಪ್ರಮುಖ ವಿಷಯಗಳ ಕುರಿತು ಆಡಳಿತ ಮಂಡಳಿ ಹಾಗೂ ಎಐಎಫ್ಎಫ್ ನಿನ್ನೆ ಚರ್ಚೆ ನಡೆಸಿದ್ದು, ಭಾರತೀಯ ಆಟಗಾರರಿಗೆ ಹೆಚ್ಚಿನ ಆಟದ ಸಮಯ ಕಲ್ಪಿಸುವುದು ಮತ್ತು ಪ್ರತಿ ತಂಡದಲ್ಲಿ ಗರಿಷ್ಠ 3 ವಿದೇಶಿ ಆಟಗಾರರಿಗೆ ಮಾತ್ರ ಅವಕಾಶ ನೀಡುವ ನಿರ್ಧಾರ ಕೈಗೊಳ್ಳಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಗಸ್ಟ್ 5-8ರವರೆಗೆ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 1:18 ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಸಂಗೀತ ಬಾಲಚಂದ್ರ ಹಾಡಿರುವ ಕೀರ್ತನೆಗಳನ್ನು ಕೇಳುವಿರಿ.

ಸ್ವರ ಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಬಾಲಚಂದ್ರ ಹಾಡಿರುವ ಕೀರ್ತನೆಗಳು ಮೊದಲಿಗೆ ಕೇಳಿ. ಪುರಂದರದಾಸರ ಭಕ್ತಿರಚನೆ ಹರಿಭಜನೆ ಮಾಡೋ ನಿರಂತರ.

ಇದುವರೆಗೆ ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಸಂಗೀತ ಬಾಲಚಂದ್ರ ಹಾಡಿರುವ ಕೀರ್ತನೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 1:31. ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಶ್ರೋತೃ ಬಾಂಧವರಿಗೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮೊಂದಿಗೆ ನಾನು ಶುಭಾಶಯ. ಸ್ನೇಹಿತರೆ, ಪ್ರಕೃತಿ ಮಾನವನ ಅಸ್ತಿತ್ವಕ್ಕೆ ಮೂಲಾಧಾರ. ನಮಗೆ ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ನೀರು ಮತ್ತು ಬದುಕಲು ಅಗತ್ಯವಿರೋ ಆಹಾರವನ್ನು ಪ್ರಕೃತಿಯೇ ನೀಡುತ್ತೆ. ಆದರೆ ಇಂದಿನ ಆಧುನಿಕತೆ ಮತ್ತು ಯಾಂತ್ರಿಕ ಜೀವನದ ಭರದಲ್ಲಿ ಮಾನವ ಪ್ರಕೃತಿಯ ಮೇಲೆಯೇ ಸವಾರಿ ಮಾಡ್ತಾ ಇದ್ದಾನೆ. ಈ ಅಸಮತೋಲನವನ್ನು ಸರಿಪಡಿಸಲು ಮತ್ತು ಪ್ರಕೃತಿ ಸಂರಕ್ಷಣೆಯ ಮಹತ್ವವನ್ನು ಸಾರಲು ಜುಲೈ 28 ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ಜಗತ್ತಿನಾದ್ಯಂತ ಆಚರಿಸಲಾಗುತ್ತೆ. ಪ್ರಕೃತಿ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವೇನು, ನಾವು ಯಾವ ರೀತಿ ಕಾಳಜಿ ವಹಿಸಬಹುದು ಎನ್ನುವುದರ ಬಗ್ಗೆ ಒಂದಷ್ಟು ಮಾತುಗಳನ್ನಾಡ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸೋಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮನು ಹಾಗೂ ಎಸ್ ಜಾನಕಿ ಹಾಡಿರುವ ರಾಮಾಚಾರಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಅಥವಾ 3-6 ಅಂತ ಹೇಳ್ಬೋದು. ಇದು ಹೆಚ್ಚು ಪರಿಶ್ರಮವಿಲ್ಲದೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನೂ ಮಾಡಬಹುದಾದಂತಹ ಅಭ್ಯಾಸಗಳು. ಅವೆಂದರೆ 3-6 ಅಂದರೆ ರೆಡ್ಯೂಸ್, ರಿಯೂಸ್ ಮತ್ತು ರಿಸೈಕಲ್. ರೆಡ್ಯೂಸ್ ಅಂದರೆ ಕಡಿಮೆ ಮಾಡು, ರಿಯೂಸ್ ಅಂದರೆ ಮರುಬಳಕೆ ಮಾಡು, ಮತ್ತು ರಿಸೈಕಲ್ ಅಂದರೆ ಮರು ಸಂಸ್ಕರಣೆ ಮಾಡು ಎನ್ನುವ 3 ಸೂತ್ರಗಳನ್ನು ನಾವು ಅಳವಡಿಸಿಕೊಂಡ್ರೆ ಅರ್ಧಕ್ಕರ್ಧ ನಾವು ಪರಿಸರವನ್ನು ನಮಗೆ ಗೊತ್ತಿಲ್ಲದೆಯೇ ಸಂರಕ್ಷಣೆ ಮಾಡಿರ್ತೇವೆ. ಇದಲ್ಲದೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದು ಹಾಗೂ ಸಮುದಾಯವನ್ನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮಾಡುವ ಉಪಕ್ರಮಗಳು ಈ ದಿನದ ಒಟ್ಟಾರೆ ಧ್ಯೇಯಕ್ಕೆ ಇನ್ನಷ್ಟು ಪುಷ್ಟಿ ನೀಡ್ತವೆ. ರೆಡ್ಯೂಸ್ ಮಾಡು ಅಥವಾ ಕಡಿಮೆ ಮಾಡು ಅಂದರೆ ಜನರು ಒಟ್ಟಾರೆ ತಮ್ಮ ಬಳಕೆಯನ್ನು ಕಡಿಮೆ ಮಾಡಬೇಕು. ವಿಶೇಷವಾಗಿ ಏಕ ಬಳಕೆಯ ಪ್ಲಾಸ್ಟಿಕ್ ಹಾಗೂ ಅನಗತ್ಯ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಬಹುದು. ಇನ್ನು ಮರುಬಳಕೆ ಅಂದರೆ ಹಳೆಯ ವಸ್ತುಗಳನ್ನು, ವಿಶೇಷವಾಗಿ ಬಟ್ಟೆಗಳನ್ನು ಎಸೆಯೋ ಬದಲು ಅವುಗಳನ್ನು ಮರುಬಳಕೆ ಮಾಡಲು ಹೊಸ ದಾರಿಗಳನ್ನು ಕಂಡುಕೊಳ್ಬೋದು. ಮರುಸಂಸ್ಕರಣೆ ಮಾಡಬಹುದಾದಂತಹ ವಸ್ತುಗಳನ್ನು ಸರಿಯಾಗಿ ವಿಂಗಡಣೆ ಮಾಡುವ ಮೂಲಕ ಕಸದ ರಾಶಿಗೆ ಹಾಕುವ ತ್ಯಾಜ್ಯಗಳ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಸರಿಯಾಗಿ ವಿಂಗಡಿಸೋದ್ರಿಂದ ಸಂಪನ್ಮೂಲಗಳ ಸಂರಕ್ಷಣೆ ಮಾಡಿದಂತಾಗುತ್ತೆ. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಕೇಳಿ ಭೂಮಿ ತಾಯಿಯ ಚೊಚ್ಚಲ ಮಗ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರ, KS ವಿ ಮನೋಹರ್ ಮತ್ತು ಅಂಬಿಕಾ ತನೇದತ್ತ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಪರಿಸರ ಸಂರಕ್ಷಣೆಗೆ ಪೂರಕವಾಗಬಲ್ಲಂತಹ ಕೆಲವು ಅಭ್ಯಾಸಗಳೆಂದರೆ ಕಡಿಮೆ ಸ್ನಾನ ಮಾಡೋದು ಹಾಗೂ ಸ್ನಾನ ಮಾಡುವಾಗ ಕಡಿಮೆ ನೀರನ್ನು ಬಳಸೋದು, ನೀರಿನ ಸೋರಿಕೆಯನ್ನು ಸರಿಪಡಿಸೋದು ಮತ್ತು ನೀರಿನ ಸಮರ್ಥ ಉಪಕರಣಗಳನ್ನು ಬಳಸೋದು ಮುಂತಾದ ಸಣ್ಣ ಪುಟ್ಟ ಕ್ರಮಗಳನ್ನು ಪಾಲಿಸೋದು ನೀರಿನ ಬಳಕೆ ಕಡಿಮೆ ಮಾಡಲು ಮತ್ತು ನೀರನ್ನು ಸಂರಕ್ಷಿಸಲು ಗಮನಾರ್ಹವಾಗಿ ಸಹಾಯ ಮಾಡುತ್ತೆ. ಇನ್ನು ಇಂಧನ ಸಂರಕ್ಷಣೆ, ಇಂಧನ ಸಮರ್ಥ ಉಪಕರಣಗಳನ್ನು ಬಳಸುವುದು, ಕೋಣೆಯಿಂದ ಬರುವಾಗ ದೀಪಗಳನ್ನು ಆಫ್ ಮಾಡೋದು ಹಾಗೂ ನವೀಕರಿಸಬಹುದಾದ ಇಂಧನದ ಮೂಲಗಳನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಶಕ್ತಿಯ ಬಳಕೆ ಮತ್ತು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬಹುದು. ಇನ್ನು ಸುಸ್ಥಿರ ಕೃಷಿ, ಪ್ರತಿ ವರ್ಷ ಒಂದೇ ಬೆಳೆಯನ್ನು ಬೆಳೆಯೋ ಬದಲು ವರ್ಷ ವರ್ಷ ಬೇರೆ ಬೇರೆ ಬೆಳೆ ಬೆಳೆಯೋದು, ಮಣ್ಣಿನ ಫಲವತ್ತತೆ ಹೆಚ್ಚಿಸುವಂತಹ ಬೆಳೆಗಳನ್ನು ಬೆಳೆಯೋದು, ಕಡಿಮೆ ಉಳುಮೆ ಮಾಡುವಂತಹ ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣಿನ ಆರೋಗ್ಯ ಸುಧಾರಿಸಲು ಮತ್ತು ರಾಸಾಯನಿಕ ಮಣ್ಣು ಸೇರುವಂತಹ ಅನಿವಾರ್ಯವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತೆ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ರಣಧೀರ ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಪರಿಸರ ಸಂರಕ್ಷಣೆಯ ಹಾದಿಯಲ್ಲಿ ನಡೆಯುವುದು ಸೈಕಲ್ ಅಥವಾ ಸಾರ್ವಜನಿಕ ಸಾರಿಗೆಯನ್ನು ಆಯ್ಕೆ ಮಾಡಿಕೊಳ್ಳೋದು ಅಥವಾ ವಿದ್ಯುತ್ ಚಾಲಿತ ವಾಹನವನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಹಾಯವಾಗುತ್ತೆ. ಸ್ಥಳೀಯ ಹಾಗೂ ಸಾವಯವ ವಸ್ತುಗಳನ್ನು ಬೆಂಬಲಿಸಬೇಕು. ಇದರಿಂದ ಸ್ಥಳೀಯ ಮೂಲದ ಆಹಾರಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಸಾರಿಗೆಯಿಂದ ಹೊರಗೆ ಬರುವ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಮಾಡಬಹುದು. ಜೊತೆಗೆ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಬೆಂಬಲಿಸಿದಂತಾಗುತ್ತೆ. ಈ ರೀತಿಯ ಪರಿಪಾಠಗಳು ಅಥವಾ ಅಭ್ಯಾಸಗಳು ಪರಿಸರ ಸಂರಕ್ಷಣೆಗೆ ಪೂರಕವಾಗಿವೆ. ಈಗ ಕೇಳಿ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಪುಟ್ನಂಜ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಪರಿಸರ ಸಂರಕ್ಷಣೆಯಲ್ಲಿ ಇನ್ನಷ್ಟು ಸಹಾಯವಾಗುವ ಉಪಕ್ರಮಗಳು ಅಥವಾ ಅಭ್ಯಾಸಗಳು ಅಂತ ಹೇಳಿದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ವನ್ಯಜೀವಿ ಅಭಯಾರಣ್ಯಗಳನ್ನು ನಿರ್ಮಾಣ ಮಾಡುವುದು, ಜೊತೆಗೆ ಅವುಗಳ ರಕ್ಷಣೆ ಮತ್ತು ನಿರ್ವಹಣೆ, ಜೀವ ವೈವಿಧ್ಯತೆಯನ್ನು ರಕ್ಷಿಸಲು ಮತ್ತು ಅಳಿವಿನಂಚಿನಲ್ಲಿರೋ ಪ್ರಭೇದಗಳಿಗೆ ಆಶ್ರಯ ಒದಗಿಸಲು ಸಹಾಯ ಮಾಡುತ್ತೆ. ಇನ್ನು ಸಂರಕ್ಷಣಾ ಪ್ರಯತ್ನಗಳಲ್ಲಿ ಸ್ಥಳೀಯ ಸಮುದಾಯಗಳನ್ನು ಕೂಡ ಸೇರಿಸಿಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಅವರಲ್ಲಿ ಕೂಡ ಪ್ರಕೃತಿ ನನ್ನದು ಅನ್ನುವಂತಹ ಪ್ರಜ್ಞೆ ಹೆಚ್ಚುತ್ತೆ. ದೀರ್ಘಕಾಲೀನ ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತೆ. ಸಾರ್ವಜನಿಕ ಜಾಗೃತಿ ಅಭಿಯಾನಗಳು ಇದನ್ನು ನಾವು ಆಯೋಜಿಸಬೇಕಾಗುತ್ತೆ. ಪ್ರಕೃತಿ ಸಂರಕ್ಷಣೆಯ ಪ್ರಾಮುಖ್ಯತೆ ಮತ್ತು ಪರಿಸರವನ್ನು ರಕ್ಷಿಸಲು ಜನರು ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡುವುದು ಕೂಡ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇಷ್ಟು ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಅನುರಾಧ ಪೌದ್ವಾಳ್ ಹಾಗೂ ಸಂಗಡಿಗರು ಹಾಡಿರುವ ಜೀವನದಿ ಚಿತ್ರದ ಗೀತೆ. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಕೋಟಿ.

ಆಕಾಶವಾಣಿ ಮಂಗಳೂರು, ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮಿಡ್ ಡೇ ನ್ಯೂಸ್ ಕೇಳುವಿರಿ.

ಈಗ ಕೇಳಿ ಉದಿತ್ ನಾರಾಯಣ್, ಆದಿತ್ಯನಾರಾಯಣ್ ಹಾಗೂ ಮಿಥುನ್ ಅವರ ಧ್ವನಿಯಲ್ಲಿ ಗದರ್ ಟೋ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮಿಥುನ್.

ಈಗ ಕೇಳಿ ಗುರು ರಾಂಧವ ಹಾಗೂ ನೇಹಾ ಕಕ್ಕಾರ್ ಅವರ ಧ್ವನಿಯಲ್ಲಿ ಬದಾಯಿ ಚಿತ್ರದ ಗೀತೆ. ಬೆಲೌಡ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ತನಿಷ್ಕ್ ಬಾಗ್ಚಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಆನ್ ಆಕ್ಷನ್ ಹೀರೋ ಚಿತ್ರದ ಗೀತೆ. ಸರಾ ಎಸ್ ಖಾನ್ ಹಾಗೂ ಅಲ್ತಮಶ್ ಫರೀದಿ ಅವರು ಹಾಡಿದ್ದಾರೆ. ಇಂದವೀರ್ ತನಿಷ್ಕ್ ಬಾಗ್ಚಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ತನಿಷ್ಕ್ ಬಾಗ್ಚಿ ಹಾಗೂ ಬಿಡ್ಡು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 2:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆ ಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆಯಿದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದೆ ನೀರಿನ ಕೊರತೆ ಉಂಟಾಗಿದೆ. ವರ್ಷಪೂರ್ತಿ ರಾಜ್ಯಕ್ಕೆ ಕುಡಿಯುವ ನೀರಿನ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಯಾವುದೇ ಶಾಸನಬದ್ಧ ಅಥವಾ ಆಡಳಿತಾತ್ಮಕ ಅನುಮೋದನೆ ನೀಡಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಯೋಜನೆಯು ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಸಿಡಬ್ಲ್ಯೂಡಿಟಿ ಪ್ರಶಸ್ತಿ ಮತ್ತು ಕಾವೇರಿ ನೀರು ಹಂಚಿಕೆ ವಿವಾದದ ಕುರಿತು ಸುಪ್ರೀಂಕೋರ್ಟ್ 2018 ತೀರ್ಪನ್ನು ಉಲ್ಲಂಘಿಸುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದ ಉತ್ತರದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪ್ರಧಾನಿ ಮಧ್ಯಪ್ರವೇಶಿಸಿ ರಾಜ್ಯಸಭೆಯ ಉತ್ತರವನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡದಂತೆ ಮತ್ತು ತಮಿಳುನಾಡು ಸೇರಿದಂತೆ ಇತರೆ ರಾಜ್ಯಗಳ ಹಕ್ಕುಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿದ್ದಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ಕೇಂದ್ರದ ನಿಲುವಿನ ಕುರಿತು ಲೋಕಸಭೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೂರ್ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ತಮಿಳುನಾಡಿನ ಕಾನೂನು ಹಕ್ಕುಗಳು ಹಾಗೂ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವ ಕುರಿತು ಕೇಂದ್ರದ ನಿಲುವಿನ ಬಗ್ಗೆ ಚರ್ಚೆ

0: ನಡೆಸಬೇಕು ಎಂದು ನಿಲುವಳಿ ಸೂಚನೆಗೆ ನೋಟಿಸ್ ಸಲ್ಲಿಸಿದ್ದಾರೆ. ಲೋಕಸಭೆ ಪ್ರಧಾನ ಕಾರ್ಯದರ್ಶಿಗೆ ನೀಡಿದ ನೋಟಿಸ್ನಲ್ಲಿ ಈ ವಿಷಯವನ್ನು ಗಂಭೀರ ಸಾರ್ವಜನಿಕ ಪ್ರಾಮುಖ್ಯತೆ ಎಂದು ಬಣ್ಣಿಸಿದ್ದಾರೆ. ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಕೈಗೊಳ್ಳುವ ಮೊದಲು ಕರ್ನಾಟಕ ನದಿಯ ಕೆಳಭಾಗದ ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯುವ ಅಗತ್ಯವಿಲ್ಲ ಎಂಬ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಸಂಸತ್ತಿನಲ್ಲಿ ನೀಡಿದ ಉತ್ತರವನ್ನು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಜ್ಯ ಸಂಸದರ ಸಭೆ ಯಶಸ್ವಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಕಾರ್ಯನಿರ್ವಹಿಸಲು ಸಿದ್ಧವಿರುವುದಾಗಿ ತಮ್ಮ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪಕ್ಷಭೇದ ಮರೆತು ರಾಜ್ಯದ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ರಾಜ್ಯ ಹಿತಾಸಕ್ತಿಗಳನ್ನು ಒಟ್ಟಾಗಿ ಅನುಸರಿಸಲು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏಕತೆಯಲ್ಲಿ ಬಲವಿದೆ ಎಂಬುದು ಈ ಸಭೆಯಲ್ಲಿ ಸಾಬೀತಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಳಗಾವಿ ಯಾವತ್ತಿದ್ದರೂ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ವಿವಿಧ ಕನ್ನಡಪರ ಸಂಘಟನೆಗಳು ಭೇಟಿ ಮಾಡಿ ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತ ನಿರ್ಣಯ ಕೈಗೊಳ್ಳುವಂತೆ ಹಾಗೂ ಪಾಲಿಕೆಯಲ್ಲಿ ಅನುಸರಿಸಲಾಗುತ್ತಿರುವ ತ್ರಿಭಾಷಾ ಸೂತ್ರದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದವು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಈ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಸಲ್ಲಿಸಿರುವ ಬೇಡಿಕೆಗಳನ್ನು ಈಗಾಗಲೇ ಕಾನೂನು ಇಲಾಖೆಯ ಪರಿಶೀಲನೆಗೆ ಕಳುಹಿಸಲಾಗಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಹಾಗೂ ಅಭಿಪ್ರಾಯ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಎಫ್ಐಆರ್ಗಳು ದಾಖಲಾಗಿವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿವೆ. ಈ ಪೈಕಿ 2 ಎಫ್ಐಆರ್ಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉಳಿದ 1 ಪ್ರಕರಣಕ್ಕೆ ನ್ಯಾಯಾಲಯದಲ್ಲಿ ಅನುಮತಿ ಕೇಳಲಾಗಿದೆ. ಡಿಜಿ ಮತ್ತು ಐಜಿಪಿಯವರ ಆದೇಶದಂತೆ ಈ ವರ್ಗಾವಣೆ ನಡೆಸಿದ್ದು ಸಿಐಡಿ ತಂಡವು ಮುಂದಿನ ತನಿಖೆ ನಡೆಸಲಿದೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿಯಲ್ಲಿ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿವರೆಗೆ ಲಂಚ ಪಡೆದಿರುವ ಆರೋಪ ಕೇಳಿಬಂದಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನಡೆಯುತ್ತಿರುವ ಸರ್ಕಾರಿ ನೇಮಕಾತಿ ಅಕ್ರಮಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರ ಹಾಗೂ ಖಾಲಿ ಇರುವ ಲಕ್ಷಾಂತರ ಸರ್ಕಾರಿ ಹುದ್ದೆಗಳ ಭರ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ವೈಫಲ್ಯದಿಂದ ರಾಜ್ಯದ ಯುವಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಕೆಪಿಎಸ್ಸಿ ಸೇರಿದಂತೆ ವಿವಿಧ ಉದ್ಯೋಗಾಕಾಂಕ್ಷಿಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಗಮನಾರ್ಹ ಸಾಧನೆ ರಾಜ್ಯ ಮತ್ತು ರಾಷ್ಟಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ. ಶಿಲ್ಪಾ ಅವರ ಸಾಮರ್ಥ್ಯ ಮತ್ತು ಕ್ರೀಡಾ ಸಾಧನೆಯ ಬಗ್ಗೆ ಅರಿವಿದ್ದ ತಮಗೆ ಪದಕ ಗೆಲ್ಲುವ ವಿಶ್ವಾಸವಿತ್ತು. ಇಂದು ಅವರು ಕಂಚಿನ ಪದಕ ಗೆದ್ದ ವಿಚಾರ ತಿಳಿದು ಮತ್ತಷ್ಟು ಖುಷಿಯಾಯಿತು ಎಂದು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಈ ಸಾಧನೆ ಮತ್ತಷ್ಟು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತೇಜನ ದೊರೆತಿದ್ದು, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ಗೆ 2026-27 ಶೈಕ್ಷಣಿಕ ವರ್ಷದಿಂದ ಒಟ್ಟು 200 MBBS ಸೀಟುಗಳ

0: ಪ್ರವೇಶಾತಿ ನಡೆಸಲು ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮೋದನೆ ನೀಡಿದೆ. ಈವರೆಗೆ ಕ್ರಿಮ್ಸ್ನಲ್ಲಿ 150 MBBS ಸೀಟುಗಳಿಗೆ ಮಾತ್ರ ಪ್ರವೇಶಾತಿ ನಡೆಸಲಾಗುತ್ತಿತ್ತು. ಇದೀಗ ಹೆಚ್ಚುವರಿಯಾಗಿ 50 ಸೀಟುಗಳ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿರುವುದರಿಂದ ಒಟ್ಟು 200 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶ ಲಭ್ಯವಾಗಿದೆ. ಈ ಬೆಳವಣಿಗೆ ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಶಿಕ್ಷಣದ ಬೆಳವಣಿಗೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ. ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಇಂದು ನೆರವೇರಿತು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ರಥೋತ್ಸವಕ್ಕೆ ಚಾಲನೆ ನೀಡಿ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಸಮಸ್ತ ಜನತೆಗೆ ಒಳಿತಾಗಲಿ ಎಂದು ಆಶಿಸಿದರು. ರಥೋತ್ಸವಕ್ಕೂ ಮುನ್ನ ತುಂತುರು ಮಳೆಯಾಗಿದ್ದು ಶುಭ ಸಂಕೇತವೆಂದು ರೈತರು ಹರ್ಷ ವ್ಯಕ್ತಪಡಿಸಿದರು. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಎಂಬ ವಿಶೇಷತೆ ಹೊಂದಿರುವ ಈ ಜಾತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ನವದಂಪತಿ ಭಾಗಿಯಾಗಿ ಹಣ್ಣು ಧವನ ಎಸೆದು ಪ್ರಾರ್ಥನೆ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಎಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಎಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 2:40. ಭಜನ್ಸ್ ಮಹೇಂದ್ರ ಕಪೂರ್ ಅವರಿಂದ. ಮೊದಲಿಗೆ ಕೇಳಿ ಜೈ ಜಗಜ್ಜನನಿ, ಜೈ ಜೈ.

0: ಆಕಾಶವಾಣಿ ಮಂಗಳೂರು, ಈಗ ಸಮಯ 3 ಗಂಟೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳುಗರೆ ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಸಂಜೆ 5 ಗಂಟೆಗೆ ಯುವವಾಣಿ ಸುಪ್ರೀತಾ ಅವರಿಂದ ಹಾಡುಗಾರಿಕೆ ಕೇಳುವಿರಿ. ಬಳಿಕ ಶ್ರಾವ್ಯ ಕೆಎನ್ ಭಟ್ ಅವರಿಂದ ದೇವರ ನಾಮಗಳು. ನಂತರ ಪ್ರಾರ್ಥನಾ ಡಿ ಶೆಟ್ಟಿ ಅವರಿಂದ ಭಾಷಣ. ಆರೋಗ್ಯ ಕಾಪಾಡುವಲ್ಲಿ ವಿಜ್ಞಾನ ಹಾಗೂ ಕ್ರೀಡೆಗಳ ಮಹತ್ವ, ಈ ಕುರಿತು ಭಾಷಣ ಕೇಳುವಿರಿ. 5:30 ಸಂಸ್ಕೃತ ಪಾಠ, ಗುರುಗಳು ರಮೇಶ್ ಆಚಾರ್ಯ ನಾರಳ, ವಿದ್ಯಾರ್ಥಿಗಳು ವರ್ಷಿಣಿ ಪುಣಿಚಿತ್ತಾಯ ಹಾಗೂ ಅನೀಶ್ ಪುಣಿಚಿತ್ತಾಯ.

5:30ಕ್ಕೆ ಕ್ಯಾಚ್ ದ ರೈನ್ ಅಭಿಯಾನದ ಕುರಿತು ಚರ್ಚೆ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಬಳಿಕ ಹಿಂದಿ ಚಿತ್ರಗೀತೆಗಳು. 6:10ಕ್ಕೆ ಭಕ್ತಿಗೀತೆಗಳು. 6:30ಕ್ಕೆ ಅವಲೋಕನ. 6:50ಕ್ಕೆ ಕಿಸಾನ್ ವಾಣಿ. ಭತ್ತದ ಕೃಷಿ ಈ ಕುರಿತು ಮೂಡುಬಿದ್ರೆಯ ಇಗ್ನೇಷಿಯಸ್ ಲೋಬೋ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು. 8:00ಗೆ ಭಾವಗೀತೆಗಳು. 8:15ಕ್ಕೆ ಟುಡೇ ಇನ್ ಪಾರ್ಲಿಮೆಂಟ್.

8:30 ಕನ್ನಡದಲ್ಲಿ ಭಾಷಣ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿ ಆರಾಧನೆಯ ಮಹತ್ವ, ಈ ಕುರಿತು ರಘುರಾಜ್ ಯುವಿ ಇವರಿಂದ ಭಾಷಣ ಕೇಳುವಿರಿ. 9:15 ಸ್ಪಾಟ್ಲೈಟ್, 9:30 100.3 ಆಕಾಶವಾಣಿ ಟೆಲಿಕ್ವಿಜ್, ಸಂಚಿಕೆ 10 ಕ್ವಿಜ್ ಮಾಸ್ಟರ್ ಡಾಕ್ಟರ್ ಅಣ್ಣಪ್ಪ ಕಾಮತ್, ನಿರೂಪಣೆ ಸ್ನೇಹಾ ಭಟ್, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ.

ಮಹಾವಿದ್ರೆಯ ಎಗ್ನೇಷಿಯಸ್ ಲೋಬೋ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 8:30 ಕನ್ನಡದಲ್ಲಿ ಭಾಷಣ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿ ಆರಾಧನೆಯ ಮಹತ್ವ, ಈ ಕುರಿತು ರಘುರಾಜ್ ಯುವಿ ಇವರಿಂದ ಭಾಷಣ ಕೇಳುವಿರಿ. 5:00 ಯುವಾಣಿ ಕಾರ್ಯಕ್ರಮದಲ್ಲಿ ಸುಪ್ರೀತಾ ಅವರಿಂದ ಹಾಡುಗಾರಿಕೆ, ಬಳಿಕ ಶ್ರಾವ್ಯ ಕೆಎನ್ ಭಟ್ ಅವರಿಂದ ದೇವರ ನಾಮಗಳು, ನಂತರ ಪ್ರಾರ್ಥನಾ ಡಿ ಶೆಟ್ಟಿ ಅವರಿಂದ ಭಾಷಣ, ಆರೋಗ್ಯ ಕಾಪಾಡುವಲ್ಲಿ ವಿಜ್ಞಾನ ಹಾಗೂ ಕ್ರೀಡೆಗಳ ಮಹತ್ವ, ಈ ಕುರಿತು ಭಾಷಣ ಕೇಳುವಿರಿ.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ತರಂಗಾಂತರ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz ಹಾಗೂ ಮೀಡಿಯಂ ವೇವ್ನ 275.5 meters ಹಾಗೂ 1089 kHz ಇದು ಮಂಗಳೂರಿನ ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 3:05:50. ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ಮುಂದಿನ ಪ್ರಸಾರ 5:00 PM ಪ್ರಾರಂಭ. ಶ್ರೋತೃಗಳಿಗೆ ಪ್ರೀತಿಯ ನಮಸ್ಕಾರ.

0: ಕೇಳುತ್ತಿದ್ದೇವೆ. ತರಂಗಾಂತರ 275.5 meters, 1089 ಕಿಲೋಹರ್ಟ್ಸ್, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 megahertz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಂಜೆಯ ಈ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮೊಂದಿಗೆ ಈ ಪ್ರಸಾರ ಕಾರ್ಯದಲ್ಲಿ ನಾನು ಸಿದ್ದಕಟ್ಟೆ ಮಲ್ಲಿಕಾ ಅಜಿಶೆಟ್ಟಿ. ಕೆಳಗರೆ, ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ದೇವರ ನಾಮಗಳು, ತದನಂತರ ಭಾಷಣವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸುಪ್ರೀತಾ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ಇದೀಗ ಕೇಳಿ ಸದಾಪಾಲಯ ಮೋಹನರಾಗ, ಆದಿತಾಳ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ರಚನೆ.

ಇದುವರೆಗೆ ಸುಪ್ರೀತಾ ಅವರ ಧ್ವನಿಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ಇನ್ನು ಮುಂದೆ ಶ್ರಾವ್ಯ ಕೆಎನ್ ಭಟ್ ಅವರ ಧ್ವನಿಯಲ್ಲಿ ದೇವರ ನಾಮಗಳನ್ನು ಆಲಿಸುವಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ಮೊದಲಿಗೆ ಗೋವಿಂದ ಗೋಪಾಲ, ರಚನೆ ವಾದಿರಾಜರು.

0: ಕೇಳುಗರೆ, ಇದುವರೆಗೆ ಶ್ರಾವ್ಯ ಕೆಎನ್ ಭಟ್ ಅವರಿಂದ ದೇವರ ನಾಮಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ಇದೀಗ ಕೇಳಿ ಪ್ರಾರ್ಥನಾ ಡಿ ಶೆಟ್ಟಿ ಅವರಿಂದ ಭಾಷಣ, ಆರೋಗ್ಯ ಕಾಪಾಡುವಲ್ಲಿ ವಿಜ್ಞಾನ ಹಾಗೂ ಕ್ರೀಡೆಗಳ ಮಹತ್ವ.
1: ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಎಂಬ ನಾಣ್ಣುಡಿಯಂತೆ ಎಲ್ಲಿ ಆರೋಗ್ಯವಂತ ದೇಹ ಇದೆಯೋ ಆ ದೇಹದಲ್ಲಿ ಸದೃಢ ಹಾಗೂ ಶಾಂತಿಯುತವಾದ ಮನಸ್ಸು ಇರುತ್ತದೆ. ಮನುಷ್ಯನ ಪ್ರವೃತ್ತಿಗಳಲ್ಲಿ ಕ್ರೀಡೆಗಳು ಪ್ರಧಾನ ಮಾತ್ರವನ್ನು ವಹಿಸುತ್ತದೆ. ಮಗುವಿನ ಬಾಲಲೀಲೆಗಳಿಂದ ಪ್ರಾರಂಭವಾಗುವ

ಕ್ರೀಡಾಸಕ್ತಿ ವಿಶ್ವ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಖ್ಯಾತನಾಗುವವರೆಗೆ ಮುಂದುವರಿಯುತ್ತದೆ. ಕ್ರೀಡೆ ನಮ್ಮ ಆರೋಗ್ಯಕ್ಕೆ ಪ್ರಕೃತಿ ದತ್ತವಾದ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರತಿಯೊಬ್ಬರ ದೈಹಿಕ ಮತ್ತು ಮಾನಸಿಕ ದೃಢತೆಗೆ ಕ್ರೀಡೆಗಳು ಅತ್ಯಗತ್ಯ. ವಿವಿಧ ಬಗೆಯ ಆಟೋಟಗಳಿಂದ ದೇಹದ ಅಂಗಾಂಗಗಳು ಬಲಗೊಳ್ಳುತ್ತದೆ, ಸ್ನಾಯುಗಳು ಹುರಿಗೊಂಡು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ದೇಹದಲ್ಲಿನ ಅನಗತ್ಯ ಕೊಬ್ಬು ಕರಗಿ ಶಕ್ತಿ ಸಂಗ್ರಹವಾಗುತ್ತದೆ, ಕೀಲುಗಳು ಬಲಗೊಂಡು ಜೀರ್ಣಾಂಗ ವ್ಯವಸ್ಥೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತದೆ. ಕ್ರೀಡೆಗಳಿಂದ ಮನಸ್ಸು ಮತ್ತು ಬುದ್ಧಿ ವಿಕಸನಗೊಳ್ಳುತ್ತದೆ. ಒಳಾಂಗಣ ಕ್ರೀಡೆಗಳಾದ ಚೆಸ್, ಕ್ಯಾರಂ, ಚೆನ್ನಮಣಿ, ಸುಡುಕು, ಚಕ್ರಬಂಧ ಮುಂತಾದವುಗಳಿಂದ ಬುದ್ಧಿ ಚುರುಕಾಗುತ್ತದೆ. ಒಟ್ಟಾರೆ ಕ್ರೀಡೆಯು ಮನುಷ್ಯನನ್ನು ಬದುಕಿನ ಮಲ್ಲಯುದ್ಧವನ್ನು ಜಯಿಸುವ ಜಟ್ಟಿಯನ್ನಾಗಿಸುತ್ತದೆ. ನಿರಂತರವಾದ ಸಾಧನೆ ದೈಹಿಕ ಚಟುವಟಿಕೆಗಳಿಂದ ಮನಸ್ಸು ಉಲ್ಲಾಸಗೊಂಡು ಜೀವನದಲ್ಲಿ ಬರುವ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಶಕ್ತಿ, ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಹೀಗೆ ಕ್ರೀಡೆಯು ದೇಹದ ಸದೃಢತೆ, ಮಾನಸಿಕ ಸ್ಥಿತಿಯನ್ನು ನಿರಂತರವಾಗಿ ವೃದ್ಧಿಸುವುದು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ವ್ಯಾಯಾಮದ ಬಗ್ಗೆ ಹೇಳುವುದಾದರೆ, ಕ್ರೀಡೆ ಹಾಗೂ ವ್ಯಾಯಾಮ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನಮ್ಮ ಶರೀರದ ಅಂಗಗಳ ಸಾಮರ್ಥ್ಯ ಮತ್ತು ಆರೋಗ್ಯ ವರ್ಧನೆಗೆ ನಿಯಮಿತವಾಗಿ ಯೋಗ್ಯ ಕ್ರಮದಲ್ಲಿ ಮಾಡುವ ದೈಹಿಕ ಚಟುವಟಿಕೆಗಳನ್ನು ವ್ಯಾಯಾಮ ಎನ್ನುತ್ತೇವೆ. ನಿಯಮಿತವಾದ ವ್ಯಾಯಾಮ ನಮ್ಮ ದೇಹ ಹಾಗೂ ಮನಸ್ಸು ವೇಗವಾಗಿ ಉತ್ತಮವಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದರಲ್ಲಿ ಸಹಕಾರಿಯಾಗುತ್ತದೆ. ವ್ಯಾಯಾಮದಿಂದ ದೇಹವು ರೋಗರಹಿತವಾಗಿರುತ್ತದೆ ಹಾಗೂ ಸ್ನಾಯುಗಳು ಬಲಗೊಂಡು ದೈಹಿಕ ಸಾಮರ್ಥ್ಯ ಹೆಚ್ಚುತ್ತದೆ. ಆರೋಗ್ಯ ಆಹಾರದಂತೆ ವ್ಯಾಯಾಮವು ಕೂಡ ನಮ್ಮ ದೇಹಕ್ಕೆ ಅತಿ ಅಗತ್ಯವಾಗಿದೆ. ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದಿದ್ದರೂ, ಆಧುನಿಕವಾಗಿ ನಿಪುಣರಾಗಿದ್ದರೂ, ಆರೋಗ್ಯದ ಬಗೆಗಿನ ಕೆಲವೊಂದು ವಿಧ ಅಂದರೆ ವ್ಯಾಯಾಮ, ಕ್ರೀಡೆಗಳಂತಹ ಸೂತ್ರಗಳನ್ನು ಪಾಲಿಸುವುದು ಅತ್ಯಗತ್ಯ. ನಾವು ಮಾಡುವಂತಹ ದೈನಂದಿನ ಚಟುವಟಿಕೆಗಳು ಅಂದರೆ ಮನೆಗೆಲಸ, ದಿನನಿತ್ಯದ ನಡಿಗೆ, ಬರಹ, ಓದುವಿಕೆ, ಇವು ಕೂಡ ಒಂದು ರೀತಿಯ ವ್ಯಾಯಾಮ ನಮ್ಮ ದೇಹಕ್ಕೆ ಹಾಗೂ ಮನಸ್ಸಿಗೆ. ಜೀವನದಲ್ಲಿ ಆಲಸಿಗಳಾಗದೆ ಉತ್ಸಾಹಿಗಳಾಗಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಆಟಗಳಲ್ಲಿ ಎರಡು ವಿಧಗಳಿವೆ, ಹೊರಾಂಗಣ ಆಟ ಮತ್ತು ಒಳಾಂಗಣ ಆಟ. ಹೊರಾಂಗಣ ಆಟವೆಂದರೆ ಮೈದಾನದಲ್ಲಿ ಆಡುವ ಆಟಗಳಾಗಿವೆ. ಉದಾಹರಣೆ ವಾಲಿಬಾಲ್, ಫುಟ್ಬಾಲ್, ಖೋಖೋ, ಕಬಡ್ಡಿ, ಕ್ರಿಕೆಟ್, ಹ್ಯಾಂಡ್ಬಾಲ್, ಹಾಕಿ, ಬಾಸ್ಕೆಟ್ಬಾಲ್, ಟೆನ್ನಿಸ್ ಮುಂತಾದವು. ಒಳಾಂಗಣ ಆಟಗಳು ಚೆಸ್, ಕ್ಯಾರಂ, ಲೂಡೋ, ಹಾವುಏಣಿ, ಇನ್ನು ಹಲವಾರು ವಿಧದ ಆಟಗಳಿವೆ. ಈ ಹೊರಾಂಗಣ ಆಟದಲ್ಲಿ ಪ್ರತಿಯೊಬ್ಬ ಕ್ರೀಡಾಳುಗಳು ದೈಹಿಕ ಸಾಮರ್ಥ್ಯವನ್ನು ಬಲಪಡಿಸಿಕೊಂಡು ಆಡಬೇಕಾಗುತ್ತದೆ. ವೇಗ, ಬಲ, ಕಷ್ಟ ಸಹಿಷ್ಣುತೆ, ಈ ಮೂರು ಅಂಶಗಳು ಕ್ರೀಡಾಳುಗಳಲ್ಲಿ ಇರಬೇಕಾದದ್ದು. ಇನ್ನು ಒಳಾಂಗಣ ಆಟದಲ್ಲಿ ದೈಹಿಕ ಸಾಮರ್ಥ್ಯಕ್ಕಿಂತ ಮಾನಸಿಕ ಸಾಮರ್ಥ್ಯ ಎಂದರೆ ಬುದ್ಧಿವಂತಿಕೆ, ಮಾನಸಿಕ ಕೌಶಲ್ಯ ಅಗತ್ಯ. ಒಟ್ಟಾರೆ ಹೇಳುವುದಾದರೆ, ಕ್ರೀಡೆಯು ಒಬ್ಬ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡುತ್ತದೆ, ಅವನ ಭವಿಷ್ಯವನ್ನು ರೂಪಿಸುತ್ತದೆ. ಉದಾಹರಣೆ, ನಾವು ನೋಡಿ ಕೇಳಿರುವ ವಿಷಯಗಳು, ಹಲವಾರು ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ ವಿವಿಧ ಹಂತಗಳಿವೆ. ಈ ಹಂತಗಳಲ್ಲಿ ಮುಂದುವರೆದು ಅಂತಾರಾಷ್ಟ್ರೀಯ ಖ್ಯಾತಿಗಳನ್ನು ಪಡೆದು, ಅದರಿಂದಾಗಿ ಉಚಿತ ವಿದ್ಯಾಭ್ಯಾಸವನ್ನು ಪಡೆದು ಮುಂದೆ ಸರಕಾರಿ ಹುದ್ದೆಯನ್ನು ಪಡೆದುಕೊಂಡವರು ಇದ್ದಾರೆ. ಕ್ರೀಡೆಯು ಆರೋಗ್ಯವನ್ನು ನೀಡುವುದರೊಂದಿಗೆ ಒಳ್ಳೆಯ ಘನತೆಯ ಜೀವನವನ್ನು ನೀಡುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ತಾಜಾ ಕಾಯಿಪಲ್ಯ ಅಂದರೆ ಹಸಿ ತರಕಾರಿಗಳು, ಹಣ್ಣು ಹಂಪಲು, ಗೆಡ್ಡೆಗೆಣಸು, ಮೊಳಕೆಯೊಳೆದ ಧಾನ್ಯ ಇತ್ಯಾದಿಗಳಲ್ಲಿ ವಿವಿಧ ಜೀವಸತ್ವಗಳು, ವಿಟಮಿನ್ಸ್ ಇರುತ್ತದೆ. ಆದ್ದರಿಂದ ಇವುಗಳಿಗೆ ಜೀವಂತ ಆಹಾರಗಳೆಂದೇ ಕರೆಯುತ್ತಾರೆ. ಪ್ರಥಮ ಚಿಕಿತ್ಸೆ, ಅಪಘಾತ ಸಂಭವಿಸಿದಾಗ ಡಾಕ್ಟರ್ ಬಳಿ ಹೋಗುವ ಮೊದಲು ಘಟನಾ ಸ್ಥಳದಲ್ಲಿ ಪಡೆಯುವ ಚಿಕಿತ್ಸೆಯೇ ಪ್ರಥಮ ಚಿಕಿತ್ಸೆ. ಅದು ಪ್ರಾಣಾಪಾಯದಿಂದ ಪಾರು ಮಾಡುವ ಒಂದು ಚಿಕಿತ್ಸೆಯಾಗಿದೆ. ಉದಾಹರಣೆ, ಹಾವು ಕಚ್ಚಿದಾಗ ಮೊದಲಿಗೆ ಗಾಯಾಳುವಿಗೆ ಧೈರ್ಯ ನೀಡಿ ಕಚ್ಚಿದ ಭಾಗದಿಂದ ಹೃದಯದ ಭಾಗದೆಡೆಗೆ ರಕ್ತ ಪರಿಚಲಿಸಿದಂತೆ ಬಿಗಿಯಾಗಿ ಬಟ್ಟೆಯಿಂದ ಕಟ್ಟಬೇಕು. ತದನಂತರ ವೈದ್ಯಕೀಯ ಚಿಕಿತ್ಸೆಗೆ ಕರೆದೊಯ್ಯುವುದು. ನಡೆಯುವಾಗ ಅಥವಾ ಓಡುವಾಗ ಪಾದಗಳು ಉಳುಕಿದರೆ ಅತಿಯಾಗಿ ಊದಿಕೊಳ್ಳುವ ಸಾಧ್ಯತೆ ಇರುವುದು. ಆ ಸಮಯದಲ್ಲಿ ಊತ ಜಾಗಕ್ಕೆ ಮಂಜುಗಡ್ಡೆಯ ತುಂಡನ್ನು ಇಡುವುದು, ತೈಲದಿಂದ ಮೃದುವಾಗಿ ಮಸಾಜ್ ಮಾಡುವುದು, ಬಳಿಕ ಅಗತ್ಯವಿದ್ದರೆ ವೈದ್ಯಕೀಯ ವ್ಯವಸ್ಥೆ ಒದಗಿಸುವುದು. ಸಾಮಾಜಿಕ ಆರೋಗ್ಯ, ಸಮಾಜದ ಸುಸಂಘಟಿತ ಪ್ರಯತ್ನಗಳಿಂದ ಒಳ್ಳೆಯ ಆರೋಗ್ಯಯುತ ಮತ್ತು ನಿರ್ಮಲವಾದ ಪರಿಸರವನ್ನು ನಿರ್ಮಿಸಿ ರೋಗಗಳನ್ನು ಪ್ರತಿಬಂಧಿಸಿ ಅವುಗಳ ಚಿಕಿತ್ಸೆಗೆ ಯೋಗ್ಯ ವೈದ್ಯಕೀಯ ಮತ್ತು ಶುಶ್ರೂಷೆಯ ವ್ಯವಸ್ಥೆ ಮಾಡಿ ವ್ಯಕ್ತಿಗಳಿಗೆ ತಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ಮಾಡುವ ವಿಜ್ಞಾನಯುತ ಕ್ರಮವೇ ಸಾಮಾಜಿಕ ಆರೋಗ್ಯ. ವಿಧಾನಗಳು, ಕಂಡ ಕಂಡಲ್ಲಿ ಉಗುಳಬಾರದು, ಉಪಯೋಗವಲ್ಲದ ಹೊಲಸು ಪದಾರ್ಥಗಳನ್ನು
ನಿಗದಿಪಡಿಸಿದ ಸ್ಥಳಗಳು

0: ಶಾಲೆಗಳಲ್ಲಿ ಹಾಕಬೇಕು. ಹೊರಗಡೆ ಹೋದಾಗ ಸಾಮಾಜಿಕ ಶೌಚಾಲಯಗಳನ್ನು ಬಳಸಬೇಕು. ಸಮಾಜದಲ್ಲಿ ಆರೋಗ್ಯ ಪಾಲಿಸುವ ಕ್ರಮಗಳು ಉಲ್ಲಂಘನೆಯಾದುದು ಕಂಡು ಬಂದಲ್ಲಿ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ತಿಳಿಸುವುದು. ಮನೋರಂಜನೆಯ ಆಟಗಳನ್ನಾಡುವುದು, ಸಂಗೀತ ಕೇಳುವುದು, ಸ್ನೇಹಿತರೊಂದಿಗೆ ಕತೆ ರಸಪ್ರಶ್ನೆ ಹಾಡು ಹೇಳುವುದು, ನಿಸರ್ಗ ಸೌಂದರ್ಯವನ್ನು ನೋಡುವುದರಿಂದ ಮನಸ್ಸಿಗೆ ಆನಂದ ಸಿಗುವುದು, ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವುದು. ಇನ್ನು ಯೋಗದ ಬಗ್ಗೆ ಹೇಳುವುದಾದರೆ, ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವಾಗ ಮನಸ್ಸಿನಲ್ಲಿ 108 ವಿಚಾರಗಳು ಮೂಡಿ ಅಭ್ಯಾಸದ ಕಡೆಗೆ ಗಮನವೇ ಬರುವುದಿಲ್ಲ, ಓದಿದ ವಿಷಯಗಳು ಮನಸ್ಸಿನಲ್ಲಿ ಉಳಿಯುವುದಿಲ್ಲ, ಪರೀಕ್ಷೆಯ ಭಯ ಆತಂಕ, ಕಡಿಮೆ ಅಂಕ ಬಂದರೆ ಶಿಕ್ಷಕರಿಂದ ಹೆತ್ತವರಿಂದ ಬೈಗುಳದ ಸುರಿಮಳೆ, ಗಮನವಿಲ್ಲದೆ ಆಸಕ್ತಿ ಇಲ್ಲದೆ ಓದಿದರೆ ವಿಷಯ ನೆನಪಿಡಲು ಸಾಧ್ಯವೇ? ಹಾಗಾಗಿ ಭಯ ಸಹಜ. ಇವೆಲ್ಲದರಿಂದ ಹೊರಬರಬೇಕಾದರೆ ಮಾನಸಿಕ ಏಕಾಗ್ರತೆ, ಮನಃಶಾಂತಿ, ಆಸಕ್ತಿ ಇರಬೇಕು. ಇವೆಲ್ಲವನ್ನು ಕೂಡ ವಿದ್ಯಾರ್ಥಿಗಳು ಯೋಗಾಭ್ಯಾಸದಿಂದ ಪಡೆದುಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ಆದರ್ಶ ನಿಲುವು. ನಿಲುವು ವ್ಯಕ್ತಿಯ ಆರೋಗ್ಯವನ್ನು ಅವಲಂಬಿಸಿರುವುದರಿಂದ ಆರೋಗ್ಯಪೂರ್ಣ ಶರೀರದ ಆದರ್ಶ ನಿಲುವನ್ನು ಹೊಂದಲು ಸಾಧ್ಯವಾಗುತ್ತದೆ. ನಿಲಯಕ್ಕೊಂದು ನಿಲುವು ಕನ್ನಡಿ, ಜೀವನಕ್ಕೊಂದು ಜೀವಂತ ಕನ್ನಡಿ ಎಂಬಂತೆ ಯಾವ ನ್ಯೂನ್ಯತೆ ಇಲ್ಲದೆ ದೇಹವು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಹೊಂದಾಣಿಕೆ ಮಾಡಿಕೊಳ್ಳುವ ನಿಲುವನ್ನು ಆದರ್ಶ ನಿಲುವು ಎನ್ನುತ್ತೇವೆ. ಮಲಗುವಾಗ ಅತಿ ದಪ್ಪನೆಯ ಹಾಸಿಗೆ, ಎತ್ತರದ ತಲೆದಿಂಬುಗಳನ್ನು ಹಾಕಿಕೊಂಡು ಮಲಗಬಾರದು. ಬೆನ್ನು ಹುರಿ ನೆಲಕ್ಕೆ ತಾಗಿರುವಂತೆ ಗಡುಸಾದ ಹಾಸಿಗೆ ಮೇಲೆ ನೇರವಾಗಿ ಮಲಗಬೇಕು. ಇದರಿಂದ ಬೆನ್ನು ಮೂಳೆಯ ತೊಂದರೆಗಳನ್ನು ತಡೆಯಬಹುದು. ಇನ್ನು ನಡಿಗೆಯು ಮನುಷ್ಯನ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ತೀರ ಬಾಗಿ ನಡೆಯುವುದು ಅಥವಾ ತೀರ ನೇರ ನಡೆಯುವುದು ಸರಿಯಲ್ಲ. ಉತ್ತಮ ನಡಿಗೆಯಲ್ಲಿ ಪಾದವು ಚಲನೆಯ ರೇಖೆಗೆ ಸಮಾಂತರವಾಗಿ ನೆಲಕ್ಕೆ ಊರಬೇಕು. ನಡೆಯುವಾಗ ಕೈಗಳನ್ನು ಸಂಕಜವಾಗಿ ಬೀಸುತ್ತಿರಬೇಕು. ಸಮತೋಲನ ಆಹಾರ. ಶರೀರಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವ ಆಹಾರ ಕ್ರಮವನ್ನು ಸಮತೋಲನ ಆಹಾರ ಎನ್ನುತ್ತೇವೆ. ಈ ರೀತಿಯ ಆಹಾರದ ಸೇವನೆಯಿಂದ ದೇಹಕ್ಕೆ ಶಕ್ತಿ, ರಕ್ಷಣೆ, ಪೋಷಣೆ, ಬೆಳವಣಿಗೆ ದೊರೆಯುತ್ತದೆ. ಆಹಾರದ ಪ್ರಮಾಣವು ವಯಸ್ಸು, ದೈಹಿಕ ಚಟುವಟಿಕೆಗಳು ಮತ್ತು ದೇಹದ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಆರೋಗ್ಯವೇ ಭಾಗ್ಯ ಎನ್ನುವಂತೆ ಆರೋಗ್ಯವು ಅತ್ಯಂತ ಮುಖ್ಯವಾದದ್ದು. ಆಹಾರದಲ್ಲಿಯ ಕೊರತೆಗಳಿಂದ ರೋಗಗಳು ಕಾಣಿಸಿಕೊಳ್ಳುತ್ತವೆ.
1: ಇದುವರೆಗೆ ಪ್ರಾರ್ಥನಾ ಡಿ ಶೆಟ್ಟಿ ಅವರಿಂದ ಆರೋಗ್ಯ ಕಾಪಾಡುವಲ್ಲಿ ವಿಜ್ಞಾನ ಹಾಗೂ ಕ್ರೀಡೆಗಳ ಮಹತ್ವ ಈ ವಿಷಯದ ಕುರಿತಾಗಿ ಭಾಷಣವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಕೇಳುಗರೆ, ಈ ಸಂಜೆ 6:50 ಕಿಸಾನ್ವಾಣಿಯಲ್ಲಿ ಭತ್ತದ ಕೃಷಿ ಈ ವಿಚಾರದ ಕುರಿತು ಮೂಡುಬಿದಿರೆಯ ಯಜ್ಞೇಶಸ್ ಲೋಬೊ ಅವರೊಂದಿಗಿನ ಮಾತುಕತೆ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ಸಮಯ 5:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ವಲಯದ ಮಳೆ ನೀರು ಸಂಗ್ರಹ ಅಭಿಯಾನ ವಿಷಯದ ಕುರಿತು ಕಾರ್ಯಕ್ರಮ ಭಾಗವಹಿಸುತ್ತಾರೆ. ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಟಿ ಕೃಷ್ಣಮೂರ್ತಿ.
1: ಆಕಾಶವಾಣಿ ಕೇಂದ್ರ ಜಲಶಕ್ತಿ ಸಚಿವಾಲಯದ ಮಳೆ ನೀರು ಸಂಗ್ರಹ ಅಭಿಯಾನ ವಿಷಯ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಪಿ ಕೃಷ್ಣಮೂರ್ತಿ. ಸಂವಾದ ನಡೆಸಿಕೊಡುವವರು ಹಿರಿಯ ಪತ್ರಕರ್ತರಾದ ನಾರಾಯಣ ಸ್ವಾಮಿ ಬಿಎಸ್.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆ ನೀರು ಸಂಗ್ರಹ ಅಭಿಯಾನ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಪಿ ಕೃಷ್ಣಮೂರ್ತಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ಕೇಂದ್ರ ಜಲಶಕ್ತಿ ಸಚಿವಾಲಯದಡಿ ಜುಲೈ 4 ರಿಂದ ಆಗಸ್ಟ್ 4 ರವರೆಗೆ ಮಳೆ ನೀರು ಸಂಗ್ರಹ, ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಅನ್ನುವ ಒಂದು ಘೋಷಣೆಯೊಂದಿಗೆ ದೇಶಾದ್ಯಂತ ಅಭಿಯಾನ ನಡೀತಾ ಇದೆ. ಇದ್ರ ಬಗ್ಗೆ ತಾವು ವಿವರ ಕೊಡಬಹುದಾ ಅಂತ.
3: ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಅನ್ನೋ ಒಂದು ಅಭಿಯಾನ ಏನಿದೆ ಅಲ್ಲ, ಅದು ನಮ್ಮ ಜಲಶಕ್ತಿ ಮಂತ್ರಾಲಯದ ಒಂದು ವಿಶೇಷವಾದ ಅಭಿಯಾನ. ಮಳೆ ಎಲ್ಲಿ ಬೀಳುತ್ತದೆಯೋ, ಯಾವಾಗ ಬೀಳುತ್ತದೆಯೋ ಅಲ್ಲಿಯೇ ಅದನ್ನು ಹಿಡಿದಿಟ್ಟುಕೊಳ್ಳಿ ಅಂದರೆ, ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಎಂಬ ಮೂಲ ತತ್ವದೊಂದಿಗೆ ದೇಶಾದ್ಯಂತ ಕ್ಯಾಚ್ ದ ರೈನ್ ಅಭಿಯಾನವು 2026 ಜುಲೈ 4 ರಿಂದ ಆಗಸ್ಟ್ 4 ರವರೆಗೆ ನಡೆಯುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಲ್ಪಟ್ಟ ಈ ಉಪಕ್ರಮವು ತಳಮಟ್ಟದ ಜಲ ನಿರ್ವಹಣೆ ಮತ್ತು ಸಮುದಾಯ ಕ್ರಿಯಾಶೀಲತೆ ಮೇಲೆ ಗಮನಹರಿಸಿದೆ. ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಅಂದರೆ ಎಲ್ಲಿ ಮಳೆ ಬೀಳುತ್ತದೆಯೋ, ಯಾವಾಗ ಬೀಳುತ್ತದೆಯೋ ಅಲ್ಲಿ ಹಿಡಿದಿಟ್ಟುಕೊಳ್ಳೋದಕ್ಕೋಸ್ಕರ ನಾವು ಮೂಲವಾಗಿ 4-5 ಕ್ಷೇತ್ರಗಳನ್ನು ಗುರುತಿಸಿದ್ದೇವೆ. ಮಳೆ ಕೊಯ್ಲು, ಮನೆ ಕಚೇರಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮೇಲ್ಛಾವಣಿ, ಮಳೆ ನೀರು ಕೊಯ್ಲು ವ್ಯವಸ್ಥೆಗಳು ಮತ್ತು ನೀರು ಸಂಗ್ರಹಣಾ ಗುಂಡಿಗಳನ್ನು ಅಳವಡಿಸಲು ಉತ್ತೇಜನ ಮಾಡುವುದು. ಅಂತರ್ಜಲ ಮರುಪೂರಣ, ಬಳಕೆಯಾಗದ ಅಥವಾ ಕೈಬಿಡಲಾದ ಕೊಳವೆ ಬಾವಿಗಳೇನಿದೆಯಲ್ಲ, ಅಸಕ್ರಿಯ ಅಂತರ್ಜಲ ಮರುಪೂರಣ ಮಾರ್ಗಗಳಾಗಿ ಪರಿವರ್ತಿಸುವುದು. ಬೋರ್ವೆಲ್ ಕೊರೆದಿರ್ತಾರೆ, ಅದು ನೀರು ಸಿಗಲ್ಲ ಅಂತ ಹಾಗೆ ಬಿಟ್ಟುಬಿಡ್ತಾರೆ. ಅದಕ್ಕೆ ನಾವು ಈ ಮಳೆ ಬಿದ್ದಾಗ ಅದಕ್ಕೆ ಒಂದು ದಾರಿ ಮಾಡಿ ನೀರು ಹೊರಗಡೆ ಹೋಗೋಂಗ್ ಮಾಡಿದ್ರೆ ಅದು ಗ್ರೌಂಡ್ ಒಳಗೆ ಹೋಗಿ ಮರುಪೂರ್ಣ ಆಗುತ್ತೆ. ಅದು ಒಂದು ಅಭಿಯಾನ. ಜಲಮೂಲಗಳ ಪುನರುಜ್ಜೀವನ, ಒಂದು ಗ್ರಾಮಾಂತರ ಪ್ರದೇಶದಲ್ಲಿರ್ಬೋದು, ಕೆರೆ, ಕಟ್ಟೆ, ಕುಂಟೆ, ಕಲ್ಯಾಣಿಗಳಿದ್ದಾವೆ, ಅವೆಲ್ಲವನ್ನು ಅವುಗಳಿಂದ ಹೂಳು ತುಂಬಿಕೊಂಡಿದೆ ವರ್ಷಾನುಗಟ್ಟೆಗಳಿಂದ ನೀರು ಅದರಲ್ಲಿ ಶೇಖರಣೆ ಆಗಿ, ಜೊತೆಗೆ ಅದು ನೀರಿನಲ್ಲಿದ್ದ ಕಸ ಕಡ್ಡಿ ಎಲ್ಲ ಕೆಳಗಡೆ ಸೆಟ್ಲ್ ಆಗಿ ಅದಕ್ಕೆ ಹೂಳು ತುಂಬಿಕೊಂಡಿರ್ತದೆ. ಆ ಹೂಳನ್ನು ತೆಗೆಯುವುದು, ಸಾಂಪ್ರದಾಯಿಕ ಮೆಟ್ಟಿಲು ಬಾವಿಗಳು ಅವುಗಳನ್ನು ಪುನರುಜ್ಜೀವನಗೊಳಿಸೋದು ಮತ್ತು ಸಣ್ಣ ನೀರಾವರಿ ಕೆರೆಗಳನ್ನು ದುರಸ್ತಿಪಡಿಸುವುದು. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದರದ ಸಾಮರ್ಥ್ಯ, ನೀರಿನ ಶೇಖರಣಾ ಸಾಮರ್ಥ್ಯ ಹೆಚ್ಚಾಗಿ ಮತ್ತೆ ಅದು ಕೆಳಗಡೆ ಅಂತರ್ಜಲವೂ ಕೂಡ ಒಳಗಡೆ ಹೋಗಿ ಇನ್ಫಿಲ್ಟರ್ ಆಗಿ ನೀರು ಅಂತರ್ಜಲ ಮರುಪೂರ್ಣ ಆಗಿ ಅಂತರ್ಜಲದ ಮಟ್ಟ ಹೆಚ್ಚುವ ಸಾಧ್ಯತೆಗಳು ಇರುತ್ತವೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಅರಣ್ಯೀಕರಣ ಅಭಿಯಾನಗಳು, ಮಣ್ಣಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಜಲಾನಯನ ಪ್ರದೇಶಗಳ ಸುತ್ತಲೂ ಬೃಹತ್ ಪ್ರಮಾಣದಲ್ಲಿ ಮರಗಳನ್ನು ಇಡುವ ಕಾರ್ಯಕ್ರಮಗಳಿಗೆ ಉತ್ತೇಜನ. ಜಲಾನಯನ ಪ್ರದೇಶದಲ್ಲಿ ಏನಿರುತ್ತೆ ಅಂತಂದ್ರೆ ಅರಣ್ಯೀಕರಣದಿಂದ ಅದರ ಅರಣ್ಯದಲ್ಲಿ ಪ್ರತಿಯೊಂದು ಸ್ಪೆಸಿಫಿಕ್ ಸಸ್ಯಗಳು ಮತ್ತೆ ಮರಗಳು ಇರ್ತವೆ, ಅವು ಬೇರೆ ಹೇಗಿರ್ತವೆ ಅಂತ ಅಂದ್ರೆ ಅವು ಅಂತರ್ಜಲಕ್ಕೆ ಮರುಪೂರ್ಣ ಮಾಡುವ ವ್ಯವಸ್ಥೆಗೆ ತಕ್ಕದಾಗಿರ್ತವೆ. ಅಂತವನ್ನ ಗುರುತಿಸಿ ಸಸಿಗಳನ್ನ ನೆಟ್ಟು ಅದನ್ನು ಅರಣ್ಯೀಕರಣ ಮಾಡೋದ್ರಿಂದಲೂ ಕೂಡ ನಮ್ದು ಜಲ ಸಂಗ್ರಹಣ ಸಾಮರ್ಥ್ಯ ಹೆಚ್ಚಾಗುತ್ತೆ. ಯಾಕೆಂದ್ರೆ ಇದು ಇವತ್ತಿನ ಪ್ರೋಗ್ರಾಮ್ ಅಲ್ಲ, ನಾನು ಸ್ವಲ್ಪ ಹಿಂದೆ ಹೇಳ್ತೀನಿ. ಅದು ಆಕ್ಚುಲಿ ಈ ಜಲ ಸಂರಕ್ಷಣೆ ಏನಿದೆಯಲ್ಲ, 2019 ಜಲಶಕ್ತಿ ಅಭಿಯಾನ ಅಂತ ಪ್ರಾರಂಭ ಮಾಡಿದೆ. ಭಾರತವು ವಾರ್ಷಿಕವಾಗಿ

0: 190 ಮಿಲಿಮೀಟರ್ ಮಳೆ ಪಡೆಯುತ್ತದೆಯಾದರೂ ವರ್ಷಕ್ಕೆ ಮಳೆ ಪ್ರಮಾಣದಲ್ಲಿ ಕಾಲ ಮತ್ತು ಪ್ರದೇಶದಲ್ಲಿ ವ್ಯತ್ಯಾಸ ಇದೆ. ಅದು 1190 ಮಳೆ ಒಂದು ಎಲ್ಲಾ ಭಾಗದಲ್ಲೂ ಬೆಳೆಯಲ್ಲ. ಪಶ್ಚಿಮ ಘಟ್ಟದಲ್ಲಿ ಜಾಸ್ತಿ ಆಗುತ್ತೆ, ಈಶಾನ್ಯ ರಾಜ್ಯದಲ್ಲಿ ಜಾಸ್ತಿ ಆಗುತ್ತೆ, ಮತ್ತೆ ಈ ಪೂರ್ವ ಘಟ್ಟದಲ್ಲಿ ಆಗುತ್ತೆ. ಇನ್ನು ಮಧ್ಯ ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶ ಈ ಕೆಲವೊಂದು ಭಾಗಗಳಲ್ಲಿ ಅಷ್ಟೊಂದು ಮಳೆ ಆಗೋದೇ ಇಲ್ಲ. ಅದಾಗಿ ನಮ್ಮ ಭಾರತದಲ್ಲಿ ಮಳೆಗಾಲದ ಅವಧಿ ನಿಮ್ಗೆ ಗೊತ್ತಿದೆ, ಜೂನ್ ಮತ್ತೆ ನವೆಂಬರ್. ಮಳೆಯೇ ಇಲ್ಲಿನ ನೀರಿನ ಪ್ರಮುಖ ಮೂಲ. ರೈನ್ ವಾಟರ್ ಇನ್ನೆಲ್ಲೂ ನಮಗೆ ಬೇರೆ ಯಾವುದು ಇದಿಲ್ಲ. ಹಾಗಾಗಿ 2019 ಜಲಶಕ್ತಿ ಮಂತ್ರಾಲಯ ಜಲಶಕ್ತಿ ಅಭಿಯಾನವನ್ನು ಶುರು ಮಾಡಿದೆ. ಇದು ದೇಶದ ನೀರಿನ ಕೊರತೆ ಇರುವ 256 ಜಿಲ್ಲೆಗಳ ಒಟ್ಟು 2836 ಭಾಗಗಳ ಬ್ಲಾಕ್ಗಳ ಪೈಕಿ 1592 ಬ್ಲಾಕ್ಗಳಲ್ಲಿ ಕೈಗೊಳ್ಳಲಾದ ನಿರ್ದಿಷ್ಟ ಕಾಲಮಿತಿ ಹಾಗೂ ಮಿಷನ್ ಮಾದರಿಯ ಜಲ ಸಂರಕ್ಷಣೆಯ ಅಭಿಯಾನವಾಗಿತ್ತು. ಅಲ್ಲಿಂದ 2019 21 22 23 ಮತ್ತು 24 ಮೊದಲ ಆವೃತ್ತಿಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡ ನಂತರ ಈ ಸರಣಿಯ 6ನೇ ಆವೃತ್ತಿಯನ್ನು ಗೌರವಾನ್ವಿತ ಜಲಶಕ್ತಿ ಸಚಿವರು 2025 ಮಾರ್ಚ್ 72 ಜಲ ಸಂಚಯನ ಜನ ಭಾಗಿದಾರಿ ಜಲ ಜಾಗೃತಿ ಕಿಓರ್ ಎಂಬ ಧ್ಯೇಯ ವಾಕ್ಯವನ್ನು ಪ್ರಾರಂಭಿಸಿದರು. ಅಂದ್ರೆ ಸರ್ಕಾರದ ಯಾವುದೇ ಯೋಜನೆಗಳಾಗಲಿ ಅವು ಕೊನೆಗೆ ತಲುಪಬೇಕಾದ್ರು ಜನಸಾಮಾನ್ಯರನ್ನು ಮತ್ತೆ ಅವರಿಗೆ ಉಪಯೋಗ ಆಗಬೇಕು. ಅವು ಯಾವುದೇ ಯೋಜನೆ ಒಂದು ನಿರ್ದಿಷ್ಟವಾದ ಫಲಿತಾಂಶವನ್ನು ಯಾವಾಗ ಕೊಡ್ತವೆ ಅಂತಂದ್ರೆ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು ಮತ್ತೆ ಅದರಲ್ಲಿ ತಮ್ಮ ಸಹಭಾಗಿತ್ವವನ್ನು ಕೂಡ ತಗೊಳ್ಕೊಳ್ಬೇಕು. ಅದು ಯಾವ ಸರ್ಕಾರ ಯಾವ ಯೋಜನೆ ಅದಕ್ಕೋಸ್ಕರ ಮಾಡಿದೆ ಏನು ಅನ್ನೋದನ್ನ ಅವ್ರು ಅರ್ಥ ಮಾಡಿಕೊಂಡು ಅದರಲ್ಲಿ ಅವರು ಕೂಡ ಭಾಗಿಯಾಗಬೇಕು. ಅವಾಗ ಸರ್ಕಾರದ ಮಾಡಿದ ಯೋಜನೆಗಳು ಫಲಕಾರಿಯಾಗ್ತವೆ ಮತ್ತೆ ಅದು ಯಾರಿಗೆ ತಲುಪಬೇಕು ಅವ್ರಿಗೂ ಕೂಡ ತಲುಪುತ್ತವೆ. ಹಂಗಾಗಿ ಅದರಿಂದ ಇಲ್ಲಿ ಜಲಶಕ್ತಿ ಅಭಿಯಾನವನ್ನ ಒಂದು ಜನ ಆಂದೋಲನವನ್ನಾಗಿ ಮಾಡಿ ಮತ್ತೆ ಆ ಪಾಲುದಾರರು ಯಾರಿರ್ತಾರೋ ಅವರನ್ನು ಕೂಡ ಅದರಲ್ಲಿ ಭಾಗಿದಾರನಾಗಬೇಕು ಅನ್ನೋದು ಇದು ಒಂದು 2025 ನಮ್ಮ ಜಲಶಕ್ತಿ ಸಚಿವರು ಶುರು ಮಾಡಿದ್ರು.
1: ತಾವಾಗಲೇ ಹೇಳಿದ್ರಿ ಈ ಹೇಗೆ ನಮ್ಮ ಭಾರತದಲ್ಲಿ ಭೌಗೋಳಿಕವಾಗಿ ಮಳೆ ಅನ್ನೋದು ಚದುರಿದ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೀಳುತ್ತೆ. ಮತ್ತೆ ತಾವು ಹೇಳಿದ್ರಿ ಮಳೆ ಪ್ರಧಾನವಾದ ಜಲಮೂಲ, ನಮ್ಮ
2: ಪ್ರಧಾನವಾದ ಜಲಮೂಲ.
1: ನಾವು ಕೃಷಿಯನ್ನ
2: ಕೃಷಿ ಇರಬೇಕು ಅಥವಾ ಕುಡಿಲಿಕ್ಕೆ ಇರಬಹುದು.
1: ಕೃಷಿ ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು. ಕೃಷಿಗೆ ಮುಂಗಾರುವನ್ನ ನಾವು ಬೆನ್ನೆಲುಬು ಅಂತ ಹೇಳ್ತೀವಿ. ತಾವು ಇನ್ನೂ ಒಂದು ಮುಖ್ಯವಾದ ಅಂಶವನ್ನ ಹೇಳಿದ್ರಿ, ಮನೆಯ ಚಾವಣಿಗಳಲ್ಲಿ ಮತ್ತೆ ಸರ್ಕಾರಿ ಕಟ್ಟಡಗಳಲ್ಲಿ ಮಳೆ ನೀರನ್ನ ಸಂಗ್ರಹ ಮಾಡುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯಲ್ಲಿ ತುಂಬಾ ವರ್ಷಗಳ ಕಾಲ, ದಶಕಗಳ ಕಾಲ ತಾವು ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರಿ. ತಮ್ಮ ಒಂದು ಸರ್ಕಾರಿ ಕಟ್ಟಡದಲ್ಲಿ ಮಳೆ ನೀರಿನ ಒಂದು ವ್ಯವಸ್ಥೆ ಮಾಡಿದ್ದನ್ನು ಸೇರಿದಂತೆ ಸರ್ಕಾರಿ ಕಟ್ಟಡಗಳಲ್ಲಿ ಈ ಒಂದು ಮಳೆ ನೀರು ಸಂಗ್ರಹ ಆದಂತಹ ಒಂದು ಅಭಿಯಾನ ಯಾವ ರೀತಿ ಸಾಗ್ತಾ ಇದೆ ಅಂತ ತಾವು ಹೇಳ್ಬೋದು.
0: ಈ ಒಂದು ಭಾಗವಾಗಿ ಜಲಶಕ್ತಿ ಅಭಿಯಾನ ಮತ್ತು ಕ್ಯಾಜ್ಯ ರೈನ್ ಒಂದು ಭಾಗವಾಗಿ ರೀಸೆಂಟ್ ಆಗಿ ನಮ್ಮ ಜಲಶಕ್ತಿ ಸಚಿವಾಲಯದಿಂದ ಒಂದು ನಿರ್ದೇಶನ ಬಂದಿದೆ. ಪ್ರತಿಯೊಂದು ಸರ್ಕಾರಿ ಕಟ್ಟಡದಲ್ಲಿ ಮೊದಲು ಯಾವುದೇ ಯೋಜನೆಯಾಗಿ ನಾವು ಜನರಿಗೆ ಹೇಳೋದಕ್ಕೆ ಬದಲು ನಾವು ಬರ್ತಾ ಇದ್ದೀವಲ್ಲ ನಾವು ಮಾಡಿದ್ದೀವಿ ನೋಡಿ ಅಂತ ತೋರಿಸಬೇಕಾದ್ದು ಅದು ಕರ್ತವ್ಯ ಅಲ್ಲ. ಹಾಗಾಗಿ ನಮ್ಮ ಫಸ್ಟ್ ನಮ್ದು ಸರ್ಕಾರಿ ಕಟ್ಟಡಗಳು ಎಲ್ಲಿದ್ದಾವೆ ಅಲ್ಲಿ ಮಳೆ ಕೊಯ್ಲು ಪದ್ಧತಿ ಅಳವಡೆ ಆಗಿದೆಯಾ, ಆಗಿದ್ರೆ ಅದು ಯಾವ ಸ್ವರೂಪದಲ್ಲಿದೆ, ಅದು ನೀರು ಎಷ್ಟು ಹಿಡಿಸ್ತಾ ಇದೆ ಅದನ್ನ ಒಂದು ರಿಪೋರ್ಟ್ ಸರ್ವೆ ಮಾಡಿ ಒಂದ್ ವೇಳೆ ಇರಲಿಲ್ಲ ಅಂತ ಅಂದ್ರೆ ಅಲ್ಲಿ ಒಂದು ಮಳೆ ಪೂರ್ಣ ರೈನ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಲ್ಲ, ಮಳೆ ನೀರನ್ನ ಗ್ರೌಂಡ್ಗೆ ರೀಚಾರ್ಜ್ ಮಾಡುವಂತ ಸ್ಟ್ರಕ್ಚರ್ ಅನ್ನ ಕಟ್ಟೋದು, ಅಥವಾ ಒಂದ್ ವೇಳೆ ಆಲ್ರೆಡಿ ನಮ್ಮ ಸರ್ಕಾರಿ ಬಿಲ್ಡಿಂಗ್ ಅಲ್ಲಿ ಮೊದಲಿಂದಲೇ ನಾವು ಈ ಅಭಿಯಾನ ಮೊದಲೇ ಶುರು ಆಗಿರೋದ್ರಿಂದ ನಾವು ಮಾಡಿರ್ಲಿಬಹುದು. ಮಾಡಲಿಲ್ಲ ಅಂತ ಅಂದ್ರೆ ಅಕ್ಕಪಕ್ಕದ ಯಾವ್ದಾದ್ರು ಸಾರ್ವಜನಿಕ ಸ್ಥಳ, ಪಾರ್ಕು, ಮತ್ತೊಂದು ಅಲ್ಲಿ ಹೋಗಿ ನೀವೊಂದು ಮಳೆ ನೀರು ಪೂರಣ ಒಂದು ಸ್ಟ್ರಕ್ಚರ್ ಅನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ನಮ್ಗೊಂದು ನಿರ್ದೇಶನ ಬಂದಿತ್ತು. ಅದ್ರ ಪ್ರಕಾರ ನಾವು ನಿರ್ದೇಶನ ಪಾಲನೆ ಮಾಡಿ ಅದನ್ನು ಮಾಡಿದೀವಿ ಕೂಡ. ಅರೌಂಡ್ ಒಂದು ಸಲಿಗೆ ಒಂದು 4,000-5,000 ಲೀಟರ್ ಅಂತರ್ಜಲ ಮರುಪೂರಣ ಆಗುವಂತ ಒಂದು ಸ್ಟ್ರಕ್ಚರ್ಗಳನ್ನ ನಾವು ಕಟ್ಟಿದೀವಿ ಅಭಿಯಾನದ ಭಾಗವಾಗಿ.
1: ಮತ್ತೆ ತಾವು ಹೇಳಿದ್ರಿ ಈ ಪಾರಂಪರಿಕ ಜಲ ಮೂಲಗಳ ಎಷ್ಟು ಮುಖ್ಯವಾದದ್ದವು ಅವುಗಳ ಮರುಪೂರಣ ಅಂತ ಸ್ಟೆಪ್ ವೆಲ್ ಬಗ್ಗೆ ಹೇಳಿದ್ರಿ, ಮತ್ತೆ ಬೋರ್ವೆಲ್ಗಳಲ್ಲಿ ನೀರು ಅದನ್ನ ಮತ್ತೆ ಮರುಪೂರಣ ಮಾಡುವಂತಹ ವ್ಯವಸ್ಥೆ ಬಗ್ಗೆ ಹೇಳಿದ್ರಿ. ನಮ್ಮ ಪಾರಂಪರಿಕ ಜಲಮೂಲಗಳನ್ನ ನಾವು ತಗೊಂಡ್ರೆ ಪ್ರತಿ ದೇವಸ್ಥಾನಗಳ ಒಂದು ಅಂಗಳದಲ್ಲಿ ಕೂಡ ಕಲ್ಯಾಣಿಗಳು ಇರ್ತಿದ್ದದನ್ನ ನಾವು ಕಾಣ್ತೀವಿ. ಈವನ್ ನಮ್ಮ ಪಾರಂಪರಿಕ ಐತಿಹಾಸಿಕ ಸ್ಥಳ ಹಂಪಿನಲ್ಲಿ ಕೂಡ ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಆ ಕಾಲಕ್ಕೆ ಮಾಡಿದ್ರು ಅನ್ನೋದನ್ನ ನಾವು ಕಾಣ್ತೀವಿ. ಹಾಗೆ ಬಿಜಾಪುರದಲ್ಲಿ ಕೂಡ ನೀರಿನ ಒಂದು ಪೂರೈಕೆಯ ವ್ಯವಸ್ಥೆ ಕಲ್ಲು ಕಟ್ಟಡದಲ್ಲಿ ಸುಮಾರು 500 ವರ್ಷಗಳ ಹಿಂದಿನ ಒಂದು ವ್ಯವಸ್ಥೆನಲ್ಲಿ ಎಷ್ಟು ಚೆನ್ನಾಗಿ ಅವರು ಮಾಡಿದ್ರು. ಈ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ನೋಡಿದರೆ ಮಳೆ ನೀರು ಸಂಗ್ರಹಕ್ಕೆ ಮತ್ತು ನೀರು ಪೂರೈಕೆ

0: ಅವರು ಎಷ್ಟು ಒತ್ತನ್ನು ಕೊಟ್ಟಿದ್ರು ಅನ್ನೋದನ್ನು ನಾವು ಕಾಣ್ತೀವಿ.
1: ಹೌದು,
0: ಈ ದೃಷ್ಟಿಯಿಂದ ಜಲಶಕ್ತಿ ಸಚಿವಾಲಯ ನಮ್ಮ ಪಾರಂಪರಿಕ ಜಲಮೂಲಗಳ ಪುನರುಜ್ಜೀವನ, ಎಲ್ಲೆಲ್ಲಿ ಹೂಳು ತುಂಬಿಕೊಂಡು ಅದು ಬ್ಲಾಕ್ ಆಗಿತ್ತು ಅಂಥವನ್ನು ಮತ್ತೆ ಅದನ್ನು ನಾವು ಪುನರುಜ್ಜೀವನಗೊಳಿಸಬೇಕು ಅನ್ನೋ ರೀತಿಯಲ್ಲಿ ದೇಶಾದ್ಯಂತ ಅದು ಕಾರ್ಯಕ್ರಮವನ್ನು
1: ನಡೆಸ್ತಾ ಇದೆ.
0: ಇದ್ರ ಬಗ್ಗೆ ತಾವು ವಿವರ ಕೊಡಬಹುದಾ?
1: ನಿಮಗೆ ಒಂದು ಅಮೃತ್ ಸರೋವರ ಅಂತ ಕೇಳಿರ್ಬೋದು. ಅಮೃತ್ ಸರೋವರ ಅಂತ ಅಂದರೆ ನೀವೇನು ಹೇಳಿದ್ರಲ್ಲ, ಪಾರಂಪರಿಕ ಕಲ್ಯಾಣಗಳು, ದೇವಸ್ಥಾನದ ಕಾಂಪ್ಲೆಕ್ಸ್ಗಳಲ್ಲಿ, ಪರಿಸರದಲ್ಲಿ ಅದು ಎಷ್ಟು ಪಾವಿತ್ರ್ಯತೆಯಿಂದ ಅವರು ಕಾಪಾಡ್ತಾ ಇದ್ದರು ಕಲ್ಯಾಣಿಗಳನ್ನು. ಈ ಕಲ್ಯಾಣಿಗಳು ಕೂಡ ಇಷ್ಟೊಂದು ದೇವಸ್ಥಾನದಲ್ಲಿ ಇಲ್ಲ. ಅವಕ್ಕೆ ಹೂಳನ್ನು ತೆಗೆಯುವುದು, ಪುನರುಜ್ಜೀವನಗೊಳಿಸೋದು, ಹೂಳು ತೆಗೆಯೋದು, ಮತ್ತು ಅಲ್ಲಿ ಏನಾದರೂ ಸ್ಟ್ರಕ್ಚರ್ ರೀಸ್ಟ್ರಕ್ಚರಿಂಗ್ ಏನಾದರೂ ಸಾಧ್ಯತೆ ಇದೆಯಾ, ಅವನ್ನ ಒರಿಜಿನಲ್ ಪುರಾತನವಾಗಿ ಏನಿತ್ತು, ಅದು ಯಾವುದೋ ಯಾವುದೋ ಕಾರಣಗಳಿಂದ ಅದು ಹಾಳಾಗಿರ್ಬೋದು, ಅಥವಾ ಕಲ್ಲು ಕಟ್ಟಡಗಳು ಬಿದ್ದೋಗಿರ್ಬೋದು, ಮಣ್ಣು ತುಂಬಿ ಅದು ಇಲ್ಲಿ ಇತ್ತೋ ಇಲ್ಲವೋ ಅನ್ನೋದೇ ಒಂದು ಇದಿರ್ಬೋದು. ಅದನ್ನೆಲ್ಲ ಕಂಡಿಡಿದು ಅದನ್ನು ಅದು ಹೂಳು ತೆಗೆದು ಅದರ ಕಟ್ಟಡಗಳು ಅದು ಎಲ್ಲಗಳನ್ನು ಸರಿ ಮಾಡಿಸಿ ಮತ್ತು ಅದನ್ನು ಪುನರುಜ್ಜೀವನ ಮಾಡೋ ಪ್ರೋಗ್ರಾಮ್ಗಳು, ಮತ್ತು ಮಾಡೋದು ಅಷ್ಟೇ ಅಲ್ಲ, ಮಾಡಿದ್ದನ್ನು ಎಷ್ಟು ಮಾಡಿದ್ದೀವಿ, ಅದರಿಂದ ಎಷ್ಟು ನಮಗೆ ನೀರಿನ ಲಭ್ಯತೆ ಆಗಿದೆ, ಮತ್ತು ನೀರಿನ ಸೆಕ್ಯೂರಿಟಿ ಎಷ್ಟಾಗಿದೆ ಅನ್ನೋದನ್ನು ಒಂದು ರಿಪೋರ್ಟ್ ಮೂಲಕ ಕೂಡ ನಾವು ಪಬ್ಲಿಷ್ ಮಾಡಿದ್ದಾರೆ. ಅಮೃತ ಸರೋವರ್ಸು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಎಷ್ಟು ಇದೆ. ಈ ಕಲ್ಯಾಣಿನ ಅಂದ್ರೆ ನಾವು ಉತ್ತರ ಭಾರತದಲ್ಲಿ ಮೋಸ್ಟ್ಲಿ ಅಮೃತ ಸರೋವರಗಳು ಅಂತ ಹೇಳ್ತಾರೆ, ಇಲ್ಲಿ ನಾವು ಕಲ್ಯಾಣಿ ಅಂತ ಹೇಳ್ಬೋದು ಅನಿಸುತ್ತೆ. ಅವನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಒಂದು ಅಧ್ಯಯನದ ಪುಸ್ತಕನ ಹೊರತಂದಿದ್ದಾರೆ. ಅದು ಒಂದು ಭಾಗ ಅಭಿಯಾನದ, ಜಲಶಕ್ತಿ ಅಭಿಯಾನದ ಒಂದು ಭಾಗ.
0: ಹಾಗೆ ನಾವು ಕರ್ನಾಟಕದ ಭೌಗೋಳಿಕತೆಯನ್ನು ಗಮನಿಸಿದ್ರೆ ನಮ್ಮ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮತ್ತು ಹಳೆ ಮೈಸೂರು ಭಾಗ ದಕ್ಷಿಣ ಭಾಗದಲ್ಲಿ ಮಳೆ ಸ್ವಲ್ಪ ಹೆಚ್ಚಾಗಿರೋದನ್ನು, ಹಾಗೆ ನಾವು ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಮಳೆ ಕಡಿಮೆ ಇರೋದನ್ನು ಕೂಡ ನಾವು ಕಾಣ್ತೀವಿ. ಒಟ್ಟಾರೆ ನಮ್ಮ ಕರ್ನಾಟಕದ ಚಿತ್ರಣವನ್ನು ತಗೊಳ್ಳೋದಾದರೆ ಈ ಮಳೆ ನೀರು ಸಂಗ್ರಹ ಅಭಿಯಾನ ಯಾವ ರೀತಿ ಸಾಗ್ತಾ ಇದೆ ಅಂತ.
1: ಮಳೆ ನೀರು ಅಭಿಯಾನ ಆ್ಯಕ್ಚುಲಿ ಏಕೆಂದರೆ ಜಲಸಂಪನ್ಮೂಲ ರಾಜ್ಯದ ಮುಖ್ಯ ಕಾರ್ಯಸೂಚಿ ಅದು. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದಂಥ ತಾಂತ್ರಿಕವಾಗಿ ಇರ್ಬೋದು, ಮತ್ತು ಕೆಲವೊಂದು ಭಾಗದವರೆಗೂ ಆರ್ಥಿಕ ಮೂಲವನ್ನು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಗಳಿಗೆ ಏನು ಜಲಶಕ್ತಿ ಅಭಿಯಾನ ಇರ್ಬೋದು, ನೀರನ್ನು ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಅನ್ನೋ ಒಂದು ಅಭಿಯಾನ ಇರ್ಬೋದು, ಅದನ್ನು ಮೂಲತಃ ಅದನ್ನು ಕಾರ್ಯಾಚರಣೆ ಮಾಡುವಂಥದ್ದು ರಾಜ್ಯ ಸರ್ಕಾರದ ಮಟ್ಟದಲ್ಲೇ ನಡೆಯೋದು. ಅದಕ್ಕೆ ಕೇಂದ್ರ ಸರ್ಕಾರ ಯಾವಾಗ ಹೇಳ್ದಂಗೆ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದ ರಾಜ್ಯ ಮಟ್ಟಿಗೆ ಹೇಳೋದಾದರೆ ಜಿಲ್ಲಾವಾರು ಮತ್ತು ನೀರಿನ ಕೊರತೆ ಇರುವ ಜಿಲ್ಲೆಗಳಲ್ಲಿ ಆವಾಗಲೇ ಜಲಶಕ್ತಿ ಅಭಿಯಾನದಲ್ಲಿ ನಾನು ಹೇಳದ್ನಲ್ಲ, ಸುಮಾರು 2836 ಬ್ಲಾಕ್, 1592 ಬ್ಲಾಕ್ಗಳಲ್ಲಿ ಅದು ಕರ್ನಾಟಕದ್ದು ಕೂಡ ಸೇರಿಕೊಂಡಿದೆ. ಆ ಅಭಿಯಾನದಲ್ಲಿ ನಿಮಗೆ ಗೊತ್ತಿರ್ಬೋದು ಮಂಡ್ಯ ಬೀದರ್ ಮಂಡ್ಯ ಮೈಸೂರು ವಿಭಾಗದಲ್ಲಿ ಈ ರೀತಿಯಾದ ಸುಮಾರು ಈ ಜಲ ಸಂರಕ್ಷಣೆಯಲ್ಲಿ ತಡೆಗೋಡೆಗಳನ್ನು ಕಟ್ಟುವುದು, ಕೃಷಿ ಹೊಂಡಗಳು ಮತ್ತು ಮಳೆ ನೀರು ಕೊಯ್ಲು ನಿರ್ಮಾಣ ಮಾಡುವುದು, ಸಾಂಪ್ರದಾಯಿಕ ಕೆರೆಗಳು ಸರೋವರಗಳ ಅಮೃತ ಸರೋವರಗಳ ಪುನರುಜ್ಜೀವನ ಉಳ ತೆಗೆಯುವುದು, ಆವಾಗಲೇ ಹೇಳಿದ್ನೆಲ್ಲ ಕೊಳವೆ ಬಾವಿಗಳ ಮರುಪೂರ್ಣ ಗುಂಡಿಗಳಾಗಿ ಪರಿವರ್ತಿಸುವುದು, ಕರ್ನಾಟಕದಲ್ಲಿ ಈ ರೀತಿ ಪ್ರಗತಿಯಾಗಿರೋದು. ಈ ಜಲಶಕ್ತಿ ಅಭಿಯಾನದಿಂದ ಫಲಿತಾಂಶ ಏನಿದೆ ನೋಡಿ, ರಾಜ್ಯದ ಅಂತರ್ಜಲ ಹೊರತೆಗೆಯುವಿಕೆ ಪ್ರಮಾಣ 68-66 ಬಂದಿದೆ, ಅಂದರೆ 2% ಕಡಿಮೆ ಆಗಿದೆ. ಸುಧಾರಿಸಿ ಇತ್ತೀಚಿನ ವರ್ಷಗಳಲ್ಲಿ ಮೇಲ್ವಿಚಾರಣೆ ನಡೆಸಲಾದ ಬಾವಿಗಳ ಪೈಕಿ 74% ಬಾವಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ.
0: ಸೊ ತಾವು ಹೇಳೋ ಹಾಗೆ ಈ ಅಭಿಯಾನದ ನಂತರ ನಮ್ಮ ಬಾವಿಗಳಲ್ಲಿ ಮತ್ತೆ ನಮ್ಮ ಪಾರಂಪರಿಕ ಜಲಮೂಲಗಳಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗಿರುವಂತಹ ವರದಿಗಳನ್ನು
1: ಕಾಣ್ತೀವಿ ಅಂತ ತಾವು ಹೇಳಿ, ಸಂಗ್ರಹಣ ವರದಿ ಕಾಣ್ತೀವಿ. ಜೊತೆಗೆ ಮೈಸೂರು ವಿಭಾಗದಲ್ಲಿ ಮಂಡ್ಯ ಪ್ರಥಮ ಸ್ಥಾನವನ್ನು ಕೂಡ ಈ ಒಂದು ಅದಲ್ದೇನೆ ನಾವು ಸುಮ್ಮನೆ ಅಭಿಯಾನ ಮಾಡೋದ್ರ ಜೊತೆಗೆ ಯಾವ ಒಂದು ಜಿಲ್ಲಾವಾರು ವಿಭಾಗವಾರು ಯಾರು ಈ ಅಭಿಯಾನಕ್ಕೆ ಸರಿಯಾದ ಒತ್ತನ್ನು ಕೊಟ್ಟು ಮತ್ತೆ ಅದರದ ಸಾಧಕ ಬಾಧಕಗಳಿಗೆ ವಿಚಾರ ಮಾಡಿ ಅಪ್ಲೈ ಮಾಡ್ತಾರೆ ಮೈಂಡ್ಸ್ ಅನ್ನ, ಅದಕ್ಕೊಂದು ಒಂದು ಸಹಕಾರವಾಗಿ ಅಂದ್ರೆ ಪ್ರೋತ್ಸಾಹವಾಗಿ ಒಂದು ಅಲೆಕ್ಟ್ ಮಾಡೋದು, ಈ ಜಿಲ್ಲೆ ಈ ಅಭಿಯಾನದಲ್ಲಿ ಒಂದು ಅಭಿವೃದ್ಧಿ ಮಾಡಿದೆ, ಇವರು ಈ ಜಿಲ್ಲೆಯವರು ನೋಡಿ, ಈಗ ಮಂಡ್ಯದಲ್ಲಿ ಕೆರೆ ಅಭಿವೃದ್ಧಿ ಉಳು ತೆಗೆಯುವಿಕೆ ಮತ್ತು ತಡೆಗೋಡೆಗಳ ನಿರ್ಮಾಣ ಸೇರಿದಂತೆ 7192 ಜಲ ಸಂರಕ್ಷಣಾ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣ ಮಾಡಿದ್ದಾರೆ. ಅವರಿಗೆ ಒಂದು ಪ್ರೋತ್ಸಾಹಕರವಾದ ಒಂದು ಬಹುಮಾನ ತರ ಕೊಟ್ಟು ಪ್ರೋತ್ಸಾಹಿಸೋದು, ಆ ಪ್ರೋತ್ಸಾಹ ಏನಾಗುತ್ತೆ ಅಂದ್ರೆ ಉಳಿದ ಜಿಲ್ಲೆಗಳಿಗೆ ಒಂದು ಮಾದರಿಯಾಗಿ, ಹೌದಪ್ಪ ನಾವು ಈ ರೀತಿ ಎಲ್ಲ ಮಾಡೋದು. ಪ್ರೋತ್ಸಾಹದ ಆಕ್ಚುಲಿ ಮಾಡಬೇಕಾದ್ರದ್ದು ನೀರಿನ ಉಳಿತಾಯ ಮತ್ತೆ ಸಂಸ್ಕರಣೆ ಮಾಡೋದ್ರಲ್ಲಿ ಅದು ಮೂಲ ಉದ್ದೇಶ ಆಗಬೇಕು. ಒಂದು ವೇಳೆ ಈ ಪ್ರೋತ್ಸಾಹದ ವಾತಾವರಣ ನಿರ್ಮಾಣ ಮಾಡೋಕ್ಕೋಸ್ಕರವಾಗಿ ಒಂದು ಬಹುಮಾನ ರೀತಿ ರೀತಿಯಾದ ಒಂದು ಬಹುಮಾನವನ್ನು ಕೂಡ ಬರುತ್ತೆ. ಈಗ ಉತ್ತರ ಕರ್ನಾಟಕದಲ್ಲಿ ನೋಡಿ, ಅತ್ಯುತ್ತಮ ಸಾಧನೆ ಮಾಡಿದ

0: ಜಿಲ್ಲೆಯಾಗಿದೆ ಬೀದರ್. ಮಳೆ ನೀರು ಕೊಯ್ಲು ಕಾರ್ಯದಲ್ಲಿ ಸಾರ್ವಜನಿಕರ ಅತ್ಯುತ್ತಮ ಭಾಗವಹಿಸಿಕೆ ಕೇಂದ್ರ ಸರ್ಕಾರದಿಂದ 25 ಲಕ್ಷಗಳ ನಗದು ಪ್ರೋತ್ಸಾಹ ಪಡೆದಿದೆ ಬೀದರ್ ಜಿಲ್ಲೆ. ಚಿತ್ರದುರ್ಗ, ಅತಿಯಾದ ಅಂತರ್ಜಲ ಬಳಕೆಯಿಂದ ಪ್ರದೇಶಗಳ ವರ್ಗದಲ್ಲಿದ್ದರೂ ಚಿತ್ರದುರ್ಗ ನಿಮ್ಗೆ ಗೊತ್ತಿದೆ, ಅತಿಯಾದ ಅಂತರ್ಜಲ ಬಳಕೆ, ಅಲ್ಲಿ ನೀರಿನ ಮಟ್ಟ, ಅಂತರ್ಜಲದ ಮಟ್ಟ ತುಂಬ 5000 ಅಡಿ 6000 ಅಡಿ ಕೆಳಗಡೆ ಹೋಗಿದ್ದರೂ ಕೂಡ 7300ಕ್ಕೂ ಹೆಚ್ಚು ಜಲ ಸಂರಕ್ಷಣಾ ರಚನೆಗಳು ಮತ್ತು ಸುಮಾರು 5000 ಜಲಾನಯನ ಪ್ರದೇಶ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ರಾಜ್ಯದಲ್ಲಿ ಮುಂಚೂಣಿದೆ. ಈ ರೀತಿಯಾಗಿ ಸುಮಾರು ಜಿಲ್ಲಾವಾರು ಮತ್ತು ವಿಭಾಗವಾರು ಈ ಜಲಶಕ್ತಿ ಅಭಿಯಾನದಲ್ಲಿ ಪಾರಂಪರಿಕ ಜಲಮೂಲಗಳು, ಕೆರೆ ಕುಟ್ಟೆಗಳು ಮತ್ತು ಸಣ್ಣ ನೀರಾವರಿ ಕೆರೆಗಳು, ಜಲ ಹೂಳು ತೆಗೆಯೋದಿರ್ಬೋದು, ಇದೆಲ್ಲ ಪ್ರೋಗ್ರಾಮ್ಗಳು ಮಾಡೋದ್ರಿಂದ ಫಲಿತಾಂಶ ಉತ್ತಮ ಸಿಕ್ಕಿದೆ ಅಂತ ಹೇಳ್ಬೋದು.
1: ತಾವು ಆಗಲೇ ಸರ್ಕಾರಿ ಕಟ್ಟಡಗಳ ಚಾವಣಿ ಮೇಲೆ ಮತ್ತು ಗೃಹಗಳ ಮೇಲೆ ಅಂದರೆ ಜನವಸತಿ ಮನೆಗಳ ಮೇಲೆ ಈ ಮಳೆ ನೀರನ್ನು ಸಂಗ್ರಹ ಮಾಡುವುದರ ವಿಷಯವನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ಈಗ ನಾವು ಜನದಟ್ಟಣೆ ಹೆಚ್ಚಾಗಿರುವಂತಹ ಬೆಂಗಳೂರಿನಂತಹ ನಗರಗಳಲ್ಲಿ ಈ ರೀತಿ ಚಾವಣಿಯಲ್ಲಿ ಮಳೆ ನೀರು ಸಂಗ್ರಹ ಮಾಡುವುದು ನಗರ ಪಾಲಿಕೆಗಳಿಂದ ಕಡ್ಡಾಯ ಆಗಿದ್ರೂ ಕೂಡ ಸಮಸ್ಯೆ ತುಂಬಾ ಇದೆ, ಅಂದರೆ ಅದು ಪರಿಣಾಮಕಾರಿಯಾಗಿ ಜಾರಿ ಆಗ್ತದೆ. ಸೊ ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಕ್ರಮ ಹೇಗೆ ಅಂತ ತಾವು ಹೇಳ್ತೀರಿ?
0: ಜನಜಾಗೃತಿ ಅದು ಒಂದು ಕಾನೂನಿನ ಮುಖಾಲ್ಕ ಕಡ್ಡಾಯ ಮಾಡುವುದು ಅದು ಒಂದು ಮಾರ್ಗವಾದರೆ, ಜನಗಳು ಕೂಡ ಈ ಪ್ರೋಗ್ರಾಮ್ ಈ ಅಭಿಯಾನದಲ್ಲಿ ಅವರಿಗೆ ಸ್ವಲ್ಪ ಈಗ ಶಾಲಾ ಕಾಲೇಜುಗಳಿರ್ಬೋದು, ಸಾರ್ವಜನಿಕ ವೇದಿಕೆಗಳಲ್ಲಿರ್ಬೋದು, ಅವರಿಗೆ ಒಂದು ಅರಿವನ್ನು ಮೂಡಿಸಬೇಕು. ಜಲ ಈ ಪ್ರಾಕೃತಿಕ ಸಂಪತ್ತು, ಜಲ ಅನ್ನೋದು ಏನಿದೆ, ಪ್ರಾಕೃತಿಕ ಸಂಪತ್ತು ಏನಿದೆ, ಅದು ಈಗಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಬೇಕಾಗುತ್ತೆ. ಮಾನವ, ನೀವು ಒಂದು ಒಂದು ವಿಚಾರ ನಿಮ್ಗೆ ಹೇಳ್ತೀನಿ, ಈ ಭೂಮಿಯ ಮೇಲೆ ನೀರಿದ್ರೆ, ನೀರಿರೋದ್ರಿಂದ ಜೀವ ಜಲ ಇದಾವೆ, ಮತ್ತೆ ಮಂಗಳಗರ ಉಪರಗ್ರಹದಲ್ಲಿ ನೀರನ್ನು ಹುಡುಕ್ತಾ ಇದ್ದಾನೆ ಮಾನವ. ಆದ್ರೆ ಅದರ ಜೊತೆಗೆ ಇಲ್ಲಿ ಇರುವ ನೀರನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದನ್ನ ಪ್ರತಿಯೊಬ್ಬ ಜನಗಳು ಕೂಡ ಅಥವಾ ಸಮುದಾಯ ಕೂಡ ಅರ್ಥ ಮಾಡ್ಕೋಬೇಕು. ಜೊತೆಗೆ ಇನ್ನೊಂದೇನು ಅಭಿಯಾನ ಅಂತ ಅಂದ್ರೆ, ಈಗ ಕಾನೂನಿನ ಜೊತೆಗೆ ಮಳೆ ಕೊಯ್ಲು ಕರೆಕ್ಟ್ ಆಗಿ ಸರಿಯಾಗಿ ಅಳವಡಿಸಿಕೊಂಡವ್ರಿಗೆ ಒಂದು ಪ್ರೋತ್ಸಾಹದಾಯಕವಾದ ಒಂದು, ಅವರಿಗೆ ಈ ವಾಟರ್ ಬಿಲ್ಲಲ್ಲಿ ಆಗಿದಿರಿ ಏನಾಗಲಿ ಏನೋ ಒಂದು ಇನ್ಸೆಂಟಿವ್ಸ್, ಡಿಸ್ಕೌಂಟ್ಸು,
1: ವಿನಾಯಿತಿ
0: ಆ ಥರದನ್ನು ಕೊಡೋದ್ರಿಂದಲೂ ಕೂಡ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡೋದ್ರಿಂದ ಈ ಮಳೆನೂರು ಕೊಯ್ಲು ಜಾಸ್ತಿ ಆಗ್ಬೋದೇನೋ ಅಂತ ಒಂದು ಅನಿಸಿಕೆ.
1: ಮತ್ತೆ ತಾವಾಗಲೇ ಈ ಚಿತ್ರದುರ್ಗದಲ್ಲಿ ಅಂತರ್ಜಲ ತುಂಬಾ ಕುಸಿದಿರೋದ್ರ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡಿದ್ರಿ. ಈಗ ನಾವು ಬೆಂಗಳೂರು ನಗರವನ್ನ ಗಮನಿಸಿದ್ರೆ ಪ್ರಾಚೀನ ಕಾಲದಿಂದ ಕೂಡ ಬೆಂಗಳೂರು ಸಮೃದ್ಧವಾಗಿ ಮಳೆ ಪಡೆಯುವಂತಹ ಪ್ರದೇಶ, ಮತ್ತೆ ಇಲ್ಲಿ ಸರಣಿ ಕೆರೆಗಳು ಇದ್ದಂತಹ ಪ್ರದೇಶ, 1500ಕ್ಕೂ ಹೆಚ್ಚು ಕೆರೆಗಳು ಬೆಂಗಳೂರು ಮತ್ತೆ ಸುತ್ತಮುತ್ತಲ ಪ್ರದೇಶಗಳು ಇದ್ದುವು ಅಂತ ವರದಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಕೆರೆಗಳು ಸಂಖ್ಯೆ ದೃಷ್ಟಿಯಿಂದ ಕಡಿಮೆ ಆಗಿದ್ದಾವೆ, ವಿಸ್ತಾರದ ದೃಷ್ಟಿಯಿಂದ ಕೂಡ ಕಡಿಮೆಯಾಗಿದೆ, ಒತ್ತುವರಿಗಳು ತುಂಬ ಹೆಚ್ಚಾಗಿದೆ. ಈ ನೆಲೆಯಲ್ಲಿ ನಾವು ನೋಡೋದಾದರೆ ಬೆಂಗಳೂರಿನ ಅಂತರ್ಜಲ ಮಟ್ಟ ಕೂಡ ಗಣನೀಯವಾಗಿ ತುಂಬ ಕಳವಳಕಾರಿಯಾಗಿ ಕಡಿಮೆ ಆಗಿರೋದನ್ನು ನಾವು ಕಾಣ್ತೀವಿ. ಮುಂಚೆ ಎಲ್ಲ 100 ಅಡಿಗೆ ನೀರು ಸಿಗ್ತಾ ಇತ್ತು ಅಂತ ಕೂಡ ಹಿರಿಯರು ಹೇಳೋದನ್ನು ನಾವು ಕೇಳಿದ್ದೇವೆ. ಈಗ ಈ ಬೆಂಗಳೂರು ಒಂದು ರೀತಿಯಲ್ಲಿ ಕಾಂಕ್ರೀಟ್ ಮಯವಾಗಿರುವಂತಹ ಸಂದರ್ಭದಲ್ಲಿ ಮರುಪೂರಣವನ್ನು ನಾವು ಮಾಡೋದು ಹೇಗೆ, ಮಳೆ ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಮಟ್ಟ ಹೆಚ್ಚಾಗೋದು ಹೇಗೆ ಅಂತ ತಾವು ಹೇಳಿ.
0: ಕಾಂಕ್ರೀಟ್ ಮಯ ಆಗೋಗಿದೆ, ಈಗ ರೋಡು ಕೂಡ ಕಾಂಕ್ರೀಟ್ ಆಗ್ತದೆ. ಈಗ ಮಾಮೂಲಿ ಅದು ಟಾರ್ ರೋಡ್ ಆಗಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೆಳಗಡೆ ನೀರು ಇಂಗುತ್ತಾ ಇತ್ತು, ಈಗ ಕಾಂಕ್ರೀಟ್ ಅದು ಸಾಧ್ಯತೆನೇ ಇಲ್ಲ. ಇನ್ನು ಕೆರೆಗಳು, ನೀವು ಹೇಳ್ದಂಗೆ ಒಂದು ಆಸೆಯಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋ ಒಂದು ವಿವೇಚನೆ ಇಲ್ಲದೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಪ್ರತಿಯೊಂದನ್ನು ತನ್ನ ತಕ್ಷಣದ ಅಗತ್ಯಗಾಗಿ ಅವನಲ್ಲಿರುವ ದುರಾಸೆಯಿಂದ ಈ ರೀತಿಯಾದ ಇರೋ ಕೆರೆಗಳನ್ನು ಮುಚ್ಚಿ ಅದರ ಮೇಲೆ ವಸತಿ ಯೋಜನೆಗಳನ್ನು ಮಾಡೋದಿರ್ಬೋದು, ಮತ್ತು ಇರೋ ದೊಡ್ಡ ದೊಡ್ಡ ಕೆರೆಗಳ ಸುತ್ತಮುತ್ತ ಅದನ್ನು ಒತ್ತುವರಿ ಮಾಡಿಕೊಂಡು ಮಾಡೋದು, ಇದರಿಂದ ಹೇಗೆ ಜಲಮೂಲಗಳಲ್ಲಿ ಮಳೆಯ ನೀರು ಅಲ್ಲಿ ಏನು ನಾವು ಸಂಗ್ರಹ ಆಗ್ತಿತ್ತು ಮೊದಲು, ಈಗ ಅದು ಇಲ್ಲದಂತಾಗಿದೆ.
1: ಹೌದು,
0: ಈಗ ಇರೋ ದಾರಿ ಅಂತ ಅಂದ್ರೆ ಈ ಕಾಂಕ್ರೀಟ್ ನಾವು ಮಾಡಿ ಆಗಿದೆ, ಕಾಂಕ್ರೀಟ್ ಕಾಡು ಅಂತ ನಾವು ಏನ್ ಹೇಳ್ತೇವೆ ಅದನ್ನು ಮಾಡಿ ಆಗಿದ್ದೇವೆ. ಅಟ್ ಲೀಸ್ಟ್ ಕೊನೆ ಪಕ್ಷ ಆ ಜನಗಳು ಅವ್ರ ಬಿಲ್ಡಿಂಗ್ಗಳ ಮೇಲೆ ಅದಕ್ಕೆ ಸಪ್ರೇಟ್ ಪ್ರತ್ಯೇಕವಾದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಮನೆ ಮೇಲ್ಗಡೆ ಇರ್ಬೋದು, ಕೆಳಗಡೆ ಇರ್ಬೋದು, ನಾವು ಎಷ್ಟೊಂದ್ ಕಡೆ ನಾನು ನೋಡಿದೀನಿ, ಕೆಲವೊಂದು ಜನಗಳು ರೈನ್ ವಾಟರ್ ಕಲೆಕ್ಟಿಂಗ್ ಟ್ಯಾಂಕ್ ಅಂತ ಒಂದೆಲ್ಲ ಒಂದು ಸಪ್ರೇಟ್ ಮಾಡ್ತಾ ಇದ್ದಾರೆ, ಮಾಡಿರೋದನ್ನ ನಾನು ನೋಡಿದೀವಿ, ನಾವು ಕೂಡ ಪ್ರಪೋಸ್ ಮಾಡಿಸಿದೀವಿ. ಆ ಥರ ಮಾಡ್ಕೋಬೇಕು, ಅದನ್ನ ಆ ನೀ ಕಲೆಕ್ಟ್ ಆದ ನೀರನ್ನ ಬೇರೆ ಇರ್ಬೋದು.

0: ದಿನನಿತ್ಯದ ಬಳಕೆಗಳಿಗೆ ಚೆನ್ನಾಗಿರುತ್ತೆ. ಅದೇನು ಅದಕ್ಕೊಂದು ಫಿಲ್ಟರ್ ಎಲ್ಲ ಬರುತ್ತೆ, ಫಿಲ್ಟರ್ ಎಲ್ಲ ಹಾಕಿ ಮಾಡಿದ್ರೆ ದಿನನಿತ್ಯ ಬಳಕೆಗಳಿರ್ಬೋದು ಎಲ್ಲದಕ್ಕೂ ಉಪಯೋಗಿಸ್ಕೊಂಡು ಕಾವೇರಿ ನೀರು, ಈಗ ಬೆಂಗಳೂರಿಗೆ ನೀರಿನ ಕುಡಿಯೋ ನೀರು ಮೂಲ ಕಾವೇರಿ ಒಂದೇ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಈಗ ಸದ್ಯಕ್ಕೆ. ಈ ಕಾವೇರಿನಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ, ಅದ್ರದ್ದು ಗೊತ್ತಿರಬೇಕು. ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಜಲ ವಿವಾದ ಇದೆ, ಅಲ್ಲಿಂದ ಇನ್ನೂ ಎಷ್ಟು ತರಲಿಕ್ಕಂತೂ ಸಾಧ್ಯತೆ ಇಲ್ಲವೇ ಇಲ್ಲ. ಅದಕ್ಕೆ ಆಲ್ರೆಡಿ ಈಗ ರೈತರಿಗೆ ಮತ್ತು ನೀರಾವರಿ ಕೊಡುವಂಥದ್ದು ನೀರಿದೆ, ಇದೆಲ್ಲ ಮಾಡೋದ್ರಿಂದ. ಸೊ ಬೆಂಗಳೂರಿನಲ್ಲಿ ವಾರ್ಷಿಕ 800-900 mm ಮಳೆ ಬೀಳುತ್ತೆ. ಆ ಮಳೆ ನೀರನ್ನು ಆದಷ್ಟು ನಾವು ಪ್ರತಿಯೊಂದು ಕಟ್ಟಡದಲ್ಲಿ ಸಂಗ್ರಹ ಮಾಡೋದೇ ಆದರೆ, ಈಗ ಮಾಡೋದ್ರಿಂದ ಈ ಕಾವೇರಿ ನೀರಿನ ಮೇಲೆ ಅವಲಂಬನೆ ಕಡಿಮೆ, ಬಹುಮಟ್ಟಿ ಕಡಿಮೆ ಆಗುತ್ತೆ. ಹಂಗಾಗಿ ಜೊತೆಗೆ ನಾವು ಜಲಮೂಲಗಳನ್ನು ಕೂಡ ಸಂರಕ್ಷಿಸಿದಂಗೆ ಆಗುತ್ತೆ. ಇದೊಂದು ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯ ಆಗುತ್ತೆ ಅಂತ ಅನಿಸುತ್ತೆ.
1: ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿ ತಿಂಗಳು ನಡೆಸುವಂತಹ ಮನ್ ಕಿ ಬಾತ್ ಬಾನುಲಿ ಕಾರ್ಯಕ್ರಮದಲ್ಲಿ ಕೂಡ ಕಳೆದ ತಿಂಗಳು ಮತ್ತು ಈ ತಿಂಗಳಿನ ಕಾರ್ಯಕ್ರಮದಲ್ಲಿ ಮಳೆ ನೀರು ಸಂಗ್ರಹದ ಒಂದು ಮಹತ್ವದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಜನಗಳಲ್ಲಿ ಕೂಡ ಈ ಮಳೆ ನೀರು ಸಂಗ್ರಹಕ್ಕೆ ಹೆಚ್ಚು ಹೆಚ್ಚು ಮುಂದಾಗುವಂತೆ ಅವರು ಕರೆ ನೀಡಿದ್ದಾರೆ. ಈ ಬಗ್ಗೆ ತಾವು ಹೇಳ್ಬೋದಾ ಅಂತ.
0: ಪ್ರಧಾನಮಂತ್ರಿಯವರು ಹಲವಾರು ಮನ್ ಕಿ ಬಾತ್ ಇಲ್ಲಿವರೆಗೂ ಏನು ಅವರು ಮಾಡ್ಕೊತ ಸರಣಿ ಮಾಡ್ಕೊತ ಬಂದಾರೆ, ಪ್ರತಿಯೊಂದು ಒಂದಲ್ಲ ಒಂದರಲ್ಲಿ ಇದು ಒಂದು ವಿಷಯ, ನೀರಿನ ಬಗ್ಗೆ ವಿಷಯ ಇದ್ದೇ ಇರ್ತದೆ. ನೀರಿನ ವಿಷಯದ ಬಗ್ಗೆ ಅಂತೂ ಗಂಭೀರವಾಗಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಅವರ ಗಂಭೀರ ಚಿಂತನೆಯ ಫಲವೇ ಇದು ಜಲಶಕ್ತಿ ಅಭಿಯಾನ, ಕ್ಯಾಚ್ ದ ರೈನು, ವೇರಿಟ್ ಫಾಲ್ಸ್, ವೆನ್ನಿನ್ ಫಾಲ್ಸ್, ಮೋರ್ ಕ್ರಾಪ್ ಪರ್ ಡ್ರಾಪ್, ಈ ತರ ಪ್ರೋಗ್ರಾಮ್ಗಳು ಮತ್ತೆ ಅಭಿಯಾನಗಳು ಶುರುವಾಗಿದ್ದಾವೆ. ಈ ನೀರಿನ ಅಮೂಲ್ಯವಾದದ್ದು, ರಾಷ್ಟ್ರೀಯ ಸಂಪತ್ತು. ಪ್ರತಿಯೊಬ್ಬ ನಾಗರಿಕನು ಮಳೆ ನೀರನ್ನು ಸಂಗ್ರಹಿಸುವ ಹೊಣೆಗಾರಿಕೆಯನ್ನು ವಹಿಸಬೇಕು ಅನ್ನೋದು ಅವರ ಒಂದು ಮನ್ ಕಿ ಬಾತ್ ಅಲ್ಲಿ ನೀರಿನ ಬಗ್ಗೆ ಮಾತಾಡೋದು ಒಂದು ಉದ್ದೇಶ. ಜಲ ಸಂರಕ್ಷಣೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಜನರ ಜನಾಂದೋಲನವೂ ಕೂಡ ಆಗಬೇಕು ಅನ್ನೋದು ಅವ್ರದ್ದು ಉದ್ದೇಶ. ಸಾಂಪ್ರದಾಯಿಕ ಜಲಮೂಲಗಳನ್ನು ಪುನರುಜ್ಜೀವನಗೊಳಿಸಿ ಮುಂದಿನ ಪೀಳಿಗೆಗೆ ನೀರಿನ ಭದ್ರತೆಯನ್ನು ಒದಗಿಸಬೇಕು, ವಾಟರ್ ಸೆಕ್ಯೂರಿಟಿ ಮಾಡಬೇಕು. ಒಂದು ಕ್ಯಾಚ್ ದ ರೈನ್ ಅಭಿಯಾನದಲ್ಲಿ ಯುವಕರು, ವಿದ್ಯಾರ್ಥಿಗಳು, ರೈತರು, ನಾಗರಿಕರು ಸಕ್ರಿಯವಾಗಿ ಬಾಳ್ಗೊಳ್ಳಬೇಕು ಅನ್ನೋದು ಅವರ ಮನ್ ಕಿ ಬಾತ್ನಲ್ಲಿ ಆಗಿಂದಾಗೆ ಜಲ ಸಂಚಯನ ಬಗ್ಗೆ, ಜಲ ಅಭಿವೃದ್ಧಿಯ ಬಗ್ಗೆ ಮಾಡ್ತಾ ಇರೋದು ಎದ್ದು ಕಾಣ್ತದೆ ಅಂತ ನನಗನ್ಸುತ್ತೆ.
1: ತಾವಾಗಲೇ ಹೇಳಿದ ಹಾಗೆ ಭೌಗೋಳಿಕತೆಗೆ ಅನುಗುಣವಾಗಿ ಮಳೆ ನೀರಿನ ಒಂದು ಪ್ರಮಾಣ ಚದುರಿ ಹೋಗಿರೋದನ್ನು ನಾವು ಕಾಣ್ತೀವಿ. ಕರ್ನಾಟಕದಲ್ಲೂ ಅಷ್ಟೇ, ದೇಶದ ಚಿತ್ರಣವನ್ನು ತಗೊಂಡ್ರೂ ಕೂಡ ಅಷ್ಟೇ. ಈ ನಿಟ್ಟಿನಲ್ಲಿ ಈ ಮುಖ್ಯವಾಗಿ ಹರಿಯುವ ನದಿಗಳನ್ನು ಜೋಡಣೆ ಮಾಡಿ ನೀರಿನ ಪೂರೈಕೆಯನ್ನು ನೀರಿನ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳಿಗೂ ಒದಗಿಸಬೇಕು ಎನ್ನುವಂತಹ ಒಂದು ಮಹತ್ವದ ಯೋಜನೆಯನ್ನು ಕೇಂದ್ರ ಸರ್ಕಾರ ದಶಕಗಳ ಹಿಂದೆಯೇ ಅದು ಕೈಗೊಂಡಿದೆ. ಸೊ ಈ ದೃಷ್ಟಿಯಿಂದ ಹೇಳೋದಾದರೆ, ಅಂದರೆ ಈ ಮಳೆ ನೀರಿನ ಚದುರುವಿಕೆ ಒಂದು ಭಾಗ, ಇನ್ನೊಂದು ಎಲ್ಲೆಲ್ಲಿ ನದಿಗಳು ಹರಿಯುತ್ತವೋ ಅವುಗಳನ್ನು ಜೋಡಣೆ ಮಾಡಿ ನೀರನ್ನು ಹೆಚ್ಚಾಗಿ ಪೂರೈಕೆ ಮಾಡುವುದು ಇನ್ನೊಂದು ಭಾಗ. ಈ ಬಗ್ಗೆ ತಾವು ಯಾಕೆಂತಂದರೆ ತಾವು ಈ ಜಲಾನಯನ ಅಭಿವೃದ್ಧಿ ಸಂಸ್ಥೆಯಲ್ಲಿ ದಶಕಗಳ ಕಾಲ ತಾವು ಕಾರ್ಯನಿರ್ವಹಿಸಿದ್ದವರು, ಈ ಬಗ್ಗೆ ವಿವರ ಕೊಡಬಹುದಾ ಅಂತ.
0: 1980 ಹಲವಾರು ಜನಗಳು, ಈಗ ನಿಮ್ಗೆ ಗೊತ್ತಿರ್ಬೋದು, ಒಂದು ಕಡೆ ಮಳೆ ಜಾಸ್ತಿ ಆಗೋದ್ರೆ ಅತಿವೃಷ್ಟಿ ಆಗುತ್ತೆ, ಇನ್ನೊಂದು ಕಡೆ ಮಳೆಯೇ ಇಲ್ಲದೆ ಅನಾವೃಷ್ಟಿ ಆಗ್ತಾ ಇದೆ. ಈಶಾನ್ಯ ಭಾರತದಲ್ಲಿ ಬ್ರಹ್ಮಪುತ್ರ ಇರ್ಬೋದು, ಗಂಗಾ ಮತ್ತು ಮಹಾನದಿ, ಗೋದಾವರಿ, ಇವು ಒಂದು ಸ್ವಲ್ಪ ಹೆಚ್ಚಿನ ನೀರಿನ ಲಭ್ಯತೆ ಇರುವಂಥ ನದಿಗಳು. ಇನ್ನೊಂದು ದಕ್ಷಿಣಕ್ಕೆ ಬಂದರೆ ಕೃಷ್ಣ, ಕಾವೇರಿ, ಪೆನ್ನಾರು, ಈ ನದಿಗಳು ನೀರಿನ ಅಂದರೆ ನೀರಿನ ಲಭ್ಯತೆ ಇಲ್ಲ ಅಂದರೆ, ನಾವು ಪ್ರತಿಯೊಂದು ಜಲಾನಯನ ಪ್ರದೇಶದಲ್ಲಿ ವಾರ್ಷಿಕ ನೀರಿನ ಲಭ್ಯತೆ ಮತ್ತು ವಾರ್ಷಿಕ ಬೇಕಾಗಿರುವಂಥ ನೀರು ನೋಡಿದಾಗ, ತುಲನೆ ಮಾಡಿದಾಗ ಈ ದಕ್ಷಿಣದ ಹಲವಾರು ನದಿಗಳು ನೀರಿನ ನಮಗೆ ಬೇಕಾದಷ್ಟು ನೀರು ಅದರಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ, ಅಂದರೆ ಮಳೆಯ ವಾರ್ಷಿಕ ಮಳೆ ಆಧಾರದಲ್ಲಿ. ಹಾಗಾಗಿ ಭಾರತ ಸರ್ಕಾರ 1980 ನೀರು ಸಮೃದ್ಧಿ ಇರುವ ಪ್ರದೇಶಗಳಿಂದ ನೀರಿನ ಕೊರತೆ ಇರುವ ಪ್ರದೇಶಗಳಿಗೆ ವರ್ಗಾಯಿಸಲು ರಾಷ್ಟ್ರೀಯ ಜಲಜಾಲ ಅಂದರೆ ನ್ಯಾಷನಲ್ ವಾಟರ್ ಗ್ರಿಡ್ ರಚಿಸುವ ಕುರಿತು ಕಾಲಕಾಲಕ್ಕೆ ಸಲಹೆಗಳನ್ನು ನೀಡ್ತಾ ಬಂದಿದೆ. 1970 ಎರಡು ಪ್ರಸ್ತಾವನೆಗಳನ್ನು ಒಂದು ಬಂದಿದ್ದು ಮಂಡಿಸಿದರೆ, ಒಂದು ಡಾಕ್ಟರ್ KL ರಾವ್ ಅಂತ ಮೊದಲೇ ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು, ರಾಷ್ಟ್ರೀಯ ಜಲಜಾಲ, ಮತ್ತು ಕ್ಯಾಪ್ಟನ್ ದಸ್ತೂರನ್ ಅವರು ಗಾರ್ಲ್ಯಾಂಡ್ ಕೆನಾಲ್ ಬಗ್ಗೆ ಮಾತಾಡಿದರು. ಅವೆರಡೂ ಕೂಡ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಸರಿ ಇಲ್ಲದ್ರಿಂದ ಮುಂದುವರಿಸಲಿಲ್ಲ. ಆದಾಗ್ಯೂ ಅನೇಕರ ತೋರಿದ ಆಸಕ್ತಿಯಿಂದ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್,

ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆಯನ್ನು ಶುರು ಮಾಡಿ ಅದರಲ್ಲಿ ಎರಡು ಒಂದು ಪೆನಿನ್ಸುಲಾರ್ ಅಂದರೆ ಪರ್ಯಾಯ ದ್ವೀಪದ ನದಿಗಳ ಅಭಿವೃದ್ಧಿ ಮತ್ತು ಉತ್ತರದ ಹಿಮಾಲಯ ನದಿಗಳ ಅಭಿವೃದ್ಧಿ ಅಂತ ಎರಡು ಭಾಗ ಮಾಡಿ ಅವು ಎರಡರಿಂದಲೂ 30 ಅಂತರ್ ನದಿ ಜೋಡಣೆಗಳು, ಚಿಕ್ಕ ಚಿಕ್ಕ ನದಿ, ಚಿಕ್ಕ ಚಿಕ್ಕ ಲಿಂಕ್ಗಳು, ಅಂದರೆ ಇವಾಗ ಗಂಗಾ ಕಾವೇರಿ ಅಂತ ನೀವು ಯಾವಾಗಲೂ ಕೇಳಿರ್ಬೋದು, ಗಂಗಾ ಕಾವೇರಿ ನದಿ ಜೋಡಣೆ ಅಂತ. ಅದು ಗಂಗೆಯಿಂದ ಕಾವೇರಿವರೆಗೂ ನದಿ, ಗಂಗೆಯಿಂದ ಮಹಾನದಿಗೆ ಬರುತ್ತೆ, ಮಹಾನದಿಯಿಂದ ಗೋದಾವರಿ, ಗೋದಾವರಿಯಿಂದ ಕೃಷ್ಣ, ಕೃಷ್ಣದಿಂದ ಪೆನ್ನಾರ್, ಪಾಲಾರ್, ಕಾವೇರಿ, ಹಿಂಗೆ ಹಂತ ಹಂತದಲ್ಲಿ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಮಾಡಲಿಕ್ಕೋಸ್ಕರನೇ 1980 ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆ ಅಂದರೆ NWDAನ ಸ್ಥಾಪಿಸಿ ಅಲ್ಲಿಂದ ಇಲ್ಲಿವರೆಗೂ ನಾವು ಮಾಡ್ಕೊತ ಬಂದಿದ್ದೀವಿ. ಅದಕ್ಕೊಂದು PFR ಇರ್ಬೋದು, ಪ್ರಾಥಮಿಕ ಸಾಧ್ಯತಾ ವರದಿ, ಆಮೇಲೆ ವಿಸ್ತೃತ ಸಾಧ್ಯತಾ ವರದಿ, ಇವು ಎಲ್ಲವನ್ನು ಎಲ್ಲ 30 ಲಿಂಕ್ಗಳು ತಯಾರು ಮಾಡಿದ್ದೀವಿ. ಮತ್ತು ಇನ್ನೊಂದು ಉತ್ತಮ ಉದಾಹರಣೆ ಅಂತ ಅಂದರೆ ಈ 30 ಒಂದು ಕೆನ್ ಬೆತವಾ ನದಿ, ಇದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ನಡುವೆ ಇರತಕ್ಕಂಥ

0: ಪ್ರಾಥಮಿಕ ಸಾಧ್ಯತಾ ವರದಿ, ಆಮೇಲೆ ವಿಸ್ತೃತ ಸಾಧ್ಯತಾ ವರದಿ, ಇವು ಎಲ್ಲವನ್ನು ಎಲ್ಲ 30 ಲಿಂಕ್ಗಳು ತಯಾರು ಮಾಡಿದ್ದೀವಿ. ಮತ್ತು ಇನ್ನೊಂದು ಉತ್ತಮ ಉದಾಹರಣೆ ಅಂತ ಅಂದರೆ ಈ 30ರಲ್ಲಿ ಒಂದು ಕೆನ್ ಬೆತವಾ ನದಿ, ಇದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ನಡುವೆ ಇರತಕ್ಕಂಥ ಅಂದರೆ ಉಪಯೋಗ ಆಗುವಂತಕ್ಕಂಥ ಯೋಜನೆ ಒಂದನ್ನ ಮೊದಲನೆಯದಾಗಿ ನದಿ ಜೋಡಣೆಯಲ್ಲಿ ಕಾರ್ಯಗತ ಆಗ್ತಾ ಇದೆ. ಅದು ಸುಮಾರು 40,000 ಕೋಟಿಯ ಯೋಜನೆ. ಇಲ್ಲೊಂದು ಮುಖ್ಯವಾದ ವಿಷಯ ನಾವು ಏನು ಹೇಳಬೇಕು ಅಂತ ಅಂದರೆ ಈ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಂದರೆ ರಾಷ್ಟ್ರೀಯ ಜಲಜಾಲ ಏನು ನಾವು ಮಾಡಿದೆ ಅಲ್ಲ ಕೇಂದ್ರ ಸರ್ಕಾರ, ಆ 30 ನದಿ ಜೋಡಣೆ ಯೋಜನೆಗಳಿಗೆ ಆಗುವ ಆರ್ಥಿಕ ವೆಚ್ಚವನ್ನು 90% ಆರ್ಥಿಕ ವೆಚ್ಚವನ್ನು ಕೇಂದ್ರ ಸರ್ಕಾರ ಮತ್ತು 10% ಸಂಬಂಧಿತ ರಾಜ್ಯಗಳು ಶೇರ್ ಮಾಡೋದು ಅಂತ ಒಂದು ತಗೊಂಡಿದ್ದಾರೆ, ನಿರ್ಧಾರವನ್ನು ತಗೊಂಡಿದ್ದಾರೆ. ಅದು ಪ್ರತಿಯೊಂದು ಲಿಂಕ್ಗೆ ಬದಲಾಗುತ್ತಾ ಹೋಗುತ್ತೆ. ಹಿಂಗಾಗಿ ಒಂದು ಶುರುವಾಗಿದೆ. ನೆಕ್ಸ್ಟ್ ಈ ಜಾಲದಲ್ಲಿ ಪರ್ಬತಿ ಕಾಲೇಸಿನ್ ಚಂಬಲ್ ಅಂತ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಮಧ್ಯೆ ಅದು ಒಂದು ಶುರುವಾಗುವ ಹಂತದಲ್ಲಿದೆ. ಮತ್ತೆ ದಕ್ಷಿಣದಲ್ಲಿ ಅವು ಇದು ಮೂರನೆಯದಾಗಿ ಗೋದಾವರಿಯಿಂದ ಕಾವೇರಿವರೆಗೂ ಗೋದಾವರಿ ಕಾವೇರಿ ಲಿಂಕ್ ಅಂತ ಏನು ಒಂದು ಮಾಡಿ ಅದನ್ನು ಕೂಡ ನಾವು ಜಾರಿಗೆ ತರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದೆ. ಈ ನಿಟ್ಟಿನಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಒಂದು ಸಹಮತವನ್ನು ನೀರಿನ ಹಂಚಿಕೆಯಲ್ಲಿ ಸಹಮತ ಮತ್ತೆ ಅವರ ಸಹಮತ ಒಪ್ಪಿಸಿ ಮಾಡಲಿಕ್ಕೋಸ್ಕರ ಸುಮಾರು ಮೀಟಿಂಗ್ಗಳು ಅಂದರೆ ಕನ್ಸಲ್ಟೇಟಿವ್ ಕಮಿಟಿ ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಅದು ನಡೀತಾ ಇದೆ. ಒಂದು ವೇಳೆ ಎಲ್ಲರೂ ಒಂದು ಸಹಮತಕ್ಕೆ ಬಂದರೆ ಮೋಶ ಮೂರನೆಯದಾಗಿ ಗೋದಾವರಿ ಕಾವೇರಿ ಒಂದು ಜಾರಿಗೆ ಅಂದರೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದ್ರಲ್ಲಿ ಆಗಬಹುದು ಅಂತ ಒಂದು ಅನಿಸಿ.
1: ಮತ್ತೆ ಈ ಮಳೆ ನೀರು ಸಂಗ್ರಹದಲ್ಲಿ ಜನಭಾಗಿದಾರಿಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಾವಾಗಲೇ ಹೇಳಿದ್ರಿ. ಇತ್ತೀಚಿನ ವರ್ಷಗಳಲ್ಲಿ ಗಮನಿಸುವುದಾದರೆ ಪರಿಸರಕ್ಕೆ ಸಂಬಂಧಿಸಿದಂತೆ ಮತ್ತೆ ಈ ಮಳೆ ನೀರು ಸಂಗ್ರಹ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರೇತರ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಇವು ಹೆಚ್ಚು ಜನಜಾಗೃತಿ ಕೆಲಸದಲ್ಲಿ ಮತ್ತೆ ನಾವೀನ್ಯತೆಯನ್ನ ಅಳವಡಿಸುವ ವಿಚಾರದಲ್ಲಿ ತೊಡಗಿಸಿಕೊಂಡಿರೋದನ್ನ ನಾವು ಕಾಣ್ತೀವಿ. ಯಾಕೆಂತಂದ್ರೆ ಮಳೆ ನೀರು ಸಂಗ್ರಹ ಅಂತಂದ್ರೆ ಅದಕ್ಕೆ ಒಂದು ಉಪಕರಣಗಳನ್ನ ನಾವು ಜೋಡಿಸಬೇಕಾಗತ್ತೆ, ವೈಜ್ಞಾನಿಕ ಶೋಧಿತ ಉಪಕರಣಗಳನ್ನ. ಅವು ಕೂಡ ವೆಚ್ಚದ ದೃಷ್ಟಿಯಿಂದ ಕೆಳಮಧ್ಯಮ ವರ್ಗದವರ ಕೈಗೆ ಎಟುಕದೆ ಇರೋ ಒಂದು ಸಾಧ್ಯತೆ ಕೂಡ ಇದೆ. ಸರ್ಕಾರ ಅದಕ್ಕೆ ಸಹಾಯಧನ ಕೂಡ ಕೊಡ್ತಾ ಇದೆ. ಸೊ ಈ ಎಲ್ಲಾ ದೃಷ್ಟಿಯಿಂದ ನೋಡೋದಾದ್ರೆ ಈ ಸರ್ಕಾರೇತರ ಸಂಸ್ಥೆಗಳು ಈ ಒಂದು ಜಾಗೃತಿ ವಿಷಯದಲ್ಲಿ ಯಾವ ರೀತಿ ಪಾತ್ರ ವಹಿಸ್ತಾ ಇದ್ದಾವೆ ಅಂತ ತಾವು ಹೇಳ್ತೀವಿ.
0: ಆಕ್ಚುಲಿ ಮೊದಲನೇ ನಾನು ಹೇಳ್ದಂಗೆ ಯಾವುದೇ ಒಂದು ಸರ್ಕಾರದ ಯೋಜನೆ ಆಗಲಿ ಕಾರ್ಯಕ್ರಮಗಳಾಗಲಿ ಜನರ ತಲೆಮಟ್ಟಕ್ಕೆ ತಲುಪಬೇಕಂತಂದರೆ ಜನಸಮುದಾಯ ಮತ್ತು ಅದರಲ್ಲಿರತಕ್ಕಂಥ ಪಾಲುದಾರರು ಏನಿದ್ದಾರೆ, ಸ್ಟೇಕ್ ಹೋಲ್ಡರ್ಸ್, ಭಾಗವಹಿಸೋಕೆ ಭಾಳ ಮುಖ್ಯ. ಅದರಲ್ಲಿ ಈ ಸರ್ಕಾರೇತರ ಸಂಸ್ಥೆಗಳು ಕೂಡ ಅವರು ಪಾಲುದಾರ. ಅವ್ರದ್ದು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರಲ್ಲಿರತಕ್ಕಂಥ ತಾಂತ್ರಿಕತೆ ಆಗಿರ್ಬೋದು ಅಥವಾ ಆರ್ಥಿಕ ಸಹಾಯ ಅಂದರೆ ಸ್ವಲ್ಪ ಮಟ್ಟಿಗೆ ಕೂಡ ಅವರು ಮಾಡಬಹುದು ಮತ್ತು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ ಈ ಪರಿಸರ ಇದರಿಂದ ಈ ಆಂದೋಲನ ಇರ್ಬೋದು, ಜಲ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ಅನ್ನೋ ಒಂದು ಅಭಿಯಾನ ಇರ್ಬೋದು ಅಥವಾ ನದಿ ಜೋಡಣೆ ಇರ್ಬೋದು, ಅದಕ್ಕೆಲ್ಲ ಅವರು ಸರ್ಕಾರೇತರ ಸಂಸ್ಥೆಗಳು ಮತ್ತು ಪಾಸಿಟಿವ್ ಕನ್ಸ್ಟ್ರಕ್ಟಿವ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನದಿ ಜೋಡಣೆಗಂತೂ ಕೆಲವೊಂದು ಪರಿಸರವಾದಿಗಳ ವಿರೋಧ ಅಂತೂ ಇದ್ದೇ ಇದೆ. ಅವೆಲ್ಲ ಪ್ರತಿಯೊಂದು ಪ್ರಾಜೆಕ್ಟ್ ಯೋಜನೆಗಳು ನಾವು ತಂದಾಗ ಅದಕ್ಕೆ ಸಾಧಕ ಬಾಧಕಗಳು ಮತ್ತು ಅದಕ್ಕೆ ಪೂರಕವಾದದ್ದು ಮತ್ತು ವಿರೋಧವಾದದ್ದು ವ್ಯವಸ್ಥೆಗಳು ಇದ್ದೇ ಇದ್ದಾವೆ. ಅವರೆಲ್ಲ ಇರೋದ್ರಿಂದ ನಾವು ಕೂಡ NWDNಲ್ಲಿ ನದಿ ಜೋಡಣೆಯನ್ನು ಅಧ್ಯಯನ ಮಾಡುವಾಗ ಅವರೆಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅದಕ್ಕೂ ಕೂಡ ಅವರಿಗೆ ಸರಿಯಾದ ಉತ್ತರವನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.
1: ಇಲ್ಲಿಯವರೆಗೆ ಮಳೆ ನೀರು ಸಂಗ್ರಹ ಅಭಿಯಾನ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ MP ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
0: ನಮಸ್ಕಾರ. ನಾನು ಕೂಡ ಇಲ್ಲಿಗೆ ಕರೆಸಿ ನನ್ನ ಎರಡು ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಮತ್ತು ಆಕಾಶವಾಣಿಯ ಎಲ್ಲ ತಾಂತ್ರಿಕ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ.
2: ಇದುವರೆಗೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಮಳೆ ನೀರು ಸಂಗ್ರಹ ಅಭಿಯಾನ ಕುರಿತ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ MP ಕೃಷ್ಣಮೂರ್ತಿ, ನಡೆಸಿಕೊಟ್ಟವರು ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ BS, ಪ್ರಸಾರ ನಿರ್ವಹಣೆ ಅಭಯ ದಾಮ್ಲೆ, ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ವಿಭಾಗದ ಸಹಾಯಕ ನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಸುದ್ದಿವಿಭಾಗದ ಕೊಡುಗೆ.
3: ಆಕಾಶವಾಣಿ ಮಂಗಳೂರು. ಏನು ರಂಗ ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.

0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕೇಳುಗರೆ, ನಮ್ಮ ನಿಲಯದ ಕಾರ್ಯಕ್ರಮಗಳಲ್ಲಿ ಈಗ 6:10 ಭಕ್ತಿಗೀತೆಗಳು, ಅವಲೋಕನ 6:30, 6:50 ಕಿಸಾನ್ ವಾಣಿ, ಭತ್ತದ ಕೃಷಿ ಕುರಿತು ಮೂಡುಬಿದಿರೆಯ ಇಗ್ನೇಷಿಯಸ್ ಲೋಬೋ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 8:30 ಕನ್ನಡದಲ್ಲಿ ಭಾಷಣ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿ ಆರಾಧನೆಯ ಮಹತ್ವ ಕುರಿತು ರಘುರಾಜ್ UV ಇವರಿಂದ ಭಾಷಣ ಕೇಳುವಿರಿ. ಈ ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 100.3 ಆಕಾಶವಾಣಿ ಟೆಲಿಕ್ವಿಜ್ 10ನೇ ಸಂಚಿಕೆ ಪ್ರಸಾರವಾಗಲಿದೆ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ಅಣ್ಣಪ್ಪ ಕಾಮತ್, ನಿರೂಪಣೆ ಸ್ನೇಹ ಭಟ್, ನಿರ್ಮಾಣ PV ಪ್ರಶಾಂತ್ ಕುಮಾರ್. ಈ ರಾತ್ರಿ 10:30 ಪ್ರವೀಣ್ ಗೋಡ್ಕಿಂಡಿ ಅವರ ಬಾನ್ಸುರಿ ವಾದನ ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮಗಳಲ್ಲಿ ಬೆಳಗ್ಗಿನ ಪ್ರಸಾರ 5:55 ಆರಂಭ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಗಾಯತ್ರಿ ಜಿ ಹೆಗಡೆ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. ನಾಳೆ ಬೆಳಿಗ್ಗೆ 8:30 ಕವಿಯಾನ 68ನೇ ಸಂಚಿಕೆ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ಆಕಾಶವಾಣಿ ಮಂಗಳೂರು.
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಇದುವರೆಗೆ ಮಾನಸಿ ಪ್ರಸಾದ್ ಹಾಡಿರುವ ಭಕ್ತಿಗೀತೆ ಕೇಳಿದರೆ. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15 ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಗ್ಲಕೋಮಾ ಸಮಸ್ಯೆ ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಪಂಪ್ವೆಲ್ ಸರ್ಕಲ್, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15

ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಸರ್ವೋಚ್ಚ ನ್ಯಾಯಾಲಯ ಅಷ್ಟಾದಶ ವರ್ಷಾದೂನಾನಾಂ ಆಪರಾಧಿಕ ಹೀನಾನಾಂ ಛಾತ್ರ ಪ್ರದರ್ಶನಕಾರಿಣಾಂ ಸದ್ಯಃ ಮುಕ್ತೇಃ ನಿರ್ದೇಶಂ ಪ್ರಾಯಕ್ಷತ್. ಸಂವೃತ್ತೇ ಕೋಲಾಹಲೆ ರಾಜ್ಯಸಭಾಯಾಃ ಕಾರ್ಯಾಚರಣಂ ಆದಿನಾಯ ಸ್ಥಗಿತಂ. ಅಪರತ್ರ ಲೋಕಸಭಾಯಾಂ ಪರೀಕ್ಷಾ ಪತ್ರ ಪ್ರಕಟನ ವಿರೋಧಿ ಸಂಶೋಧನ ವಿಧೇಯಕಂ ಆಲಕ್ಷ್ಯ ಸಂಜಾತಃ ವಿಚಾರ ವಿಮರ್ಶಃ. ಏರ್ ಇಂಡಿಯಾ ಸಂಸ್ಥೆಯ ಅಮೃತಸರ ವಿಮಾನಪತ್ತನೆ ಇಜಿ ಕನೆಕ್ಟ್ ಇತಿ ಹಬ್ ಅಂಡ್ ಸ್ಪೋಕ್ ಪ್ರತಿರೂಪ.

0: ಯುವಜನತೆಗೆ ಉದ್ಯೋಗಾವಕಾಶಗಳು ಸಿಗಬೇಕು ಎಂಬುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಈ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರವು 2024 ಮಾರ್ಚ್ನಲ್ಲಿ 10,371 ಕೋಟಿ ರೂಪಾಯಿ ವೆಚ್ಚದ ಇಂಡಿಯಾ ಎಐ ಮಿಷನ್ ಯೋಜನೆಗೆ ಅನುಮೋದನೆ ನೀಡಿತು. ಈ 5 ಯೋಜನೆಯು ಭಾರತವನ್ನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಸಹಕಾರಿಯಾಗಿದೆ. ಭಾರತೀಯ ಸಂಸ್ಥೆಗಳು ಅಭಿವೃದ್ಧಿಪಡಿಸುತ್ತಿರುವ 20 ದೇಶೀಯ ಭಾಷಾ ಮಾದರಿಗಳಿಗೆ ಸರ್ಕಾರ ಬೆಂಬಲ ನೀಡಿದೆ. ಇದರಲ್ಲಿ ಸರ್ವಂ ಎಐ, ಜ್ಞಾನಿ ಎಐ, ಭಾರತ್ ಜೆನ್ ಮತ್ತು ಅವತಾರ್ ಎಐ ಸಂಸ್ಥೆಗಳ ಮಾದರಿಗಳು ಪ್ರಮುಖ ಸಾಧನೆ ಮಾಡಿವೆ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಸೂಕ್ತವಾದ ಸಣ್ಣ ಭಾಷಾ ಮಾದರಿಗಳು ಕೂಡ ಅಭಿವೃದ್ಧಿ ಹಂತದಲ್ಲಿವೆ. ಈ ತಂತ್ರಜ್ಞಾನಕ್ಕೆ ಅಗತ್ಯವಿರುವ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಒದಗಿಸಲು 15 ಸೇವಾದಾರರನ್ನು ಪಟ್ಟಿಗೆ ಸೇರಿಸಲಾಗಿದೆ. ದೇಶದಲ್ಲಿ 237 ಯೋಜನೆಗಳಿಗೆ 93 ಲಕ್ಷ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಜಿಪಿಯು ಗಂಟೆಗಳನ್ನು ಮಂಜೂರು ಮಾಡಲಾಗಿದೆ. ಯುವಜನರ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು 12 ರಾಷ್ಟೀಯ ಮಟ್ಟದ ಹ್ಯಾಕಥಾನ್ಗಳನ್ನು ಆಯೋಜಿಸಲಾಗಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ 686 ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ನೀಡಲಾಗಿದೆ. ಯುವ ಎಐ ಫಾರ್ ಆಲ್ ಕಾರ್ಯಕ್ರಮದ ಮೂಲಕ 26 ಲಕ್ಷಕ್ಕೂ ಹೆಚ್ಚು ಜನರು ತರಬೇತಿ ಪಡೆದಿದ್ದಾರೆ. ಜೊತೆಗೆ 27 ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದ್ದು 58 ಎಐ ಶ್ರೇಷ್ಠತಾ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ಕೃತಕ ಬುದ್ಧಿಮತ್ತೆಯು ಅನೇಕ ಅನುಕೂಲಗಳನ್ನು ನೀಡಿದರೂ ಕೆಲವು ಅಪಾಯಗಳನ್ನು ಸಹ ಹೊಂದಿದೆ. ತಪ್ಪು ಮಾಹಿತಿ, ಡೀಪ್ಫೇಕ್ ವಂಚನೆ ಮತ್ತು ಖಾಸಗಿತನದ ಉಲ್ಲಂಘನೆಯಂತಹ ಸವಾಲುಗಳು ಇದರಿಂದ ಉಂಟಾಗುತ್ತವೆ. ಈ ಅಪಾಯಗಳನ್ನು ತಡೆಯಲು ಇಂಡಿಯಾ ಎಐ ಮಿಷನ್ನ ಸೇಫ್ ಅಂಡ್ ಟ್ರಸ್ಟೆಡ್ ಎಐ ಅಂದರೆ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಕೃತಕ ಬುದ್ಧಿಮತ್ತೆ ವಿಭಾಗ ಕೆಲಸ ಮಾಡುತ್ತಿದೆ. ಇದರ ಅಡಿಯಲ್ಲಿ ದೇಶದ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ 13 ಜವಾಬ್ದಾರಿಯುತ ಎಐ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಡೀಪ್ಫೇಕ್ ಪತ್ತೆ ಹಚ್ಚಲು ಐಐಟಿ ಜೋಧ್ಪುರ ಮತ್ತು ಐಐಟಿ ಮದ್ರಾಸ್ ಸಂಸ್ಥೆಗಳು ಸಾಕ್ಷ್ಯ ಎಂಬ ವ್ಯವಸ್ಥೆಯನ್ನು ರೂಪಿಸಿವೆ. ಆಡಿಯೋ ಮತ್ತು ವಿಡಿಯೋ ವಂಚನೆ ಪತ್ತೆ ಮಾಡಲು ಎಐ ವಿಶ್ಲೇಷಕ್ ಯೋಜನೆ ಕೆಲಸ ಮಾಡುತ್ತಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಐ ತಾರತಮ್ಯ ಅಂದರೆ ತಪ್ಪು ಸಲಹೆ ಅಥವಾ ತಪ್ಪು ನಿರ್ಧಾರಗಳನ್ನು ಕಡಿಮೆ ಮಾಡಲು ಎನ್ಐಟಿ ರಾಯ್ಪುರ ಶ್ರಮಿಸುತ್ತಿದೆ. ಐಐಟಿ ದೆಹಲಿ ಖಾಸಗಿ ಮಾಹಿತಿ ರಕ್ಷಿಸುವ ಮಾದರಿಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಹಾಗೆಯೇ ಸಿಆರ್ಡಿಎ ಮತ್ತು ಐಐಟಿ ಜೋಧ್ಪುರ ಸಂಸ್ಥೆಗಳು ಭದ್ರತೆ ಮತ್ತು ಮಾಹಿತಿ ಸುರಕ್ಷತೆಗೆ ಸಂಬಂಧಿಸಿದ ತಂತ್ರಜ್ಞಾನಗಳನ್ನು ನಿರ್ಮಿಸುತ್ತಿವೆ. ಎಐ ತಂತ್ರಜ್ಞಾನದ ಸರಿಯಾದ ಬಳಕೆಗೆ ಬಲವಾದ ನಿಯಮಗಳು ಅಗತ್ಯವಾಗಿವೆ. ಇದಕ್ಕಾಗಿ ಸರ್ಕಾರ ಇಂಡಿಯಾ ಎಐ ಆಡಳಿತ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದೆ. ಈ ಮಾರ್ಗಸೂಚಿಗಳು ತಪ್ಪು ಮಾಹಿತಿ ಮತ್ತು ಸಮಾಜದ ಮೇಲಾಗುವ ಹಾನಿಗಳನ್ನು ತಡೆಯಲು ಸಹಾಯ ಮಾಡುತ್ತವೆ. ಜನವರಿ 2025 ಸ್ಥಾಪಿತವಾದ ಇಂಡಿಯಾ ಎಐ ಸೇಫ್ಟಿ ಇನ್ಸ್ಟಿಟ್ಯೂಟ್ ಎಐ ಸುರಕ್ಷತೆ ಮತ್ತು ಸಂಶೋಧನೆಯನ್ನು ಮುನ್ನಡೆಸುತ್ತಿದೆ. ಭಾರತವು ಜಾಗತಿಕ ಮಟ್ಟದಲ್ಲೂ ಎಐ ನಿಯಮಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. G20 ಮತ್ತು ವಿಶ್ವಸಂಸ್ಥೆಯಂತಹ ವೇದಿಕೆಗಳಲ್ಲಿ ಭಾರತವು ಜಾಗತಿಕ ದಕ್ಷಿಣದ ರಾಷ್ಟ್ರಗಳ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ನವದೆಹಲಿಯಲ್ಲಿ ನಡೆದ ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026 ಅಧ್ಯಕ್ಷತೆಯನ್ನು ಭಾರತ ವಹಿಸಿತ್ತು. ಈ ಶೃಂಗಸಭೆಯಲ್ಲಿ ಸುರಕ್ಷಿತ ಎಐ ಅಭಿವೃದ್ಧಿಗಾಗಿ ಜಾಗತಿಕ ಮಟ್ಟದ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಯಿತು. ಮುಕ್ತ ಸಂಪನ್ಮೂಲಗಳನ್ನು ಹಂಚಿಕೊಳ್ಳಲು ಟ್ರಸ್ಟೆಡ್ ಎಐ ಕಾಮನ್ಸ್ ವ್ಯವಸ್ಥೆಯನ್ನು ರೂಪಿಸಲಾಯಿತು. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವು ವೇಗವಾಗಿ ಬೆಳೆಯುತ್ತಿದ್ದು ಅದರ ಸುರಕ್ಷತೆ ಅತ್ಯಂತ ಮುಖ್ಯವಾಗಿದೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ತಿಳಿಸಿರುವಂತೆ ಭಾರತದ ಎಐ ನೀತಿಯು ತಂತ್ರಜ್ಞಾನವನ್ನು ಹೆಚ್ಚು ಕೈಗೆಟುಕುವಂತೆ ಮಾಡಲು ಮತ್ತು ಅದರ ಸುರಕ್ಷತೆಗೆ ಸಮಾನ ಮಹತ್ವ ನೀಡಿದೆ. ಇಂಡಿಯಾ ಎಐ ಮಿಷನ್ ಮೂಲಕ ಭಾರತ ಮೂಲಸೌಕರ್ಯ, ದೇಶೀಯ ತಂತ್ರಜ್ಞಾನ ಮತ್ತು ಸುರಕ್ಷತಾ ಮಾನದಂಡಗಳನ್ನು ಬಲಪಡಿಸುತ್ತಿದೆ. ಸುರಕ್ಷಿತ ಮತ್ತು ಜವಾಬ್ದಾರಿಯುತ ಎಐ ಬಳಕೆಯ ಮೂಲಕ ದೇಶ ವಿಕಸಿತ ಭಾರತ 2047 ಗುರಿಯತ್ತ ಯಶಸ್ವಿಯಾಗಿ ಸಾಗುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಅವಲೋಕನ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ

ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ, ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ, ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಎಸ್ಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ವಿಶೇಷ ಅಧಿವೇಶನ. ವಾರ್ತೆಗಳ ವಿವರ.

0: ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆ ಇದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರುವ ಕ್ರಮ ಖಂಡಿಸಿ ಮಂಡ್ಯ ಜಿಲ್ಲೆಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಆದೇಶ ಖಂಡಿಸಿ ಮಂಡ್ಯ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನೂರಾರು ಮಂದಿ ಕಾರ್ಯಕರ್ತರು ಜಮಾಯಿಸಿ ಉರುಳು ಸೇವೆ ನಡೆಸಿ ಸಮಿತಿ ವಿರುದ್ದ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಣಿದು ನೀರು ಬಿಡಬಾರದು ಎಂದು ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರುದ್ದವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಮತ್ತೊಮ್ಮೆ ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯದಲ್ಲಿ ಭೀಕರ ಬರಗಾಲದ ನಡುವೆಯೂ ದಿನಕ್ಕೆ 3,500 ಕ್ಯೂಸೆಕ್ ನೀರು ಬಿಡಲು ಸರ್ಕಾರ ತಮಿಳುನಾಡಿಗೆ ಸಂಪೂರ್ಣ ಶರಣಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆಯಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹೆಚ್ಚಾಗಿದ್ದು ಮಂಡ್ಯದಲ್ಲಿ ಕಬ್ಬು ಒಣಗುತ್ತಿದೆ, ಅಣೆಕಟ್ಟೆಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ಆದೇಶ ರಾಜ್ಯದ ಜನರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ತಿಳಿಸಿದ್ದಾರೆ. ಸರಿಯಾದ ಅಂಕಿಅಂಶ ಸಮೇತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ರಾಜ್ಯದ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಕನ್ನಡಿಗರ ಹಿತಾಸಕ್ತಿ ಕಾಪಾಡುವುದು ರಾಜ್ಯ ಸರ್ಕಾರದ ಕರ್ತವ್ಯ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿ ಹಾಗೂ ಕಾವೇರಿ ನೀರು ಪ್ರಾಧಿಕಾರ ಕೈಗೊಳ್ಳುವ ನಿರ್ಧಾರವೇ ಅಂತಿಮ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ನಡೆಯುತ್ತಿರುವಂತಹ ರಸ್ತೆ ಕಾಮಗಾರಿಗಳ ವಿಳಂಬ ಹಾಗೂ ನಿಂತಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ. ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರು ಹಾಗೂ ಎಲ್ಎನ್ಟಿ ಕಂಪನಿಗೆ ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ರಾತ್ರಿಯೊಳಗೆ ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಸಭೆ ನಿಗದಿಯಾಗಿದ್ದು ಸಚಿವರ ಪಟ್ಟಿ ಅಂತಿಮಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡುವ ಬಗ್ಗೆ ದೆಹಲಿಯಲ್ಲಿ ನಡೆಯುವ ಉನ್ನತ ಮಟ್ಟದ ಸಭೆ ಇಂದು ಅಂತಿಮಗೊಳಿಸಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ತಿಳಿಸಿದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸಾರ್ವಜನಿಕ ಪರೀಕ್ಷೆ ಹಾಗೂ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿರುವ ಆರೋಪಗಳ ಕುರಿತು ದಾಖಲಾಗಿರುವ 2 ಪ್ರಕರಣಗಳ ತನಿಖೆಯನ್ನು ಅಪರಾಧ ತನಿಖಾ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2 ಪ್ರಕರಣಗಳ ಕುರಿತು ನ್ಯಾಯಸಮ್ಮತ, ನಿಷ್ಪಕ್ಷಪಾತ ಮತ್ತು ಸಮಗ್ರ ತನಿಖೆ ನಡೆಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕ ನೇಮಕಾತಿ ಪ್ರಕ್ರಿಯೆಯ ಪಾವಿತ್ರ್ಯ, ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರದ ಅಚಲ ಬದ್ಧತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಮಂಡಲದ ಅಧಿವೇಶನ ಆಗಸ್ಟ್ 13 ಆರಂಭಗೊಳ್ಳಲಿದೆ. ಈ ಕುರಿತಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 13 ಒಟ್ಟು 10 ದಿನಗಳ ಕಾಲ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಈ ಬಾರಿಯ ಅಧಿವೇಶನದಲ್ಲಿ ಕಾವೇರಿ ಜಲವಿವಾದ, ಕೆಪಿಎಸ್ಸಿ ಹಗರಣ, ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

0: ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಸ್ಟ್ 1ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದು ಇತಿಹಾಸ ಪ್ರಸಿದ್ಧ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಲಿದ್ದಾರೆ. ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂತಹ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಈ ಮಾಹಿತಿ ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದರು 1892ರಲ್ಲಿ ಮೈಸೂರಿಗೆ ಭೇಟಿ ನೀಡಿದ ಸಮಯದಲ್ಲಿ ಅವರು ತಂಗಿದ್ದ ಐತಿಹಾಸಿಕ ಸ್ಥಳವನ್ನು ಪುನರುಜ್ಜೀವನಗೊಳಿಸಿ ವಿವೇಕ ಸ್ಮಾರಕವನ್ನಾಗಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಗಸ್ಟ್ 1ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಈ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಇದೇ ವೇಳೆ ಸ್ಮಾರಕದ ಆವರಣದಲ್ಲಿರುವಂತಹ ಶಿವನ ದೇಗುಲಕ್ಕೆ ಭೇಟಿ ನೀಡಲಿರುವ ಪ್ರಧಾನಿಯವರು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ.
1: ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ವಿವೇಕ ಸ್ಮಾರಕದ ಉದ್ಘಾಟನೆಗೋಸ್ಕರ ಬರಲಿದ್ದಾರೆ. ಅದು ಆಗಸ್ಟ್ 1ರಂದು ವಿವೇಕ ಸ್ಮಾರಕಕ್ಕೆ ಬಂದು ತಲುಪಲಿದ್ದಾರೆ. ಅವರ ಜೊತೆಗೆ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ಸಂಸದರಾಗಿರ್ತಕ್ಕಂಥ ಯದುವೀರ್ಜಿಯವರು ಹಾಗೂ ಇನ್ನಿತರ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
0: ಸಮಾರಂಭದಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ DK ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಂಸದ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಹುಲಿ ಸಂರಕ್ಷಣೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತದ ನಾಯಕತ್ವದ ವಿಜ್ಞಾನ ಆಧಾರಿತ ನೀತಿಗಳು, ಜಾಗತಿಕ ಪಾಲುದಾರಿಕೆಗಳು ಹುಲಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಚೇತರಿಕೆಗೆ ಕಾರಣವಾಗಿವೆ. ಭಾರತದ ಕಾಡಿನಲ್ಲಿ ವಿಶ್ವದ 70% ಹುಲಿಗಳು ವಾಸಿಸುತ್ತಿದ್ದು ಇದು ಅತಿದೊಡ್ಡ ಜಾಗತಿಕ ಹುಲಿ ಭದ್ರಕೋಟೆಯಾಗಿದೆ. 2006ರಿಂದ ಭಾರತದ ಹುಲಿಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಪ್ರಾಜೆಕ್ಟ್ ಟೈಗರ್ ಮೂಲಕ 18 ರಾಜ್ಯಗಳಲ್ಲಿ 58 ಹುಲಿ ಮೀಸಲು ಪ್ರದೇಶಗಳಿದ್ದು ಇದು ಸುಮಾರು 84,500 ಚದರ ಕಿಲೋಮೀಟರ್ ಒಳಗೊಂಡಿದೆ. ಅಖಿಲ ಭಾರತ ಹುಲಿ ಅಂದಾಜು ವಿಶ್ವದ ಅತಿದೊಡ್ಡ ಜೀವ ವೈವಿಧ್ಯ ಸಮೀಕ್ಷೆಯಾಗಿದ್ದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಮತ್ತು ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ 1ರಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದ ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಆಡಳಿತ ಹೊಂದಿರುವಂತಹ ಎಲ್ಲ ನಗರ ಪಾಲಿಕೆಗಳು ಹಾಗೂ ಇತರೆ ಸಂಸ್ಥೆಗಳ ವತಿಯಿಂದ ಕಟ್ಟಡ ಮತ್ತು ಭಗ್ನಾವಶೇಷ ತ್ಯಾಜ್ಯ, ಮರದ ಕೊಂಬೆಗಳು, ವಿದ್ಯುತ್ ಕಂಬಗಳು, ಪೈಪುಗಳನ್ನು ಸಾಮೂಹಿಕವಾಗಿ ತೆರವುಗೊಳಿಸಲು ಉದ್ದೇಶಿಸಲಾಗಿದೆ. ಖಾಲಿ ನಿವೇಶನ ಮಾಲೀಕರು ಸ್ವತಃ ಸ್ವಚ್ಛಗೊಳಿಸದಿದ್ದರೆ 25ರಿಂದ 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯ ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ದೇಶದ ಭಾರಿ ಕೈಗಾರಿಕಾ ಕ್ಷೇತ್ರದ ಸ್ಪರ್ಧಾತ್ಮಕತೆ, ತಾಂತ್ರಿಕ ಉನ್ನತೀಕರಣ ಹಾಗೂ ಕರ್ನಾಟಕ ಸೇರಿದಂತೆ ದಾವಣಗೆರೆಯಲ್ಲಿ ಸುಧಾರಿತ ಉತ್ಪಾದನಾ ಕ್ಲಸ್ಟರ್ಗಳ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸಚಿವಾಲಯವು ಈ ಲಿಖಿತ ಉತ್ತರ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಅನಗತ್ಯ ವಿವಾದ ಸೃಷ್ಟಿಸುತ್ತಿದ್ದು ಇದೀಗ ಕೇಂದ್ರ ಸರ್ಕಾರದ ಸ್ಪಷ್ಟ ನಿಲುವಿನಿಂದ ಕರ್ನಾಟಕದ ಪರವಾದ ವಾದಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಾಣಿಗ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜುಲೈ ತಿಂಗಳ ಅಂತ್ಯದೊಳಗೆ ಪಡಿತರ ಚೀಟಿದಾರರಿಗೆ ಪಡಿತರ ಅಕ್ಕಿ ಧಾನ್ಯ ವಿತರಣಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕಾಗಿರುವುದರಿಂದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಇದೇ 31ರವರೆಗೆ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ತೆರೆದಿರಬೇಕೆಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು CWRC ಆದೇಶ. ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ. ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸ್ವಲ್ಪ ಹೊತ್ತಿನಲ್ಲಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ

0: ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಹಮ್ನೆ ಫಸಲ್ ಬಿಮಾ ಯೋಜನಾ ಕೇವ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ.

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಮ್ಮ ಕಾರ್ಯಕ್ರಮ ಇದೀಗ ಕೇಳಿ.
7: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವ ಕುರಿತು ಮೂಡಬಿದಿರೆ ಪುಚ್ಚಮೊಗರುವಿನ ಇಗ್ನೀಷಿಯಸ್ ಲೋಬೋ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ರಜನಿ ಭಟ್.
3: ಕೃಷಿಕ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮೂಡಬಿದಿರೆ ತಾಲೂಕು ಪುಚ್ಚಮೊಗರು ಗ್ರಾಮದ ಇಗ್ನೀಷಿಯಸ್ ಲೋಬೋ ಇವರಿದ್ದಾರೆ. ಇವರು ಭತ್ತದ ಗದ್ದೆಗಳನ್ನು ಹಡಿಲು ಬಿಡದೆ ಸಂರಕ್ಷಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಇವರು ಭತ್ತದ ಬಿತ್ತನೆ ಮಾಡಿ ಒಂದು ಸಂಪೂರ್ಣವಾದಂತಹ ಸಾವಯವ ಅಕ್ಕಿಯನ್ನು ಉಣ್ಣುವವರು. ಇದರೆಲ್ಲದರ ಬಗ್ಗೆ ಇವರ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ. ನಮಸ್ಕಾರ ಮೇಡಮ್.
3: ಸರ್, ಇವಾಗ ನಿಮ್ಮ ಹಿನ್ನೆಲೆಯನ್ನು ಹೇಳಿ ಸರ್.
4: ಮೇಡಮ್, ನಾವು ಸಣ್ಣದಿರುವಂತಲೇ ಬೇಸಾಯ ಮಾಡಿದ್ವಿ ತಂದೆ ಒಟ್ಟಿಗೆ ಸೇರಿ. ಆಮೇಲೆ ಎಜುಕೇಷನ್ ಆದಮೇಲೆ ನಮ್ಮ ಮನೆಯ ಪರಿಸ್ಥಿತಿ ಮತ್ತು ಸ್ವಲ್ಪ ನೋಡಿ ನಾನೊಂದು ಗಲ್ಫಿಗೆ ಹೋಗಿದ್ದೆ. ಒಂದು 15 ವರ್ಷ ಗಲ್ಫಲ್ಲಿ ಕೆಲಸ ಮಾಡಿ 2008 ಅಲ್ಲಿಂದ ಬಿಟ್ಟು ಕೃಷಿಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್, ಸ್ವಲ್ಪ 2008 ಕಂಪ್ಲೀಟ್ ನಾನು ಕೃಷಿಯಲ್ಲಿ ತೊಡಗಿದ್ದೇನೆ. ಅದರಲ್ಲಿ ಕೂಡ ಸ್ಪೆಷಲ್ ಆಗಿ ಭತ್ತದಲ್ಲಿ.
3: ಸರ್, ಇವಾಗ ಹೇಳಿದ್ರೆ ಗಲ್ಫಿನಲ್ಲಿರುವಂತಹ ಕೈ ತುಂಬಾ ವೇತನ ಇರುವಂತಹ ಕೆಲಸ ಬಿಟ್ಟು ನೀವು ಕೃಷಿಗೆ ಬಂದ್ರಿ ಅಂತ, ಅಷ್ಟು ಆಸಕ್ತಿ ಅಂತ ಹೇಳಿ, ಅದರಲ್ಲೂ ಭತ್ತದ ಒಂದು ಗದ್ದೆಯ ಒಂದು ಕೃಷಿ ನಿಮ್ಮನ್ನು ಮತ್ತಷ್ಟು ಸೆಳೆದಿತ್ತು ಅಂತ ಹೇಳಿದ್ರಿ. ಈಗ ಕೃಷಿ ಇಲಾಖೆಯಿಂದ ಇದ್ರೆ ಯಾವ ರೀತಿ ಪ್ರೇರಿತಗೊಂಡ್ರಿ, ಯಾವ ರೀತಿ ನಿಮ್ಮ ಕೃಷಿಯಲ್ಲಿ ಅದರ ಜೊತೆಗಿರುವ ನಂಟು ಹೇಗಿತ್ತು ಅದನ್ನು ಹೇಳಿ.
4: ನಾನು ಫಸ್ಟ್ 2008 ಊರಿನಲ್ಲಿ ನಿಲ್ಮೇಲೆ ಕೃಷಿ

ಕೆ ಹೋಗಿ ಕೃಷ್ಣ ಸರ್ನ ಭೇಟಿ ಮಾಡಿದೆ ಫಸ್ಟಿಗೆ. ಅವರು ನಮ್ಮ ಮನೆಗೆ ಭೇಟಿ ನೀಡಿ ಏನೇನೆಲ್ಲ ಮಾಡಬಹುದು, ಹೇಗೆ ಮಾಡಬಹುದು, ಕಸಿಲಕ್ಕಿಂತ ಯಾವುದೆಲ್ಲ ಸೌಲಭ್ಯ ನಿಮಗೆ ನಿಮಗೆ ಸಿಗಬಹುದು, ಬಿತ್ತನೆ ಬೀಜ ಆಗಲಿ ಅಥವಾ ಎಣಲು ಆದ ಮೇಲೆ ಅದಕ್ಕೆ ಸೆಣಬು ಬೀಜ ಆಗಲಿ ಅಥವಾ ಬೇರೆ ಬೇರೆ ಹೆಸರು ಕಾಳು ಅವರು ಕೊಡ್ತಾರೆ. ಪ್ಲಸ್ ದೂರದಿಂದ ಎರಡು ಬೋರ್ವೆಲ್ ಅನ್ನೋದು ಒಂದು ಸ್ವಲ್ಪ ದೂರ ಉಂಟು, ಅದು ಪೈಪ್ಲೈನ್ ಅವರು ನನಗೆ ತರಿಸಿ ಕೊಟ್ಟಿದ್ದಾರೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ. ಅದೇ ರೀತಿ ಕೃಷಿ ಹೊಂಡ, ಎರಡು ಕೃಷಿ ಹೊಂಡ ನಾನು ಮಾಡಿದ್ದೇನೆ, ನೀರು ಇಂಗಿಸಿಕೆ ಮಾಡ್ತಾ ಇದ್ದೇನೆ. ಸೊ ಅವರು ಪ್ರತಿ ಸಲ ಅವರು ಅವರ ಟೀಮು ಕೆಂಪು

0: ಕೃಷಿ ಹೊಂಡ, ಎರಡು ಕೃಷಿ ಹೊಂಡ ನಾನು ಮಾಡಿದ್ದೇನೆ, ನೀರು ಇಂಗಿಸಿಕೆ ಮಾಡ್ತಾ ಇದ್ದೇನೆ. ಸೊ ಅವರು ಪ್ರತಿ ಸಲ ಅವರು ಅವರ ಟೀಮು ಕೆಂಪೇಗೌಡರು ಇದ್ದರು, ಅವರು ಸಮೇತ ಮನೆಗೆ ಬಂದು ವಿಸಿಟ್ ಕೊಟ್ಟು ನೋಡಿ ಏನೆಲ್ಲ ಮಾಡ್ಬೋದು, ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಅವರು ನನಗೆ ಪ್ರೇರಣೆ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಸೌಲಭ್ಯ ಈಗ ವೇಣಾ ಮೇಡಮ್ ಇದ್ದಾರೆ, ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನೆಲ್ಲ ಮಾಡ್ಬೋದು, ಹೇಗೆಲ್ಲ ಬೆಳೆಯಬಹುದು. ಅದರ ಒಟ್ಟಿಗೆ ಬೇರೆ ಬೇರೆ ಬೀಜಗಳು, ನಾನು ಫಸ್ಟ್ ಒಂದು 2-3 ವರ್ಷ ಆಯಿತು ಕಾಫಿ ಗಿಡ, ಒಂದು 2 ಗಿಡ ನೆಟ್ಟು ಕಾಫಿ ಆಗ್ತದೆ ಅಂತ ನೋಡಿದ್ದೇನೆ. ಸೊ ಈಗ ಕಾಫಿ ಈಲ್ಡ್ ಬರ್ತಾ ಉಂಟು. ಸೊ ಈ ಸಲ ಒಂದು 25 ಗಿಡ ತಂದು ನೆಟ್ಟಿದ್ದೇನೆ, ರೊಬಸ್ಟಿಕ್ ಅಂತ ಕಾಫಿ ಗಿಡ. ಅದೇ ರೀತಿ ನಾನು ಬೇರೆ ಬೇರೆ ನರ್ಸರಿ ಹೋಗುವಾಗ ಕುಂದಾಪುರ ಸೈಡ್ ಹೋಗುವಾಗ ಒಂದು 1 ಏಲಕ್ಕಿ ಗಿಡ 2 ತಂದು ನೆಟ್ಟಿದ್ದೇನೆ, ಒಂದು 2 ವರ್ಷದ ಮುಂಚೆ 1 ಏಲಕ್ಕಿ ಆಗ್ತಾ ಉಂಟು. ಈ ಸಲ ಒಂದು ಅದನ್ನು ಕೂಡ ಒಂದು 10-15 ಗಿಡ ವಿಸ್ತರಣೆ ಮಾಡಿದ್ದೇನೆ. ಅದೇ ರೀತಿ ಗೇರು ಬೀಜ, ಕೊಕ್ಕೋ, ಕೊಕ್ಕೋ ಸ್ಪೆಷಲಿ ಅದರ ಎಲೆ ನಮಗೆ ಕಂಪೋಸ್ಟ್ಗೆ ಯೂಸ್ ಆಗ್ತದೆ. ಗೇರು ಬೀಜ ಉಳ್ಳಾಳ 1 2008 ನಾನು ನೆಟ್ಟಿದ್ದೇನೆ, ಈಗ ಕೂಡ ಗಿಡ ಇದೆ, ಒಳ್ಳೆ ಇಳುವರಿ ಬರ್ತಾ ಉಂಟು. ಅದರ ಒಣಗಿದ ಎಲೆ ನಮಗೆ ಕಂಪೋಸ್ಟ್ ಮಾಡಲಿಕ್ಕೆ ಯೂಸ್ ಆಗ್ತಾ ಉಂಟು. ಅದೇ ರೀತಿ ಆ ಕಸಕಡ್ಡಿ ಎಲ್ಲ ನಮ್ಮ ಇದರಲ್ಲಿ ಬಿದ್ದು ಅಲ್ಲಿಯೇ ಎರೆಹುಳ ಗೊಬ್ಬರ ಆಗ್ತಾ ಉಂಟು. ಅದೇ ರೀತಿ ಮುಂದುವರಿಸ್ತಾ ಹೋಗ್ತಾ ಇದ್ದೇನೆ ನಾನು.
1: ಬಹಳ ಸಂತೋಷ ಸರ್, ಸಂಪೂರ್ಣವಾಗಿ ಕೃಷಿಗೆ ತೊಡಗಿಕೊಂಡಿದ್ದೀರಿ ನೀವು. ಈಗ ಭತ್ತದ ಕೃಷಿಯ ಬಗ್ಗೆ ಮಾತನಾಡ್ತಿದ್ರೆ, ನಿಮ್ಮಲ್ಲಿ ಎಷ್ಟು ಜಮೀನಿದೆ ಭತ್ತಕ್ಕಾಗಿ, ನೀವು ಎಷ್ಟು ಜಾಗವನ್ನು ಇಟ್ಟಿದ್ದೀರಿ, ಹಿಂದಿನಿಂದ ತಲೆಮಾರಿನಿಂದ ಬಂದಂತಹ ಗದ್ದೆಯ ಹೇಗೆ, ಇದರ ಬಗ್ಗೆ ಹೇಳಿ ಸರ್.
0: ನನಗೆ ಒಟ್ಟು 7 ಎಕರೆ ಜಮೀನುಂಟು. ನಾವು ಅದರಲ್ಲಿ 4 ಎಕರೆ ಮುಂಚೆದಿಂದ ನಾವು ಭತ್ತನೆ ಮಾಡ್ತಿದ್ದೆವು. ತಂದೆಯ ಕಾಲದಲ್ಲಿ ನಾವು 3 ಬೆಳೆ, ಎಣಲು, ಸುಗ್ಗಿ ಮತ್ತು ಕೊಳಕೆ ಮಾಡ್ತಿದ್ದೆವು. ಆಮೇಲೆ ಸ್ವಲ್ಪ ಮಳೆ ಅದರಲ್ಲ ನೀರಿನ ಪ್ರಭಾವ ಆಗಿ 2 ಬೆಳೆ, ಎಣಲು ಮತ್ತು ಸುಗ್ಗಿಯ ಕೊಳಕೆ ನಡುವೆ ಇಡ ಕೊಳಕೆ ಅಂತ ಉಂಟು, ಅದು 2 ಬೆಳೆ ಮಾಡ್ತಾ ಇದ್ದೇವೆ. ಈಗ ನಾನು 2 ಎಕರೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. 2 ಎಕರೆಯಲ್ಲಿ ನಾನು ಭತ್ತ ಪ್ರತಿ ವರ್ಷ ಎಣಲು ಮಾಡ್ತೇನೆ, ಮಳೆ ಒಳ್ಳೆ ಬಂದರೆ ಕೊಳಕೆ ಮಾಡ್ತೇನೆ, ಸುಗ್ಗಿ ಮತ್ತೆ ಎಡೆ ಕೊಳಕೆ ನಡುವಲ್ಲಿ ಕೊಳಕೆ ಬರ್ತದೆ, ಅದೊಂದು ಮಾಡ್ತೇನೆ. ಆದರೆ ಎಣೆಲ್ನಲ್ಲಿ ಮಳೆಗಾಲದಲ್ಲಿ ಬರುವ ಭತ್ತ ಅದರ ಇಳುವರಿ ಸುಗ್ಗಿಯಲ್ಲಿ ಆಗಿರಲಿ ಅಥವಾ ಎಡೆ ಕೊಳಕೆ ಆಗಲಿ ಬರುವುದಿಲ್ಲ, ಅಷ್ಟು ಒಳ್ಳೆಯದಾಗಿ ಬರುವುದಿಲ್ಲ. ಮಳೆಗಾಲದಲ್ಲಿ ಗಾಳಿ ಮಳೆಗೆ ಒಳ್ಳೆ ಭತ್ತದ ಇಳುವರಿ ಸಿಗ್ತದೆ.
1: ಹಾಗಿದ್ರೆ ಈ ವರ್ಷ ಅಂದ್ರೆ ಹವಾಮಾನ ವೈಪರೀತ್ಯ, ಮಳೆ ಕೊರತೆ ಇವುಗಳೆಲ್ಲವನ್ನು ನಾವು ನೋಡಿಕೊಂಡು ಈಗ ಈ ವರ್ಷದ ಭತ್ತದ ಬಿತ್ತನೆ ಮಾಡಿದೀರಾ, ಹೇಗೆ?
0: ಈ ಸಲ ನಾನು ಬಿತ್ತನೆ ಬೀಜ ಇಷ್ಟರವರೆಗೆ ಮಾಡಬೇಕಿತ್ತು, ಮಾಡಲಿಲ್ಲ. ಈ ಸಲ ನನಗೆ ಕೃಷಿ ಇಲಾಖೆಯಿಂದ ಹಸಿರು ಕೆಂಪು ಮುಕ್ತಿ ಅಂತ ಹೊಸ ತಳಿಯೊಂದು ಕೊಟ್ಟಿದ್ದಾರೆ, ನಾನು ಮಾಡಬೇಕಿತ್ತು. ಆದರೆ ಬೋರ್ವೆಲ್ ನೀರಿನಿಂದ ಇಷ್ಟರವರೆಗೆ ಮಾಡ್ಬೋದಿತ್ತು, ನಾನು ಮಾಡಲಿಲ್ಲ. ಮಳೆ ಬರಬೇಕಂತ ವೇಟ್ ಮಾಡ್ತಾ ಇದ್ದೇನೆ. ಸೊ ನಿನ್ನೆಯಿಂದ ಮಳೆ ಶುರು ಆಗಿದೆ, ಬರುವ ವಾರದಲ್ಲಿ ಬಿತ್ತನೆ ಮಾಡುವ ಆಲೋಚನೆಯಲ್ಲಿ ಇದ್ದೇನೆ. ಮಳೆ ಬರದೆ ಪಂಪಿನಲ್ಲಿ ಬೆಳೆ ಬರ್ತದೆ, ಆದರೆ ಅಷ್ಟು ಇಳುವರಿ ಬರುವುದಿಲ್ಲ ನಮಗೆ, ಅಷ್ಟು ಫಲವತ್ತವಾಗಿ ಎಣ್ಣೆಲ್ನಲ್ಲಿ ಮಳೆ ಮತ್ತು ಗಾಳಿಗೆ ಬರುವ ಭತ್ತ ಇಳುವರಿ ಖಾಲಿ ನಾವು ಬೋರ್ವೆಲ್ನಲ್ಲಿ ನೀರಿನಲ್ಲಿ ಹಾಕಿದಷ್ಟು ಒಳ್ಳೆಯ ಬೆಳೆ ಇಳುವರಿ ಬರುವುದಿಲ್ಲ.
1: ಈಗ ಒಂದು ಸಾಮಾನ್ಯವಾಗಿ ಜೂನಿನ ಆರಂಭದಲ್ಲಿ ನೀವು ಬಿತ್ತನೆ ಮಾಡುವಂತಹದ್ದು, ಈ ಸಲ ಮಳೆ ಕೊರತೆಯಿಂದ ನೀರೇನು ಬೋರ್ವೆಲಿಂದ ಹಾಕಿದ್ರೆ ಅಷ್ಟು ಚೆನ್ನಾಗಿ ಇಳುವರಿ ನಿಮಗೆ ಸಿಗುವುದಿಲ್ಲ ಅಂತ. ಈಗ ಇನ್ನೇನು ನೀವು ಹಾಕ್ಲಿಕ್ಕೆ ಇದ್ದೀರಿ, ಇದರ ಬಗ್ಗೆ ಹೇಳಿ. ಅಂದ್ರೆ ವರ್ಷವು ಯಾವ ರೀತಿ ನೀವು ಮಾಡ್ತೀರಿ, ಅದನ್ನು ಒಂದು ಬಿತ್ತನೆ ಆದ ನಂತರ ಅದನ್ನು ಕೊಯ್ಲಾದ ನಂತರ ಏನು ಮಾಡ್ತೀರಿ, ಇದರ ಬಗ್ಗೆ ಹೇಳಿ ಸರ್.
0: ನಾನು ಪ್ರತಿ ವರ್ಷ ಖಜೆ ಜಯ ಮಾಡ್ತಾ ಇದ್ದೇನೆ. 2020-21 ಸಾಲಿನಲ್ಲಿ ನನಗೆ MO4 ಬಿತ್ತನೆಯನ್ನು ಕೃಷಿ ಇಲಾಖೆಯಿಂದ ಕೊಟ್ಟದ್ದು, ಅದರಲ್ಲಿ ನನಗೆ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಹುಮಾನ ಬಂದಿದೆ. ಅದ ನಂತರ ನಾನು ಖಜೆ ಜಯ, ಯಾಕಂದ್ರೆ ದಕ್ಷಿಣ ಕನ್ನಡದವರು ಜಾಸ್ತಿಯಾಗಿ ಖಜೆ ಜಯವನ್ನು ಅಕ್ಕಿಯನ್ನು ಕೇಳ್ತಾರೆ, ಮತ್ತೆ ಅದು ಊಟ ಮಾಡಲಿಕ್ಕೆ ಕೂಡ ಒಳ್ಳೆ ರುಚಿ. ಸೊ ಈ ಸಲ ಅದ ರೋಗ ಕಡಿಮೆ ಇದೆ ಅಂತಂದ ಹಸಿರು ಕೆಂಪು ಮುಕ್ತಿ, ಅದು ಕೂಡ ಖಜೆನೆ, ಆ ಬಿತ್ತನೆಯನ್ನು ನನಗೆ ಕೊಟ್ಟಿದ್ದಾರೆ. ಜುಲೈ 17 ಬಿತ್ತನೆ ಮಾಡಬೇಕಿತ್ತು, ಈ ಸಲ ಲೇಟ್ ಆಯಿತು, ಪರವಾಗಿಲ್ಲ, ಇನ್ನು ಮಳೆ ಬರಬಹುದು. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನವೆಂಬರ್ 2nd ವೀಕ್ 2nd ನಲ್ಲಿ ತನಕ ಕಟಾವಿಗೆ ಬರ್ತದೆ. ಆ ಕಟಾವು ಮಾಡಿದ ನಂತರ ಕೃಷಿ ಇಲಾಖೆಯವರು ಪುನಃ ನನಗೆ ಯಾವ ಬೀಜ ಬೇಕು, ಕೆಲವು ಸಲ ಸೆಣಬು ಬೀಜ, 1 ವರ್ಷ ಸೆಣಬು ಬೀಜ ಕೊಟ್ಟಿದ್ದಾರೆ, ಹೆಸರು ಕಾಳು ಕೊಡ್ತಾರೆ. ಲಾಸ್ಟ್ ಇಯರ್ ನನಗೆ ಅವರು ಉರ್ದಿನ ಬೆಳೆದ ಬಿತ್ತನೆ ಕೊಟ್ಟಿದ್ರು. ನಾನು ಭತ್ತ ಕಟಾವು ಆದ ಮೇಲೆ ಆ ಬಿತ್ತನೆಯನ್ನು ಬಿತ್ತನೆ ಮಾಡಿ ಆ ನಂತರ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ತೇನೆ. ಸೊ ಆದ್ದರಿಂದ ನವಿಲುಗಳು ಅದನ್ನು ಹೆಕ್ಕಿ ತಿನ್ನುವ ಚಾನ್ಸಸ್ ಕಡಿಮೆ. ಆ ಟ್ರ್ಯಾಕ್ಟರ್ ಉಳುಮೆ ಮಾಡೋದ್ರೆ ಅದರ ಅಡಿಯಲ್ಲಿ ಬಿದ್ದು 15 ದಿವಸಕ್ಕೊಮ್ಮೆ ಸ್ಪ್ರಿಂಕ್ಲರ್ ನೀರನ್ನು ಸ್ಪ್ರೇ ಮಾಡ್ತೇನೆ. ಅದರಿಂದ ನನಗೆ ಏನು ಪ್ರಯೋಜನ ಅಂದರೆ, ಒಂದು ಆ ಹಸಿರು ಎಲೆ ನನಗೆ ಗೊಬ್ಬರ ಆಗ್ತದೆ, ಕಂಪೋಸ್ಟ್ ಅದಕ್ಕೆ ಬೇಕಾದಷ್ಟು ಆಗ್ತದೆ, ಪ್ಲಸ್ ಕಾಳು ಆಗ್ತದೆ, ಹೆಸರು ಆಗ್ಬೋದು. ಈ ಸಲ ಉದ್ದಿನ ಬೆಳೆ ಒಳ್ಳೇದು ಬಂದಿತ್ತು ಕೃಷಿ ಇಲಾಖೆಯಿಂದ, ಅದೊಂದು ತುಂಬ ಉಪಕಾರ. ಸೆಣಬು ಬೀಜದಲ್ಲಿ ಅದರಲ್ಲಿ ನಮಗೆ ಹಸಿರು ಎಲೆ ಗೊಬ್ಬರ ಆಗ್ತದೆ, ಕಂಪೋಸ್ಟ್ ಮತ್ತೆ ಏನು ಹಾಕುವ ಅವಶ್ಯಕತೆ ಇಲ್ಲ ನಮಗೆ. ಅದರ ಒಟ್ಟಿಗೆ ಮಲ್ಚಿಂಗ್ ಮಾಡ್ತಾ ಇದ್ದೆ ಟ್ರ್ಯಾಕ್ಟರ್, ನಾವು ಉಳುಮೆ ಮಾಡುವಾಗ ಅದನ್ನು ಒಟ್ಟು ಮಲ್ಚಿಂಗ್ ಮಾಡಿ ಮತ್ತೆ ಅದಕ್ಕೆ ಏನು ಗೊಬ್ಬರ ಹಾಕುವ ಅವಶ್ಯಕತೆ ಇಲ್ಲ. ಸೊ ಒಳ್ಳೆ ಭತ್ತ ಇಳುವರಿ ಬರ್ತದೆ.
1: ಈಗ ನೀವು 2021 MO4 ಹಾಕಿದ್ರಿ, ಅದರ ನಂತರ ಕಜೆ ಜಯ ಹಾಕಿದ್ರಿ, ಈ ಸಲ ಹಸಿರು ಕೆಂಪು ಮುಕ್ತಿ ಈ ಬಿತ್ತನೆ ಬೀಜವನ್ನು ಕೃಷಿ ಇಲಾಖೆಯಿಂದ ಪಡೆದುಕೊಂಡು ಹಾಕ್ಲಿಕ್ಕೆ ಇದ್ದೀರಿ, ಇದಂದ್ರೆ ನಿಮಗೆ ಅನುಭವ ಆಗಿಲ್ಲ ಅಲ್ಲ?
0: ಇಲ್ಲ, ಹಸಿರು ಕೆಂಪು ಮುಕ್ತಿ ಫಸ್ಟ್ ಟೈಮ್ ನನಗೆ.
1: ಈಗ ನೀವು ಒಂದು ಒಂದು ಗಮನಿಸಿದಂತಹ ಅಂಶ, 2021 ಹಾಕಿದಂತಹ ಬಿತ್ತನೆ ಬೀಜ ಮತ್ತೆ ನಂತರದ ವರ್ಷಗಳಲ್ಲಿ ಹಾಕಿದಂತಹ ಬೀಜಗಳಲ್ಲಿ ಗಮನಿಸಿದಂತಹ ಗಮನಾರ್ಹ ಅಂಶಗಳೇನು?
0: MO4 ಅಂದರೆ ಉತ್ತಮ ತಳಿ ಮತ್ತು ಇಳುವರಿ ಜಾಸ್ತಿ, ಆದರೆ ಅಕ್ಕಿಗೆ ಡಿಮಾಂಡ್ ಕಡಿಮೆ. ಕಜೆ ಜಯ ಅಷ್ಟು ಕೇಳೋರು MO4 ಗೆಲ್ಲ, ಅದು ಸೈಜ್ ಸಣ್ಣದು, ಊಟ ಮಾಡ್ಲಿಕ್ಕೆ ಅಷ್ಟೊಂದು ನಾವು ಕಜೆ

0: ಕಜ್ಜಾಯ ಊಟ ಮಾಡುವವರಿಗೆ ಅದೊಂದು ಅಷ್ಟೊಂದು ರುಚಿಕರ ಮತ್ತೆ ಇದಿಲ್ಲ, ಇಳುವರಿ ಜಾಸ್ತಿ ಬರ್ತದೆ. ಕಜ್ಜಾಯಕ್ಕಿಂತ ಒಂದು 10% ಜಾಸ್ತಿ ಪಟ್ಟು ಇಳುವರಿ ಬರ್ತದೆ. ಕಜ್ಜಾಯಕ್ಕೆ ಅಕ್ಕಿಗೆ ಡಿಮಾಂಡ್ ಉಂಟು, ಮತ್ತೆ ನಾನು ಮನೆ ಹತ್ತಿರ ಒಂದು ಮಿಲ್ ಉಂಟು, ಅದರಲ್ಲಿ ವಿದೌಟ್ ಪಾಲಿಶ್ ನಾನು ಪಾಲಿಶ್ ಮಾಡದೆ ಅಕ್ಕಿ ಮಾಡ್ತಾ ಇದ್ದೇನೆ. ಕಜ್ಜಾಯ ಸ್ವಲ್ಪ ಊಟ ಮಾಡಲಿಕ್ಕೆ ರುಚಿ, ಮತ್ತೆ ಅದು ಇಳಿ ಕಡಿಮೆ ಆದರೂ ಕೂಡ ಅದರ ರೇಟ್ ವೈಸ್ ನೋಡಿದರೆ ಕಜ್ಜಾಯಕ್ಕೆ ರೇಟ್ ಜಾಸ್ತಿ ಉಂಟು. ಎಂಬಫೋರಿಗೆ ಭತ್ತಕ್ಕೆ ನಿಮಗೆ ಕ್ವಿಂಟಲ್ಗೆ 2600, 2400 ಇದ್ದರೆ ಕಜ್ಜಾಯಕ್ಕೆ 3000 ಉಂಟು. ಅಕ್ಕಿ ಕೂಡ ಹಾಗೇನೆ, ಅದಕ್ಕೆ ಮತ್ತೆ ಇದಕ್ಕೆ ಒಂದು 5 ರೂಪಾಯಿ ಕೆಜಿ ಡಿಫ್ರೆನ್ಸ್ ಉಂಟು.
1: ರುಚಿ ಯಾವುದು?
0: ಕಜೆಜೆ ಬೆಸ್ಟ್, ದಕ್ಷಿಣ ಕನ್ನಡಕ್ಕೆ ಸೂಟು ಕಜೆಜೆ ಕುಚ್ಚಲಕ್ಕಿ. ಎಮ್ಮಫೋರು ಕೂಡ ಅದು ಬಿಳಿ ಅಂತ ಕುಚ್ಚಲಕ್ಕಿಯೇ, ಸ್ವಲ್ಪ ಇಳುವರಿ ಮಾತ್ರ ಜಾಸ್ತಿ ಬರ್ತದೆ. ಅಂದ್ರೆ ಅದು ಕೂಡ ಕಜ್ಜೆನೆ, ಆದರೆ ಅಕ್ಕಿ ಸೈಜ್ ಸ್ವಲ್ಪ ಇದು ಸಣ್ಣದು, ಸೈಜ್
1: ಬೇಗ ಬೇಯುತ್ತದೆ,
0: ಬೇಗ ಬೇಯ್ತದೆ ಪರವಾಗಿಲ್ಲ, ಆದರೆ ಡಿಮಾಂಡ್ ಕಡಿಮೆ, ಭತ್ತಕ್ಕೆ ಕೂಡ ಕಡಿಮೆ ಪ್ಲಸ್ ಅಕ್ಕಿ ಕೂಡ ರೇಟ್ ವೈಸ್ ನೋಡಿದ್ರೆ ಕಡಿಮೆ. ಕಜ್ಜಾಯಕ್ಕೆ ಡಿಮಾಂಡ್ ಜಾಸ್ತಿ ಉಂಟು, ಅಕ್ಕಿ ಕೂಡ ಯಾರು ಕೇಳ್ತಾ ಬರ್ತಾರೆ. ಪ್ರತಿ ವರ್ಷ ನಾವು ಈ ಮುಂಚೆನೆ ಬುಕ್ ಮಾಡಿ ಇರ್ತಾರೆ, 1 ಕ್ವಿಂಟಲ್ 2 ಕ್ವಿಂಟಲ್ ಅಕ್ಕಿ ಕೇಳ್ತಾ ಇರ್ತಾರೆ.
1: ಈಗ ನೀವು ಈಗ ಗದ್ದೆ ಉಳುಮೆ ಮಾಡಬೇಕಷ್ಟೇ, ಅದರ ಬಗ್ಗೆ ಹೇಳಿ ಸರ್, ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಹೇಳಿ.
0: ನಾವು ಈಗ ಅದಕ್ಕೆ ಬೈಹುಲ್ಲು ಹುಲ್ಲೆಲ್ಲ ಬಂದಿದೆ, ಅದರ ಬದು ಎಲ್ಲ ಕ್ಲೀನ್ ಮಾಡಿ ಆಯ್ತು, ನಾವು ವೀಡ್ ಕಟ್ಟರ್ನಲ್ಲಿ ಕಟ್ಟಿಂಗ್ ಮಾಡಿ ಅದು ಆಯ್ತು. ಇನ್ನು ಟ್ರ್ಯಾಕ್ಟರ್ ತಂದು ಅದನ್ನು ಉಳುಮೆ ಮಾಡ್ತೇವೆ, 2 ಸಾಲು ಅಂತ ಹೇಳ್ತೇವೆ. ಅದನ್ನು ಮಾಡಿ 1 ವಾರ ಬಿಡ್ತೇವೆ ನೀರು ಕಟ್ಟಿ, ಯಾಕಂದರೆ ಅದು ಆ ಇದ್ದ ಹುಲ್ಲನ್ನು ಅಲ್ಲಿ ಅದು ಕುರಿಯಬೇಕು. 1 ವಾರದ ನಂತರ ಅದಕ್ಕೆ ಕಂಪೋಸ್ಟ್ ಗೊಬ್ಬರ ಹಾಕ್ತೇವೆ ನಾವು, ಕೋಳಿ ಗೊಬ್ಬರ ಕಂಪೋಸ್ಟ್ ಮಾಡಿ ಇಟ್ಟದ್ದನ್ನು ಮುಂಚಿನ ದಿವಸ ನೀರು ಸ್ವಲ್ಪ ಕಡಿಮೆ ಮಾಡಿ ಮರು ದಿವಸ ಪುನಃ ಅದನ್ನು ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಿ ಮತ್ತೆ ಬಿತ್ತನೆ ಮಾಡ್ತೇವೆ. ಬಿತ್ತನೆ ಮಾಡಿ 7 ದಿವಸ ನೀರನ್ನು ಬಿಡಲಿಕ್ಕಿಲ್ಲ ಗದ್ದೆದ್ದು, ಕಟ್ಟಿ ಇಡ್ತೇವೆ ನಾವು. ಎಷ್ಟು ಮಳೆ ಬಂದರೂ ಏನು ಬಂದರೂ ಆ ನೀರನ್ನು ಹೊರಗೆ ಬಿಡಲಿಕ್ಕಿಲ್ಲ. 7 ದಿವಸ ನಂತರ ನಾವು ಸ್ವಲ್ಪ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತೇವೆ. 7 ದಿವಸವಾಗಿ ನಿಮಗೆ ಮೊಳಕೆ ಬಂದ ಕಾಳು ಕಾಣ್ತಾ ಇರ್ತದೆ. 11 ದಿವಸ ತನಕ ನಾವು ನೀರನ್ನು ಮೇಂಟೈನ್ ಮಾಡಬೇಕು, ಒಂದು ಲೆವೆಲ್ನಲ್ಲಿ ಇಡಬೇಕು. ಒಂದು ಆ ನಂತರ ಪರವಾಗಿಲ್ಲ, ಎವರೇಜ್ ನೀರು ಇಡಬಹುದು. ಭತ್ತ ಮಾಡಿದ್ರೆ ನಮಗೆ ಏನು ಉಪಕಾರ ಅಂದರೆ, ಈ 3 ತಿಂಗಳು ನಾವು ಭತ್ತ ಗದ್ದೆಯಲ್ಲಿ ನೀರು ಶೇಖರಣೆ ಮಾಡಿ ಇಡ್ತೇವೆ, ಅದು ನಮಗೆ ರೈತರಿಗೆ ತುಂಬಾ ಒಳ್ಳೇದು. ಯಾಕಂದ್ರೆ ಅದು ಭೂಮಿಯೊಳಗೆ ನೀರು ಇಂಗಿಸುವಿಕೆ ಆಗ್ತದೆ, ಅದು ಒಂದು ನಮಗೆ ಒಂದು ಬೆನಿಫಿಟ್ ಪ್ಲಸ್ ಪಾಯಿಂಟ್. ಇನ್ನೊಂದೇನೆಂದರೆ ಭತ್ತದಲ್ಲಿ ನನಗೆ ಒಂದು 30-40% ಲಾಸ್ ಉಂಟು, ಯಾಕಂದ್ರೆ ಅಷ್ಟು ಕಾಡು ಪ್ರಾಣಿಗಳು, ನವಿಲು ಆಗಲಿ, ಮಂಗಗಳಾಗಲಿ, ಕಾಡು ಹಂದಿ. ಆದ್ರೆ ಒಂದು ತೃಪ್ತಿ ಏನಂದ್ರೆ, ಈ ಪ್ರಾಣಿ ಪಕ್ಷಿಗಳು ಕೂಡ ಒಂದು ಆಹಾರ ಸಿಗ್ತದೆ. ನಮ್ಮ ಏರಿಯಾದಲ್ಲಿ ಗದ್ದೆ ಮಾಡೋರು ತುಂಬಾ ಕಡಿಮೆ, ಯಾರತ್ರ ಕೂಡ ಇಲ್ಲ. ಆ ಪ್ರಾಣಿ ಪಕ್ಷಿಗಳು ಕೂಡ ಒಂದು ಆಹಾರ ಸಿಗ್ತದೆ ಅಂತ ಒಂದೊಂದು ತೃಪ್ತಿ. ನಮಗೆ ಎಷ್ಟಿದ್ರೂ ಸಾಕಾಗುದಿಲ್ಲ, ಅದು ಬೇರೆ ವಿಷಯ. ಆದರೆ ಒಂದು ಪಾಪ ಪತ್ತಿದೊಂದು 30 ನವಿಲು ಉಂಟು, ಮಂಗಗಳು ಉಂಟು, ಬೇರೆ ಬೇರೆ ಪಕ್ಷಿಗಳು ಉಂಟು, ಅದು ಬಂದು ತಿಂತವೆ. ಆಮೇಲೆ ಕಟಾವು ಮಾಡಿದ ನಂತರ ಕೆಳಗೆ ಬಿದ್ದದ್ದನ್ನು ಹೆಕ್ಕಿ ತಿಂತವೆ, ಅದು ಕೂಡ ಒಂದು ತೃಪ್ತಿ. ಸೊ ಅದರಲ್ಲಿ ಸಿಗುವ ಒಂದು ತೃಪ್ತಿ ಬೇರೆ ಯಾವುದರಲ್ಲಿ ಸಿಗುದಿಲ್ಲ ನಮಗೆ. ನಾವು ಗಲ್ಫ್ ನಲ್ಲಿ ಕೆಲಸ ಬಿಟ್ಟದ್ದು ಅದಕ್ಕೆ, ಯಾಕಂದ್ರೆ ಹಣ ಸಿಗ್ತದೆ ಆದ್ರೆ ತೃಪ್ತಿ ಇಲ್ಲ. ಮತ್ತೆ ಇಲ್ಲಿ ನಮಗೆ ಹೋಗಬೇಕಾದ್ರೆ ರಜೆ ತೆಗೆದುಕೊಳ್ಳೋಕು ಅದು ಆಗುದಿಲ್ಲ, ಎಮರ್ಜೆನ್ಸಿ ಊರಿಗೆ ಬರಬೇಕಂತ ತೊಂದರೆ. ಇದಾದ್ರೆ ನಮ್ಮ ಇಷ್ಟ, ಇದರಲ್ಲಿ ನಮಗೆ ಏನು ಬೇಕಾದ್ರೂ ನಮ್ಮ, ನಾವು ಎಷ್ಟು ಗಂಟೆ ಕೂಡ ಹೇಳ್ಬಹುದು, ಹೋಗ್ಬಹುದು, ನೋಡ್ಬಹುದು, ಏನಾದ್ರೂ ಮಾಡಬಹುದು. ಮತ್ತೆ ನಾವು ಯಾರ ಕೈ ಕೆಳಗೆ ಕೆಲಸ ಮಾಡ್ಬೇಕಂತಿಲ್ಲ, ಲಾಭ ಆದ್ರೂ ನಮಗೆ, ನಷ್ಟ ಆದ್ರೂ ನಮಗೆ, ಅದೊಂದು ತೃಪ್ತಿ. ಮತ್ತೆ ಇದರಲ್ಲಿ ಏನಂದ್ರೆ, ನಮಗೆ ಮೇನ್ ಕೃಷಿಯಲ್ಲಿ ನಮ್ಗೆ ಏನಂದ್ರೆ ತಾಳ್ಮೆ ಬೇಕು. 1 ವರ್ಷ ನಾವು ಈಗ ಮಳೆ ಬಂದ್ರೆ ಒಳ್ಳೆ ಇಳುವರಿ ಬರ್ತದೆ, ಕೆಲವರು ಬರುವುದಿಲ್ಲ, ಎವರೇಜ್ ಆಗಿ ಇರ್ತದೆ.
1: ಈಗ ನೀವು ಭತ್ತದ ಒಂದು ಆರಂಭಿಕ ಕೆಲಸಗಳೇನು, ಗದ್ದೆಯಲ್ಲಿ ಆರಂಭಿಕವಾಗಿ ಆರಂಭಿಸುವಂತಹ ಕೆಲಸಗಳೇನು ಎಂಬುದರ ಬಗ್ಗೆ ಎಲ್ಲ ಹೇಳಿದ್ರಿ. ನಂತರ ನೀವು ಯಾವ ರೀತಿ ಕೃಷಿ ಇಲಾಖೆಯನ್ನು ಸಂಪರ್ಕಿಸ್ತೀರಿ, ಅಲ್ಲಿಂದ ಭತ್ತದ ಬಿತ್ತನೆ ಬೀಜವನ್ನು ಯಾವ ರೀತಿ ತಗೊಂಡ್ಬರ್ತೀರಿ, ಇದರ ಬಗ್ಗೆ ನಮಗೆ ಮಾರ್ಗದರ್ಶನ ಕೊಡಿ ಸರ್.
0: ಕೃಷಿ ಇಲಾಖೆಗೆ ನಾವು ಜಾಸ್ತಿ ಹೋಗ್ಬೇಕಂತಿಲ್ಲ, ಯಾಕಂದ್ರೆ ಕೃಷಿ ಇಲಾಖೆದವರೇ ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಅವರಿಗೆ ತುಂಬಾ ಇಂಟ್ರೆಸ್ಟ್, ಒಳ್ಳೆ ಒಳ್ಳೆ ತಳಿ ಮಾಡಿದರೆ ಅಥವಾ ಬೇರೆ ಬೇರೆ ತಳಿ ಮಾಡಿ ಇಳುವರಿ ತೆಗೆದುಕೊಟ್ಟು ಅವರು ಬಂದು ನೋಡ್ತಾರೆ. ಪ್ಲಸ್ ಏನು ಇಂಪ್ರೂವ್ಮೆಂಟ್ ಮಾಡಬಹುದು, ಇನ್ನು ಹೇಗೆ ನಾವು ಅದನ್ನು ಇನ್ನೂ ಕೂಡ ಜಾಸ್ತಿ ಇದು ಮಾಡಬಂದು ಅವರು ಬಂದು ಹೇಳ್ತಾರೆ. ಪ್ಲಸ್ ಬಿತ್ತನೆ ಬೀಜ ಅವರು ಬೇಕಾದ್ರೂ ಕೂಡ ಕೇಳ್ತಾರೆ, ನಮಗೆ ಇದರದೊಂದು ಸ್ವಲ್ಪ ಬೀಜ ಕೊಡಿ ಅಂತ. ಅದರ್ವೈಸ್ ಅವರು ಕೂಡ ನಮಗೆ ಹೊಸ ತಳಿ ಬಂದಿದೆ ನೀವು ಕೊಂಡು ಹೋಗಿ ಅಂತ ಹೇಳ್ತಾರೆ. ತಿಂಗಳಿಗೊಮ್ಮೆ ನಾವು ಕೃಷಿ ಇಲಾಖೆ ವಿಸಿಟ್ ಕೊಡ್ತೇವೆ. ಕೃಷಿ ಇಲಾಖೆದವರು ಕೂಡ ನಮ್ಮ ತಿಂಗಳಿಗೆ ಅಥವಾ 2 ತಿಂಗಳಿಗೊಮ್ಮೆ ಮನೆಗೆ ಬಂದು ವಿಸಿಟ್ ಕೊಟ್ಟು ಯಾವ ರೀತಿ ನಾವು ಮಾಡಿದ್ದೇವೆ, ಇನ್ನೂ ಯಾವ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬಹುದು, ಇನ್ನೂ ಯಾವ ಗಿಡಗಳನ್ನು, ಯಾವ ಹೊಸ ಹೊಸ ತಳಿಯನ್ನು ನಾವು ಮಾಡಬಹುದು ಅಂತ ಅವರು ನಮಗೆ ಒಂದು ಮಾಹಿತಿ ಕೊಡ್ತಾರೆ. ಮತ್ತೆ ಕೃಷಿ ಇಲಾಖೆಯಿಂದ ಯಾವುದೆಲ್ಲ ಪ್ರೋತ್ಸಾಹ ಧನ ಉಂಟು ಅಥವಾ ಏನೆಲ್ಲ ಸಿಗ್ತದೆ ಸೌಲಭ್ಯಗಳು ಅವರು ನಮಗೆ ಹೇಳ್ತಾರೆ, ಮತ್ತೆ ಕೂಡ ನಮಗೆ ಸಿಗ್ತದೆ. ಸೊ ಅದೊಂದು ಕೃಷಿ ಇಲಾಖೆಯಿಂದ ನನಗೆ ತುಂಬಾ ಉಪಕಾರ ಆಗಿದೆ.
1: ಈಗ ನೀವು ಭತ್ತದ ಬಿತ್ತನೆ ಬೀಜವನ್ನು ಅವರು ಬಂದು ಕೊಡ್ತಾರೆ ಅಥವಾ ನೀವು ಹೋಗಿರುವಾಗ ತಗೊಂಡ್ಬರ್ತೀರಿ ಅಂತ ಹೇಳಿದ್ರಿ, ಅದನ್ನು ಹಾಕಿದ ಮಾಹಿತಿಗಳನ್ನು ಕೊಟ್ರಿ, ನಂತರ ಏನ್ ಮಾಡ್ತೀರಿ, ಅದು ಎಷ್ಟು ದಿವಸದಲ್ಲಿ ಒಂದು ಕಟಾವಿಗೆ ಬರ್ತದೆ?
0: ಅದಕ್ಕೆ 115-120 ದಿವಸ ಬೇಕು. ಬಿತ್ತನ ಮಾಡಿದಿಂದ ಕಟಾವಿಗೆ ಬರುವಾಗ 115 ದಿವಸದಿಂದ ಒಳ್ಳೆ ಬಿಸಿಲು ಬಂದರೆ 110-115 ದಿವಸದಲ್ಲಿ ಕಟಾವು ಮಾಡಬಹುದು. ಇಲ್ಲದ್ರೆ 120ರಿಗೆ ಕಟಾವು ಆಗ್ತದೆ, ಮಷಿನ್ ಬರ್ತದೆ ಕಟಾವು ಮಾಡ್ತದೆ. ಕಟಾವು ಮಾಡಿದ ನಂತರ ಆದ ಹುಲ್ಲನ್ನು ನಾನು ಇಮಿಡಿಯೇಟ್ಲಿ ಆಗಿ ಅದು ರೋಲ್ ಮಾಡುವುದಿಲ್ಲ, ಅದನ್ನು ದನ ತಿಂತದೆ. ಅದಕ್ಕೋಸ್ಕರ ನಾನು ಅದನ್ನು ಒಮ್ಮೆ ಒಣಗಿಸಿ ಬಿಡ್ತೇನೆ, 1 ವಾರ ಒಣಗಿಸಿದ ನಂತರ ಅದನ್ನು ಉಂಡೆ ರೋಲ್ ಮಾಡ್ತದೆ. ರೋಲ್ ಮಾಡಿದ ನಂತರ ಪುನಃ ಟ್ರ್ಯಾಕ್ಟರ್ ಅನ್ನು ಕರಿತೇನೆ. ಆ ಟ್ರ್ಯಾಕ್ಟರ್ ಕರೆಯುವುದ ಮುಂಚೆ ಕೃಷಿ ಇಲಾಖೆಯಿಂದ ಸಂಪರ್ಕ ಮಾಡಿ ಅವರು ಬಿತ್ತನೆ ಮುಂಚೆನೆ ತಂದು ಕೊಡ್ತಾರೆ. ಕಳೆದ ಸಲ ನಮಗೆ ಸೆಣಬು ಬೀಜ ಕೊಟ್ಟಿದ್ದರು, ಈ ಸಲ

0: ಬೇರೆ ಬೀಜ ಹೆಸರು ಅಥವಾ ಯಾವ್ದಾದ್ರು ಕೊಟ್ಟರೆ ಅದನ್ನು ನಾನು ಟ್ರಾಕ್ಟರ್ ಬರುವ ಮುಂಚೆ ಬಿತ್ತನೆ ಮಾಡಿ ಆಮೇಲೆ ಟ್ರಾಕ್ಟರ್ನಿಂದ ಉಳುಮೆ ಮಾಡಿ ಆಮೇಲೆ ಒಂದು ವಾರದಲ್ಲಿ ನೀರು ಸ್ವಲ್ಪ ಕೊಟ್ಟು ಅದು ಮೊಳಕೆ ಬರ್ತದೆ. ಆಮೇಲೆ ಅದಕ್ಕೆ ಏನು ಹಾಕ್ಲಿಕ್ಕಿಲ್ಲ, ಮತ್ತೆ ಏನು ಕಂಪೋಸ್ಟ್ ಏನು ಹಾಕುದಿಲ್ಲ, ಸ್ವಲ್ಪ ನೀರು ಮಾತ್ರ ಕೊಡುದು ನಾನು.
1: ನ್ಯಾಚುರಲ್ ಫಾರ್ಮಿಂಗ್,
0: ನ್ಯಾಚುರಲ್ ಫಾರ್ಮಿಂಗ್. ಅದರಲ್ಲಿ ನನಗೆ ಎರಡು ಬೆನಿಫಿಟ್, ಒಂದು ಕಾಳು ಕೂಡ ಸಿಗ್ತದೆ, ಎರಡನೇದು ಅದರ ಎಲೆ ಒಣಗಿ ಅದರ ಬಿದ್ದದ್ದು ಅದು ಕಂಪೋಸ್ಟ್ ಕೂಡ ಆಗ್ತದೆ. ಸೊ ಎರಡು ಬೆನಿಫಿಟ್ ಅದರಲ್ಲಿ ಉಂಟು. ಈ ಸಲ ಅವರು ಕೇಳಿದ್ರು ನನಗೆ, ಕೃಷಿ ಇಲಾಖೆದವರು, ಯಾವ ಭತ್ತ ಬಿತ್ತನೆ ಮಾಡ್ತೀರ? ನಾನು ಕಜೆ ಜಯ ಅಂತ ಹೇಳಿದೆ. ಬೆಳೆದ್ರು ಮತ್ತೆ ಸಂಜು ಅವರಿದ್ದಾರೆ, ಅವರು ಹೇಳಿದ್ರು ಹಸಿರು ಕೆಂಪು ಮುಕ್ತಿ ಅಂದ ಒಂದು ಹೊಸ ತಳಿ ಬಂದಿದೆ, ಅದನ್ನು ಕೊಂಡೋಗಿ ನೀವು, ಅದರಲ್ಲಿ ರೋಗಗಳು ಸ್ವಲ್ಪ ಕಡಿಮೆ ಬರ್ತವೆ, ಬೆಂಕಿ ರೋಗ ಆಗಲಿ ಇಲ್ಲ, ಮತ್ತೆ ಇಳುವರಿ ಜಾಸ್ತಿ ಉಂಟು. ಸೊ ಆಲ್ರೆಡಿ ಅವರು ನನಗೆ 50 ಕೆಜಿ ಬಿತ್ತನೆ ಕೊಟ್ಟಿದ್ದಾರೆ, ಆಲ್ರೆಡಿ ನಾನು ತಂದು ಇಟ್ಟಿದ್ದೇನೆ. ಜೂನ್ 17ರೊಳಗೆ ಅದು ಬಿತ್ತನೆ ಮಾಡಬೇಕಿತ್ತು, ಮಳೆ ಬರದೆ ನಾನು ಮಾಡುದು ಬೇಡ ಅಂತ ನಿನ್ನಿಂದ ಅದು ನಾನು ಕೆಲಸ ಪ್ರಾರಂಭಿದ್ದೇನೆ. ಬರುವ ವಾರದಲ್ಲಿ ಬಿತ್ತನೆ ಮಾಡ್ತೇನೆ. 4 ತಿಂಗಳು ಬೇಕು ಅಂದ್ರೆ 115ರಿಂದ 120 ದಿವಸ, ನವೆಂಬರ್ 15 ಅಥವಾ ನವೆಂಬರ್ 2ರೊಳಗೆ ಕಟಾವಿಗೆ ಬರ್ತದೆ. ತೆನೆ ಬಂದ ಮೇಲೆ ಬಿಸಿಲು ಒಳ್ಳೇದು ಬಂದ್ರೆ ಬೇಗ ಕಟಾವಿಗೆ ಬರ್ತದೆ, ಮಳೆ ಬಂದ್ರೆ ಸ್ವಲ್ಪ ಡಿಲೇ ಆಗ್ತದೆ, ಆದ್ರೂ ನವೆಂಬರ್ 2ರೊಳಗೆ ಕಟಾವಿಗೆ ಬರ್ತದೆ.
1: ಈಗ ನೀವು ಈಗ 1-2 ತಿಂಗಳ ಒಂದು ಅಂತರದಲ್ಲಿ ಭತ್ತದ ಬಿತ್ತನೆ ಬೀಜ ಹಾಕ್ತಾ ಇದ್ದೀರಿ, ಇದರಿಂದ ಏನಾದರೂ ಪರಿಣಾಮ ಉಂಟಾಗಬಹುದಾ? ಅಂದ್ರೆ ನಿಮ್ಮ ಇಳುವರಿಯಲ್ಲಿ ಏನಾದರೂ ವ್ಯತ್ಯಾಸ
0: ಬರ್ತದೆ? ಕಡಿಮೆ ಬರಬಹುದು ಈ ಸಲ ಕಡಿಮೆ. ಯಾಕಂದ್ರೆ ಜೂನ್ನಿಂದ ಜುಲೈ ಫಸ್ಟ್ ವೀಕ್ನೊಳಗೆ ಬಿತ್ತನೆ ಮಾಡಬೇಕು, ಆವಾಗ ನಾವಾಗೆ ಮಳೆ ಬಂದ್ರೆ ಒಳ್ಳೆ ಫಸಲು ಬರ್ತದೆ. ಈಗ ನಾವು ಲೇಟ್ ಆದಷ್ಟು ಮಳೆ ಕಡಿಮೆ ಆದ್ರಿಂದ ನಾವು ಭತ್ತ ಅಷ್ಟು ಫಸಲು ನಿರೀಕ್ಷೆ ಮಾಡಲಿಕ್ಕೆ ಆಗುದಿಲ್ಲ. ಅದ್ರ ಬರಬಹುದು, ಆದರೆ ಒಂದು ಇಳುವರಿ 10-20% ಇಳುವರಿ ಕಡಿಮೆ, ಆದ್ರೆ ಕೂಡ ನಾವು ಹಡಿಲು ಬಿಡ್ಲಿಕ್ಕೆ ಆಗುದಿಲ್ಲ, ಮಾಡಲೇಬೇಕು. ಯಾಕಂದ್ರೆ ಒಂದು ಹಡಿಲು ಬಿಟ್ಟರೆ ಹೋಯ್ತದು, ಇನ್ನೊಂದ್ರೆ ಮಳೆ ಬರ್ದು ಕೂಡ ಇದ್ರೆ ಪಂಪಿಂದ ನೀರು ಹಾಕಿ ಕೂಡ ಮಾಡಬಹುದು, ಸ್ವಲ್ಪ ಇಳುವರಿ ಕಡಿಮೆ ಮಾಡಬಹುದು. ಆದರೆ ನಮ್ಮ ಅಕ್ಕಿ ನಮಗೆ ಸಿಗ್ತದೆ ಒಂದು, ಮತ್ತೊಂದು ತೃಪ್ತಿ, ನಾವೊಂದು ಭತ್ತ ಮಾಡಿದ್ದೇವೆ, ನಮಗೆ ಅಕ್ಕಿ ಒಂದು ಊಟ ಸಿಗ್ತದೆ, ಪ್ರಾಣಿ ಪಕ್ಷಿಗಳು ಸ್ವಲ್ಪ ಸಿಗ್ತದೆ ಅಂತ ಆ ಉದ್ದೇಶದಿಂದ ನಾನು ಮಾಡುವುದು.
1: ನಿಮ್ಮ ಈ ಒಂದು ಕೊಯ್ಲಿನ ಸಮಯದಲ್ಲಿ, ಕಟಾವಿನ ಸಮಯದಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಉಂಟಾಗ್ತದೆ ಅಥವಾ ನೀವು ಒಂದು ಮೆಷಿನರಿ ಇದಕ್ಕೆ ಹೋಗ್ಬೇಕಾಗತ್ತಾ, ಮೆಷಿನ್ ಇದನ್ನು ಅವಲಂಬಿಸಬೇಕಾಗ್ತದೆ?
0: ಕೂಲಿ ಕಾರ್ಮಿಕರಂದ್ರೆ ಸಿಗುವುದು ಕಡಿಮೆ, ಮತ್ತೆ ಕೈಯಲ್ಲಿ ಕಟಾವ್ ಮಾಡಿದ್ರೆ ನನಗೆ ತುಂಬಾ ಹಣ ಬೇಕಾಗ್ತದೆ. ಈಗ ಮೆಷಿನರಿ ಬಂದಿದೆ, ಮೆಷಿನ್ನಲ್ಲಿ ಕಟಾವ್ ಮಾಡಿ ಅದನ್ನು ನನ್ನ ಸೋಲಾರ್ ಸಿಸ್ಟಮ್ ಉಂಟು, ಅದರಲ್ಲಿ ತಂದು ಒಣಗಿಸುವುದು ಭತ್ತವನ್ನು, ಒಂದು ವಾರ ಒಣಗಿಸಿ ಆಮೇಲೆ ಹೊರಗೆ ಹಾಕಿ ಅದನ್ನು ಗಾಳಿಗೆ ಇದು ಮಾಡಿ ಪ್ಯಾಕ್ ಮಾಡಿ ಇಡುದು. ಇಮಿಡಿಯೇಟ್ಲಿ ನಾನು ಮಿಲ್ಲಿಗೆ ಹಾಕುದಿಲ್ಲ, ಅದೊಂದು 2-3 ತಿಂಗಳು ನಾವು ಸ್ಟಾಕ್ ಮಾಡಿ ಇಡ್ತೇವೆ. ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ನಲ್ಲಿ ನಾನು ಅಕ್ಕಿ ಮಾಡುದು, ಆವಾಗ ನಮಗೆ 1 ಕ್ವಿಂಟಲ್ ಭತ್ತಕ್ಕೆ 70% ಅಕ್ಕಿ ಸಿಗ್ತದೆ. ನಾವು ಕಟಾವ್ ಮಾಡಿ ಹಾಕಿದ ಇಮಿಡಿಯೇಟ್ಲಿ ಆದ್ರೆ ನಮಗೆ 60% ಕೂಡ ಸಿಗುದಿಲ್ಲ, ಯಾಕಂದ್ರೆ ಹಸಿ ಭತ್ತ ಅದು. ಮಾರ್ಚ್ ಎಂಡ್ಗೆ ಅಕ್ಕಿ ಒಳ್ಳೇದು, ಬಿಸಿಲು ಸಿಗ್ತದೆ, ಒಳ್ಳೆ ಅಕ್ಕಿ ನಾವು ಇಡ್ತದೆ, ಮತ್ತೆ 1 ವರ್ಷಕ್ಕೆ ಬೇಕಾದಷ್ಟು ನಾನು ಸ್ಟಾಕ್ ಮಾಡಿ ಇಡುದು. ಮತ್ತೆ ಕೆಲವರು ಒಂದು 5-10 ಕ್ವಿಂಟಲ್ ಕೀಳಿದವರು ಇರ್ತಾರೆ, ನಾನು ಆದಕ್ಷಣ ಕೊಡುದು. ಮತ್ತೆ ನಾವು ನಮ್ಮ ನೇಬರ್ ಹತ್ತಿರ ಮಿಲ್ ಹಾಕೋದ್ರಿಂದ ಅವರಿಗೆ ನಾನು ಹೇಳುದು ಪಾಲಿಶ್ ಕಡಿಮೆ ಮಾಡಿ ಅಂತ. ಸೊ ಅಕ್ಕಿಯಲ್ಲಿ ಅದನ್ನು ಆ ತೆಲಿ ಅಂಶದಲ್ಲಿ ಸ್ವಲ್ಪ ವಿಟಮಿನ್ ಜಾಸ್ತಿ ಇರ್ತದೆ, ಆ ಅಕ್ಕಿಯನ್ನು ನಾವು ತೆಲಿ ಗಂಜಿಯಾಗಿ ಊಟ ಜಾಸ್ತಿ ಊಟ ಮಾಡೋದು.
1: ಈಗ ನೀವು ಕೋಳಿ ಗೊಬ್ಬರ ಮತ್ತೆ ಇನ್ನಿತರ ಸಾವಯವ ಗೊಬ್ಬರಗಳನ್ನೇ ಬಳಸ್ತೀರಿ, ಸಾಮಾನ್ಯವಾಗಿ 1 ಎಕರೆಗೆ ನಿಮ್ಮ ಅನುಭವದಲ್ಲಿ ಎಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ, ಹಾಗೆ ಗೊಬ್ಬರಗಳ ವ್ಯವಸ್ಥೆಯ ಬಗ್ಗೆ ಒಮ್ಮೆ ಹೇಳಿ ನಮಗೆ.
0: ನಮಗೆ 1 ಎಕರೆದಲ್ಲಿ ಒಂದು 25 ಕೆಜಿ ಬಿತ್ತನೆ ಸಾಕಾಗುತ್ತದೆ. ಕೋಳಿ ಗೊಬ್ಬರ ನಾನು ಜಾಸ್ತಿ ಹಾಕುದಿಲ್ಲ, ಯಾಕಂದ್ರೆ ಅದು ನಾವು ಮಳೆಗಾಲದಲ್ಲಿ ಭತ್ತ ಕಟಾವು ಆದ್ಮೇಲೆ ನಾವು ಈ ಹೆಸರು ಕಾಳು ಮತ್ತೆ ಬೇರೆಯನ್ನು ಅದರಲ್ಲಿ ಮಾಡಿದ್ರಿಂದ ಮತ್ತೆ ಮಣ್ಣು ಕೂಡ ಕಾಯ್ತದೆ, ಹುಲ್ಲು ಕೂಡ ಬರ್ತದೆ, ಅದೇ ಗೊಬ್ಬರ ಅದಕ್ಕೆ ಸಾಕಾಗ್ತದೆ. ನಾವು ಕೂಡ ಸ್ವಲ್ಪ ಇಳುವರಿ ಜಾಸ್ತಿ ಬರ್ಲಿಕ್ಕೆ ಅಂತಂದ್ರೆ 1 ಎಕರೆಗೆ ಒಂದು ಜಾಸ್ತಿ ಅಂದ್ರೆ 15ರಿಂದ 20 ಬ್ಯಾಗ್ ಕೋಳಿ ಗೊಬ್ಬರ ಹಾಕ್ತೇವೆ ಅಷ್ಟೇ, ಜಾಸ್ತಿ ಹಾಕುದಿಲ್ಲ. ಮತ್ತೆ ರಾಸಾಯನಿಕ ಗೊಬ್ಬರ ಏನು ಹಾಕುದಿಲ್ಲ, ನನಗೆ ಇಳುವರಿ ಕಡಿಮೆ ಬಂದರೂ ಕೂಡ ಪರವಾಗಿಲ್ಲ, ರಾಸಾಯನಿಕ ಗೊಬ್ಬರ ನಾನು ಹಾಕುದಿಲ್ಲ, ಕಂಪೋಸ್ಟೇ ಹಾಕುದು. ಅದರಲ್ಲಿ ಬರ್ತದೆ, 10% ಕಡಿಮೆ ಬರುದು ಅಷ್ಟೇ, ಎಣ್ಣೆನಲ್ಲಿ ಒಳ್ಳೆ ಇಳುವರಿ ಅದಕ್ಕೆ ಏನು ಡೌಟೇ ಇಲ್ಲ. ಭತ್ತ ಕಟಾವು ಆದ್ಮೇಲೆ ಮಳೆ ಉತ್ತಮ ಇದ್ರೆ ನಾನು ಸುಗ್ಗಿ ಮತ್ತೆ ಕೊಳಕೆ ನಡುವೆ ಇಡೇ ಕೊಳಕೆ ಅಂತ ಬರ್ತದೆ, ಅದು December 1st ನಲ್ಲಿ ಬಿತ್ತನೆ ಮಾಡುದು, ಅದಕ್ಕೆ ಕೂಡ 120 ದಿವಸ ಬೇಕು, 110ರಿಂದ 120 ದಿವಸ ಬೇಕು. ಅಕ್ಕಿಯ ಡಿಮಾಂಡ್ ಜಾಸ್ತಿ ಮತ್ತೆ ಒಳ್ಳೆಯ ಮಳೆ ಇದ್ದರೆ ಮಾಡುವ ಮನಸ್ಸಿದ್ದರೆ ಒಮ್ಮೆ ನಾನು ಮಾಡ್ತೇನೆ, ಅದು 2 ಎಕರೆದಲ್ಲಿ ಮಾಡುದಿಲ್ಲ, 1 ಎಕರೆ ಅಷ್ಟೇ ಮಾಡುದು. ಆವಾಗ ನಮಗೆ ಮಳೆದ ತೊಂದರೆ ಪ್ರಾಬ್ಲಮ್ ಬರುದಿಲ್ಲ, ಯಾಕಂದರೆ ಕಟಾವಿಗೆ ಆಗೋದ್ರೆ ಮಳೆ ಆದರೆ ಅಥವಾ ಏನು ಅದೊಂದು ಸಮಸ್ಯೆ ಬರುದಿಲ್ಲ, ಭತ್ತ ಒಣಗಿಸುವ ಸಮಸ್ಯೆ ಕೂಡ ಬರುದಿಲ್ಲ. ಅದ ನಂತರ ಫೆಬ್ರವರಿ ಕಟಾವು ಆದ ನಂತರ ಪುನಃ ನಾನು ಸೆಣಬು ಬೀಜ ಅಥವಾ ಹೆಸರುಕಾಳು ಬಿತ್ತನೆ ಮಾಡಬಹುದು. ಮಳೆ ಪ್ರಮಾಣ ಕಡಿಮೆ ಇದ್ರೆ ನಾವು ನವೆಂಬರ್ನಲ್ಲಿ ಹೆಸರುಕಾಳು ಆವಾಗನೇ ಬಿತ್ತನೆ ಮಾಡುದು. ಸೆಣಬು ಬೀಜ ಬಿತ್ತನೆ ಮಾಡಬೇಕಾದ್ರೆ ನಾವು ಮಾರ್ಚ್ನಲ್ಲಿ ಮಾಡಬೇಕು, ಯಾಕಂದ್ರೆ ಅದು ಎಲೆಗಳು ಒಣಗ್ಲಿಕ್ಕಿಲ್ಲ, ಹಸಿರು ಎಲೆಯೇ ನಮಗೆ ಸಿಗ್ಬೇಕು. ಸೊ ಅದು ಮಾರ್ಚ್ ಎಂಡಿಗೆ ನಾವು ಬಿತ್ತನೆ ಮಾಡುದು, 3 ತಿಂಗಳಲ್ಲಿ ಅದು ಒಳ್ಳೆ ಗಿಡ ಬರ್ತದೆ, ಆಮೇಲೆ ಅದು ಉಳುಮೆ ಮಾಡುವಾಗ ಅದರ ಒಟ್ಟೊಟ್ಟಿಗೆ ಉಳುಮೆ ಮಾಡೋದು, ಅದು ಒಂಥರದ ಕಂಪೋಸ್ಟ್ ಗೊಬ್ಬರ ನಮಗೆ ಸಿಗ್ತದೆ. 2 ಬೆಳೆ ಮಾಡಿದ್ರೆ ಮಾತ್ರ, ಅದರ್ವೈಸ್ ನಾನು ನವೆಂಬರ್ನಲ್ಲಿ ಪುನಃ ಹೆಸರುಕಾಳು ಬಿತ್ತನೆ ಮಾಡುದು.
1: ಅಂದ್ರೆ ಭತ್ತ ಒಂದು ಸಾಮಾನ್ಯ ವರ್ಷದಲ್ಲಿ ಒಂದೇ ಸಲ ನೀವು ಮಾಡುದು?
0: ಮಳೆ ಒಳ್ಳೆ ಬಂದ್ರೆ 2 ಮಾಡ್ತೇನೆ, ಅದರ್ವೈಸ್ ಒಂದೇ. ಎಣ್ಣೆ ಬೆಳೆ ಮಾಡ್ತೇನೆ, ಸ್ವಲ್ಪ ಹಿಂದೆ ಮುಂದೆ ಆಗ್ಬಹುದು, ಆದರೂ ಎಣ್ಣೆ ಒಂದು ಬೆಳೆ ಮಾಡ್ತೇನೆ.
1: ಈಗ ನಮ್ಗೊಂದು ಸಂಶಯ ಏನಂದ್ರೆ, ನೀವು ಬೆಳೆದಂತಹ ಏನು ಭತ್ತದ ಇದನ್ನು ಮುಂದಿನ ವರ್ಷಕ್ಕೆ ಅಂತ ತೆಗ್ದಿಡ್ತೀರಾ, ಅಥವಾ ಯಾರಿಗಾದ್ರೂ ಭತ್ತದ ಬಿತ್ತ

0: ಬಿತ್ತನೆ ಬೀಜಕ್ಕೆ ಅಂತ ಕೊಡ್ತೀರಾ? ಹೇಗೆ
1: ಕೇಳ್ತಾರೆ ಕೇಳ್ತಾರೆ, ನಾವು ತೆಗಿತೇವೆ. ಅದು ತೆಗೆಯೋದ್ರಲ್ಲಿ ಕೂಡ ಅದು ಎಲ್ಲಿ ಒಳ್ಳೆ ಫಸಲಿದೆ ಅದನ್ನ ನಡುವಿನಲ್ಲಿ ಹೋಗಿ ಕಟಾವು ಮಾಡಿ ನಮಗೆ ಬೇಕಾದಷ್ಟು ನಾವು ಭತ್ತ ಇಡ್ತೇವೆ ಬೀಜ. ಬೇರೆಯವರು ಕೂಡ ಕೊಂಡೋಗ್ತಾರೆ, ಆದರೆ ಮಷಿನಲ್ಲಿ ಕಟಾವು ಮಾಡೋದ್ರಿಂದ ಮುಂಚೆ ನಾನು ಅದರ ಬೀಜ ತೆಗಿತೇನೆ. ಅದು ಒಳ್ಳೆ ಯಾವ ಏರಿಯಾದಲ್ಲಿ ಒಳ್ಳೆ ಫಸಲು ಬಂದಿದೆ, ತೆನೆ ಒಳ್ಳೆದು ಎಲ್ಲಿ ಉಂಟು ಅದನ್ನು ನೋಡಿ ನಮಗೆ ಬೇಕಾದಷ್ಟೊಂದು 25-50 kg ಬಿತ್ತನೆ ತೆಗೆದು ಇಡ್ತೇನೆ, ನಾನು ಸ್ಟಾಕ್ ಆಗಿ ಇಡ್ತೇನೆ. ಮತ್ತೆ ಮಳೆಗಾಲ ಆರಂಭ ಆದ್ಮೇಲೆ ಕೆಲವರು ಒಂದು ಕೇಳುದುಂಟು, 10-20 kg ಬೀಜ ಕೇಳ್ತಾರೆ, ಇದ್ದರೆ ಕೊಡ್ತೇನೆ. ಬಿತ್ತನೆ ಬೀಜ ಮಾಡೋದ್ರಲ್ಲಿ ಇಳುವರಿ ಕಡಿಮೆ, ಒಂದು 10% ಕಡಿಮೆ. ಚಾಪೆ ನೇಜಿ ನಾವು ನೇಜಿ ನೋಡೋದ್ರಲ್ಲಿ ಜಾಸ್ತಿ ಉಂಟು, ಆದರೆ ಅಷ್ಟೇ ಖರ್ಚು ಉಂಟು. ನನಗೆ ಈಗ ನನ್ನ ಜಾಗದಲ್ಲಿ ನಾನು ಚಾಪೆ ನೇಜಿ ನೋಡಬೇಕಾದ್ರೆ 18-20,000 ಬೇಕು. ಆ 20,000 ಕವರ್ ಆಗ್ಲಿಕ್ಕೆ ನನಗೆ ಕಡಿಮೆ ಅಂದರೆ 6-7 quintal ಭತ್ತವಾಗಬೇಕು. ಕ್ವಿಂಟಲ್ಗೆ 3,000 ಹಿಡಿದ್ರು ಕೂಡ 6 quintal ಭತ್ತ ಆಗಬೇಕು ಜಾಸ್ತಿ. ಬಿತ್ತನೆ ಆದರೆ ನನಗೆ ತೊಂದರೆ ಇಲ್ಲ, ಒಂದು 2-3 quintal ಭತ್ತ ಕಡಿಮೆ ಬಂದರೂ ಕೂಡ ಖರ್ಚು ಕಡಿಮೆ, ನಮಗೆ 18-20,000 ಉಳಿತದೆ ಅಲ್ವಾ?
0: ಅನುಭವದ ಮಾತು.
1: ಅದು ತಂದೆ ಕಾಲದ ನೇಜಿ ನಡ್ತಿದ್ದೇವೆ ನಾವು, ಚಾಪೆ ನೇಜಿ ಅಲ್ಲ, ನೇಜಿ ಹಾಕಿ ಜನಗಳಿಂದ ನೋಡ್ತಿದ್ರು. ಇಳುವರಿ ಜಾಸ್ತಿ ಬರ್ತದೆ, ಆದರೆ ಅಷ್ಟೇ ಖರ್ಚು ಉಂಟು. ಈಗ ಚಾಪೆ ನೇಜಿ ಅದು ಮಷಿನ್ ಉಂಟು, ಅದರಲ್ಲಿ ನೇಜಿ ನೆಡ್ತಾರೆ. ಬಿತ್ತನೆ ಮಾಡಿದ್ರೆ ಆಗುದಿಲ್ಲ ಅಂತೇನಿಲ್ಲ, ನೆಟ್ಟಾಗಿ ಆಗುದಿಲ್ಲ ಅಷ್ಟೇ, ಆದರೆ ಇಳುವರಿ ಬರ್ತದೆ, ಸ್ವಲ್ಪ ಕಡಿಮೆ ಬರ್ಬೋದು, ಅಲ್ಲಿಂದ ಅಲ್ಲಿ ಕವರ್ ಆಗ್ತದೆ.
0: ಮನೆ ಖರ್ಚಿಗೆ ಆದ್ರೂ ಸಾಕಾಗುತ್ತೆ?
1: ಮನೆ ಖರ್ಚಿಗೆ ಬಿಟ್ಟು ನಾವೊಂದು 10 quintal ಅಕ್ಕಿ ಮಾರ್ತೇನೆ ನಾನು. ನಮಗೆ ಮನೆಗೆ ಎಷ್ಟು 5 quintal ನಿಂದ 6 quintal ಇಡುದು, 1 quintal ನಾನು ಅಕ್ಕಿ ಹೀಗೇನೆ ಕೊಡುದು. ಬಂದವರಿಗೆ 10-5 kg ಕೊಂಡೋಗ್ತಾರೆ, ಅದು ಸಾವಯ ಅಂತ ಕೊಂಡೋಗ್ತಾರೆ. ಅದು ಮನೆಗೆ ಇಟ್ಟಂತ 5 quintal ಒಂದು ವರ್ಷದಿಂದ. ಒಂದು ನಾನು ಮಾರ್ಚಲ್ಲಿ ಅಕ್ಕಿ ಮಾಡಿದ್ರೆ ಮಾರ್ಚಲ್ಲಿ ಸ್ಟಾಕ್ ಇಟ್ಟರೆ ಇನ್ನೊಂದು ಮಾರ್ಚ್ ತನಕ ಅಕ್ಕಿ ಬರಬೇಕು ನನಗೆ, ಆ ರೀತಿ ನಾನು ಶೇಖರಣೆ ಮಾಡಿ ಇಡುದು.
0: ಈಗ ಒಂದು ಅಕ್ಕಿಯನ್ನು ಯಾವ ರೀತಿ ಶೇಖರಣೆ ಮಾಡಿಡ್ತೀರಿ?
1: ಅಕ್ಕಿ ಕೂಡ ಶೇಖರಣೆ ಮಾಡುವಾಗ ಒಂದು ಅದರಲ್ಲಿ ಒಂದು ವಿಧಾನ ಉಂಟು, ಹುಳ ಬಿಡದ ಹಾಗೆ ಈ ಕೈಬೇವಿನ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಇದನ್ನು ಅದರ ಗೋಣಿಯ ಚೀಲದೊಳಗೆ ಹಾಕಿ ಇಡುದು. ಅದು ಒಂದು ವರ್ಷ ಆದ ಒಂದು ವರ್ಷ ಇಟ್ಟು ಕೂಡ ಹುಳ ಬೀಳುದಿಲ್ಲ. ಕೈಬೇವಿನ ಸೊಪ್ಪಿಗೆ ಹುಳ ಬೀಳುದಿಲ್ಲ.
0: ನೀವು ಯಾವ ರೀತಿ ಅದನ್ನು ಅಂದ್ರೆ ಯಾವುದರಲ್ಲಿ ಕಾಪಿಟ್ಕೊಳ್ಬೇಕು?
1: ಗೋಣಿ ಚೀಲದಲ್ಲಿ ತುಂಬಿ ಇಡ್ತೇನೆ.
0: ನೇರ ಗೋಣಿ ಚೀಲ?
1: ಹೌದು. ಮಾತ್ರ ಒಂದು, ನಾವು ಮಿಲ್ಲಿನಿಂದ ತಂದ ಮೇಲೆ ಅದನ್ನು 2 ದಿವಸ ಒಣಗಲಿಕ್ಕೆ ಹಾಕಿ ಪುನಃ ಅದನ್ನು ಕ್ಲೀನ್ ಮಾಡ್ತೇವೆ. ಜನಗಳಿಂದ ಅದು ಪುಡೆಪುನ್ ಅಂತ ಹೇಳ್ತಾರೆ, ಯಾಕಂದ್ರೆ ಅದರಲ್ಲಿ ಸಣ್ಣ ಒಂದು ತೆಳು ಒಂದು ತೌಡು ಅಂಶ ಇರ್ತದೆ, ಅದು ನಾವು ಒಣಗಲಿಕ್ಕೆ ಹಾಕುವಾಗ ಅದು ಬಿಡ್ತದೆ. ಬಿಟ್ಟ ಮೇಲೆ ಅದನ್ನು ಒಂದು ತಡಪೆಯಲ್ಲಿ ಇದು ಮಾಡಿ ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಇಡುದು. ಒಂದು ಗೋಣಿದಲ್ಲಿ ಒಂದು 60-70 kg ಅಷ್ಟು ಪ್ಯಾಕ್ ಮಾಡಿ ಇಡುದು. ಅದರ ನಡುವೆ ಕೈಬೇಲೆ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕುದು.
0: ಎಷ್ಟು ಹಾಕಬೇಕಾಗುತ್ತೆ?
1: ಕೈಬೇಲೆ ನಮ್ಮ ಮನೆಯಲ್ಲಿ ಉಂಟು, ಬೇಕಾದಷ್ಟು ಹಾಕ್ಬೋದು. ಎಷ್ಟು ಹಾಕಿದ್ರೆ ಅದರಲ್ಲಿ ಏನು ಹಾಳಾಗುವ ಏನಿಲ್ಲ. ಬೆಳ್ಳುಳ್ಳಿ ಮಾತ್ರ ಸ್ವಲ್ಪ, ಒಂದು ಗೋಣಿಗೆ ಒಂದು ಇದನ್ನು ಹಾಕ್ತೇನೆ. ಕೆಲವರು ಮೆಣಸು ಕೂಡ ಹಾಕ್ತಾರೆ, ನಾನು ಮೆಣಸು ಹಾಕುದಿಲ್ಲ.
0: ಮೊದಲೆಲ್ಲ ಭತ್ತ ಹಾಗೂ ಅಕ್ಕಿಯ ಗೋಣಿಗಳನ್ನು ಒಂದು ಬಿಸಿಯಾಗಿ ಕಾಯ್ದಿರಿಸಲಿಕ್ಕೆ ಒಂದು ಅಟ್ಟ ಉಪಯೋಗ ಆಗ್ತಾ ಇತ್ತು, ಈಗ ಅದಿಲ್ಲ. ಅದನ್ನು ಯಾವ ರೀತಿ ನಾವು ಕಾಪಿಟ್ಕೊಳ್ಳಿಕ್ಕೆ ಆಗ್ತದೆ?
1: ಅದಕ್ಕೆ ಗಾಳಿ ತಾಕಬಾರ್ದು, ಸ್ವಲ್ಪ ಪ್ಯಾಕ್ ಮಾಡಿ ಇಡಬೇಕು. ಏನಾಗುದಿಲ್ಲ, ಡ್ರಮ್ನಲ್ಲಿ ಇಟ್ಟವರು ಇದ್ದಾರೆ ಕೆಲವರು, ಡ್ರಮ್ನ ಒಳಗೆ ಅದು ಕವರ್ ಮಾಡಿ ಇಡ್ತಾರೆ. ನಾವು ಡ್ರಮ್ನಲ್ಲಿ ಅಷ್ಟು ಒಂದು 5 quintal ಹಾಕಿ ಇಡಲಿಕ್ಕೆ ಆಗುದಿಲ್ಲ, ಅದನ್ನು ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಇಡ್ತೇವೆ.
0: ಕೋಣೆಯೊಳಗೆ ಬಂದಾಗಿಡ್ತೇವೆ.
1: ಬಂದೇನಂತಿಲ್ಲ, ಜಾಸ್ತಿ ನಮಗೆ ನೀರಿನ ಪಸೆ ಅದಕ್ಕೆ ತಾಕಬಾರ್ದು, ನೀರಿನ ಅಥವಾ ಹೊರಗಿಂದ ಯಾವುದಾದ್ರೂ ಮೋಯ್ಚರೈಸ್ ಆಗಬಾರ್ದು ಅಷ್ಟೇ. ಒಳಗಿಂದ ಪ್ಲಾಸ್ಟಿಕ್ ಹಾಕಿ ಏನು ಹಾಕುದಿಲ್ಲ, ನಾರ್ಮಲ್ ಗೋಣಿ ಚೀಲದಲ್ಲಿ ತುಂಬಿ ಇಡ್ತೇನೆ.
0: ಸರಿ ಸರಿ, ಈಗ ಒಂದು ಕೃಷಿ ಇಲಾಖೆಯವರು ನಿಮಗೆ ಯಾವ ರೀತಿ ಸಹಾಯ ಮಾಡ್ತಾರೆ, ಅಂದ್ರೆ ನೀವು ಹೋದಾಗ ಅವರ ಜೊತೆಗೆ ಇರುವಂತಹ ಒಂದು ಬಾಂಧವ್ಯವನ್ನು ಹೇಳಿ?
1: ನನ್ನ ಅನುಭವ ಅಂದರೆ, ನಾನು 2008 ಕೃಷಿ ಇಲಾಖೆಗೆ ನಾನು ನೇರ ಸಂಪರ್ಕದಲ್ಲಿದ್ದೇನೆ ನಿರಂತರ. ಅದರಲ್ಲಿ ಕೂಡ ನಾನು ಫಸ್ಟು ಬರುವಾಗ ಕುಲಕರ್ಣಿ ಸರಿದರು, ಈಗ ಅವರು ದೈವದಿನರಾಗಿದ್ದಾರೆ. ಅದ ನಂತರ ಅವರ ಸ್ಟಾಫ್ ಅಲ್ಲಿ ಅನ್ನ ಮೇಡಮ್ ಇರ್ಬೋದು, ವೀಣಾ ಮೇಡಮ್ ಇರ್ಬೋದು, ಸಂಜು ಇರ್ಬೋದು, ಒಳ್ಳೆಯ ನಮಗೆ ಏನು ಬೇಕು ಬಹು ತಕ್ಷಣ ಕೇಳ್ತಾರೆ ಏನು. ಮತ್ತು ಅವರು ಮೇನ್ ಏನಂದರೆ, ಇಂಥ ಸೌಲಭ್ಯ ಉಂಟು, ಏನು ಸೌಲಭ್ಯ ಸಿಗ್ತದೆ ನಿಮಗೆ, ಎಂಥದನ್ನು ನೀವು ಮಾಡ್ಬೋದು. ಕೃಷಿಕರಿಗೆ ತುಂಬ ಪ್ರೋತ್ಸಾಹ ಮಾಡ್ತಾರೆ, ಮನೆಗೆ ಮನೆಗೆ ವಿಸಿಟ್ ಕೊಡ್ತಾರೆ. ಮತ್ತು ಏನು ಕೃಷಿ ಇಲಾಖೆಯಿಂದ ಏನು ಸೌಲಭ್ಯ ನಿಮಗೆ ಸಿಗ್ತದೆ ಅದನ್ನು ನೀವು ಹೇಗೆ ಉಪಯೋಗ ಮಾಡಬಹುದು ಅದನ್ನೆಲ್ಲ. ಮತ್ತು ನಮಗೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬೆಳ್ತಂಗಡಿಯಲ್ಲಿ ಆಗ್ಬೋದು ಅಥವಾ ಮಂಗಳೂರಿನಲ್ಲಿ ಯಾವುದು ಕೃಷಿದು ಮೇಳ ಇರುವಾಗ ಅಥವಾ ಕೃಷಿ ಸಂಬಂಧ ಏನೋ ವಿಚಾರ ಇದ್ದರೆ ಅವರು ಹೇಳ್ತಾರೆ ನಮಗೆ, ಬನ್ನಿ ಅಲ್ಲಿ ಹೋಗಿ ನಮಗೆ ಅವರ ಅನುಭವ, ಮತ್ತು ಕೃಷಿ ವಿಜ್ಞಾನಿಗಳು ಅವರು ಅವರ ಅನುಭವ ಹೇಳ್ತಾರೆ, ಯಾವ ಯಾವ ರೋಗ ಬಂದರೆ ಏನೇನು ಮಾಡಬೇಕು, ಹೇಗೆ ಎಲ್ಲ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಕೃಷಿ ಇಲಾಖೆದವರು ತುಂಬ ಸಪೋರ್ಟ್ ಮಾಡ್ತಾರೆ, ಇದರಲ್ಲಿ ಏನು ಡೌಟ್ ಇಲ್ಲ.
0: ತುಂಬ ಸಂತೋಷ ಸರ್. ಈಗ ನೀವು ಗಲ್ಫಿನಲ್ಲಿ ಇದ್ದುಕೊಂಡು ಮರಳಿ ನಿಮ್ಮ ಭೂಮಿಗೆ ಬಂದು ಕೃಷಿಯನ್ನು ಮಾಡಿದ್ದರಿಂದ ನಿಮ್ಮಲ್ಲೇ ಆದಂತಹ ಒಂದು ಪರಿವರ್ತನೆ ಏನು?
1: ಗಲ್ಫ್ನಲ್ಲಿ ಹಣ ಮಾಡ್ಬೋದು, ಮೇನ್ ಅಂದರೆ ಗಲ್ಫ್ನಲ್ಲಿ ನಾವು ಕೆಲಸ ಮಾಡಿ ಹಣ ಮಾಡ್ಬೋದು, ಆದರೆ ಇಲ್ಲಿ ಸಿಗುವ ಸಂತೋಷ ತೃಪ್ತಿ ಅದು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮಗೆ ತಾಳ್ಮೆ ಇರಬೇಕು. ಮತ್ತೆ ಮೇನ್ ಏನಂದರೆ, ನಾವು ಕೃಷಿ ಮಾಡಿದ ನಂತರ ಒಂದು ಯಾವುದಾದ್ರು ಗಿಡ ನೆಟ್ಟು ಅದರಲ್ಲಿ ಒಂದು ಹಣ್ಣು ಬಿಡುವಾಗ ಆಗುವ ಸಂತೋಷ ಎಷ್ಟು ಸಂಬಳ ಸಿಕ್ಕಿದ್ರು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಭತ್ತ ಮಾಡೋ ಉದ್ದೇಶವೇ ಅದು, ಯಾಕಂದರೆ ಅದು ಒಂದು ದಿನಕ್ಕೆ ಒಂದು ಬೆಳಿಗ್ಗೆ ಒಂದು ಸಾಯಂಕಾಲ ಆ ಬದಿಗೆ ನಾನು ಒಂದು ರೌಂಡ್ ಹೋಗಿ ಸುತ್ತಾಡಿಕೊಂಡು ಬರುವಾಗ ಸಿಗುವ ನೆಮ್ಮದಿ, ಮತ್ತೆ ನಮ್ಮ ಹೆಲ್ತ್

0: ತುಂಬಾ ಒಳ್ಳೆಯದು.
1: ಯಾಕಂದ್ರೆ ನಾವು ಹೋಗುವಾಗ ಒಂದು ಅರ್ಧ ಗಂಟೆ ಆದರೂ ನನಗೆ ಬೇಕು ಒಂದು ಒಂದೊಮ್ಮೆ ಒಂದು ರೌಂಡ್ ಹೊಡೆಯಲಿಕ್ಕೆ. ಎಲ್ಲ ದಿನಕ್ಕೆ ಒಮ್ಮೆ ಆದರೂ ನಾನು ಕಂಪಲ್ಸರಿ ಬೆಳಿಗ್ಗೆ 7 ಗಂಟೆ ಎದ್ದು ಹೋಗ್ತೇನೆ ಹೊಲ ಬದಿಗೆ ತೋಟಕ್ಕೆ ಎಲ್ಲ ಹೋಗಿ ರೌಂಡ್ ಹೊಡೆಯುವಾಗ 8 ಗಂಟೆ ಆಗ್ತದೆ. ಎಲ್ಲ ಮೇ ಬೆವರ್ತದೆ, ಯಾವ ಎಕ್ಸಸೈಸ್ ಕೂಡ ನಮಗೆ ಬೇಡ, ಬಿಸಿಲು ಬೀಳ್ತದೆ. ಅದರಿಂದ ನಮಗೆ ಕೂಡ ಪ್ರಯೋಜನ ಇದೆ. ಮತ್ತೆ ಮೇನ್ ಏನಂದ್ರೆ ನಮಗೆ ನಾವು ಹಾಕಿದ ಗಿಡದಲ್ಲಿ ಹಣ್ಣು ಹಂಪಲು ಆಗುವಾಗ ಸಿಗುವ ತೃಪ್ತಿ ಸಂತೋಷ. ಮತ್ತೆ ಯಾರು ಕೂಡ ಮನೆಗೆ ಬಂದರೆ ನಮ್ಮಲ್ಲಿ ಯಾವ ಹಣ್ಣು ಹಂಪಲಿದ್ರೆ ಎಲ್ಲರಿಗೆ ಪಪ್ಪಾಯ ಆಗಿರ್ಬೋದು, ಪೇರಳೆ ಆಗ್ಬೋದು, ಚಿಕ್ಕು ಆಗ್ಬೋದು, ಈ ಸಲ ರಂಬುಟನ್ ಆಗ್ಬೋದು, ಮ್ಯಾಂಗೋಸ್ಟನ್ ಆಗಿರ್ಬೋದು, ಅನಾನಸು ನನಗೆ ತುಂಬಾ ಅನಾನಸ್ ಆಗ್ತದೆ. ಸೊ ಅದು ಕೊಡುವಾಗ ಒಂದು ತೃಪ್ತಿ. ಅದರ ಒಟ್ಟೊಟ್ಟಿಗೆ ನನ್ನ ಜೇನು ಕೂಡ ಉಂಟು, ತೋಟಗಾರಿಕೆಗಳಿಗಿಂತ ಸಿಕ್ಕಿದೆ. ಅದು ನಾನು ಜೇನುಗೋಸ್ಕರ ಮಾಡಿದ್ದಲ್ಲ, ನನಗೆ ಪರಾಗಸ್ಪರ್ಶವಾಗಿ ಇಳುವರಿ ಜಾಸ್ತಿ ಆಗಬೇಕಂತ ನಾನು ಜೇನು ಕೂಡ ಸಾಕಿದ್ದೇನೆ. ಅದರಲ್ಲಿ ಕೂಡ ನಾನು ಮುಜ್ಜಂಟಿ ಸಣ್ಣ ಅದು ನಾನು ಮನೆಯಲ್ಲೇ ಮಾಡಿದ್ದೇನೆ. ಈಗ ಒಂದು 4-5 ಗೂಡು ಅದು ಉಂಟು ನನಗೆ. ಅದು ಹೂ ಗಿಡಗಳಿಗೆ ಹೋಗಿ ಪರಾಗಸ್ಪರ್ಶ ಮಾಡಿ ಅದರಲ್ಲಿ ಕೂಡ ನನಗೆ ಜೇನು ಸುಪ್ಪ ಸಿಗ್ತದೆ. ಗೂಡು ಮಾಡಿ ಅದರಲ್ಲಿ ಕೂಡ ನಾನು ಇಟ್ಟಿದ್ದೇನೆ, ಅದರ ಕೂಡ ನಮಗೆ ಜೇನು ಸಿಗ್ತದೆ. ಜೇನು ಸಿಕ್ಕಿದ್ದಕ್ಕಿಂತ ಜಾಸ್ತಿ ಇಳುವರಿ ಜಾಸ್ತಿ ಆಗ್ತದೆ. ತೆಂಗು ಆಗ್ಬೋದು, ಅಡಿಕೆ ಆಗ್ಬೋದು, ಅಥವಾ ರಾಮ್ಬುಟಾನ್ ಎಲ್ಲ ಹಣ್ಣು ಹಂಪಲುಗಳಿಗೆ ತುಂಬಾ ಉಪಕಾರಿ ಆಗ್ತದೆ. ಅದಕ್ಕೆ ಕೂಡ ಒಂದು ಆಹಾರ ಆಗ್ತದೆ, ನಮಗೆ ಕೂಡ ಸ್ವಲ್ಪ ಇಳುವರಿ ಜಾಸ್ತಿ ಆಗ್ತದೆ.
2: ತಮ್ಮ ಒಂದು ಅನುಭವದಲ್ಲಿ ಒಂದು ಉತ್ತಮ ಉದ್ಯೋಗವನ್ನು ಬಿಟ್ಟು ತಾವಿಲ್ಲಿ ಬರುವಾಗ ಒಂದು ಅನುಭವಿಸಿದಂತಹ ಅಂದ್ರೆ ಅದು ಎಲ್ಲ ಹೊಸದು ನೋಡಿ, ಅಂತಹ ಸಮಯದಲ್ಲಿ ತಾವು ಯಾವ ರೀತಿಯಲ್ಲಿ ತಮ್ಮನ್ನು ತಾವೇ ಮಾನಸಿಕವಾಗಿ ಗಟ್ಟಿ ಮಾಡಿಕೊಂಡ್ರಿ, ಇದರ ಬಗ್ಗೆ ಹೇಳಿ.
1: ನಾನು 2008 ಬಿಡುವಕ್ಕೆ ಮುಂಚೆ 2 ವರ್ಷದಿಂದ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ. ನಾನು ಊರಿಗೆ ಹೋದ ಮೇಲೆ ತಿಂಗಳಿಗೆ ಹಣ ಬರಬೇಕಾದ್ರೆ ಕೃಷಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ಲಸ್ ನನಗೆ ತಿಂಗಳಿಗೆ ಖರ್ಚಿಗೆ ಬರಬೇಕು, ಪ್ಲಸ್ 2 ಮಕ್ಕಳು ನನಗೆ, ಒಂದು ಹೆಣ್ಣು ಒಂದು ಗಂಡು, ಅವಾಗ ಎಜುಕೇಷನ್ ಕೊಡ್ಲಿಕ್ಕುಂಟು. ಅದೆಲ್ಲ ನಾನು 2 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೆ. ಆ 2 ವರ್ಷ ಪ್ಲಾನ್ ಮಾಡಿ ಒಳ್ಳೆ ಸಂಬಳ ನನಗಿತ್ತು, ನನಗೆ ಕಂಪನಿ ಕೆಲಸ ಬಿಡಲಿಲ್ಲ. ನನಗೆ ರಜೆಯಲ್ಲಿ ಹೋಗ್ಲಿಕ್ಕೆ ಹೇಳಿದ್ರು, ನಾನು ಏನು ಹೇಳಿಲ್ಲ, ರಜೆಯಲ್ಲಿ ಬಂದೆ. ರಜೆಯಲ್ಲಿ ಬಂದ ಮೇಲೆ ನಾನು ಹೋಗ್ಲಿಲ್ಲ, ಕಂಪನಿಯವರು ನನ್ನ ಜನರಲ್ ಮ್ಯಾನೇಜರ್ ಮನೆಗೆ ಕಳಿಸಿದ್ದಾರೆ, ನನಗೆ ನೋಡ್ಲಿಕ್ಕೆ ಅಷ್ಟು ಇನ್ಕಮ್ ನಿಮಗೆ ಸಿಗ್ತದೆ, ಅಷ್ಟು ಸಂಬಳ ಇರುವಾಗ ನೀನು ಕೆಲಸ ಬಿಟ್ಟು ಬಂದಿದ್ದಿ. ನನ್ನ ಮಿಸ್ಸಸ್ ಹೇಳಿದ್ರು, ನಿಮ್ಮ ಫ್ಯಾಮಿಲಿನ ಅಲ್ಲಿ ಕರ್ಕೊಂಡು ಬನ್ನಿ, ನಿಮ್ಗೆ ಎಷ್ಟು ಬೇಕಾದ ಸಂಬಳ, ಏನು ಬೇಕು ನಿಮಗೆ, ಎಂತ ಫೆಸಿಲಿಟಿ ಬೇಕು ನಾನು ಕೊಡ್ತೇನೆ ಅಂತ. ನಾನು ಏನು ಹೇಳಿಲ್ಲ, ನಾನು ಸ್ವಲ್ಪ ಸ್ವಲ್ಪ 2008-09 ಸ್ವಲ್ಪ ಸ್ವಲ್ಪ ಸ್ವಲ್ಪ ಅಗ್ರಿಕಲ್ಚರ್ನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಬಂದೆ. ಆವಾಗ ನನ್ನ ಕ್ಲೋಸ್ ಸರ್ಕಲ್ನಲ್ಲಿದ್ದು ನನಗೆ ತುಂಬ ತಮಾಷೆ ಮಾಡಿದ್ದಾರೆ, ಎಂತ ಮರೆ ಅಷ್ಟು ಒಳ್ಳೆ ಜಾಬ್ ಇತ್ತು, ಎಸ್ ಸಿಯಲ್ಲಿ ಕೆಲಸ, ನಿಮಗೆ ಅಷ್ಟೊಳ್ಳೆ ಕೆಲಸ ಬಿಟ್ಟು ನೀವು ಊರಲ್ಲಿ ಬಂದು ಈಗ ಈ ಎಲ್ಲ ಗಿಡ ನಟ್ಟು ನಿಮಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು. ಈಗ ಅವರೇ ನನಗೆ ಬಂದು ತೋಟ ನೋಡಿ ಹೋಗ್ತಾರೆ, ನೀನು ಆಗ್ಬೋದು ಮಾರೆ. ಸಾಧಿಸಿ ತೋರಿಸಿದ್ದೇನೆ, ಯಾಕಂದರೆ ನನಗೆ ಅದೊಂದು ಛಲ ಇತ್ತು, ಮತ್ತೊಂದು ಹಠ, ಮತ್ತೆ ನನಗೆ ಗಿಡದ ಮೇಲೆ ಪ್ರೀತಿ ಉಂಟು ಒಂದು ತರದ. ನನಗೆ ಒಂದು ಅದರಲ್ಲಿ ಹಣ್ಣು ಆಗ್ತದೆ ಇಲ್ವೋ ಅದು ಬೇರೆ ವಿಷಯ, ಆದ್ರೆ ಆಗಿದೆ. ಭೂಮಿ ತಾಯಿ ನಮ್ಮ ಋಣ ಇಡುದಿಲ್ಲ, ಸ್ವಲ್ಪ ಲೇಟ್ ಆಗ್ಬಹುದು. ಅದರ ಮೇಲೆ ನಾನು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟೆ, ಮಗ ಕೂಡ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಅವನಿಗೆ ಕೂಡ ನಾನು ಕೃಷಿಯಲ್ಲಿ ಬೇಕಾದಷ್ಟು ಅವನಿಗೆ ಇದು ಮಾಡ್ತಾ ಇದ್ದಾನೆ, ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ. ನೀನು ಮಾಡಬೇಕು ಕೃಷಿಯಲ್ಲಿ ಒಳ್ಳೆಯದು, ಕೈ ಕೆಳಗೆ ಕೆಲಸ ಮಾಡ್ಬೇಕಂತಿಲ್ಲ, ಇಂಜಿನಿಯರಿಂಗ್ ನೀನು ಮಾಡು. ಆದ್ರೂ ಕೂಡ ಕೃಷಿಯಲ್ಲಿ ಸಿಗುವ ಒಂದು ತೃಪ್ತಿ ಅದು ಬೇರೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಣ ನೀವು ಕೊಟ್ಟು ಏನಾದ್ರು ಪರ್ಚೇಸ್ ಮಾಡಬಹುದು, ಅದು ತೃಪ್ತಿ ಮತ್ತೆ ನಿದ್ದೆ. ನಾನು ಸಾಯಂಕಾಲ 9:30 ಒಳಗೆ ನಾನು ಮಲಗಿ ಆಗ್ತದೆ, ಬೆಳಿಗ್ಗೆ 5 ಗಂಟೆಗೆ ಎಚ್ಚರಿಕೆ ಆಗ್ತದೆ, ನನಗೆ ಎಲ್ಲರ ಬೇಡ ಏನು ಬೇಡ. 6 ಗಂಟೆಯೊಳಗೆ ನಾನು ಕೆಲಸ ಮಾಡಿ 7 ಗಂಟೆಗೆ ನಾನು ನನ್ನ ಹೊಲ ಗದ್ದೆಗಳಿಗೆ ನಾನು ಹೋಗ್ತೇನೆ. ಪ್ರತಿ ದಿವಸ ಸಾಯಂಕಾಲ ಟೈಮ್ ಸಿಗದಿದ್ರು ಬೆಳಿಗ್ಗೆ 7-7 ಗಂಟೆ ನಾನು 1 ಗಂಟೆ ನನಗೆ ಇಡೀ ತೋಟ ಇಡೀ ಗದ್ದೆ ತಿರುಗಬೇಕು.
2: ಶುದ್ಧವಾದ ಗಾಳಿ
1: ಎಕ್ಸಸೈಸ್ ಸಿಗ್ತದೆ. ಮತ್ತೆ ನಮ್ಮದು ಲೆವೆಲ್ ಭೂಮಿ ಅಲ್ಲ, ಇಳಿಜಾರು ಅದನ್ನು ಏನು ಸಮತಟ್ಟು ನಾನು ಮಾಡಲಿಲ್ಲ. ಎಲ್ಲದರಲ್ಲಿ ನೀರು ಇಂಗಿಕೆ ಆಗ್ತದೆ, ಗುಂಡಿಯಲ್ಲಿ ನೀರು ನಿಲ್ತದೆ, 1-2 ತಿಂಗಳು ನೀರು ನಿಲ್ತದೆ, ಅದು ನಮ್ಮ ಭೂಮಿಗೆ ಇಂಗಿಕೆ ಆಗ್ತದೆ.
2: ಸರ್, ಈಗೊಂದು ಯುವ ಜನತೆಗೆ ಕೃಷಿಯಿಂದ ವಿಮುಖವಾಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ನಾನು ಯುವಜನಿಗೆ ಏನು ಹೇಳ್ತಿದ್ದಾರೆ, ಕೃಷಿ ಇಲಾಖೆಯಿಂದ ಬೇಕಾದಷ್ಟು ಪ್ರೋತ್ಸಾಹ ಮತ್ತೆ ಗೌರ್ಮೆಂಟ್ನಿಂದ ಸೌಲಭ್ಯಗಳು ಸಿಗ್ತವೆ. ಏನಾದರೂ ಮಾಡಬೇಕಾದ್ರೆ ಕೃಷಿ ಇಲಾಖೆಗೆ ಸಂಪರ್ಕ ಮಾಡಿ ಒಳ್ಳೆ ರೀತಿಯ ಅವರಿಗೆ ಸ್ಪಂದನೆ ಮಾಡ್ತಾರೆ. ನಿಮಗೆ ಯಾವ ಥರ ಬೇಕು ಅವರು ಬರ್ತಾರೆ, ನಿಮ್ಮ ಜಾಗ ನೋಡಲಿಕ್ಕೆ, ಏನನ್ನು ಇದರಲ್ಲಿ ಬೆಳೆಸಬಹುದು, ಹೇಗೆ ಇಂಪ್ರೂವ್ಮೆಂಟ್ ಮಾಡಬಹುದು, ನೀರಿನ ಸೌಲಭ್ಯ ಆಗಲಿ, ಕೃಷಿ ಹೊಂಡ ಆಗಲಿ, ಅದಕ್ಕೆ ಬೇಕಾದ ಟಾರ್ಪಲ್ ವ್ಯವಸ್ಥೆ ಆಗಲಿ, ಮೀನು ಸಾಕಾಣಿಕೆ ಬೇಕಾದರೆ ಮೀನಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ, ಎಲ್ಲ ರೀತಿಯ ಸಹಕಾರ ಕೃಷಿ ಇಲಾಖೆಯವರು ಕೊಡ್ತಾರೆ. ತೋಟಗಾರಿಕೆಯನ್ನು ಕೊಡ್ತದೆ ಕೃಷಿ ಇಲಾಖೆಯಿಂದ, ಸ್ಪೆಷಲ್ ಕೃಷಿ ಇಲಾಖೆಯಿಂದ. ಯಾವ ಹಣ್ಣು ಹಂಪಲು ಗಿಡ ಹಾಕಿದರೆ ಹೇಗೆ ಮಾಡಬಹುದು, ಅಡಿಲು ಬಿಡಬಾರ್ದು, ಮತ್ತೆ ನೀರು ಇಂಗಿಸಿಕೆಯಲ್ಲಿ ಹೇಗೆ ನೀವು ಕೃಷಿ ಹೊಂಡ ಮಾಡಿ ನೀರನ್ನು ಡ್ರಿಪ್ ಮೂಲಕ ನೀವು ಕೊಡಬಹುದು, ಅದಕ್ಕೆ ಬೇಕಾದ ಸೌಲಭ್ಯಗಳನ್ನು ಕೊಡ್ತಾರೆ, ಟಾರ್ಪಲಿಂಗ್ ಕೊಡ್ತಾರೆ. ನಾನು ಕೃಷಿ ಇಲಾಖೆಯಿಂದ 2 ಕೃಷಿ ಹೊಂಡ ನಾನು ಸೌಲಭ್ಯದಿಂದ ಪಡೆದಿದ್ದೇನೆ. 2 ಕೃಷಿ ಹೊಂಡ ನನ್ನ ಹತ್ರ ಇದೆ, 2 ಓಪನ್ವೆಲ್ ಇದೆ, ಬಾವಿಗಳು 3 ಬಾವಿ ನನ್ನ ಹತ್ರ ಇದೆ, 2 ಬೋರ್ವೆಲ್ ಇದೆ. ಆದಷ್ಟು ನಾನು ಭೂಮಿಗೆ ನೀರು ಇಂಗಿಸ್ತಾ ಇದ್ದೇನೆ, ಬೋರ್ವೆಲ್ಗೆ ಕೂಡ ನೀರು ಮರುಪೂರಣೆ ಮಾಡ್ತಾ ಇದ್ದೇನೆ. ನಾನು ಸೊ ಕೃಷಿಗೆ ಬನ್ನಿ, ಅದರಲ್ಲಿ ಸಿಗುವ ಒಂದು ತೃಪ್ತಿ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಣ ನೀವು ಕೆಲಸ ಮಾಡುವಾಗ ಜಾಸ್ತಿ ಸಿಗ್ಬೋದು, ಆದರೆ ಇದರಲ್ಲಿ ನಿಮಗೆ ಸ್ಪೆಷಲಿ ವ್ಯಾಯಾಮ ಮತ್ತು ನಿಮ್ಮ ಹೆಲ್ತ್, ಗಾಳಿ ಶುದ್ಧವಾದ ಗಾಳಿ ನಿಮಗೆ ಸಿಗ್ಬೋದು. ಸೊ ಸ್ವಲ್ಪ ಯೋಚನೆ ಮಾಡಿ ಕೃಷಿ ಇಲಾಖೆಯಿಂದ ಸಿಗುವ ಸೌಲಭ್ಯವನ್ನು ಪಡೆದು ಕೃಷಿಗೆ ಆದಷ್ಟು ಒತ್ತು ಕೊಡಬೇಕಂತ ನನ್ನ ಒಂದು ಕೋರಿಕೆ.
2: ಸರಿ.

0: ಇವಾಗ ಯಾರಿಗಾದರೂ ನಿಮ್ಮನ್ನು ಸಂಪರ್ಕಿಸಬೇಕು ಅಂತ ಇದ್ದಲ್ಲಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ಶೇರ್ ಮಾಡಬಹುದಾ?
1: 9481844855.
0: ತುಂಬಾ ಸಂತೋಷ ಇಗ್ನಿಷಸ್ ಸರ್, ತಾವು ಗಲ್ಫಿನಲ್ಲಿ ಇದ್ದುಕೊಂಡು ಉದ್ಯೋಗ ಬಿಟ್ಟು ಕೃಷಿಗೆ ಮರಳಿ ತಮ್ಮ ಹಿರಿಯರಿಂದ ಬಂದಂತಹ ಭತ್ತದ ಗದ್ದೆಗಳನ್ನು ಹಡಿಲು ಬಿಡದೆ ಪ್ರತಿ ವರ್ಷವೂ ಒಂದು ಉಳುಮೆ ಮಾಡಿ ಬಿತ್ತನೆ ಮಾಡಿ ಅದೇ ಕೃಷಿಯಲ್ಲಿ ಖುಷಿ ಕಂಡುಕೊಂಡು ಜೀವನ ನಡೆಸ್ತಾ ಇದ್ದೀರಿ. ತಮ್ಮೆಲ್ಲ ಅನುಭವಗಳನ್ನು, ಅದರಲ್ಲೂ ಸರ್ಕಾರದ ಯೋಜನೆಗಳನ್ನು, ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ಅವರ ಜೊತೆ ನಿಕಟ ಸಂಬಂಧವನ್ನು ಇಟ್ಟುಕೊಂಡು ಕೃಷಿ ಮಾಡ್ತಾ ಇದ್ದೀರಿ. ಇದು ಎಲ್ಲ ಕೃಷಿಕರಿಗೂ ಪ್ರೇರಣೆ ಆಗಲಿ. ತಮ್ಮ ಭತ್ತದ ಗದ್ದೆಗಳನ್ನು ಹಡಿಲು ಬಿಡದೆ ಎಲ್ಲರೂ ಈ ರೀತಿ ಕೃಷಿ ಮಾಡಲಿ ಅಂತ ನಮ್ಮದು ಸಹ ಆಶಯ. ಇದುವರೆಗೆ ಬಂದು ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು.
2: ಇದುವರೆಗೆ ಮೂಡಬಿದರೆ ಪುಚ್ಚಮೊಗರುವಿನ ಇಗ್ನೇಷಿಯಸ್ ಲೋಬೋ ಅವರ ಭತ್ತದ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಜನಿ ಭಟ್, ಕಾರ್ಯಕ್ರಮ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಳತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
6: ಕಿಸಾನ್ ವಾಣಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಧಾರಣೆಗಳನ್ನು ಕೇಳೋಣ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರಿಂದ 55,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 47,500 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 32,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರಿಂದ 16,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 28,000 ರಿಂದ 35,000 ರೂಪಾಯಿ, 2ನೇ ವರ್ಗ 1,000ಕ್ಕೆ 22,000 ರಿಂದ 30,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 4,600 ರಿಂದ 5,500 ರೂಪಾಯಿ,

0: ಕಟ್ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,500 ರೂಪಾಯಿ, ಐಆರ್ಎಚ್ ಕ್ವಿಂಟಾಲಿಗೆ 3,800 ರಿಂದ 4,500 ರೂಪಾಯಿ. ಭತ್ತ ಆಮದು ಕ್ವಿಂಟಾಲಿಗೆ 2,350 ರಿಂದ 2,550 ರೂಪಾಯಿ. ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 ರಿಂದ 5,400 ರೂಪಾಯಿ, ಕೆಂಪು 4,500 ರಿಂದ 5,000 ರೂಪಾಯಿ, ಕಪ್ಪು ಕ್ವಿಂಟಾಲಿಗೆ 5,000ರಿಂದ 5,500 ರೂಪಾಯಿ. ಮೆಣಸು ಕ್ವಿಂಟಾಲಿಗೆ 17,000ರಿಂದ 24,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 13,000ರಿಂದ 67,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000ರಿಂದ 14,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000ರಿಂದ 6,500 ರೂಪಾಯಿ, ಕದಳಿ 6,000ರಿಂದ 7,500 ರೂಪಾಯಿ, ಗಾಳಿ 6,000ರಿಂದ 6,500 ರೂಪಾಯಿ, ನೇಂದ್ರ ಕ್ವಿಂಟಾಲಿಗೆ 7,000ರಿಂದ 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು.
1: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ.

ಇದುವರೆಗೆ ಎಸ್ ಶಂಕರ್ ಹಾಡಿರುವ ಭಕ್ತಿಗೀತೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ. 18 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIRಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ISSF ಶೂಟಿಂಗ್ ಸ್ಪರ್ಧೆ. 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ವಾರ್ತೆಗಳ ವಿವರ. ಲೋಕಸಭೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿ ತರಲು ಉದ್ದೇಶಿಸಿದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೆ ಒಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು

0: ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದಿನನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನವು ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳ ಒಳಗೆ ಅಪರಾಧಿಗಳ ತನಿಖೆಗಳನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ತಿಂಗಳ ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯನ್ನು ಮಂಡಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಹೊಸ ಶಾಸನವು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಆಳವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ದೇಶದ ಯುವಕರ ಭವಿಷ್ಯದೊಂದಿಗೆ ಯಾರಿಗೂ ರಾಜಿ ಮಾಡಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಲ್ಪವನ್ನು ಇದು ಪುನರುಚ್ಚರಿಸುತ್ತದೆ. ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಮತ್ತು ಪುನಃ ಸ್ಥಾಪಿಸಲು ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಈ ತಿದ್ದುಪಡಿಯನ್ನು ಮಂಡಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ E0 FIR ನೋಂದಾಯಿಸುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಪರಿಚಯಿಸಿದೆ. E0 FIR ಅಡಿಯಲ್ಲಿ 12,000 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ವಿಶೇಷವಾಗಿ ಸೈಬರ್ ಹಣಕಾಸು ವಂಚನೆ ಪ್ರಕರಣಗಳಲ್ಲಿ E0 FIR ನೋಂದಾಯಿಸಲು ಕೇಂದ್ರ ಸರ್ಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವೇದಿಕೆ ಒದಗಿಸಿದೆ ಎಂದು ಅವರು ಹೇಳಿದ್ದಾರೆ. ಈ ವ್ಯವಸ್ಥೆಯ ಅಡಿಯಲ್ಲಿ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ನಲ್ಲಿ ಅಥವಾ ಸಹಾಯವಾಣಿ 1019 ಮೂಲಕ ನಿರ್ದಿಷ್ಟ ಆರ್ಥಿಕ ನಷ್ಟದ ಮಿತಿಯನ್ನು ಒಳಗೊಂಡಿರುವ ದೂರುಗಳನ್ನು ದಾಖಲಿಸಲಾಗುತ್ತದೆ. ಇದು ಸ್ವಯಂಚಾಲಿತವಾಗಿ E0 FIR ನೋಂದಣಿಗೆ ಕಾರಣವಾಗುತ್ತದೆ. ನಂತರ ಅದನ್ನು ತಕ್ಷಣವೇ ಸಂಬಂಧಿತ ಪ್ರಾದೇಶಿಕ ಸೈಬರ್ ಅಪರಾಧ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಶೂನ್ಯ FIR ನಿಯಮಿತ FIR ಆಗಿ ಪರಿವರ್ತಿಸಲು ದೂರುದಾರರು 3 ದಿನಗಳಲ್ಲಿ ಆಯಾ ಪೊಲೀಸ್ ಠಾಣೆಗೆ ಭೇಟಿ ನೀಡಬೇಕಾಗುತ್ತದೆ ಎಂದು ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ 2 ಗಂಟೆಗೆ ಸದನ ಸಭೆ ಸೇರಿದಾಗ ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವ ಜಿತಿನ್ ರಾಮ್ ಮಾಂಝಿ ಮಾತನಾಡಿ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯನ್ನು ಪರಿಚಯಿಸುವ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ವಿರುದ್ಧದ ಪೊಲೀಸ್ ಕ್ರಮದ ಕುರಿತು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲ ಮುಂದುವರೆದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ನಾಳೆಗೆ ಮುಂದೂಡಿದರು. 18 ಕಡಿಮೆ ವಯಸ್ಸಿನ ಯಾವುದೇ ಕ್ರಿಮಿನಲ್ ದಾಖಲೆಗಳು ಇಲ್ಲದ ವಿದ್ಯಾರ್ಥಿ ಪ್ರತಿಭಟನಾಕಾರರನ್ನು ಬಿಡುಗಡೆ ಮಾಡಲು ಸುಪ್ರೀಂಕೋರ್ಟ್ ಆದೇಶಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನ್ಯಾಯಾಲಯ ಅಧಿಕಾರಿಗಳಿಗೆ ಸೂಚಿಸಿದೆ. ಕಳೆದ ವಾರ ನಡೆದ ವಿದ್ಯಾರ್ಥಿ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಆಗಿರುವ ಗಾಯಗಳ ಆರೋಪಗಳ ಬಗ್ಗೆ ನ್ಯಾಯಯುತ ಮತ್ತು ಸ್ವತಂತ್ರ ತನಿಖೆಯ ಅಗತ್ಯವಿದೆ ಎಂದು ನ್ಯಾಯಾಲಯ ಹೇಳಿದೆ. ಪ್ರತಿಭಟನೆಗಳ ಸಮಯದಲ್ಲಿ ಪೊಲೀಸ್ ಬಲವನ್ನು ಅತಿಯಾಗಿ ಬಳಸಲಾಗಿದೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಹಲವು ಮಧ್ಯಂತರ ನಿರ್ದೇಶನಗಳನ್ನು ನೀಡಿತು. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂತಹ ಜೆ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡ ನ್ಯಾಯಪೀಠ ಪ್ರತಿಭಟನೆಗಳು ನಡೆದ ಎಲ್ಲಾ ರಾಜ್ಯಗಳು, ಸಿಸಿಟಿವಿ ದೃಶ್ಯಾವಳಿಗಳು, ಡ್ರೋನ್ ರೆಕಾರ್ಡಿಂಗ್ಗಳು, ಬಾಡಿ ಕ್ಯಾಮೆರಾ ದೃಶ್ಯಾವಳಿಗಳು, ವೈರ್ಲೆಸ್ ಸಂವಹನ ದಾಖಲೆಗಳು, PCR ದಾಖಲೆಗಳು ಮತ್ತು ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಇತರ ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನಿರ್ದೇಶಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟ್ರಪತಿ ಭವನದಲ್ಲಿ ತಮ್ಮ 4 ವರ್ಷಗಳ ರಾಷ್ಟ್ರಪತಿ ಆಡಳಿತವನ್ನು ಪೂರ್ಣಗೊಳಿಸಿದ ವಿಶೇಷ ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು 5 ಸ್ಮರಣಾರ್ಥ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ

0: ಮುರ್ಮು ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ಯುವಕರು ನೈತಿಕ ಮೌಲ್ಯಗಳಲ್ಲಿ ಬೇರೂರಲು ಹಾಗೂ ರಾಷ್ಟ್ರ ಮತ್ತು ಸಮಾಜದ ಪ್ರಗತಿಗೆ ಕೆಲಸ ಮಾಡಲು ಪ್ರೋತ್ಸಾಹಿಸಲಾಗಿದೆ ಎಂದು ಹೇಳಿದರು. ಮಹಿಳೆಯರು ಸ್ವಾವಲಂಬಿಗಳಾಗಲು ಮತ್ತು ಆತ್ಮವಿಶ್ವಾಸದಿಂದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುವಂತೆ ಅವರು ಸಲಹೆ ನೀಡಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಉನ್ನತ ಹುದ್ದೆಯನ್ನು ನಮ್ರತೆ, ಬುದ್ಧಿವಂತಿಕೆ ಮತ್ತು ಬದ್ಧತೆಯಿಂದ ಶ್ರೀಮಂತಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಶಾಸಕಾಂಗ ಚುನಾವಣೆಗಳನ್ನು ಪಾಕಿಸ್ತಾನ ತನ್ನ ಅಕ್ರಮಗಳನ್ನು ಮರೆಮಾಚಲು ಮತ್ತು ಈ ಪ್ರದೇಶದಲ್ಲಿನ ತನ್ನ ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮರೆಮಾಚಲು ಮಾಡಿದ ಪ್ರಯತ್ನ ಎಂದು ಭಾರತ ಟೀಕಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾದ ಭಾಗಗಳಾಗಿವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಸಾಮೂಹಿಕ ಪ್ರತಿಭಟನೆಗಳು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಈ ರೀತಿಯ ಪ್ರತಿಭಟನೆಗಳು ಪಾಕಿಸ್ತಾನದ ಆರ್ಥಿಕ ಶೋಷಣೆ, ಜನರ ಮೂಲಭೂತ ಹಕ್ಕುಗಳ ನಿರಾಕರಣೆ ಮತ್ತು ಅದರ ಆಡಳಿತಾತ್ಮಕ ದಬ್ಬಾಳಿಕೆಯ ನೇರ ಪರಿಣಾಮಗಳಾಗಿವೆ ಎಂದು ಹೇಳಿದ್ದಾರೆ. ಒಡೆಸಾ ಬಂದರಿನಲ್ಲಿ ಎಂವಿ ಏಜಿಯನ್ ರಾಗ್ನರ್ ಮೇಲಿನ ದಾಳಿಯ ಕುರಿತು ಮಾಹಿತಿ ನೀಡಿದ ಅವರು, ಹಡಗಿನಲ್ಲಿ 4 ಭಾರತೀಯ ಪ್ರಜೆಗಳು ಇದ್ದರು, ಅದರಲ್ಲಿ 2 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು 2 ಇನ್ನೂ ಕಾಣೆಯಾಗಿದ್ದಾರೆ. ಶೋಧ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಸಚಿವಾಲಯವು ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ. ಕಾಣೆಯಾದ 2 ಭಾರತೀಯ ಪ್ರಜೆಗಳ ಕುಟುಂಬದೊಂದಿಗೆ ಸರ್ಕಾರ ಸಂಪರ್ಕವನ್ನು ಸ್ಥಾಪಿಸಿದೆ ಎಂದು ತಿಳಿಸಿದ್ದಾರೆ. ನೀರವ್ ಮೋದಿಯ ಹಸ್ತಾಂತರದ ಕುರಿತು ಬ್ರಿಟನ್ನಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗಳು ನಡೆಯುತ್ತಿವೆ. ಆ ಕಾನೂನು ಪ್ರಕ್ರಿಯೆಗಳು ಮುಗಿದ ನಂತರ ಅವರ ಹಸ್ತಾಂತರ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಎಂದು ರಣದೀಪ್ ಜೈಸ್ವಾಲ್ ಮಾಹಿತಿ ನೀಡಿದ್ದಾರೆ. ನೇಪಾಳದ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ನೇಪಾಳವನ್ನು ತಲುಪಿದೆ. ಈ ಮೂಲಕ ರೈಲು ಆಧಾರಿತ ಗಡಿಯಾಚೆಗಿನ ಸರಕು ಸಾಗಣೆಯಲ್ಲಿ ನೂತನ ಅಧ್ಯಾಯ ಬರೆದಿದೆ. 40 ಬೋಗಿಗಳಲ್ಲಿ ಕ್ಯಾನೋಲಾ ಸರಕನ್ನು ಹೊತ್ತ ಈ ರೈಲು ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಹೊಸ ವ್ಯವಸ್ಥೆಯು ಸಾಗಣೆ ಸಮಯ, ಲಾಜಿಸ್ಟಿಕ್ಸ್ ವೆಚ್ಚ ಮತ್ತು ಸರಕು ನಿರ್ವಹಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು 2 ನೆರೆಯ ದೇಶಗಳ ನಡುವಿನ ಗಡಿಯಾಚೆಗಿನ ವ್ಯಾಪಾರದ ದಕ್ಷತೆ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ನೇರ ಸರಕು ಸೇವೆಯು ವೇಗದ, ಹೆಚ್ಚು ಆರ್ಥಿಕ ಮತ್ತು ಸುಸ್ಥಿರ ಸಾರಿಗೆ ವಿಧಾನದ ಮೂಲಕ ಆಮದು ಮತ್ತು ರಫ್ತು ಸರಕುಗಳ ಚಲನೆಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಚೀನಾದ ಹ್ಯಾಂಗ್ಝೋನ್ನಲ್ಲಿ ಇಂದು ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಶೂಟಿಂಗ್ ಸ್ಪರ್ಧೆಯ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಉತ್ತಮ್ ಮಸ್ಕರ್ ಮತ್ತು ಹಿಮಾಂಶು ದಿಲ್ಲೋನ್ ಕಂಚಿನ ಪದಕ ಗೆದ್ದರು. ಭಾರತೀಯ ಜೋಡಿ ಸ್ಥಿರ ಪ್ರದರ್ಶನ ನೀಡಿ ಒಟ್ಟು 441.2 ಅಂಕಗಳನ್ನು ಗಳಿಸಿ ಕಂಚಿನ ಪದಕ ಗೆದ್ದರು. ಚೀನಾದ ಮೊದಲ ಮತ್ತು 2ನೇ ತಂಡಗಳು ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ತಮ್ಮದಾಗಿಸಿಕೊಂಡವು. ಈ ಮೂಲಕ ಹ್ಯಾಂಗ್ಝೋನ್ನಲ್ಲಿ ನಡೆದ ಐಎಸ್ಎಸ್ಎಫ್ ವಿಶ್ವಕಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 1 ಚಿನ್ನ 1 ಬೆಳ್ಳಿ ಮತ್ತು 2 ಕಂಚು ಸೇರಿದಂತೆ 4 ಪದಕಗಳಿಗೆ ಏರಿಕೆಯಾಗಿದೆ. ಜಾರ್ಖಂಡ್ನ ನೈ ದಿಶಾ ನೈ ಪಹಲ್ ನಕ್ಸಲ್ ವಿರೋಧಿ ಅಭಿಯಾನದಡಿ ಕೊಲ್ಹಾನ್ ಮತ್ತು ಲತೇಹರ್ ಪ್ರದೇಶಗಳ 16 ಮಾವೋವಾದಿಗಳು ರಾಂಚಿಯಲ್ಲಿ ಜಾರ್ಖಂಡ್ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ, ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ, 18 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇ0 ಎಫ್ಐಆರ್ಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ಐಎಸ್ಎಸ್ಎಫ್ ಶೂಟಿಂಗ್ ಸ್ಪರ್ಧೆ 10 ಮೀಟರ್ ಏರ್ ರೈಫಲ್ ಮಿಶ್ರತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಹಿಂದಿ ಚಿತ್ರಗೀತೆಗಳು. ಅರಿಜಿತ್ ಸಿಂಗ್ ಹಾಡಿರುವ ಕಬೀರ್ ಸಿಂಗ್ ಚಿತ್ರದ ಗೀತೆ, ರಚನೆ ಇರ್ಷಾದ್ ಕಮೀಲ್, ಸಂಗೀತ ನೀಡಿದ್ದಾರೆ ಸಚೇತ್ ಪರಂಪರಾ.

ಇದೀಗ ಜಾಲಿ ಎಲ್ ಎಲ್ ಬಿ ಟು ಚಿತ್ರದ ಗೀತೆ ರಫ್ತಾರ್ ಮತ್ತು ನಿಂದಿಕಾ ಅವರು ಹಾಡಿದ್ದಾರೆ. ರಚನೆ ಮತ್ತು ಸಂಗೀತ ಮಂಚ್ ಮ್ಯೂಸಿಕ್.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಭಾವಗೀತೆಗಳು. ಮೊದಲಿಗೆ ಅಂಬಿಕಾ ತನಯದತ್ತ ಅವರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್. ಕುರುಳು ಕಾಂಚಾಣ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ.

ಇದೀಗ ದಿವ್ಯಾ ರಾಘವನ್ ಅವರದೇ ಧ್ವನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ ಎದೆ ತುಂಬಿ ಹಾಡಿದೆನೋ ಅಂದು ನಾನು

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8:15 ಆಗಲಿದೆ. ಇನ್ನು ಮುಂದೆ ಟುಡೇ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಂಗಳೂರು. ಇದೀಗ ಕನ್ನಡದಲ್ಲಿ ಭಾಷಣ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿ ಆರಾಧನೆಯ ಮಹತ್ವ ಮಾತನಾಡುತ್ತಾರೆ ರಘುರಾಜ್ ಯುವಿ.
1: ಭಾರತವೆಂದರೆ ಪ್ರಕಾಶಿಸು ಎಂದರ್ಥ. ಭಾವ ರಾಗ ತಾಳದಿಂದ ಕೂಡಿದ ಜನಸಮುದಾಯ ವಾಸಿಸುವ ಪ್ರದೇಶವನ್ನು ಭಾರತವೆಂದು ಕರೆಯಬಹುದು. ಬಹುಭಾಷೆ, ಬಹುವೇಷ, ಆಚಾರ ವಿಚಾರ, ಆಧ್ಯಾತ್ಮ ಅಲೌಕಿಕ, ಸಂಸ್ಕಾರ ಸಾಮರಸ್ಯ, ಪುರಾತನ ನೂತನ ಜೀವನ ಮೌಲ್ಯ, ಗುರು ಶಿಷ್ಯ ಪರಂಪರೆ, ಪ್ರಾಕೃತಿಕದೊಂದಿಗೆ ಸಾಂಸ್ಕೃತಿಕ ಬೆಸುಗೆ, ದೈವ ಹಾಗೂ ದೇವರ ಆರಾಧನೆ, ಮತ ಧರ್ಮ ಸಂಪ್ರದಾಯ, ಹೀಗೆ ಒಂದೇ ಎರಡೇ ಎಲ್ಲವೂ ಭಿನ್ನ. ಲಕ್ಷಾಂತರ ವರುಷ ಇತಿಹಾಸವಿರುವ ಈ ನಾಡು ಪ್ರಾಕೃತಿಯ ಒಡನಾಟದಿಂದಲೇ ತನ್ನ ಚರಿತ್ರೆಯನ್ನು ದಾಖಲಿಸಿಕೊಂಡಿದೆ. ಕೃಷಿ ಆಧಾರ, ಕೃಷಿ ಉತ್ಪನ್ನ ವ್ಯಾಪಾರ, ಅದೇ ಮೂಲ, ಅದೇ ಜೀವಾಳ. ಪ್ರಕೃತಿಯ ಒಡಲಲ್ಲಿ ತುಂಬಿರುವ ಎಲ್ಲವೂ ಮಾನ್ಯ, ದೇವ ಸಮಾನ. ಮರಗಿಡ, ತರುಲತೆ, ಪ್ರಾಣಿ ಪಕ್ಷಿ, ಕಲ್ಲು ಮಣ್ಣು, ಬೆಟ್ಟಗುಡ್ಡ, ನದಿ ಸರೋವರ, ಸೂರ್ಯ, ಚಂದ್ರ, ನವಗ್ರಹ, ಪಂಚಭೂತ, ಸರ್ವವು ಪೂಜನೀಯ. ಭಾರತೀಯ ಇತಿಹಾಸ ಇಂದು ನಿನ್ನೆಯದಲ್ಲ. ವೇದ, ಉಪನಿಷತ್ತು, ಪುರಾಣಗಳಲ್ಲಿ ಉಲ್ಲೇಖವಾಗಿರುವಷ್ಟು ಪುರಾತನವಾದದ್ದು. ಜಗತ್ತಿನ ಇತರ ಸಂಸ್ಕೃತಿಗಳು ಯೌವನಾವಸ್ಥೆಗೆ ಬಂದಾಗ ನಮ್ಮ ಸಂಸ್ಕೃತಿಯು ಉಚ್ಛ್ರಾಯ ಸ್ಥಿತಿಯನ್ನು ಕಂಡ ಕಾಲ. ಜಗತ್ತಿನ ಜನರಿಗೆ ಬದುಕುವ ಕಲೆಯನ್ನು ಕಲಿಸಿದ ಸಂಸ್ಕೃತಿ ನಮ್ಮದು. ನಮ್ಮ ಸಂಸ್ಕೃತಿಯ ಬೇರು ಕಾಣಸಿಗುವುದು ನಮ್ಮ ಪುರಾತನ ವೇದ, ಉಪನಿಷತ್ತು ಹಾಗೂ ಪುರಾಣಗಳಲ್ಲಿ. ಋಗ್ವೇದ ಹಾಗೂ ಯಜುರ್ವೇದಗಳಲ್ಲಿ ಹೆಚ್ಚು ಉಲ್ಲೇಖಗಳು ಕಂಡುಬರುತ್ತವೆ. ಪಂಚಭೂತಗಳಾದ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶಗಳ ಆರಾಧನೆ

ಪ್ರಾರ್ಥನೆ ಇದೆ. ಇದರೊಂದಿಗೆ ಸೂರ್ಯ, ಚಂದ್ರ, ನದಿಗಳು, ಪರ್ವತಗಳಿಗೂ ಪೂಜನೀಯ ಸ್ಥಾನವಿದೆ. ವಿಶೇಷವಾಗಿ ಭೂಮಿ ಮತ್ತು ಮಾನವನ ಸಂಬಂಧದ ಬಗ್ಗೆ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಎಂದು ಹೇಳಲಾಗಿದೆ. ಅಂದರೆ ಭೂಮಿ ನಮ್ಮ ತಾಯಿ, ನಾವೆಲ್ಲ ಅವಳ ಮಕ್ಕಳು ಎನ್ನುವ ಮಾತೃಭೂಮಿಯ ಕಲ್ಪನೆ ನೀಡಲಾಗಿದೆ. ಸೂರ್ಯನನ್ನು ಜೀವದಾತನೆಂದು, ಜ್ಞಾನ ಹಾಗೂ ಶಕ್ತಿಯ ಸಂಕೇತವೆಂದು ಎಲ್ಲ ಋಷಿಮುನಿಗಳು ಈತನನ್ನು ಸ್ತುತಿಸಿದರು, ಒಲಿಸಿಕೊಂಡರು. ಓಂ ಭೂರ್ಭುವಃ ತಸ್ಸವಿತುರುವರೆಣ್ಯಂ ಎಂಬ ಬೀಜ ಮಂತ್ರಾಕ್ಷರಕ್ಕೆ ವಿಶ್ವಾಮಿತ್ರರು ದೃಷ್ಟಾರರಾದರು. ಅಗ್ನಿಯನ್ನು ಯಜ್ಞದ ಮುಖ್ಯ ದೇವತೆಯಾಗಿ ಪೂಜಿಸಲಾಯಿತು. ಜಲವನ್ನು ಜೀವಜಲವಾಗಿ ಕೊಂಡಾಡಿದರು. ಮಳೆಯ ಅಧಿದೇವತೆ ಇಂದ್ರನೆಂದರು. ವಾಯುವನ್ನು ಪ್ರಾಣವಾಗಿ ಕಂಡರು. ಹೀಗೆ ವೇದಗಳಲ್ಲಿ ಪ್ರಕೃತಿಯನ್ನು ಕೇವಲ ಭೌತಿಕ ಸಂಪನ್ಮೂಲಗಳಾಗಿ ನೋಡದೆ ಮಾನವನ ಜೀವನ ಪದ್ಧತಿಯ ಪ್ರಾಣಶಕ್ತಿಯಾಗಿ, ಜೀವಸ್ವರೂಪವಾಗಿ ಕಂಡರು. ವಿಶೇಷವಾಗಿ ನಾಲ್ಕು ಉಪನಿಷತ್ತುಗಳಲ್ಲಿ ಪ್ರಕೃತಿ ಆರಾಧನೆ ಕಲ್ಪನೆ ಕಾಣಬಹುದು. ಈಶಾವಾಸ್ಯಂನಲ್ಲಿ ಈಶಾವಾಸ್ಯಂ ಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಎಂದಿದೆ. ಅಂದರೆ ಈ ಜಗತ್ತಿನಲ್ಲಿ ಇರುವ ಪ್ರತಿಯೊಂದರಲ್ಲೂ ದೇವರು ನೆಲೆಸಿದ್ದಾನೆ. ತೈತೀಯ ಉಪನಿಷತ್ ಅನ್ನಂ ಬಹು ಕುರುವಿತ ತತ್ಪ್ರಥಂ ಎಂದಿದೆ. ಕೃಷಿಭೂಮಿ ಪ್ರಕೃತಿಯ ಕಲ್ಪನೆ ಇದರಲ್ಲಿದೆ. ಚಾಂದೋಗ್ಯದಲ್ಲಿ ಸರ್ವಂ ಕಲ್ವಿಧಂ ಬ್ರಹ್ಮ ಹೇಳಲಾಗಿದೆ. ಜಗತ್ತಿನ ಎಲ್ಲವೂ ಬ್ರಹ್ಮಸ್ವರೂಪವೇ. ಪ್ರಕೃತಿಯ ಪ್ರತಿಯೊಂದು ಅಂಶವು ಪೂಜನೀಯವೆಂದು ಉಲ್ಲೇಖವಿದೆ. ಭಾರತೀಯ ಪುರಾಣ ಕಾವ್ಯಗಳಾದ ರಾಮಾಯಣ ಮಹಾಭಾರತಗಳಲ್ಲಿಯೂ ಪ್ರಕೃತಿ ಆರಾಧನೆಯ ಉಲ್ಲೇಖ ಕಾಣಬಹುದು. ಜನಕರಾಜನ ಕೃಷಿ ಪದ್ಧತಿ, ಗಂಗಾ ಪೂಜೆ, ರಾಮಸೇತು ನಿರ್ಮಾಣದ ಸಂದರ್ಭದಲ್ಲಿ ಸಮುದ್ರರಾಜನ ಅಪ್ಪಣೆ, ಪಂಚವಟಿಯ ವರ್ಣನೆ, ಅಶೋಕವನದ ಸೌಂದರ್ಯ, ಸಂಜೀವಿನಿ ಪರ್ವತ ಇತ್ಯಾದಿಗಳು. ಮಹಾಭಾರತದಲ್ಲಿ ಪಾಂಡವರ ವನವಾಸ, ಯಕ್ಷಪ್ರಶ್ನೆಯ ಸಂದರ್ಭ, ಕಾಂಡವ ದಹನ, ಬನ್ನಿವೃಕ್ಷ, ಗೋಗ್ರಹಣ ಇತ್ಯಾದಿಗಳು. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಭೂಮಿರಾಪೋನಲೋ ವಾಯು ಮನೋಬುದ್ಧಿರೇವಚ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಅಂದರೆ ಭೂಮಿ, ನೀರು, ಗಾಳಿ ಮತ್ತು ಆಕಾಶ ಇವೆಲ್ಲವೂ ನನ್ನ ಪ್ರಕೃತಿಯ ರೂಪಗಳು. ಹಾಗಾಗಿ ನಮ್ಮ ಭಾರತೀಯ ಜೀವನ ಪದ್ಧತಿ ಪ್ರಕೃತಿಯೊಂದಿಗೆ ವಿಲೀನವಾಗಿದೆ ಎಂದು ಹೇಳಬಹುದು. ಉತ್ತರ ಭಾರತದಲ್ಲಿ ಗಂಗಾ ಪೂಜೆ ಭಕ್ತಿಯ ಪರಾಕಾಷ್ಠೆ. ಗಂಗಾ ಸ್ನಾನ, ತುಂಗಾಪಾನ ಎಂಬುದು ಜನಜನಿತ ಪದ. ಮಳೆಗಾಲದ ಸಂದರ್ಭದಲ್ಲಿ ನದಿ, ಕೆರೆ, ಕೊಳಗಳು ತುಂಬಿದಾಗ ಬಾಗಿನ ಅರ್ಪಿಸುವುದು ರಾಜಪ್ರಭುತ್ವದ ಸಂಪ್ರದಾಯ. ಪ್ರಸ್ತುತ ಇಂದಿಗೂ ನಡೆದುಕೊಂಡು ಬಂದಿದೆ. ನೀರನ್ನು ಎಂದೂ ಎಚ್ಚುಟ್ಟುವೋ ಎನ್ನುವುದಿಲ್ಲ. ನೀರು ಅಮೃತ ಸಮಾನ. ದೇವರಿಗೆ ಅರ್ಘ್ಯ ನೀಡಲು ನೀರೇ ಬೇಕು. ದೈವ ಸೃಷ್ಟಿಯ ಮೂಲ ನೀರೆಂದು ನಂಬುತ್ತೇವೆ. ಪೂಜ್ಯ ಭಾವದಿಂದ ತೀರ್ಥವೆಂದು ಸ್ವೀಕಾರ ಮಾಡುತ್ತೇವೆ. ಗಂಗೇಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ನಿತ್ಯ ಜೀವನದ ಪೂಜಾ ಕಾರ್ಯದಲ್ಲಿ ಸ್ತುತಿಸುವ ಮಂತ್ರ. ಎತ್ತಿಂದೆತ್ತ ಸಂಬಂಧ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದ ನದಿಗಳ ಸಮ್ಮಿಲಿತ ದೇವ ಕಾರ್ಯದ ಆ ಒಂದು ಕೌಳಿಗೆಯ ಜಲದ ತೀರ್ಥದಲ್ಲಿ. ದಿನನಿತ್ಯದ ಕೆಲಸ ಕಾರ್ಯದಿಂದ ಹಿಡಿದು ಹಬ್ಬ ಹರಿದಿನ, ಷೋಡಶ ಸಂಸ್ಕಾರ, ದೈವ ನರ್ತನ, ದೇವಾರಾಧನೆ, ಗೃಹ ನಿರ್ಮಾಣ, ಬ್ರಹ್ಮಕಲಶೋತ್ಸವ, ಕಡೆಯದಾಗಿ ವ್ಯಕ್ತಿಯ ನಿರ್ಯಾಣದಲ್ಲೂ ಪ್ರಕೃತಿಯ ಸಂಬಂಧಗಳ ವರ್ಣನೆ ಕಾಣಬಹುದು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿ, ಎದ್ದೊಂದು ಗಳಿಗೆ ನೆನೆದೇನು ಎನ್ನುವ ಜಾನಪದ ಕವಿಯು ಕೃಷಿಕನ ಪ್ರಕೃತಿ ಸಂಬಂಧದ ಬಗ್ಗೆ ಹೇಳುತ್ತಾನೆ. ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಸ್ವಮಿ. ಸರಳ ಶ್ಲೋಕದಿಂದ ಅರ್ಥವಾಗುವ ಮನುಷ್ಯ ಮತ್ತು ಭೂಮಿ ಸಂಬಂಧ. ಓ ಭೂಮಾತೆ, ಸಮುದ್ರವನ್ನು ವಸ್ತ್ರವಾಗಿ ಧರಿಸಿದವಳು, ಪರ್ವತಗಳನ್ನು ತನ್ನ ಸ್ತನಗಳಂತೆ ಹೊಂದಿರುವವಳು, ಮಹಾವಿಷ್ಣುವಿನ ಪತ್ನಿಯಾದವಳು, ನಿನಗೇ ನನ್ನ ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ಭೂಮಿಗೆ ನಮಸ್ಕರಿಸಿ ಕ್ಷಮೆ ಕೇಳಿ ಪ್ರಕೃತಿಯ ಬಗ್ಗೆ ಕೃತಜ್ಞತೆ, ವಿನಯ ಮತ್ತು ಗೌರವವನ್ನು ಬೆಳೆಸುವ ಆಚರಣೆಯಾಗಿದೆ. ಪ್ರಕೃತಿಯನ್ನೇ ದೇವತೆಯಾಗಿ ಕಾಣುವ ಸಂಸ್ಕಾರ, ಸಂಸ್ಕೃತಿ ನಮ್ಮದು. ಭೋಜನದ ಮೊದಲು ಅಥವಾ ಯಜ್ಞದ ಸಂದರ್ಭದಲ್ಲಿ ಸ್ತುತಿಸಲ್ಪಡುವ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೇವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಎಂದರೆ ಅರ್ಪಿಸುವ ಸಾಧನ, ಹವಿಸ್ಸು, ಅಗ್ನಿ, ಅರ್ಪಿಸುವವನು ಎಲ್ಲವೂ ಬ್ರಹ್ಮನೇ. ತಮ್ಮೆಲ್ಲ ಕರ್ಮಗಳನ್ನು ಬ್ರಹ್ಮ ಸ್ವರೂಪವೆಂದು ಅರಿತು ನಡೆದುಕೋ ಎಂದು ತಿಳಿಸುತ್ತದೆ. ಅರ್ಥಾತ್ ಆಹಾರ,

ಅಗ್ನಿ, ಪ್ರಕೃತಿ, ಮನುಷ್ಯ ಮತ್ತು ಪರಮಾತ್ಮ ಎಲ್ಲವೂ ಒಂದೇ, ದೈವಿಕ ಸತ್ಯದ ಅಭಿವ್ಯಕ್ತಿಗಳಾಗಿವೆ ಎಂಬ ಸಂಕೇತ ಸಿಗುತ್ತದೆ. ಪ್ರಕೃತಿಯೇ ದೇವರೆಂದು ಬಯಸಬೇಕೆಂದು ತಿಳಿಸುತ್ತದೆ. ದೈವ ದೇವರುಗಳ ವಾಹನಗಳು, ಆಯುಧಗಳು, ಆವಾಸ ಸ್ಥಾನಗಳು, ಪೂಜಾ ನಿಯಮ ಹಾಗೂ ಪದ್ಧತಿಗಳು, ಸ್ತುತಿಸುವ ಮಂತ್ರಗಳು, ಆಹಾರ ವಸ್ತುಗಳು, ಪೂಜಾ ಸಾಮಗ್ರಿಗಳು ಇದಕ್ಕೆಲ್ಲ ನಿದರ್ಶನ. ನಾಗರ ಪಂಚಮಿ, ಹೋಲಿ, ಓಣಂ, ದೀಪಾವಳಿ, ಸಂಕ್ರಾಂತಿ, ಚೌತಿ, ತಂಬಿಲ, ಅಗೇಲು, ಶಿವರಾತ್ರಿ, ನವರಾತ್ರಿ ಆಚರಣೆಗಳು ಕೆಲವೊಂದು ಉದಾಹರಣೆಗಳು. ಭೂತಾರಾಧನೆಯ ಪಾರ್ಧನ, ದೇವಾರಾಧನೆಯ ಮಂತ್ರಗಳು ಇದನ್ನು ಪುಷ್ಟೀಕರಿಸುತ್ತವೆ. ಪಾರ್ಧನಗಳು ಪಂಚಭೂತಗಳ ಪಂಚತತ್ವಗಳನ್ನು ಪ್ರತಿಬಿಂಬಿಸುತ್ತವೆ. ಕೃಷಿಕನ ಬೆಂಗಾವಳಾಗಿ, ಕೃಷಿ ರಕ್ಷಕನಾಗಿ, ಸಂಪ್ರದಾಯ ಪ್ರವರ್ತಕನಾಗಿ, ಕೂಡು ಕುಟುಂಬದ ನೆರಳಾಗಿ ಭೂತಾರಾಧನೆಯು ಪ್ರಕೃತಿಯ ಮಡಿಲಲ್ಲಿ ಅನಾದಿಕಾಲದಿಂದಲೂ ನಡೆದು ಬರುತ್ತಿರುವುದು ಕಾಣಬಹುದು. ಮಂತ್ರಗಳಿಗೆ ಮೂಲ ಸೂರ್ಯ. ಸೂರ್ಯನು ಕೇವಲ ಒಂದು ಗ್ರಹ ಅಥವಾ ನಕ್ಷತ್ರವಲ್ಲ, ಜೀವ ಜಗತ್ತಿನ ಮೂಲಾಧಾರ ಮತ್ತು ಪ್ರಕೃತಿಯ ಪೋಷಕ. ಚಂದ್ರನು ಶಾಂತಿ, ಸೌಂದರ್ಯ, ತಂಪು ಹಾಗೂ ಜೀವಚಕ್ರದ ಸಂಕೇತ. ಭೂಮಿಯ ಮೇಲಿನ ಜೀವಿಗಳ ಬದುಕು ಸೂರ್ಯನ ಬೆಳಕು ಮತ್ತು ಶಕ್ತಿಯನ್ನು ಅವಲಂಬಿಸಿದೆ. ಸೂರ್ಯಾರಾಧನೆ ಪ್ರಕೃತಿ ಆರಾಧನೆಯ ಮೂಲ. ಸಮುದ್ರದ ಉಬ್ಬರ ಇಳಿತ ಚಂದ್ರನ ಚಲನೆ ಅವಲಂಬಿತ. ಹೀಗಾಗಿ ಭಾರತೀಯ ಪಂಚಾಂಗದಲ್ಲಿ ಸೌರಮಾನ ಹಾಗೂ ಚಾಂದ್ರಮಾನ ಕಾಲಗಣನಾ ಪದ್ಧತಿ ಪ್ರಕೃತಿಯ ಭಾಗವಾಗಿ ಸ್ಥಾನ ಪಡೆದುಕೊಂಡಿದೆ. ಇನ್ನು ಪ್ರಾಣಿ ಪಕ್ಷಿಗಳು, ಮರಗಿಡಗಳು, ನದಿ ಪರ್ವತಗಳು ಪ್ರಕೃತಿಯ ಭಾಗವಾಗಿದ್ದರೂ ಆರಾಧನೆಯ ಮೂಲಗಳಾಗಿ ಇಂದು ಚಾಲ್ತಿಯಲ್ಲಿದೆ. ದೇವಸ್ಥಾನದ ಮುಂದೆ ಕಲ್ಯಾಣಿ, ನಾಗಮನ, ಅಶ್ವತ್ಥಕಟ್ಟೆ, ಕಲ್ಪವೃಕ್ಷ, ನೆಲ್ಲಿಮರ, ಬಿಲ್ವಪತ್ರೆ, ನವಗ್ರಹವನ, ನಕ್ಷತ್ರವನ, ನಾಗಮನ, ದೀವಗಳ ಕಟ್ಟೆಗಳೆಲ್ಲವೂ ಪ್ರಕೃತಿಯ ಭಾಗವಾದ ಮರಗಿಡಗಳ ಸಂರಕ್ಷಣೆಗೆ ಇರುವ ಮಾರ್ಗೋಪಾಯಗಳು. ಇಲ್ಲಿ ಗಣಪನಿಗೆ, ಉರಗ ನಂದಿ ಶಿವನಿಗೆ, ಗರುಡ ವಿಷ್ಣುವಿಗೆ, ಹಂಸ ಶಾರದೆಗೆ, ಕಾಗೆ ಶನಿಗೆ, ಕೋಣ ಯಮನಿಗೆ, ಹುಲಿ ಸಿಂಹ ದೇವಿಗೆ, ನವಿಲು ಕಾರ್ತಿಕೇಯನಿಗೆ ವಾಹನಗಳಾಗಿ ದೇವರು ಮತ್ತು ಪ್ರಾಣಿ ಪಕ್ಷಿಗಳ ನಡುವಿನ ಸಂಬಂಧಗಳ ಮೂಲಕ ಅವುಗಳ ಉಳಿವಿಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಇರುವ ವಿಷಯಗಳನ್ನು ಅರ್ಥೈಸಿಕೊಳ್ಳಬಹುದು. ನಾಗರ ಪಂಚಮಿಯಲ್ಲಿ ಆರಾಧಿಸುವ ಉರಗ ಆಹಾರ ಸರಪಣಿಯ ಮೂಲ, ಕೃಷಿಕನ ಆಪ್ತಮಿತ್ರ, ಇಲಿ ಹಾಗೂ ಕೀಟಗಳ ಬಾಧೆಯಿಂದ ಬೆಳೆಯನ್ನು ರಕ್ಷಿಸುತ್ತದೆ. ನಾಗಬನ ಕಾಡು ಉಳಿವಿಗೆ ತನ್ನದೇ ಕೊಡುಗೆ ನೀಡಿದೆ. ದೀಪಾವಳಿ ಸಂದರ್ಭದಲ್ಲಿ ಆಚರಿಸುವ ಗೋಪೂಜೆ, ಬಲೀಂದ್ರ ಪೂಜೆ, ಲಕ್ಷ್ಮೀ ಪೂಜೆ, ತುಳಸಿ ಪೂಜೆಗಳು ಪ್ರಕೃತಿಯ ಅಂಗ. ಗೋವು ನಮಗೆ ಎರಡನೇ ತಾಯಿ. ಆಕಲು ಕೃಷಿ ಬದುಕಿನ ಭೂಸಂಪತ್ತಿನ ಮೂಲ. ತಾಯಿಯೆಂದೇ ಸಂಬೋಧಿಸುವ ಗೋಮಾತೆ ಮುಕ್ಕೋಟಿ ದೇವರ ಆವಾಸ ಸ್ಥಾನ. ಗೋಮಾತೆಗೆ ಸಮಾನ, ಭೂಮಾತೆಗೆ ಸಮಾನ. ಹಾಗಾಗಿ ದೀಪಾವಳಿ ಎಂದರೆ ಕೃಷಿಕನ ಮನೆಯಲ್ಲಿ ಸಂಭ್ರಮದ ವಾತಾವರಣ, ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಆಡಂಬರ. ಹೀಗೆ ಹತ್ತು ಹಲವು ಹಬ್ಬ ಹರಿದಿನಗಳ ಆಚರಣೆಗಳು ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ಸೂಕ್ಷ್ಮವಾಗಿ ನೋಡಿದಾಗ ಭಾರತೀಯ ಹಬ್ಬ ಹರಿದಿನಗಳು ಪ್ರಕೃತಿಯ ಕಾಲ ನಿಯಮದೊಂದಿಗೆ ಸೇರಿಕೊಂಡಿದೆ. ಯುಗಾದಿಯಿಂದ ಹಿಡಿದು ಮಕರ ಸಂಕ್ರಾಂತಿಯವರೆಗಿನ ಎಲ್ಲ ಹಬ್ಬಗಳು ಪ್ರಕೃತಿ ಬದಲಾವಣೆಯ ಸಂದರ್ಭದಲ್ಲಿ ಬರುತ್ತದೆ. ಋತುಮಾನಗಳಿಗೆ ಅನುಗುಣವಾಗಿ ಆಚರಿಸಲ್ಪಡುತ್ತದೆ. ಹೀಗೆ ಭಾರತೀಯ ಸಂಸ್ಕೃತಿ ಎಂದರೆ ಪ್ರಕೃತಿಯ ಆರಾಧನೆ. ಭಾರತೀಯ ಸಂಸ್ಕೃತಿ ಮತ್ತು ಪ್ರಕೃತಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಎರಡೂ ಬೇರೆಯಲ್ಲ, ಒಂದೇ, ಒಂದು ಬಿಟ್ಟು ಇನ್ನೊಂದಿಲ್ಲ. ಕೊನೆಯದಾಗಿ ಯಜುರ್ವೇದದ ತೈತ್ತಿರೀಯ ಆರಣ್ಯಕದ ಶಾಂತಿ ಮಂತ್ರದಲ್ಲಿ ಹೇಳುವಂತೆ, ಓ

0: ಶಾಂತಿ ವನಸ್ಪತಯ ಶಾಂತಿ ಎಂಬಂತೆ ಉಲ್ಲೇಖವಿದೆ. ಹಾಗಾಗಿ ಈ ತನಕ ಹೇಳಿರೋ ಎಲ್ಲ ಅಂಶಗಳು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿ ಆರಾಧನೆಯ ಎಲ್ಲ ಮಹತ್ವವನ್ನು ತಿಳಿಸುತ್ತವೆ.
1: ಇದುವರೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿ ಆರಾಧನೆಯ ಮಹತ್ವ ಈ ಕುರಿತು ಮಾತನಾಡಿದವರು ರಘುರಾಜ್ ಯುವಿ, ಆಕಾಶವಾಣಿ ಮಂಗಳೂರು.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್

0: ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿ 50 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಮೂಡಿಬರಲಿದೆ ವಿನೂತನ ಕಾರ್ಯಕ್ರಮ ಸರಣಿ ತರಂಗಾಂತರಂಗ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30
2: ತರಂಗ
1: ಇದು ಮಂಗಳೂರು ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದ ಬಾನುಲಿ ಪ್ರಸಾರಕರ ಭಾವಾಂತರಂಗ.

ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.

ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: two lines of message for our audience. One is hygiene and cleanliness is very important. That will prevent you from hepatitis A and E. Do not eat food from vendors or where it is open and it's not hygienic. The second thing is that for hepatitis B and C, mothers must be tested. The second is that vaccination of newborn, first dose within 24 hours, is very important, because if the mother is positive and the baby is given vaccine, the hepatitis B does not occur. Third thing is that unnecessary injections have to be avoided, and that is the responsibility of the doctor. Therefore, every time my audience goes to a doctor and they want to give an injection, ask them if it is really essential. Second, that whenever blood or blood product is to be given to you, ask your doctor whether hepatitis B, C, and HIV has been tested in that.
1: Dr. N.K. Arora, thank you so much for sharing your valuable insights with us on World Hepatitis Day. Your guidance will certainly help our listeners understand the importance of prevention, vaccination, early testing, and timely treatment. We hope today's discussion encourages everyone to take proactive steps towards a hepatitis-free India. Thank you for joining us, sir.
0: Thank you very much.
2: You were listening to a discussion on World Hepatitis Day, India's fight to combat hepatitis. The participants were Dr. N.K. Arora, President, AIIMS Bilaspur, and Meghna Bose, Anchor. This program was produced and presented by the News Services Division of Akashvani. You can listen to it on our mobile app, News on AIR. This program is also available on our YouTube channel, News on AIR Official. You may share your feedback about this program through email at airnsdtalks@gmail.com. or WhatsApp on 928-909-4044.
3: Spotlight.
4: Akashavani, Mangaluru.
5: 100.3 Akashavani Telequiz.
6: ಪ್ರಿಯ ಕೇಳುಗರೆ, ಆಕಾಶವಾಣಿ ಮಂಗಳೂರು ಪ್ರಾರಂಭಿಸಿರುವ ಫೋನ್ ಇನ್ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ನೀವು ಕಳೆದ ಮಂಗಳವಾರ ಧ್ವನಿಮುದ್ರಣ ಮಾಡಿದ ಕ್ವಿಜ್ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಇಂದು ಬೆಳಗ್ಗೆ 11:30 ದಾಖಲಾಗಿರುವ ಕ್ವಿಜ್ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ರಾತ್ರಿ 9:30 ಕೇಳಬಹುದು.
7: 100.3 ಟೆಲಿಕ್ವಿಜ್ನ ನಿಯಮಗಳನ್ನು ದಯವಿಟ್ಟು ಗಮನಿಸಿ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಅದರಲ್ಲಿ ಮೊದಲನೆಯದು ಪ್ರವೇಶ ಪ್ರಶ್ನೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರನ್ನಾಗಿ ಘೋಷಿಸಲಾಗುತ್ತದೆ. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ.
5: ಆಕಾಶವಾಣಿ ಟೆಲಿಕ್ವಿಸ್
7: ಪರಿಕಲ್ಪನೆ ಹಾಗೂ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಕೇಳುಗರಿಗೆಲ್ಲ 100.3 ಆಕಾಶವಾಣಿ ಟೆಲಿಕ್ವಿಸ್ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕ್ವಿಸ್ ಮಾಸ್ಟರ್ ಆಗಿ ಡಾಕ್ಟರ್ ಅಣ್ಣಪ್ಪ ಕಾಮತ್, ಮ್ಯಾಂಗಳೂರ್ ಕ್ವಿಜಿಂಗ್ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಸ್ಥಾಪಕರು ಮನೋವೈದ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗೆ ಕೂಡ ಆತ್ಮೀಯ ಸ್ವಾಗತ ಸರ್.
8: ನಮಸ್ತೆ.
7: ಕಾರ್ಯಕ್ರಮದ ನಿರೂಪಣೆ ಸ್ನೇಹಾ ಭಟ್.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಕರೆ. ನಮಸ್ತೆ.
1: ನಮಸ್ತೆ.
0: ತಮ್ಮ ಹೆಸರು?
1: ಅನಿತಾ.
0: ಅನಿತಾ ಅವರು ಎಲ್ಲಿಂದ?
1: ವಿಟ್ಲ.
0: ವಿಟ್ಲದಿಂದ. ತಾವೇನ್ ಮಾಡ್ತಾ ಇದ್ರಿ?
1: ಮನೆಯಲ್ಲಿದ್ದೀರಿ.
0: ಅಡಿಗೆ ಎಲ್ಲ ಆಯ್ತಾ? ನೀವು ಮಾಡುವ ಯಾವ ಅಡಿಗೆ ಮನೆಯವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ? ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆಕಾಶವಾಣಿ ಕೇಳೋ ಅಭ್ಯಾಸ ಇದೆಯಾ? ಯಾವ ಕಾರ್ಯಕ್ರಮ ತುಂಬಾ ಇಷ್ಟ? ತುಂಬಾ ಇಷ್ಟ ಅಂತ ಒಂದಿರ್ಬೋದಲ್ಲ ಅದೆಲ್ಲದ್ರಲ್ಲೂ.

0: ಅಥವಾ ಕೆಂಪು ಗಲವಾದೆಲ್ಲ ಕೇಳ್ತಾ ಇದ್ದೆ ನಾನು.
1: ಅದಕ್ಕು
0: ಧಾರಾವಾಹಿ ಪರಿಹಾರ
1: ಸರಿ
0: ಕೃಷಿ ರಂಗದಲ್ಲಿ ಕಥಾರಕ್ಕಾಗಿ ಕೃಷಿ ಬಗ್ಗೆ
1: ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಇಷ್ಟ ನಿಮಗೆ. ಸಂದರ್ಶನಗಳು ಕೂಡ ತುಂಬಾ ಇಷ್ಟ ಆಗುತ್ತೆ. ಅನಿತಾ ಮೇಡಮ್, ನಮ್ಮ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಆಗಿ ಡಾಕ್ಟರ್ ಅಣ್ಣಪ್ಪ ಕಾಮತ್ ಅವರಿದ್ದಾರೆ. ಅವರು ನಿಮಗೆ 3 ಪ್ರಶ್ನೆಗಳನ್ನ ಕೇಳ್ತಾರೆ. ನಿಮ್ಮ ಮೊದಲ ಪ್ರವೇಶ ಪ್ರಶ್ನೆಗೆ ಆಲ್ ದ ಬೆಸ್ಟ್.
2: ಅನಿತಾ ಅವರೇ, ನಿಮ್ಮ ಮೊದಲ ಪ್ರಶ್ನೆ, ಕೇರಳದ ರಾಜಧಾನಿ ಯಾವುದು? ಸುಲಭವಾದ ಪ್ರಶ್ನೆ ಇತ್ತು, ಅದು ಕರೆಕ್ಟ್ ಆದ ಉತ್ತರ. ಕಾಂಗ್ರ್ಯಾಚುಲೇಷನ್ಸ್. ಕೇರಳದ ರಾಜಧಾನಿ ತಿರುವನಂತಪುರಂ, ಇದನ್ನು ತ್ರಿವೆಂಡ್ರಮ್ ಎಂದು ಕರೆಯುತ್ತಾರೆ. ಇದು ರಾಜ್ಯದ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ.
1: ಓದುವ ಹವ್ಯಾಸ ಇದೆಯಾ ನಿಮಗೆ? ಹಾ, ಬಿಡುವಿದ್ದಾಗ ಯಾವ ರೀತಿಯಾದಂತಹ ಪುಸ್ತಕಗಳನ್ನು ಓದ್ತೀರಿ? ಈ ತರಂಗ ಹಾಗಿರುವಂತದ್ದ ಕಾದಂಬರಿ ಓದ್ತೀರಿ? ಹಾ ಮೇಡಮ್, ನಿಮ್ಮ ಎರಡನೇ ಪ್ರಶ್ನೆ ಕಾಯ್ತಾ ಇದೆ. ಆಲ್ ದ ಬೆಸ್ಟ್.
2: ನಿಮ್ಮ ಎರಡನೇ ಪ್ರಶ್ನೆ ಸ್ಪೋರ್ಟ್ಸ್ ಬಗ್ಗೆ. ಒಲಿಂಪಿಕ್ಸ್ ನಲ್ಲಿ ಜಾವೆಲಿನ್ ಎಸೆತದಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಯಾರು? ಇತ್ತೀಚೆಗೆ ಅವರು ಒಂದ್ಸಲ ಚಿನ್ನ, ಒಂದ್ಸಲ ಬೆಳ್ಳಿ ಪದಕ ಗೆದ್ದಿದ್ದಾರೆ. 2020 ಮತ್ತೆ 2024 ಅಲ್ಲಿ ಬೆಳ್ಳಿ. ಒಲಿಂಪಿಕ್ಸ್ ಕರೆಕ್ಟ್ ಆದ ಉತ್ತರ. ಸೂಪರ್ ಆನ್ಸರ್ ನೀರಜ್ ಚೋಪ್ರಾ, ಸರಿಯಾದ ಉತ್ತರ.
1: ತೊಂದರೆ ಇಲ್ಲ, ಆದ್ರೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ, ಅಭಿನಂದನೆಗಳು. ಮೇಡಮ್, ನಿಮ್ಮ ಹವ್ಯಾಸ ಓದೋದು ಹೇಳಿದ್ರಿ, ಸಂದರ್ಶನಗಳನ್ನ ಆಕಾಶವಾಣಿಯನ್ನ ಕೇಳುದು ಅಂತ ಹೇಳಿದ್ರಿ. ಮತ್ತೆ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅನ್ಸಲಿಲ್ವಾ? ಈ ಕ್ವಿಜ್ ಕಾರ್ಯಕ್ರಮ ಅಲ್ಲದೆ ಆಕಾಶವಾಣಿಗೆ ಬಂದು ಭಾಗವಹಿಸಬೇಕು ಅಂತ ಅನ್ಸಲಿಲ್ವಾ ನಿಮಗೆ? ಅನ್ಸಿದೆ. ಹಾಗಿದ್ರೆ ನೀವು ಕೂಡ ಬರಬಹುದಲ್ಲ, ಪ್ರಯತ್ನ ಮಾಡಿ. ಆಯ್ತಾ? ಮತ್ತೆ ಇನ್ನೊಂದೇನಂತಂದ್ರೆ, ಈಗ ನೀವು 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತೀರಿ ಅಂತ ಹೇಳಿದ್ರೆ ಹೇಗೂ ಬರುವ ಅವಕಾಶ ಇದೆ ನಿಮಗೆ. ಆಯ್ತಾ? ಸರಿ, ನಿಮ್ಮ ಕಡೆಯ ಪ್ರಶ್ನೆಗೆ ಆಲ್ ದ ಬೆಸ್ಟ್.
2: 3ನೇ ಪ್ರಶ್ನೆ, ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ರೆಡ್ ಪ್ಲಾನೆಟ್. ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಕೊಡ್ಬೇಕಾ ನಿಮ್ಗೆ?
0: ಮಂಗಳ ಗ್ರಹ.
2: ಕರೆಕ್ಟ್, ಮಂಗಳ ಗ್ರಹ ಕರೆಕ್ಟ್ ಆದ ಉತ್ತರ.

0: ಮಂಗಳ ಇಲ್ಲಾಂದ್ರೆ ಇಂಗ್ಲಿಷಲ್ಲಿ ಮಾರ್ಸ್ ಅಂತ ಹೇಳ್ತಾರೆ, ಸರಿಯಾದ ಉತ್ತರ. ಕಾಂಗ್ರ್ಯಾಚುಲೇಷನ್ಸ್, ಎಲ್ಲ ಮೂರು ಪ್ರಶ್ನೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಿ. ಗ್ರಹದ ಮೇಲ್ಮನೆಯಲ್ಲಿ ಕಬ್ಬಿಣದ ಆರ್ಕೈಡ್ ಹೇರಳವಾಗಿ ಇರುವುದರಿಂದ ಇದು ಕೆಂಪು ಬಣ್ಣದಲ್ಲಿ ಕಾಣುತ್ತದೆ. ಈ ಕಬ್ಬಿಣದ ಧೂಳು ವಾತಾವರಣದಲ್ಲಿ ಹರಡಿರುವುದರಿಂದ ದೂರದಿಂದ ನೋಡಿದಾಗ ಕೆಂಪು ಬಣ್ಣದಿಂದ ಕಂಗೊಳ್ಳುತ್ತಿದೆ.
1: ಅನಿತಾ ಮೇಡಮ್, ಮೂರು ಪ್ರಶ್ನೆಗಳಿಗೂ ಸರಿಯಾದ ಉತ್ತರಗಳನ್ನು ಕೊಟ್ಟು ಇಂದಿನ ಕಾರ್ಯಕ್ರಮದ ವಿಜೇತರಾಗಿದ್ದೀರಿ, ಅಭಿನಂದನೆಗಳು. ಹಾಗಿದ್ರೆ ಮತ್ತೊಮ್ಮೆ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಸುತ್ತಮುತ್ತಲಿರೋರಿಗೆ ಹೇಳ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ತಿಳಿಸಬಹುದು, ಆಯ್ತಾ? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.
2: ಥ್ಯಾಂಕ್ ಯು.

0: ಹಂಡ್ರೆಡ್ ಪಾಯಿಂಟ್ ತ್ರೀ ಆಕಾಶವಾಣಿ ಟೆಲಿಕ್ವೆಸ್ಟ್ ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ
0: ಸರ್, ತಮ್ಮ ಹೆಸರು, ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಿ?
1: ನಾನು ರಘುರಾಮ್ ಪೈ, ಬಂಟ್ಸ್ ಹಾಸ್ಟೆಲ್.
0: ರಘುರಾಮ್ ಪೈ ಅವರು ಬಂಟ್ಸ್ ಹಾಸ್ಟೆಲ್ ಇಂದ. ತಾವೇನ್ ಮಾಡ್ಕೊಂಡಿದ್ದೀರಿ?
1: ನಾನು ಇದು ಡ್ರೈವಿಂಗ್ ಮಾಡ್ತಾ ಇದ್ದೆ.
0: ಡ್ರೈವಿಂಗ್ ಕೆಲಸವಾ?
1: ಟ್ಯಾಕ್ಸಿ.
0: ಓಕೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕಾರ್ಯಕ್ರಮ ಶುರು ಮಾಡೋ ಮುಂಚೆ ನೀವು ಟ್ಯಾಕ್ಸಿ ಓಡಿಸ್ತೀರಿ ಅಂತ ಹೇಳಿದ್ರಿ. ಬೇರೆ ಬೇರೆ ಊರುಗಳಿಗೂ ತಾವು ಡ್ರೈವ್ ಮಾಡ್ತೀರಾ ಅಥವಾ ಮಂಗಳೂರು ಸುತ್ತ
1: ಹೋಗ್ತಾ ಇರ್ತೀರಿ?
0: ಯಾವ

0: ಮತ್ತು ನೀವು ಅತ್ಯಂತ ದೂರದ ಊರಿಗೆ ಪಯಣ ಮಾಡಿದ್ದು?
1: ಹೌದು, ತುಂಬಾ ವರ್ಷ ಮೊದಲು ಇಲ್ಲಿ ನಮ್ಮ ಅಜ್ಜಂತ ಎಲ್ಲೋರ ಔರಂಗಾಬಾದ್, ಶಿಂಗನಾಪುರ, ಪೂನಾ ಆ ಕಡೆ ಎಲ್ಲ ಹೋಗಿದೆ, ಹೈದರಾಬಾದ್, ಬಿಜಾಪುರ.
0: ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ತಾವು ಪಯಣ ಮಾಡಿದಿರಿ? ತೊಂದ್ರೆ ಇಲ್ಲ. ಈಗ ಆತ್ಮವಿಶ್ವಾಸ ಬಂತ ಸರ್? ಈಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೋದು ಅನ್ನುವಂತ ಆತ್ಮವಿಶ್ವಾಸ ಬಂತ ಅಲ್ವಾ? ಸರಿ, ನಿಮ್ಮ ಮೊದಲ ಪ್ರಶ್ನೆ, ಆಲ್ ದ ಬೆಸ್ಟ್.
2: ಈಗ ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಾ ಇದೆ ಅಲ್ಲ, ನೋಡ್ತಾ ಇದ್ದೀರಾ ನೀವು? ಫುಟ್ಬಾಲ್ ಬಗ್ಗೆ, ಫುಟ್ಬಾಲ್ ನಲ್ಲಿ ಚೆಂಡನ್ನು ಕೈಯಿಂದ ಮುಟ್ಟಲು ಸಾಮಾನ್ಯವಾಗಿ ಯಾರಿಗೆ ಅವಕಾಶವಿದೆ?
1: ಇವರಿಗೆ ಮಾತ್ರ. ಎಲ್ಲಿ ಗೋಲ್ ಕೀಪರ್.
2: ಹಾ, ಕರೆಕ್ಟ್ ಉತ್ತರ. ಗೋಲ್ ಕೀಪರ್ಗೆ ಮಾತ್ರ, ಅದು ಸಹ ಪೆನಲ್ಟಿ ಪ್ರದೇಶದಲ್ಲಿ ಮಾತ್ರ. ಫುಟ್ಬಾಲ್ನಲ್ಲಿ ಎದುರಾಳಿ ತಂಡವು ಗೋಲು ಗಳಿಸುವುದನ್ನು ತಡೆಯುವ ಆಟಗಾರರನ್ನು ಗೋಲ್ ಕೀಪರ್ ಎಂದು ಕರೆಯುತ್ತಾರೆ. ಇವರು ತಮ್ಮ ಪೆನಲ್ಟಿ ಪ್ರದೇಶದ ಒಳಗೆ ಕೈಗಳನ್ನು ಬಳಸಲು ಅನುಮತಿ ಹೊಂದಿರುವ ಮೈದಾನದ ಏಕೈಕ ಆಟಗಾರರಾಗಿರುತ್ತಾರೆ.
0: ರಘುರಾಮ್ ಸರ್, ಅಭಿನಂದನೆಗಳು. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ನೀವು ಹೆಚ್ಚಿನ ಸಮಯವನ್ನ ಪ್ರಯಾಣದಲ್ಲಿ ನೀವು ಮೀಸಲಾಗಿಟ್ಟಿರ್ತೀರಿ ಅಲ್ವಾ? ನಿಮಗೆ ಸಮಯ ಸಿಕ್ಕಾಗ, ಬಿಡುವಿನ ವೇಳೆ ಸಿಕ್ಕಾಗ ನಿಮ್ಮ ಹವ್ಯಾಸಗಳೇನು?
1: ನಾನು ಸ್ವಲ್ಪ ಸಂಗೀತ ಇದ್ದೇನೆ, ಭಜನೆ ಹಾಡ್ತೇನೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಶ್ರುತಿ ಇಟ್ಟು ಸ್ವಲ್ಪ ಅದು ಇದು ಅಭ್ಯಾಸ ಮಾಡ್ತಾ ಇರ್ತೇನೆ. ಅಂದ್ರೆ ಭಜನೆ ಕೇಳುದು, ಪದ್ಯ ಕೇಳುದು, ರಾಗ, ಅದು ಆತರ ಟೈಮ್ ವೇಸ್ಟ್ ಮಾಡುದಿಲ್ಲ. ಇಲ್ಲದ್ರೆ ಹೆಚ್ಚಾಗಿ ಮಲಗುದೇ, ರೆಸ್ಟ್ ಮಾಡುದು
0: ಅಲ್ಲ, ರೆಸ್ಟ್ ಕೂಡ ಬೇಕಲ್ಲ ಅಲ್ವಾ? ರೆಸ್ಟ್ ಕೂಡ ಬೇಕಾಗತ್ತೆ. ಖುಷಿ ಆಯ್ತು. ಸೊ ನಿಮ್ಮ ಎರಡನೇ ಪ್ರಶ್ನೆ, ಆಲ್ ದ ಬೆಸ್ಟ್.
2: ಹಾ, ಎರಡನೇ ಪ್ರಶ್ನೆ, ಕನ್ನಡ ಚಿತ್ರರಂಗದಲ್ಲಿ ಕಿಚ್ಚ ಎಂಬ ಬಿರುದು ಯಾರಿಗೆ ಸೇರಿದೆ?
1: ಸುದೀಪ್.
2: ಹಾ, ಕರೆಕ್ಟ್ ಆದ ಉತ್ತರ. ಕಿಚ್ಚ ಎಂಬ ಬಿರುದು ಖ್ಯಾತ ನಟ, ನಿರ್ದೇಶಕ ಹಾಗೂ ನಿರೂಪಕ ಸುದೀಪ್ ಅವರಿಗೆ ಸೇರಿದೆ. ಅವರ 2001 ಮೂವಿ ಹುಚ್ಚದಲ್ಲಿ ಅವರು ಕಿಚ್ಚನ ಪಾತ್ರ ತುಂಬಾ ಜನಪ್ರಿಯವಾಗಿತ್ತು. ಈ ಹೆಸರು ಅವರ ಅನ್ವರ್ಥನಾಮವಾಯಿತು.
0: ಸರ್, ಈಗ ಎರಡನೇ ಪ್ರಶ್ನೆಗೆ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ನಿಮಗೆ ಸಂಗೀತದಲ್ಲಿ ಆಸಕ್ತಿ ಜಾಸ್ತಿ ಅಂತ ಹೇಳಿದ್ರೆ, ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿ ಯಾರು?
1: ಗಾಯಕ ಭೀಮಸೇನ್ ಜೋಶಿ.
0: ಗಾಯಕಿ?
1: ಗಾಯಕಿ ಸುಮನ್ ಕಲ್ಯಾಣ್ಪುರ್.
0: ಒಳ್ಳೆ ಸುಮಧುರವಾದಂತಹ ಧ್ವನಿ ಅಲ್ವಾ ಅವರದ್ದು?
1: ಹೆಚ್ಚು ಅವರು ತುಂಬಾ ಆಡಿದ್ದಾರೆ, ಜನರಿಗೆ ಹೆಚ್ಚಾಗಿ ಗೊತ್ತಿಲ್ಲ. ಲತಾ ಮಂಗೇಶ್ಕರ್ ಆಡಿದಂತೆ ನೆಲೆಸ್ತಾರೆ ಹೆಚ್ಚಾಗಿ. ಅವರಕ್ಕಿಂತ ಅವರಷ್ಟೇ ಆಡಿದ್ದಾರೆ ಇವರು.
0: ಹೌದು, ಅದು ಗೊತ್ತಾದದ್ದು ಬಹುಶಃ ಇತ್ತೀಚೆಗೆ ಅವರ ಮರಣ ಆದ ಮೇಲೆ. ಅದರ ಬಗ್ಗೆ
1: ಕೆಲವರು ಈಗ ಸಹ ಮರಾಠಿ ಕೆಲವು ಭಜನೆ ಇದೆ, ಅದು ಹೆಚ್ಚಾಗಿ ಲತಾ ಮಂಗೇಶ್ಕರ್ ಆಡಿದಂತೆ ನೆಲೆಸ್ತಾರೆ ಹೆಚ್ಚಾಗಿ ಆಡಿದ ಇವಳೆ. ಈಗ ಹಿಂದಿ ಪಿಕ್ಚರ್ ನಲ್ಲಿ ಸಹ ಒಂದು ಪದ್ಯ ಇತ್ತು, ನನ್ಗೆ ಸಹ ಗೊತ್ತಿರಲಿಲ್ಲ. ನಾನು ಲತಾ ಮಂಗೇಶ್ಕರ್ ಆಡಿದ ನೆನೆಸಿದೆ ಅದು. ಆ ಜಗಲ್ ತೇರೆ ಮೇರೆ ಪ್ಯಾರಕ್ಕೆ ಚರ್ಚೆ ಹರ್ ಜಬಾನ್, ಅದು ಹಾಡಿದ ಇವಳು ಸುಮನ್ ಕಲ್ಯಾಣ್ಪುರ್. ನಾನು ನೆನೆಸಿದ್ದು ಲತಾ ಅಂತ.
0: ಅವರ ಧ್ವನಿಯಲ್ಲಿ ಸಾಮ್ಯತೆ ಇದೆ ಅಲ್ವಾ? ನೀವು ಚೆನ್ನಾಗಿ ಹಾಡ್ತೀರಿ ಕೂಡ, ನಮಗೆ ನಿಮ್ಮ ಧ್ವನಿಯನ್ನ ಕೇಳುವ ಅವಕಾಶ ಸಿಕ್ತು. ಸರ್, ನಿಮ್ಮ ಕಡೆಯ ಪ್ರಶ್ನೆ, ಆಲ್ ದ ಬೆಸ್ಟ್.
2: ಹಾ, ಇದು ನಿಮ್ಗೆ ಗೊತ್ತಿರ್ಬೋದು, ನೀವು ತುಂಬಾ ಟ್ರಾವೆಲ್ ಮಾಡ್ತೀರಲ್ಲ ಟ್ಯಾಕ್ಸಿ ಒಟ್ಟಿಗೆ. ಹಾಗೆ ಭಾರತದ ಅತಿ ಉದ್ದದ ಕಡಲ ತೀರ ಹೊಂದಿರುವ ರಾಜ್ಯ ಯಾವುದು? ಕೋಸ್ಟಲ್ ಏರಿಯಾ, ಕಡಲ ತೀರ ಹೇಳಿದ್ರೆ ಕೋಸ್ಟಲ್. ಯಾವ ರಾಜ್ಯ ಹೈಯೆಸ್ಟ್ ಮ್ಯಾಕ್ಸಿಮಮ್ ಕೋಸ್ಟಲ್ ಏರಿಯಾ ಇದೆ? ಭಾರತದ ಅತಿ ಉದ್ದದ ಕಡಲ ತೀರ ಹೊಂದಿರುವ ರಾಜ್ಯ ಯಾವುದು? ನಾನು ನಿಮ್ಗೆ ಆಪ್ಷನ್ಸ್ ಕೊಡ್ಬೇಕಾ?
1: ಕೊಡಿ,
2: ನಾಲ್ಕು ಆಪ್ಷನ್ಸ್ ಕೊಡ್ತೇನೆ, ಅದರಲ್ಲಿ ಸರಿಯಾದ ಉತ್ತರ ಹೇಳಿ. ಕರ್ನಾಟಕ, ಕೇರಳ, ಗುಜರಾತ್, ಮಹಾರಾಷ್ಟ್ರ.
1: ಗುಜರಾತ್ ಇರ್ಬೋದು, ಗುಜರಾತ್
2: ಅಲ್ಲ, ಕರೆಕ್ಟ್ ಆಗಿ ಹೇಳಿ.
1: ಗುಜರಾತ್ ಇರ್ಬೋದು, ಗುಜರಾತ್. ಯಾಕಂದ್ರೆ ಅಲ್ಲಿ ತುಂಬಾ

0: ಇದು ಬಂದರೆಲ್ಲ ಇದೆಯಲ್ಲ.
1: ಹೌದಾ, ನಿಮ್ದು ಫೈನಲ್ ಆನ್ಸರ್ ಯಾವ್ದಂತ ಹೇಳಿ? ಗುಜರಾತ, ಮಹಾರಾಷ್ಟ್ರ, ಕೇರಳ, ಕರ್ನಾಟಕ?
0: ಗುಜರಾತ.
1: ಲಾಕ್ ಮಾಡ್ಲಾ?
0: ಆಯ್ತು, ಲಾಕ್ ಮಾಡಿ.
1: ಓಕೆ, ಕರೆಕ್ಟ್ ಆದ ಉತ್ತರ. ಕಾಂಗ್ರಾಚುಲೇಷನ್ಸ್, ಗುಜರಾತ ಸರಿಯಾದ ಉತ್ತರ.

0: ಭಾರತದ ಅತಿ ಉದ್ದದ ಕರಾವಳಿ ತೀರವನ್ನು ಕೋಸ್ಟ್ ಲೈನ್ ಹೊಂದಿರುವ ರಾಜ್ಯ ಗುಜರಾತ್. ಇದು ಸುಮಾರು 1214 ಕಿಲೋಮೀಟರ್ ಉದ್ದದ ಕರಾವಳಿ ರೇಖೆಯನ್ನು ಹೊಂದಿದೆ.
1: ರಘುರಾಮ್ ಸರ್, ಅಭಿನಂದನೆಗಳು. ಮೂರು ಪ್ರಶ್ನೆಗಳಿಗೂ ಸರಿಯಾದ ಉತ್ತರಗಳನ್ನು ನೀಡಿ ಇವತ್ತಿನ ಕಾರ್ಯಕ್ರಮದ ವಿಜೇತರಾಗಿದ್ದೀರಿ. ಸರ್, ಈಗ ನೀವು ತುಂಬಾ ಜಾಗಗಳನ್ನ ನೋಡಿದಿರಿ ಅಲ್ವಾ, ನಿಮಗೆ ಇಷ್ಟ ಆದ ಜಾಗ ಯಾವುದು ಮತ್ತೆ ಯಾತಕ್ಕಾಗಿ?
2: ಅಂದ್ರೆ ಅದೇ ಗೋವಾ, ಟೆಂಪಲ್ಸ್ ಗಳೆಲ್ಲ ಇದೆ, ನಮ್ಮ ದೇವಸ್ಥಾನಗಳೆಲ್ಲ ಇದೆ ಹೆಚ್ಚಾಗಿ ಹಾಗೆ, ಮತ್ತು ಶಾಂತ ಸ್ವಲ್ಪ ಏರಿಯಾ ಎಲ್ಲ, ಅಂದ್ರೆ ನೇಚರ್ ಎಲ್ಲ ಅಲ್ಲಿ ಸ್ವಲ್ಪ ಕಾಯ್ದುಕೊಂಡಿದ್ದಾರೆ. ಇಲ್ಲಿ ಇಲ್ಲಿ ಎಲ್ಲ ಹಾಗೆ ಇಲ್ಲ, ಅದು ಮೊದ್ಲಿ ಒಂದು 10 ವರ್ಷದ ಮೊದ್ಲಿದ್ದ ಕಾಡು ನಾಡು ಎಲ್ಲ ಇದಾಗಿದೆ, ಹೋಗಿದೆ ಅಲ್ಲಿ ಅಲ್ಲಿ ಸಹ ಹೋಗಿದೆ, ಬಟ್ ಅಷ್ಟು ಇಲ್ಲ,
1: ಉಳಿಸ್ಕೊಂಡಿದ್ದಾರೆ ಅವರು. ಓಹೋ, ಹಾಗೆ ಗೋವಾ ತುಂಬಾ ಇಷ್ಟ.
2: ಹೌದೌದು.
1: ಕರ್ನಾಟಕದಲ್ಲಿ?
2: ಕರ್ನಾಟಕದಲ್ಲಿ ಅದೇ ಉತ್ತರ ಕರ್ನಾಟಕ ಅಂತ ಹೇಳ್ಬಹುದು, ನಮ್ಮ ಕಾರವಾರ ಆ ಕಡೆ ಎಲ್ಲ, ಹೊನ್ನಾವರ ಅದು ಹಾಗೆ, ಅಂದ್ರೆ ನೇಚರ್ ಕಾಡು ಇದು ಇದ್ದ ಕಡೆ ಸ್ವಲ್ಪ ನಮ್ಗೆ ಉಸಿರು ಸಹ ನಮ್ಗೆ ತಗೊಳ್ಳೋಕೆ ಗೊತ್ತಾಗ್ತದೆ ಇಲ್ಲಿ ಆಮ್ಲಜನಕ ಇದೆ ಅಂತ.
1: ಹೌದು, ಖಂಡಿತ, ನಿಜವಾಗ್ಲು
2: ತಂಪು ಸೇರ್ತದೆ.
1: ತಂಪು, ಹೌದು. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕೇಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.
2: ಆಯ್ತು, ಆಯ್ತು, ಥ್ಯಾಂಕ್ಸ್.

0: 100.3 ಆಕಾಶವಾಣಿ ಟೆಲಿಕ್ವೆಸ್ ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ
0: ಮೇಡಮ್. ತಮ್ಮ ಹೆಸರು?
1: ಸ್ಮಿತಾ ವಿವೇಕ್ ಕಾಮತ್.
0: ಏನು?
1: ಹಲೋ.
0: ನಿಮ್ಮ ಹೆಸರು?
1: ಸ್ಮಿತಾ ವಿವೇಕ್ ಕಾಮತ್.
0: ಸ್ಮಿತಾ ವಿವೇಕ್ ಕಾಮತ್, ಸರಿ. ಯಾವ ಊರಿಂದ?
1: ಬ್ರಹ್ಮಾವರದಿಂದ.
0: ಬ್ರಹ್ಮಾವರದಿಂದ. ಆಕಾಶವಾಣಿ ಮಂಗಳೂರು ಕಾರ್ಯಕ್ರಮಗಳನ್ನ ಕೇಳುವ ಅಭ್ಯಾಸ ಇದೆಯಾ?
1: ಇದೆ ಮೇಡಮ್, ಇದು ಹೆಚ್ಚಾಗಿ ನಾನು ಸಾಂಗ್ ಇದು ಪದ್ಯಗಳನ್ನೆಲ್ಲ ಕೇಳೋದು ಜಾಸ್ತಿ, ಭಕ್ತಿಗೀತೆ ಚಿತ್ರಗೀತೆ ಎಲ್ಲ.
0: ನಿಮ್ಮ ನೆಚ್ಚಿನ ಗೀತೆ ಯಾವುದು ಮತ್ತು ಯಾವ ಕಾರಣಕ್ಕಾಗಿ, ಅಂದ್ರೆ ಯಾವ ನೆನಪುಗಳನ್ನ ಆ ಗೀತೆ ಕೇಳಿದಾಗ ನಿಮಗೆ ತರಿಸುತ್ತೆ?
1: ಅಂದ್ರೆ ಯಾವ್ದು, ಚಿತ್ರಗೀತೆ ಇದೆಯಾ?
0: ಅದು ಆಗಿರ್ಬೋದು, ಭಾವಗೀತೆ ಆಗಿರ್ಬಹುದು. ಯಾಕೆಂದ್ರೆ ಹಾಡೋದು ಅಥವಾ ಹಾಡು ಕೇಳೋದು ತುಂಬಾ ಇಷ್ಟ ಅಂತ ಹೇಳಿದ್ರಲ್ಲ ನೀವು, ಹಾಗೆ.
1: ಹೌದು, ನನಗೆ ಭಕ್ತಿಗೀತೆ ಅಂದ್ರೆ ತುಂಬಾ ಇಷ್ಟ ಮೇಡಮ್ ನನಗೆ.
0: ಯಾರ ಹಾಡೋದ್ರಲ್ಲೂ? ದೇವಿದ?
1: ನಾನು ಹೆಚ್ಚಾಗಿ ಮರಾಠಿ ಅಭಂಗ್ ಕೇಳೋದು ಜಾಸ್ತಿ.
0: ಭಜನ್ ಸತ್ಸಂಗ್,
1: ಅಜಿತ್ ಕಡ್ಕಡೆ, ಮಹೇಶ್ ಕಾಳೆ.
0: ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಸ್ಮಿತಾ ಮೇಡಮ್. ನೀವು ಇದು ಮೊದಲ ಬಾರಿ ಪ್ರಯತ್ನ ಮಾಡ್ತಾ ಇರೋದ ನಮ್ಮ ಕ್ವಿಜ್ ಕಾರ್ಯಕ್ರಮದಲ್ಲಿ? ಸೂಪರ್ ಸೂಪರ್. ತುಂಬಾ ಜನಕ್ಕೆ ಕರೆ ಸಿಗ್ತಾ ಇಲ್ಲ, ನಿಮಗೆ ಕರೆ ಸಿಕ್ಕಿದೆ, ಲಕ್ಕಿ ಕಾಲರ್.
1: ಓಕೆ, ಥ್ಯಾಂಕ್ ಯು.
0: ಸೊ ನಿಮ್ಮ ಮೂರು ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ನೀವು ಕೊಡ್ತೀರಾ ಅಂತ ನೋಡುವ. ಆಲ್ ದ ಬೆಸ್ಟ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಟ್ರೈ ಮಾಡ್ತೀನಿ ಮೇಡಮ್.
0: ಇಟ್ಸ್ ಓಕೆ ಮ್ಯಾಮ್. ಯೆಸ್.
2: ಓಕೆ ಸ್ಮಿತಾ ಅವರೇ,
1: ಹೇಳಿ ಸರ್.
2: ನಿಮ್ಮ ಮೊದಲನೆಯ ಪ್ರಶ್ನೆ. ನಮಸ್ತೆ. ಮೊದಲನೇ ಪ್ರಶ್ನೆ ಬರ್ತಾ ಇದೆ, ತುಂಬಾ ಈಸಿ ಇದೆ, ನೀವು ಇದನ್ನು ಆನ್ಸರ್ ಮಾಡ್ತೀರಿ. ರಾಮಾಯಣವನ್ನು ರಚಿಸಿದವರು ಯಾರು?
1: ವಾಲ್ಮೀಕಿ.
2: ಹೌದು, ಕರೆಕ್ಟ್ ಆದ ಉತ್ತರ. ಮಹರ್ಷಿ ವಾಲ್ಮೀಕಿಗಳು ಸಂಸ್ಕೃತದಲ್ಲಿ ಮೂಲ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದರು. ಅವರನ್ನು ಸಂಸ್ಕೃತ ಸಾಹಿತ್ಯದ ಆದಿಕವಿ, ಮೊದಲ ಕವಿ ಎಂದು ಕರೆಯುತ್ತಾರೆ. ಈ ಮಹಾಕಾವ್ಯವು ಸುಮಾರು 24,000 ಶ್ಲೋಕಗಳನ್ನು ಒಳಗೊಂಡಿದೆ.
0: ಇದೀಗ ನಿಮ್ಮ ಮುಂದಿನ ಪ್ರಶ್ನೆ. ಆಲ್ ದ ಬೆಸ್ಟ್.
2: ನಿಮ್ಮ ಎರಡನೆಯ ಪ್ರಶ್ನೆ, ಹರಿಯಾಣದ ರಾಜಧಾನಿ ಯಾವುದು?
1: ಚಂಡೀಗಢ್.
2: ಕರೆಕ್ಟ್ ಆದ ಉತ್ತರ. ಟಪ್ ಆಗಿ ಹೇಳಿದ್ರಿ, ಫಾಸ್ಟ್ ಆಗಿ. ಗೊತ್ತಿತ್ತ ನಿಮ್ಗೆ ಇದು?
1: ಹೌದು ಸರ್.
2: ವೆರಿ ಗುಡ್.

0: ವೆರಿ ಗುಡ್.
1: ಹರಿಯಾಣದ ರಾಜಧಾನಿ ರಾಜಧಾನಿ ಚಂಡೀಗಢ, ಇದು ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳ ಜಂಟಿ ರಾಜಧಾನಿಯಾಗಿದೆ. ಆದ್ರೆ ಇದು ಒಂದು ಪ್ರತ್ಯೇಕವಾದ ಕೇಂದ್ರಾಡಳಿತದ ಪ್ರದೇಶ ಸಹ ಆಗಿದೆ.
2: ಮೇಡಮ್, ನಿಮ್ಮ ಕಾನ್ಫಿಡೆನ್ಸ್ ತುಂಬಾ ಖುಷಿ ಆಯ್ತು ನನಗೆ. ಹಾಡ್ ಕೇಳೋದು, ಹಾಡ್ ಹೇಳೋದು ಅಲ್ಲದೆ ಬಹುಶಃ ಓದುವ ಹವ್ಯಾಸ ಕೂಡ ನಿಮ್ದು
3: ಇದೆ.
2: ಯಾವ ರೀತಿ ಬುಕ್ಸ್ ಅಥವಾ ಹೇಗೆ?
3: ನಾನಂದ್ರೆ ಅಂದ್ರೆ ಆರ್ಟಿಕೆಲ್ಲ ಓದುತ್ತೇನೆ.
2: ಸರಿ ಸರಿ, ಈಗ ನಿಮ್ಮ ಲಾಸ್ಟ್ ಕ್ವೆಶನ್, ಸರಿಯಾದ ಉತ್ತರ ಕೊಟ್ರೆ ಏನು ವಿನ್ನರ್ ಆಗ್ತೀರಿ. ಓಕೆ, ನಿಮ್ಮ ಕ್ಯೂರಿಯಾಸಿಟಿನ ನಾನು ಹಾಳು ಮಾಡೋದಿಲ್ಲ. ಆಲ್ ದ ಬೆಸ್ಟ್.
1: ನಿಮ್ಮ ಮೂರನೇ ಪ್ರಶ್ನೆ, ವಿಶ್ವಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಮುಖ್ಯ ಕಚೇರಿ ಎಲ್ಲಿದೆ? ನಾನು ನಿಮ್ಗೆ ಆಪ್ಷನ್ ಕೊಡ್ಲಾ? ನಾಲ್ಕು ಆಪ್ಷನ್ಸ್ ಕೊಡ್ತೇನೆ, ಮತ್ತೆ ಅದರಲ್ಲಿ ನೀವು ಸಿಲೆಕ್ಟ್ ಮಾಡಿ. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ಆಪ್ಷನ್ಸ್: ಲಂಡನ್, ನ್ಯೂಯಾರ್ಕ್, ಪ್ಯಾರಿಸ್, ಮೆಲ್ಬರ್ನ್. ಲಂಡನ್, ನ್ಯೂಯಾರ್ಕ್ ಸಿಟಿ, ಪ್ಯಾರಿಸ್, ಮೆಲ್ಬರ್ನ್. ಯುನೈಟೆಡ್ ನೇಷನ್ಸ್. ಹಾ, ನ್ಯೂಯಾರ್ಕ್ ಸಿಟಿ ಕರೆಕ್ಟ್ ಆದ ಉತ್ತರ.

0: ವಿಶ್ವಸಂಸ್ಥೆಯ ಮುಖ್ಯ ಕಚೇರಿಯು ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ, ಹೌದು, ಅದರಲ್ಲಿ ನ್ಯೂಯಾರ್ಕ್ ನಗರದಲ್ಲಿದೆ. ಇದರ ಸ್ಥಾಪನೆ ಅಕ್ಟೋಬರ್ 24, 1945 ಆಯ್ತು.
1: ಸೂಪರ್,
0: ಕಾಂಗ್ರಾಚುಲೇಷನ್ಸ್.
1: ಮೇಡಮ್
2: ಹೇಳಿ,
1: ಗೆಸ್ ವರ್ಕ್ ಆಗಿತ್ತ?
2: ಏನ್ ಮೇಡಮ್,
1: ಇದು ಗೆಸ್ ವರ್ಕ್ ಆಗಿತ್ತ?
2: ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು,
1: ಆದ್ರೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ, ಖುಷಿ ಆಯ್ತು. ಮೊದಲ ಬಾರಿ ಪ್ರಯತ್ನ ಮಾಡಿ ನೀವು ವಿನ್ನರ್ ಆಗಿದ್ದೀರಿ. ಕಂಗ್ರಾಚುಲೇಷನ್ಸ್ ಅಗೇನ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಯೆಸ್, ನಮಸ್ತೆ.
2: ಓಕೆ, ಥ್ಯಾಂಕ್ ಯು.

0: ನಮಸ್ತೆ.
1: ನಮಸ್ಕಾರ
0: ಸರ್, ತಮ್ಮ ಹೆಸರು?
1: ಸುಧೀರ್ ಆಚಾರ್ಯ.
0: ಸುಧೀರ್ ಆಚಾರ್ಯ ಅವರು ಯಾವ ಊರಿಂದ?
1: ನಾವು ಈಗ ಗೊಂಟನದಿಂದ, ಕಲ್ಲಡ್ಕ.
0: ಕಲ್ಲಡ್ಕದಿಂದ? ಹ್ಮ್. ತಾವೇನ್ ಮಾಡ್ಕೊಂಡಿದ್ದೀರಿ?
1: ಮೊದಲು ಗೋಲ್ಡ್ ಸ್ಮಿತ್ ಆಗಿದ್ದೆ, ಚಿನ್ನದ ಕೆಲಸ.
0: ಹ್ಮ್.
1: ಈಗ ಸ್ವಲ್ಪ ಕಡಿಮೆ ಆಗಿದೆ, ಕಡಿಮೆ ಮಾಡಿದ್ದೀನಿ ಸ್ವಲ್ಪ.
0: ಹ್ಮ್. ಈಗ ನಿಮ್ಮ ಹವ್ಯಾಸಗಳು?
1: ಹವ್ಯಾಸಗಳು ರೇಡಿಯೋ ನೋಡೋದು ಮತ್ತೆ ನ್ಯೂಸ್ ಚಾನೆಲ್ ನೋಡೋದು.
0: ಹ್ಮ್. ಹೌದಾ, ಬಂದಿದ್ದೀರಾ ಆಕಾಶವಾಣಿಗೆ?
1: ಆಕಾಶವಾಣಿಗೆ ಬರ್ಲಿಲ್ಲ.
0: ಹ್ಮ್. ಬರ್ಬೇಕು ಅಂತ ಆಸೆ ಇದೆಯಾ? ವಿಚಿತ್ರಾಗಿ ಸೀದಾ ನಮ್ಮ ಆಕಾಶವಾಣಿಗೆ ಬಂದ್ರಾಯ್ತು ಅಲ್ವಾ? ಅದೇ ಹೇಳಿದೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಕೊಟ್ಟು ವಿಜೇತರಾಗಿ ನಮ್ಮ ಆಕಾಶವಾಣಿ ನಿಲಯಕ್ಕೆ ನೀವು ಬರಬಹುದು. ಸರಿಯಾ? ಹ್ಮ್. ನಿಮ್ಮ ಮೂರು ಪ್ರಶ್ನೆಗಳು ಇದೀಗ ರೆಡಿಯಾಗಿದೆ, ಕ್ವಿಜ್ ಮಾಸ್ಟರ್ ಅವರು ನಿಮಗೆ ಕೇಳಿದ್ದಾರೆ. ಆಲ್ ದ ಬೆಸ್ಟ್. ಮೊದಲ ಪ್ರವೇಶ ಪ್ರಶ್ನೆಗೆ,
2: ನಿಮ್ಮ ಮೊದಲ ಪ್ರಶ್ನೆ, ಫುಟ್ಬಾಲ್ ವಿಶ್ವಕಪ್ ಟ್ರೋಫಿಯು ಬಣ್ಣ ಯಾವುದು? ಫುಟ್ಬಾಲ್ ವಿಶ್ವಕಪ್ ಟ್ರೋಫಿಯ ಬಣ್ಣ ಯಾವುದು?
1: ಟ್ರೋಫಿಯ ಬಣ್ಣ ಚಿನ್ನದಲ್ಲ.
2: ಹಾ, ಕರೆಕ್ಟ್, ಚಿನ್ನದ ಬಣ್ಣ ಸರಿಯಾದ ಉತ್ತರ. ನೀವು ಅದೇ ಕೆಲಸ ಮಾಡುತ್ತ, ನಾನು ನೋಡುವಾಗ ನಿಮ್ಮ ಕ್ವೆಶನ್ ನೋಡುವಾಗ ನನಗೆ ಎನಿಸಿದ್ದು ನೀವು ಕೂಡಲೇ ಆನ್ಸರ್ ಮಾಡ್ತೀರೇಳಿ. ಫುಟ್ಬಾಲ್ ವಿಶ್ವಕಪ್ ಟ್ರೋಫಿಯು ಬಂಗಾರದ ಚಿನ್ನದ ಬಣ್ಣವನ್ನು ಹೊಂದಿದೆ. ಇದನ್ನು 18 ಕ್ಯಾರೆಟ್ ಚಿನ್ನದಿಂದ ತಯಾರಿಸಲಾಗಿದೆ ಮತ್ತು ಇದರ ತಳಭಾಗದಲ್ಲಿ ಹಸಿರು ಬಣ್ಣದ ಮ್ಯಾಲಕೈಟ್ ಎಂಬ ನೈಸರ್ಗಿಕ ಹರಳಿನ ಪಟ್ಟಿಯನ್ನು ಅಳವಡಿಸಲಾಗಿದೆ. ಸೊ ಕಾಂಗ್ರ್ಯಾಚುಲೇಷನ್ಸ್, ಫಸ್ಟ್ ಕ್ವೆಶನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ.
0: ನಿಮ್ಮ ಕ್ಷೇತ್ರದೇ ಆಗಿತ್ತು ಅಲ್ಲ? ಹೌದು ಸರ್, ಹೌದು ಹೌದು. ಈಗ ನಿಮ್ಮ ಎರಡನೇ ಪ್ರಶ್ನೆ.
2: ಹಾ, ನಿಮ್ಮ ಎರಡನೇ ಪ್ರಶ್ನೆ, ಭಾರತ

0: ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ವಿಸ್ತೀರ್ಣ ಲೆಕ್ಕದಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಸೈಜ್ ಒಂದು ಕ್ಲೂ ಕೊಡ್ಬೇಕಾ? ಅದು ನಮ್ಮ ಅಕ್ಕಪಕ್ಕದ ರಾಜ್ಯ. ನೀವು ಮೊದಲು ಆಲೋಚನೆ ಮಾಡಿದ್ದು ಯಾವುದು? ಅಲ್ಲ, ಕರೆಕ್ಟ್ ಕರೆಕ್ಟ್ ಆದ ಉತ್ತರ. ಭಾರತದಲ್ಲಿ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಗೋವಾ ಅತಿ ಚಿಕ್ಕ ರಾಜ್ಯವಾಗಿದೆ. ಇದರ ಒಟ್ಟು ವಿಸ್ತೀರ್ಣ ಕೇವಲ 3,702 ಚದರ ಕಿಲೋಮೀಟರ್ ಆಗಿದೆ. ಪಶ್ಚಿಮ ಕರಾವಳಿಯಲ್ಲಿರುವ ಗೋವಾ ತನ್ನ ಸುಂದರವಾದ ಕಡಲ ತೀರಗಳಿಗೆ ಮತ್ತು ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದೆ. ಸೊ ಕಾಂಗ್ರ್ಯಾಚುಲೇಷನ್ಸ್, ಸೆಕೆಂಡ್ ಕ್ವೆಶನ್ ಸಹ ಸರಿಯಾಗಿ ಆನ್ಸರ್ ಮಾಡಿದ್ದೀರಾ.
1: ಸುಧೀರ್ ಸರ್, ಗೋವಾಕ್ಕೆ ಹೋಗಿದ್ದೀರಾ ನೀವು? ನಿಮ್ಮ ಅಚ್ಚುಮೆಚ್ಚಿನ ಸ್ಥಳ ಯಾವುದು? ಟ್ರಾವೆಲಿಂಗ್ ನಿಮ್ಗೆ ಇಷ್ಟನಾ?
2: ಟ್ರಾವೆಲಿಂಗ್ ಅಲ್ಲಿ ಸೌತ್ ಗೋವಾ ಹೋಗಿದ್ದೇನೆ. ನಾರ್ತ್ ಗೋವಾ, ಸೌತ್ ಗೋವಾದಲ್ಲಿ ಹೆಚ್ಚಾಗಿ ಗೋಡಕ್ಕೆ ಜಿಎಸ್ಬಿಗಳೆಲ್ಲ ದೇವಸ್ಥಾನಗಳು, ದೊಡ್ಡ ದೇವಸ್ಥಾನಗಳಂತೆ. ನಾರ್ತ್ ಗೋವಾದಲ್ಲಿ ಹೆಚ್ಚಾಗಿ ಬೀಚ್ಗಳು ಮತ್ತೆ ಇವರು ಕ್ರಿಶ್ಚಿಯನ್ ಅವರದಲ್ಲಿ ಕೆಲವು ಉಂಟಲ್ಲ ಚರ್ಚ್ಗಳು, ಡೋನಾ ಪೌಲ್ ಆಗಲಿ, ಅಗುವಾಡ ಜೊತೆ ಅಂತ ಬೋಟ್ ಅಂತ, ಪಂಜಿಲು.
1: ಅಲ್ಲ, ಗೋವಾ ಅಲ್ಲದೆ ಬೇರೆ ಯಾವ ಜಾಗಕ್ಕೆ ಹೋಗಿದ್ದೀರಿ ಮತ್ತೆ ನಿಮಗೆ ತುಂಬಾ ಇಷ್ಟವಾದಂತಹ ಜಾಗ ಯಾವುದು?
2: ಗೋವಾ ಬಿಟ್ಟು
1: ಅಲ್ಲ ಸರ್, ನಾನೀಗ ಕೇಳಿದ್ದು ಗೋವಾದ ಬಗ್ಗೆ ಆಯ್ತು. ನಿಮಗೆ ಈಗ ನಾವು ಟ್ರಾವೆಲಿಂಗ್ ಮಾಡುವಾಗ ನಮಗೆ ಈ ಜಾಗನೂ ತುಂಬಾ ಇಷ್ಟ, ಅಲ್ಲಿ ಯಾಕೆ ಇಷ್ಟ? ಅಲ್ಲಿ ಒಂದಿಷ್ಟು ಮರಗಿಡಗಳಿದೆ, ಅಲ್ಲಿ ಹಿಲ್ ಸ್ಟೇಷನ್, ಅದಕ್ಕೆ ಇಷ್ಟ ಅಂತ ಹೇಳ್ತೇವೆ.
2: ಹಿನ್ನೀರು ಬರೀ ಹೊಳೆ ಹಿನ್ನೀರು ಅಲ್ಲ, ಸಮುದ್ರ ಒಳಗೆ
1: ಬಂದಿರ್ತದೆ. ಸರಿ ಸರ್, ನಿಮ್ಮ ಮುಂದಿನ ಪ್ರಶ್ನೆ ಆಲ್ ದ ಬೆಸ್ಟ್.
0: ಥರ್ಡ್ ಕ್ವೆಶನ್, ಲಾಸ್ಟ್ ಕ್ವೆಶನ್. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಒಂದು ಕುಟುಂಬಕ್ಕೆ ವಾರ್ಷಿಕ ಆರೋಗ್ಯ ವಿಮಾ ರಕ್ಷಣೆ ಎಷ್ಟು?
2: ವಾರ್ಷಿಕ ವಿಮಾ ಯೋಜನೆ 5 ಲಕ್ಷ ಆಗಿರ್ಬೇಕು.
0: ಹಾ, ನಾನು ನಿಮ್ಗೆ ಆಪ್ಷನ್ಸ್ ಕೊಡ್ಲಿಕ್ಕೆ ಹೋಗಿದ್ದೆ, ಆದ್ರೆ ನೀವು ಸರಿಯಾದ ಉತ್ತರ ಹೇಳಿದಿರಿ. 5 ಲಕ್ಷ ಕರೆಕ್ಟ್ ಆದ ಉತ್ತರ.

0: ಬಿಪಿಎಲ್ ಕುಟುಂಬಕ್ಕೆ ಅಂತ ಕೇಳಿದ್ದೇನೆ.
1: ಹೌದು, ಕರೆಕ್ಟ್ ಕರೆಕ್ಟ್, ಅರ್ಹ ಕುಟುಂಬಕ್ಕೆ. ಸೊ ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಯೋಜನೆ, ಆರೋಗ್ಯ ಯೋಜನೆಯಲ್ಲಿ ಅರ್ಹ ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮಾ ರಕ್ಷಣೆಯನ್ನು ಒದಗಿಸಲಾಗುತ್ತಿದೆ. ಕಾಂಗ್ರ್ಯಾಚುಲೇಷನ್ಸ್, ನೀವು 3 ಪ್ರಶ್ನೆಗಳನ್ನು ಸಹ ಸರಿಯಾಗಿ ಉತ್ತರ ಮಾಡಿದ್ದೀರಾ.
2: ಸುಧೀರ್ ಸರ್, ನಾವು ಕಾರ್ಯಕ್ರಮದ ಮೊದಲಿಗೆ ಮಾತಾಡಿರೋ ಹಾಗೆಯೇ ವಿಜೇತರಾದ್ರೆ ನಿಮಗೆ ಇಲ್ಲಿಗೆ ಬರುವ ಅವಕಾಶ ಇದೆ ಅಂತ ಹೇಳಿದ್ದಲ್ಲ, ಅದಕ್ಕೆ ಈಗೊಂದು ಸದವಕಾಶ ಸಿಕ್ಕಿದೆ ನಿಮಗೆ, ಅಭಿನಂದನೆಗಳು. ಕಾರ್ಯಕ್ರಮದ ವಿಜೇತರಾಗಿದ್ದೀರಿ.
0: ಆಯ್ತು ಮೇಡಮ್, ನಾ ಮೊದಲು ತುಂಬಾ ಕೆಬಿಸಿ ನೋಡ್ತಾ ಇದ್ದೆ ಯಾವಾಗ 2000 ಆದರೆ ನನ್ನ ಫ್ರೆಂಡ್ಸ್ಗಳೇ ನಿಮ್ಗೆ ಹೋಗ್ಬೋದ ಬಟ್ ಟ್ರೈ ಮಾಡೋದಾಗಿಲ್ಲ. ಅವಾಗ ಈಗ ನೆನಪು ಶಕ್ತಿ ಅಷ್ಟು ಇರುದಿಲ್ಲ. ಮೆದುಳಿಂದ ಕೂಡಲೇ ಇದು ಕಂಪ್ಯೂಟರ್ ಹಾಕಿ ಹಲ ಹೊಸತ ಬರ ಹಲ ಮಿಲಿಟ್ ಆಗ್ತಾ ಇರ್ತದೆ, ಹಾಗೆ ಪಕ್ಕ ನೆನಪಿಗೆ ಬರ್ತಾ ಇರೋದಿಲ್ಲ ಕೆಲಸ. ಇವತ್ತೇನು 3 ಪಾಸ್ ಆಯ್ತು.
2: ನಿಮ್ಮ ಫ್ರೆಂಡ್ಸ್ ಗೆಲ್ಲ ಹೇಳ್ಬೋದು ಈಗ ನಾನು ವಿನ್ನರ್ ಆಗಿದ್ದೀನಿ, ಕೆಬಿಸಿ ದಲ್ಲ ಆಕಾಶವಾಣಿ ಟೆಲಿಕ್ವಿಜ್ ಇದು ಅಂತ ಅಲ್ವಾ. ತುಂಬಾ ಖುಷಿ ಆಯ್ತು, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ಅನ್ಕೊಳ್ತಿದ್ದೇವೆ. ಇದೀಗ ಕರೆ ಮಾಡಿದ್ದಕ್ಕೆ ಧನ್ಯವಾದ, ನಮಸ್ತೆ.
3: 100.3 ಆಕಾಶವಾಣಿ ಟೆಲಿಕ್ವಿಜ್.
2: ಇವತ್ತಿನ ಸಂಚಿಕೆಯಲ್ಲಿ ಕ್ವಿಜ್ ಮಾಸ್ಟರ್ ಆಗಿ ಡಾಕ್ಟರ್ ಅಣ್ಣಪ್ಪ ಕಾಮತ್, ಮ್ಯಾಂಗಳೂರ್ ಕ್ವಿಜಿಂಗ್ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಸ್ಥಾಪಕರು ಮನೋವೈದ್ಯರು,
4: ನಿರೂಪಕರು ಸ್ನೇಹ ಭಟ್.
2: ಇಂದಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಚಂದ್ರಶೇಖರ ಪಾಣಾಜೆ.
4: ವಿಜೇತರಿಗೆಲ್ಲ ಅಭಿನಂದನೆಗಳು. ನಿಲಯದಿಂದ ಇಂದಿನ ಕಾರ್ಯಕ್ರಮದ ವಿಜೇತರನ್ನು ನೇರವಾಗಿ ಸಂಪರ್ಕಿಸಲಾಗುವುದು. ನಮ್ಮ ಮುಂದಿನ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಗಮನಿಸಬೇಕಾದ ಕ್ವಿಜ್ ಕಾರ್ಯಕ್ರಮದ ನಿಯಮಗಳು ಹೀಗಿವೆ.

0: ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರೆಂದು ಘೋಷಿಸಲಾಗುವುದು. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611, STD ಸಂಖ್ಯೆ 0824. ಮತ್ತೊಮ್ಮೆ 2211999 ಅಥವಾ 2222611, STD ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
1: ಪರಿಕಲ್ಪನೆ ಹಾಗೂ ನಿರ್ಮಾಣ PV ಪ್ರಶಾಂತ್ ಕುಮಾರ್.
2: ಆಕಾಶವಾಣಿ ಮಂಗಳೂರು.

0: ಪರಿಕಲ್ಪನೆ ಹಾಗೂ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15 ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಸಮಸ್ಯೆ ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಪಂಪ್ವೆಲ್ ಸರ್ಕಲ್, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15.
1: ಈಗ ಕನ್ನಡ ಚಿತ್ರಗೀತೆಗಳು. ಸಿಬಿಐ ಶಂಕರ್ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಗೀತೆ, ರಚನೆ ಮತ್ತು ಸಂಗೀತ ಹಂಸಲೇಖಾ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಹಾಡಿರುವ ಹೃದಯ ಪಲ್ಲವಿ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಚಿತ್ರ ಗುಣವಂತ ಗೀತೆಯನ್ನು ಹಾಡಿರುವ ಗಾಯಕ ಜೋಡಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ. ರಚನೆ ಮತ್ತು ಸಂಗೀತ ಹಂಸಲೇಖ.

ಶಂಕರ್ ಮಹಾದೇವನ್ ಮತ್ತು ಸಂಗಡಿಗರು ಹಾಡಿರುವ ಮುಕುಂದ ಮುರಾರಿ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಅರ್ಜುನ್ ಚನ್ಯಾ.

ಚಿತ್ರ ಪ್ಯಾರಿಸ್ ಪ್ರಣಯ. ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಸಂಗೀತ ಪ್ರಯೋಗ್.

ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗೋಡ್ಖಿಂಡಿ ಅವರ ಬಾನ್ಸುರಿ ವಾದನ ಕೇಳುವಿರಿ. ತಬ್ಲಾ ಸಾಥ್ ಶಶಿಕಾಂತ್ ಕುಲಕರ್ಣಿ ಕೇಳಿ. ರಾಗ್ ಹಂಸಧ್ವನಿ, ವಿಲಂಬಿತ್ ತೀನ್ತಾಲ್, ಮಧ್ಯಲಯ ಧೃತ್ ತೀನ್ತಾಲ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗೋಡ್ಖಿಂಡಿಯವರ ಬಾನ್ಸುರಿ ವಾದನ ಪ್ರಸಾರವಾಯಿತು. ತಬ್ಲಾ ಸಾಥ್ ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಕೇಳುಗರೆ, ನಮ್ಮ ನಿಲಯದ ನಾಳಿನ ಕೆಲವು ಕಾರ್ಯಕ್ರಮಗಳು ಹೇಗಿವೆ? ಬೆಳಿಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಗಾಯತ್ರಿ ಜಿ ಹೆಗಡೆ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. 7:45 ರಾಗರಂಜನೆ ಕನ್ನಡ ಚಿತ್ರಗೀತೆಗಳು. 8:30 ಕಾವ್ಯಯಾನ. 68:00 ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. 9:05 ವಿಶ್ವ ಹುಲಿ ದಿನ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 9:30 ನಯೇತರಾನೆ, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 CAET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 SMS ಮೆಲೋಡೀಸ್. ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ವನಿತಾವಾಣಿ, ಯಕ್ಷಗಾನ ಕಲಾವಿದೆ ಜಯಲಕ್ಷ್ಮಿ CH ಅವರೊಂದಿಗೆ ಸಂದರ್ಶನ. ನಡೆಸಿಕೊಡುವರು ಮಮತಾ ನವೀನ್ ಶೆಟ್ಟಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ CM ಮಧುರನಾಥ್ ಅವರಿಂದ ವೇಣುವಾದನ. 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ. ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತು ಡಾಕ್ಟರ್ ಶಮಾ BR ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. 1:20 ಸ್ವರಮಾಧುರಿಯ ಸುಕನ್ಯಾ ಪ್ರಭಾಕರ್ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ಸಂಜೆ 5:00 ಸಮೃದ್ಧಿ PM ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ. ಸಂಪನ್ಮೂಲ ವ್ಯಕ್ತಿಗಳು ರವಿಚಂದ್ರ ಆಚಾರ್ಯ ಮರೋಳಿ ಮತ್ತು ಅರುಣ್ ಆಚಾರ್ಯ ಪೆರ್ಡೂರು. ಸಂದರ್ಶಕರು ಪ್ರದೀಪ್ DM ಹಾವಂಜೆ. 5:45 ಒಣ ಕಣ್ಣುಗಳು ಕುರಿತು ಡಾಕ್ಟರ್ ರಶ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 6:50 ಕೃಷಿರಂಗ, ಮೀನಿನ ತ್ಯಾಜ್ಯದ ಸದ್ಬಳಕೆ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಂಜನಾಯ್ಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ.

7:15 ಪ್ರಾಯೋಜಿತ ಕಾರ್ಯಕ್ರಮ. ಡಾಕ್ಟರ್ ಅಗರ್ವಾಲ್ಸ್ ನೇತ್ರಮಿತ್ರ ಕಣ್ಣಿನ ಪೊರೆಯ ಸಮಸ್ಯೆ ಹಾಗೂ ಪರಿಹಾರ ಕುರಿತು ಡಾಕ್ಟರ್ ಎಂ ವಸಂತ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಮಂಗಳೂರು. ಕೇಳುಗರೆ, ನಮ್ಮ ನಿಲಯದ ನಾಳಿನ ಕೆಲವು ಕಾರ್ಯಕ್ರಮಗಳಿವು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.